ಆಕಾಶವಾಣಿ ಮಂಗಳೂರು. ಇಂದು ಶನಿವಾರ, ರಾಷ್ಟ್ರೀಯ ಶಕವರ್ಷ 1948, ಆಷಾಢ ಮಾಸದ 13ನೆಯ ದಿನ, ಎಂದರೆ 2026ನೆಯ ಇಸವಿ ಜುಲೈ ತಿಂಗಳಿನ 4ನೇ ತಾರೀಕು. ಸಮಯ 5:58:30. ತರಂಗಾಂತರ ಮೀಡಿಯಂ ವೇವ್ನ 275.5 meters, 1089 kHz, FM ಕಂಪನಾಂಕ 100.3 MHz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆ ಸುಪ್ರಭಾತ. ಬೆಳಗ್ಗಿನ ಈ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಸಾವಿತ್ರಿ ಮಾಡುವ ನಮಸ್ಕಾರಗಳು.

ಶ್ರೀನಾಥ ಮರಾಠೆಯವರ ಧ್ವನಿಯಲ್ಲಿ ಪುರಂದರದಾಸರ ಕೀರ್ತನೆಯನ್ನು ಕೇಳಿದಿರಿ. ಇದೀಗ ಬಿಡೆನು ನಿನ್ನಂಗ್ರಿ ಶ್ರೀನಿವಾಸ ಮಾಧವಗುಡಿ ಹಾಡಿರುವ ಪ್ರಸನ್ನ ವೆಂಕಟದಾಸರ ಕೀರ್ತನೆ.

ವಂದನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಪರಶಿವಾಲಯ ವರ ಹಿಮಾಲಯ, ಪುತ್ತೂರು ನರಸಿಂಹನಾಯಕ್ ಹಾಡಿರುವ ಹಾಗೂ ಪುಷ್ಪಲತಾ ಹಾಡಿರುವ ಶಿವರಾಮು ಅವರ ರಚನೆ.

0: ಪುತ್ತೂರು ನರಸಿಂಹನಾಯಕ ಹಾಗೂ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿದ ಈ ದೇಶಭಕ್ತಿ ರಚನೆಯೊಂದಿಗೆ ಇಂದಿನ ವಂದನ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 6:30:30. ಇದೀಗ ಚಿಂತನ, ಕೋಟ ಶ್ರೀಕೃಷ್ಣ ಅಹಿತಾನಲ ಅವರಿಂದ.
1: ಶುದ್ಧ ಸ್ಫಟಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಾನಂದಂ ಸದಾಶಿವಮಹಂ ಭಜೇ. ಜೀವನದ ಪರಮ ಸತ್ಯವು ವಿದ್ವತ್ತಿನಿಂದಾಗಲಿ, ತಾರ್ಕಿಕ ಬುದ್ಧಿಯಿಂದಾಗಲಿ, ಅಥವಾ ನಿರಂತರ ಓದಿನಿಂದಾಗಲಿ ಬಾರದು. ಆದರೆ ಅದು ಆತನ ಆತ್ಮದಲ್ಲೇ ಇದ್ದು ಅನುಭವಿಸಿ ಮಥಿಸಿ ಮನೋಚೇತನದಲ್ಲಿರುವ ಒಳಕಾಣಿಕೆಯಾಗಿದೆ. ಇದು ಆಧ್ಯಾತ್ಮ ಸಾಧಕನಿಗೆ ಅತ್ಯಂತ ಸವಾಲಿನ ವಿಷಯವಾಗಿ ಆತ ಇಂದ್ರಿಯಗಳು, ಮನಸ್ಸು, ಬುದ್ಧಿಗಳೆಂಬ ಜೀವಾತ್ಮನ ಶಕ್ತಿಶಾಲಿ ವಿಷಯಗಳ ದಾಟಿ ತಿಳುವಳಿಕೆಯ ಹಾದಿಯ ಹಿಡಿಯುವುದಾಗಿದೆ. ನಮ್ಮ ಋಷಿ ಮುನಿಗಳ ಕಠಿಣ ತಪದ ಫಲವಾಗಿ ಅರಿವಿನ ಬೆಳಕಾಗಿ ಹರಿದು ಬಂದಿರುವ ಪ್ರಪಂಚದ ಸತ್ಯದ ಭಂಡಾರಗಳಾದ ವೇದಗಳು, ಉಪನಿಷತ್ತುಗಳು ಆ ಹಾದಿಯಲ್ಲಿ ಸಾಗುವುದಕ್ಕೆ ಮಾರ್ಗದರ್ಶಿಗಳಾಗಿ ಸಹಾಯವಾಗಿವೆ. ಅನಾದಿ ಕಾಲದಿಂದಲೂ ನಮ್ಮ ಆಧ್ಯಾತ್ಮಿಕ ಸಂಪ್ರದಾಯವು ಗುರು ಶಿಷ್ಯ ಪರಂಪರೆಯಲ್ಲಿ ಜ್ಞಾನದ ಪ್ರವಾಹವು ನಿರಂತರವಾಗಿದೆ. ಗುರುವು ಸತ್ಯದ ಅರಿವನ್ನು ಹೊಂದಿದ್ದು ಹೇಗಾದರೂ ಅದನ್ನು ಅರ್ಹ ಶಿಷ್ಯನ ಮನದೊಳಗೆ ಹರಿಸುವನೆಂತ ನಂಬಿಕೆ. ಅದಕ್ಕಾಗಿ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಅಂದರೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಮತ್ತು ನಹಿ ಜ್ಞಾನೇನ ಸದೃಶಂ ಎಂಬಂತೆ ದೃಢವಾದ ಭಕ್ತಿಯಿಂದ ಸದ್ಗುರುವನ್ನು ಆಶ್ರಯಿಸು, ಅವರು ನಿಶ್ಚಯವಾಗಿ ಅರಿವು ನೀಡುವರೆಂತ. ಕೆಲವೊಮ್ಮೆ ಅನಾದಿ ಗುರುವಾದ ದೇವನೇ ಸತ್ಯ ಧರ್ಮದ ಸ್ಥಾಪನೆಗಾಗಿ ಅವತರಿಸುವನೆಂತ ನಂಬಿಕೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ

0: ಸದಾತ್ಮಾನಂ ಸೃಜಾಮ್ಯಹಂ ಶ್ರೀಕೃಷ್ಣಾವತಾರದಲ್ಲಿ ಉಪನಿಷತ್ತುಗಳೆಲ್ಲದರ ಸಾರವಾಗಿ ಶ್ರೀ ಭಗವದ್ಗೀತೆಯಲ್ಲಿ ಪರಮಾತ್ಮ ಶಕ್ತಿಯ ಸರಳವಾದ ನೇರವಾದ ದರ್ಶನವನ್ನು ಮಾಡಿಸುತ್ತದೆ. ಅಲ್ಲಿ ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ಥೋ ಜಿಜ್ಞಾಸುಹು ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಎಂದು ದೇವರನ್ನು ಭಜಿಸುವ ಪಾಮರರಿಂದ ಪಂಡಿತರವರೆಗೂ ಸ್ಥಾನ ಕಲ್ಪಿಸಿದ್ದಾರೆ. ಹಾಗಾಗಿ ಶ್ರೀಮದ್ ಭಗವದ್ಗೀತೆಯು ಪ್ರತಿಯೊಬ್ಬ ಆಸ್ತಿಕನಿಗೂ ಅಮೂಲ್ಯವಾದ, ಓದಲೇಬೇಕಾದ ಗ್ರಂಥವಾಗಿದೆ. ಇಲ್ಲಿ ಅರ್ಜುನನೇ ಜೀವಾತ್ಮ, ಮನುಷ್ಯನ ಪ್ರತೀಕವಾಗಿ ಸಾಕ್ಷಾತ್ ಸ್ವಯಂ ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಂದಲೇ ಸತ್ಯ ದರ್ಶನ ಉಪದೇಶವನ್ನು ಪಡೆದ ಸುಕೃತನಾಗಿದ್ದಾನೆ. ಶ್ರೀಕೃಷ್ಣನ ಪದತಲದಲ್ಲಿ ಶರಣಾಗಿ ಮಾರ್ಗದರ್ಶನ ಮಾಡು ಎಂದ ಪ್ರಾರ್ಥನಾದರೂ ಸಜ್ಜನ ಶ್ರದ್ಧಾವಂತ ಶಿಷ್ಯನೇ ಸರಿ. ತನ್ನ ಬಾಂಧವರೊಡನೆ ಯುದ್ಧ ಮಾಡಲಾಗದೆ ವಿಷಣ್ಣನಾದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವುದು ಸರಿ? ಕೇವಲ ಈಗಿನ ಪ್ರೇಯಸ್ಗಿಂತ ಶಾಶ್ವತ ಶ್ರೇಯಸ್ ಉಂಟಾಗುವುದು ಹೇಗೆ ಎಂಬ ಪ್ರಶ್ನೆ. ಶ್ರೀಕೃಷ್ಣನಾದರೂ ತನ್ನ ಉಪದೇಶವನ್ನು ಪ್ರಾರಂಭಿಸಿ, ಈ ಆತ್ಮ ಅವಿನಾಶಿ, ದೇಹ ನಶ್ವರ, ಮರಣವು ಪ್ರತಿ ಜೀವಿಗೂ ನಿಶ್ಚಿತ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯರ್ಥೆ ನತ್ವಂ ಶೋಚಿತುಮರ್ಹಸಿ, ಆದ್ದರಿಂದ ಕರ್ಮಫಲವ ತ್ಯಾಗ ಮಾಡಿ ಕೆಲಸ ಮಾಡು, ಕರ್ತವ್ಯವಾಗಿ ಕ್ಷತ್ರಿಯನಿಗೆ ಯುದ್ಧ, ಹತೋ ವಾ ಪ್ರಾಪ್ಸ್ಯಸೇ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೇ ಮಹೀಂ ಎಂದು ಕರ್ಮ ಜ್ಞಾನ ಭಕ್ತಿಗಳ ಮುಕ್ತಿಯ ಮಾರ್ಗ ತೋರಿದವನಾಗಿ ಜಗತ್ತಿಗೆ ಉಪಕಾರಿಯಾಗಿದ್ದಾನೆ ಶ್ರೀಕೃಷ್ಣ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ.
1: ಇದುವರೆಗೆ ಕೋಟ ಶ್ರೀಕೃಷ್ಣ ಅಹಿತಾನಲ ಅವರಿಂದ ಚಿಂತನ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು. ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. ಇನ್ನು 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನಿಖಿತ್ ಅಂಪಾರ್, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 7:45 ರಾಗರಂಜನಿ ಚಿತ್ರಗೀತೆಗಳು, 8:30 ಕನ್ನಡ ಚಿತ್ರಗೀತೆಗಳು, 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ, 9:05 ಝೇಂಕಾರ ಮಕ್ಕಳ ಗೀತಗಾಯನ ಕಲಿಕಾ ಕಾರ್ಯಕ್ರಮ, ಪ್ರಭಾವತಿ ಕೆದಿಲಾಯ ಪುಂಡೂರು ಅವರ ರಚನೆಯನ್ನು ಮೌನೇಶ್ ಕುಮಾರ್ ಛಾವಣಿಯವರ ಸಂಗೀತದಲ್ಲಿ ಹಾಡುವವರು ಮಂಗಳೂರಿನ ಚಿನ್ಮಯ ಶಾಲೆಯ ಮಕ್ಕಳು, 9:20 ಹಿಂದಿ ಚಿತ್ರಗೀತೆಗಳು, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಶೋಭಾ ಗುರ್ತು ಅವರ ಗಾಯನ ರಾಗ್ ಮಿಶ್ರ ತಿಲಕ್ ಕಾಮೋದ್, ಆ ಬಳಿಕ ಮಿಶ್ರ ಭೈರವಿ ಕೇಳುವಿರಿ. 10:30 ತುಳು ಕಾರ್ಯಕ್ರಮ ಕಾದಂಬರಿ ಓದು ಸರಣಿಯಲ್ಲಿ ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿಯ ಓದು, ಪ್ರಸ್ತುತಿ ಅಕ್ಷತಾ ರಾಜ್ ಬೆರ್ಲಾ, ಆ ಬಳಿಕ ಕೋಸ್ಟಲ್ವುಡ್ ಕಮ್ಮೆನ ತುಳು ಚಿತ್ರಕರೆತ ಸಾಲು ಸಮ್ಮನ, ಪ್ರಸ್ತುತಿ ಹಾಗೂ ನಿರ್ಮಾಣ ಲತೀಶ್ ಪಾಲ್ದನೆ, 11:00 ಹಿಂದಿ ಚಿತ್ರಗೀತೆಗಳು, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಮೈಸೂರು ಎಂ ನಾಗರಾಜ್ ಅವರ ಪಿಟೀಲು ವಾದನ ಕೇಳುವಿರಿ.

12:05 ವನಿತಾ ವಿಹಾರ, ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ವಜ್ರಳ್ಳಿಯ ಯೋಗ ಸಾಧಕಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರಾಧಾ ಎಂ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ ಇದು. 12:35 ಆರೋಗ್ಯ ಕಾರ್ಯಕ್ರಮ, ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ. ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪ

ಅಜಿಯವರೊಂದಿಗೆ ಸಂದರ್ಶನ. ಆ ಬಳಿಕ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಪಿಎಂ ಜಗದೀಶ್, ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಈ ಕಾರ್ಯಕ್ರಮದಲ್ಲಿ ಪಿಎಂ ಸ್ಟ್ಯಾಂಡಪ್ ಇಂಡಿಯಾ ಮಣ್ಣು ಆರೋಗ್ಯ ಚೀಟಿ ಕುರಿತು ಮಾಹಿತಿ ಕೇಳುವಿರಿ. 1 ಗಂಟೆ 20 ನಿಮಿಷಕ್ಕೆ ಸ್ವರಮಾಧುರ್ಯ, ಕೀರ್ತಿ ಕುಮಾರ್ ಬೆಡಕೇಶಿ ಹಾಡಿರುವ ವಚನಗಳು. 1 ಗಂಟೆ 30 ನಿಮಿಷಕ್ಕೆ ಅಮರ ಮಧುರ, ಕೇಳುಗರ ಕೋರಿಕೆಯ ಕನ್ನಡದ ಹಳೆಯ ಚಿತ್ರಗೀತೆಗಳು. 2 ಗಂಟೆ 15 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು. 2 ಗಂಟೆ 40 ನಿಮಿಷಕ್ಕೆ ಕಾವ್ಯವಾಚನ, ವೀಣಾ ಪ್ರಸಾದ್ ಖಜೆಯವರಿಂದ ಕುಮಾರವ್ಯಾಸ ಭಾರತದಿಂದ ಆಯ್ದ ಪದ್ಯಗಳ ವಾಚನ. ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ, ಮಂಜುನಾಥ ಕಾಮತ್ ಉಡುಪಿಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಸ್ನೇಹ ವಿನೋದ್ ಪೈ. 5 ಗಂಟೆ 30 ನಿಮಿಷಕ್ಕೆ ಚಿತ್ರಗೀತೆಗಳು. 6 ಗಂಟೆ 10 ನಿಮಿಷಕ್ಕೆ ಭಕ್ತಿಗೀತೆಗಳು. 6 ಗಂಟೆ 30 ನಿಮಿಷಕ್ಕೆ ಭಾವಗೀತೆ. 6 ಗಂಟೆ 50 ನಿಮಿಷಕ್ಕೆ ಕಿಸಾನ್ ವಾಣಿ. ಯುವ ಕೃಷಿಕರಾದ ಪ್ರವೀಣ್ ಹೆಬೋಳಿ ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7 ಗಂಟೆ 45 ನಿಮಿಷಕ್ಕೆ ಸಮಾಚಾರ ದರ್ಶನ. 8 ಗಂಟೆಗೆ ಇಂಗ್ಲಿಷ್ ಯುವವಾಣಿ. 8 ಗಂಟೆ 30 ನಿಮಿಷಕ್ಕೆ ತುಳು ಕಾರ್ಯಕ್ರಮ, ಚಾವಡಿಕಟ್ಟೆ ವಾರದ ಪಟ್ಟಾಂಗ. 9 ಗಂಟೆ 15 ನಿಮಿಷಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9 ಗಂಟೆ 30 ನಿಮಿಷಕ್ಕೆ ಯುವವಾಣಿ. ಶುಭಾವಿ ಡಿಸೈನ್ಸ್ನ ಸ್ಥಾಪಕಿ, ಭರತನಾಟ್ಯ ಕಲಾವಿದೆ, ಬರಹಕರ್ತಿ ಹಾಗೂ ಬಯೋಟೆಕ್ನಾಲಜಿಸ್ಟ್ ಸಮುದ್ಯತಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ಜಿ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಪಂಡಿತ್ ಅರ್ನಬ್ ಚಟ್ಟೋಪಾಧ್ಯಾಯ ಅವರ ಗಾಯನ ಕೇಳುವಿರಿ. 11 ಗಂಟೆ 5 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಕೇಳುಗರೆ, ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

ಆಕಾಶವಾಣಿ ಮಂಗಳೂರು. ಇದೀಗ ಸಂಗೀತ ಕಟ್ಟಿ ಹಾಡಿರುವ ಸಂತ ಶಿಶುನಾಳ ಶರೀಫರ ರಚನೆ ಮಾಡಪ್ಪ ಚಿಂತಿ ತತ್ವಪದ ಕೇಳುವಿರಿ.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ, ಆಲ್ಝೈಮರ್ ಕಾಯಿಲೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಹೇಗೆ? ಪ್ರಸ್ತುತಿ ಡಾಕ್ಟರ್ ನಿಖಿತ್ ಅಂಪಾ.
1: ಮಂಗಳೂರು ಆಲ್ಝೈಮರ್ಸ್ ಅಸೋಸಿಯೇಷನ್ ಅಂತ ಒಂದು ಸಂಘ ಇದೆ, ಅದರಲ್ಲಿ ನಾವು ನೋಡಿದ ಪ್ರಕಾರ ದೇ ಡೂಯಿಂಗ್ ಲಾಟ್ ಆಫ್ ಗುಡ್ ವರ್ಕ್ ಅಂತ ಹೇಳಿದರೆ, ಈಗ ಒಂದು ಫ್ಯಾಮಿಲಿಗೆ ಈಗ ಏನಾದರೂ ವಾಲಂಟಿಯರ್ಸ್ ಪ್ರೊವೈಡ್ ಮಾಡೋದು, ಒಂದು ಫ್ಯಾಮಿಲಿ ಮೆಂಬರ್ಸ್ನ ನೋಡ್ಕೊಳ್ಳಿಕ್ಕೆ, ಆಮೇಲೆ ಸಪೋರ್ಟ್ ಗ್ರೂಪ್ಸಲ್ಲೆಲ್ಲ ಯೂಶ್ವಲಿ ಕೇರ್ ಗಿವರ್ಸ್ ಮತ್ತು ಪೇಷೆಂಟ್ಸಿಗೂ ಸಹ ಇಂಟ್ರಾಕ್ಷನ್ಸಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅವರ ಕಷ್ಟಗಳನ್ನು ಏನಾದರೂ ಏನಿದೆ ಅದಕ್ಕೆ ಸೊಲ್ಯೂಷನ್ಸ್ ಏನೆಲ್ಲ ಇರ್ಬೋದು, ಆ ಥರ ಡಿಸ್ಕಷನ್ಸ್ ಒಂದು ಫೋರಮ್ ಥರ ಮಾಡ್ಕೊಳ್ಳುವಂಥದ್ದು. ಮತ್ತು ಸೋಷಿಯಲ್ ಮೀಡಿಯಾ ಥ್ರೂ ಏನಾದರೂ ಈ ಆಲ್ಝೈಮರ್ಸ್ ಬಗ್ಗೆ ಏನು ಯಾವ ರೀತಿ ಕಾಯಿಲೆ ಒಂದು ಅವೇರ್ನೆಸ್ ಮಾಡುವಂಥ ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡೋದು. ಸೊ ಇಂಥದ್ದೆಲ್ಲ ಒಂದು ಸಪೋರ್ಟ್ ಗ್ರೂಪ್ಸ್ ನಮಗೆ ಆ್ಯಕ್ಚುಲಿ ಇನ್ನೂ ಡೆವಲಪ್ ಆಗಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಈ ಕಾಯಿಲೆಗೆ ಅಂತ ಹೇಳಿದರೆ ಒಂದು ಅವೇರ್ನೆಸ್ ಸ್ವಲ್ಪ ಕಡಿಮೆನೇ ಇದೆ ಓವರಾಲ್. ಸೊ ಅವೇರ್ನೆಸ್ ಪ್ರಮೋಟ್ ಮಾಡಲಿಕ್ಕೆ ಮತ್ತು ಇದ್ದವರಿಗೆ ಸ್ವಲ್ಪ ಒಂದು ಸಪೋರ್ಟ್ ಅಂತ ಇದ್ದರೆ ವಿ ಕ್ಯಾನ್ ಟ್ಯಾಕಲ್ ದಿಸ್ ಪ್ರಾಬ್ಲಮ್ ಇನ್ ಅ ಬೆಟರ್ ವೇ. ಪೇಷೆಂಟಿಗೆ ಅಟ್ಲೀಸ್ಟ್ ಅವರಿಗೆ ಕಷ್ಟ ಅಂತೂ ಡೆಫಿನೆಟ್ಲಿ ಇದೆ ಪೇಷೆಂಟ್ಸಿಗೆ, ಬಟ್ ಅದಕ್ಕೆ ಅವರಿಗೆ ಅಂತೂ ಅದರ ರಿವ್ಯೂನೇ ಇರುವುದಿಲ್ಲ. ಬಟ್ ಅದನ್ನು ನೋಡ್ಕೊಳ್ಳೋರ ಫ್ಯಾಮಿಲಿ ಮೆಂಬರ್ಸಿಗೆ ತುಂಬಾ ಸ್ಟ್ರೆಸ್ಫುಲ್ ಸಿಚುವೇಶನ್ ನೋಡ್ಲಿಕ್ಕೆ. ಅದಕ್ಕೆ ಒಂದಂತ ಹೇಳಿದ್ರೆ ಇಫ್ ಎಟ್ ಆಲ್ ಆ ಪ್ರೊಫೆಷನಲ್ ಹೆಲ್ಪ್ ಅವರಿಗೆ ಆರ್ಥಿಕವಾಗಿ ಸಪೋರ್ಟ್ ಅಲ್ಲಿ ಅವರಿಗೆ ಆದರೆ ಇಟ್ಸ್ ಅ ಗುಡ್ ಥಿಂಗ್ ವಿಚ್ ವಿಲ್ ಹೆಲ್ಪ್ ದೆಮ್. ಮತ್ತೆ ಇನ್ನೊಂದು, ತುಂಬ ಪ್ರಾಬ್ಲಮ್ಸ್ ಯೂಶಲಿ ಬರ್ತದೆ, ಬಿಹೇವಿಯರ್ ಪ್ರಾಬ್ಲಮ್ಸ್ ಬರ್ಬೋದು, ಮೂತ್ರ ವಿಸರ್ಜನೆ ಮಾಡೋದು ಅಥವಾ ಬಟ್ಟೆ ಇಲ್ಲದೆ ಹೇಗೋದು, ಒಂದು ಸೋಷಿಯಲ್ ಎಂಬಾರೇಸ್ಮೆಂಟ್ ಸಹ ಕೆಲವರಿಗೆ ಅದು ಆಗ್ತದೆ. ಸೊ ಇಟ್ಸ್ ಅ ವೆರಿ ಸ್ಟ್ರೆಸ್ಫುಲ್ ಸಿಚುವೇಶನ್ ಓವರಾಲ್ ನೋಡ್ಲಿಕ್ಕೆ. ಅದರಿಂದ ಮೆಂಟಲಿ ಅವರಿಗೆ ಸಹ ಬರ್ಡನ್ ಆಗಿ ಅವರು ಸಹ ಡಿಪ್ರೆಷನ್ಗೆ ಹೋಗುವಂಥದ್ದು ಈ ಥರ ಆಗ್ತದೆ, ನಮ್ಮ ಮೊದಲು ನಮ್ಮ ನೋಡಿಕೊಂಡು ಇದ್ದವರು ಬಟ್ ಸ್ಟಿಲ್ ಯು ಕಾಂಟ್ ಹೆಲ್ಪ್ ಅಂತ ಆ ಒಂದು ಮೆಂಟಲ್ ಸ್ಟ್ರೆಸ್ ಬರ್ತದೆ. ಆ ಥರ ಸಿಚುವೇಷನ್ಸಲ್ಲಿ ಈ ರೀತಿ ಸಪೋರ್ಟ್ ಗ್ರೂಪ್ಸ್ ಆರ್ ಈವನ್ ಟೇಕಿಂಗ್ ಮೆಡಿಕಲ್ ಹೆಲ್ಪ್ ರಿಲೇಟೆಡ್ ಟು ಈಗ ಕೌನ್ಸಿಲಿಂಗ್, ಹೌ ಟು ಟ್ಯಾಕಲ್ ದಿಸ್ ಪ್ರಾಬ್ಲಮ್, ಹೌ ಟು ಗೋ ಅಬೌಟ್ ಇಟ್, ಕೌನ್ಸಿಲಿಂಗ್ ಸೆಷನ್ಸು ಹೆಲ್ಪ್ ಸೈಕೈಟ್ರಿಸ್ಟ್ ಅಥವಾ ಇದರಲ್ಲಿ ಒಂದು ಮುಂದೆ ಹೇಗೆ ಟ್ಯಾಕಲ್ ಮಾಡೋ ಅವ್ರ ಪ್ರಾಬ್ಲಮ್ಸ್ ಏನಿದೆ, ಒಂದು ಟ್ರೀಟಿಂಗ್ ಡಾಕ್ಟರ್ ಹತ್ರನೇ ಮತ್ತು ಇನ್ನೊಂದು ಆಸ್ ಅ ಸೈಕೈಟ್ರಿಸ್ಟ್ ಅವ್ರದ್ದು ಹೆಲ್ಪ್ ಸಹ ತೊಗೊಳ್ಬೇಕಾಗುತ್ತೆ. ಎಲ್ಲ ಮರು ಕಾಯಿಲೆ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಅಲ್ಲ, ಮತ್ತು ಡೆಫಿನೆಟ್ ಕ್ಯೂರ್ ಇಲ್ಲದೆ ಇದ್ದರೂ ಬೇಗ ಗುರುತು ಹಿಡಿದ್ರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ಸ್ ಮತ್ತು ಕೌನ್ಸಿಲಿಂಗ್ ಅಥವಾ ಕಾಗ್ನಿಟಿವ್ ಥೆರಪೀಸ್ ಅಂತ ಅದೆಲ್ಲ ಮಾಡ್ತಾ ಹೋದರೆ ಒಂದು ಅದಕ್ಕೆ ನಾವು ಆದಷ್ಟು ನಾವು ಡಿಲೇ ಮಾಡದೆ ಒಂದು ಮೆಡಿಕಲ್ ಹೆಲ್ಪ್ ತಗೊಳ್ಳೋದು ಇಂಪಾರ್ಟೆಂಟ್.
0: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ

0: ಜ್ಞಾನಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಆಲ್ಝೈಮರ್ ಕಾಯಿಲೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಹೇಗೆ. ಪ್ರಸ್ತುತಿ ಡಾಕ್ಟರ್ ನಿಖಿತ್ ಅಂಪಾ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
1: ಆತ್ಮೀಯ ಕೇಳುವರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಬಣ್ಣದ ಲೋಕದ ಬೆರಗು, ರಂಗಭೂಮಿ ಇವರ ಉಸಿರು, ಸಿನಿಮಾ ಇವರ ಹಸಿರು, 6 ದಶಕಗಳ ಕಾಲ ರಂಗದ ಮೇಲೆಯೇ ಬದುಕನ್ನು ಕಟ್ಟಿಕೊಂಡ ನಟನಾ ತಪಸ್ವಿ, ಹಿರಿಯ ರಂಗಕರ್ಮಿ ಲಕ್ಷ್ಮಣ ಕುಮಾರ್ ಮಲ್ಲೂರು.
2: ಮೊದಲ ನಾಟಕ ಶಾರದ ಅಂತ ಹೇಳಿ ಒಂದು ಸಾಂಸಾರಿಕ ನಾಟಕ. ಅದು ನನಗೆ ಪ್ರೇರಣೆ ಅಂದರೆ ಕೇರಳದಲ್ಲಿ ಒಂದು ಮಲಯಾಳಂ ಫಿಲ್ಮ್ ನೋಡಿದ್ದೆ. ಆ ಫಿಲ್ಮ್ ನೋಡುವಾಗ ಅದರಲ್ಲಿ ಬಂದಂಥ ಆ ಪಾತ್ರಗಳು ಮತ್ತು ಅದರ ಒಂದು ಸನ್ನಿವೇಶಗಳು, ನನಗೆ ಇದನ್ನು ಯಾಕೆ ನಾವು ತುಳುವಿನಲ್ಲಿ ಮಾಡಬಾರದು ಅನ್ನುವಂಥ ಒಂದು ಆಸೆ ಹುಟ್ಟುಕೊಂಡಿದೆ ನನ್ನಲ್ಲಿ. ಜನರಿಗೆ ಒಂದು ಮನಮುಟ್ಟುವಂತಹ ಒಂದು ಕತೆ ಮಲಯಾಳಂನಲ್ಲಿತ್ತು. ಅದನ್ನು ನನಗೆ ಎಷ್ಟು ಅರ್ಥ ಆಗಿದೆ ಅದನ್ನೆಲ್ಲ ಇಟ್ಟುಕೊಂಡು ನಾನು ನಾಟಕ ಮಾಡಿದೆ. ಅದು ಪ್ರಥಮ ಪ್ರಯೋಗ ಆದದ್ದು ಕೂಡ ನಮ್ಮ ಮಲ್ಲೂರಲ್ಲಿ. ಆ ನಾಟಕಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬಂತು.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ, ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
3: ಆಕಾಶವಾಣಿ ಮಂಗಳೂರು, ಸಮಯ 6:50. ಕೇಳಿ ರೈತರಿಗೆ ಸಲಹೆ.
4: ಹುಟ್ಟುವ ಕರು ಆರೋಗ್ಯವಂತ ಮತ್ತು ದೃಢಕಾಯವಾಗಿರುವ ದೃಷ್ಟಿಯಿಂದ ವೈಜ್ಞಾನಿಕ ಪಾಲನೆ ಪೋಷಣೆಯನ್ನ ಕರುವಿನ ಜನನಕ್ಕಿಂತ ಮುಂಚೆಯೇ ಆರಂಭಿಸಬೇಕು. ಉತ್ತಮ ಆಹಾರ ನೀಡಿ ಪೋಷಿಸಿದ ಹಸು ಆರೋಗ್ಯಕರವಾದ ಕರುವಿಗೆ ಜನ್ಮ ಕೊಡುತ್ತದೆ. ಈ ನಿಟ್ಟಿನಲ್ಲಿ ಗರ್ಭಧರಿಸಿದ ಹಸುವಿಗೆ ಪೋಷಕಾಂಶಯುಕ್ತ ಪೌಷ್ಟಿಕಾಂಶಯುಕ್ತ ಸಮತೋಲನ ಪಶು ಆಹಾರ ಅಂದರೆ ಬ್ಯಾಲೆನ್ಸ್ಡ್ ಫುಡ್ಡನ್ನು ಕೊಡುವುದು ಅವಶ್ಯಕ. ಜೊತೆಗೆ ಹಸಿರು ಮೇವು, ಖನಿಜ ಮಿಶ್ರಣ ನೀಡುವ ಮೂಲಕ ಆರೋಗ್ಯವಂತ ಕರುವನ್ನು ಪಡೆಯಬಹುದು. 7 ತಿಂಗಳುಗಳ ಗರ್ಭದ ಸಮಯದಲ್ಲಿ ಹಾಲು ಕರೆಯುವುದನ್ನು ನಿಲ್ಲಿಸಬೇಕು, ಇಲ್ಲದಿದ್ದರೆ ಮುಂದಿನ ಕರುವಿನಲ್ಲಿ ಇಳುವರಿ ಕಡಿಮೆಯಾಗ್ತದೆ, ಕಸ ಬೀಳದಿರುವುದು, ಮುಂದೆ ಗರ್ಭ ನಿಲ್ಲದಿರುವುದು ಮುಂತಾದಂತಹ ಸಮಸ್ಯೆಗಳು ಉತ್ಪತ್ತಿಯಾಗ್ತವೆ. ಕರುವಿನ ಜನನ ಪ್ರಕ್ರಿಯೆ ಸಾಮಾನ್ಯವಾಗಿ ಲಕ್ಷಣ ಕಾಣಿಸಿಕೊಂಡ 6 ಗಂಟೆಗಳ ಒಳಗೆ ಪೂರೈಸುತ್ತದೆ. ಈ ಹಂತದಲ್ಲಿ ಸಮಸ್ಯೆ ಎದುರಾದರೆ ಕೂಡಲೇ ಪಶುವೈದ್ಯರನ್ನು ಸಂಪರ್ಕಿಸುವುದು ಬಹಳ ಒಳ್ಳೆಯದು. ಸಾಮಾನ್ಯವಾಗಿ ಗರ್ಭ ತುಂಬಿದ ಹಸುಗಳನ್ನು ಬೇರೆ ಹಸುಗಳಿಂದ ಬೇರ್ಪಡಿಸಿ ಒಳ್ಳೆಯ ಸ್ಥಳಾವಕಾಶ ಇರುವಲ್ಲಿ ಕಟ್ಟಬೇಕು. ಕರು ಹಾಕುವ ಮೊದಲು ನೆಲಕ್ಕೆ ಒಣಹುಲ್ಲು ಅಥವಾ ಗೋಣಿಚೀಲವನ್ನು ಹಾಸಬೇಕು, ಅಥವಾ ರಬ್ಬರ್ ಮ್ಯಾಟನ್ನು ಕೂಡ ಬಳಸಬಹುದು. ನೆಲ ಸುಲಭವಾಗಿ ಶುಚಿಗೊಳಿಸುವಂತಿರಬೇಕು. ಸೋಂಕು ನಿವಾರಕಗಳನ್ನು ಬಳಸುವಂತಿರಬೇಕು. ತಂಪಾದ ಶುದ್ಧ ನೀರು ಹಸುವಿಗೆ ಲಭ್ಯ ಇರಬೇಕು. ಸ್ಥಳ ಶಾಂತವಾಗಿದ್ದು ಒಳ್ಳೆಯ ಗಾಳಿ ಮತ್ತು ಬೆಳಕು ಬರ್ತಾ ಇರಬೇಕು. ಆರೋಗ್ಯಕರ ಹಸುವಿನಿಂದ ಆರೋಗ್ಯಕರ ಕರು ಜನಿಸುತ್ತದೆ. ಇದರಿಂದ ಮುಂದೆ ಕರುವಿಗೆ ಬರಬಹುದಾದ ಅನೇಕ ರೋಗಗಳನ್ನು ತಡೆಯಬಹುದು. ಕರು ಹಾಕಿದ ನಂತರ ಮೊದಲ ಕೆಲವು ದಿನಗಳವರೆಗೆ ಕೆಚ್ಚಲಿಂದ ಸ್ರವಿಸುವ ಹಾಲು ಕಿಣ್ಣು ಹಾಲು. ಕರು ಹುಟ್ಟಿದ 15-30 ನಿಮಿಷಗಳ ಒಳಗೆ ಸುಮಾರು 300-800 ml ಗಿಣ್ಣು ಹಾಲನ್ನು ಕುಡಿಸಬೇಕು. ಮೊದಲ 6 ಗಂಟೆಗಳಲ್ಲಿ ಸುಮಾರು 2 ಲೀಟರ್ನಷ್ಟು ಗಿಣ್ಣು ಹಾಲನ್ನು ಕುಡಿಸುವುದು ಒಳ್ಳೆಯದು. ಹುಟ್ಟಿದ ದಿನ 3-6 ಬಾರಿ ಹಾಲನ್ನು ಕುಡಿಸಬಹುದು. ಹಾಲು ಕರೆದ ತಕ್ಷಣ ಕುಡಿಸುವುದು ಬಹಳ ಅವಶ್ಯಕ. ತಾಯಿ ಇಲ್ಲದ ಕರುಗಳಿಗೆ ಬೇರೆ ಹಸುವಿನ ಗಿಣ್ಣು ಹಾಲು ಸಿಕ್ಕಿದರೆ ಕುಡಿಸಬಹುದು, ಅಥವಾ ಕೃತಕವಾಗಿ ಗಿಣ್ಣು ಹಾಲನ್ನು ತಯಾರಿಸಿ ಕುಡಿಸಬೇಕು. ಗಿಣ್ಣು ಹಾಲಿನಲ್ಲಿ ಅಧಿಕ ಪ್ರಮಾಣದ ಇಮ್ಯುನೋಗ್ಲೋಬ್ಯುಲಿನ್ ಅಂದರೆ IG ಇರುತ್ತದೆ. ಇದರಿಂದ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗ್ತದೆ. ಜನನದ ನಂತರ 15-30 ನಿಮಿಷಗಳ ಒಳಗೆ ಇದನ್ನು ಕುಡಿಸುವುದರಿಂದ ಈ ಇಮ್ಯುನೋಗ್ಲೋಬ್ಯುಲಿನ್ ಕರುಳಿನ ಮೂಲಕ ಹೀರಿಕೊಂಡು ನೇರವಾಗಿ ರಕ್ತವನ್ನು ಸೇರ್ತದೆ. ಇದಲ್ಲದೆ ಗಿಣ್ಣಿನಲ್ಲಿ ಅಧಿಕ ಪ್ರಮಾಣದ ಸಸಾರಜನಕ, ವಿಟಮಿನ್ ಹಾಗೆ ಖನಿಜಾಂಶಗಳು ಇದ್ದು ಕರುವಿನ ಬೆಳವಣಿಗೆಗೆ ಬಹಳ ಉಪಯುಕ್ತ. ಕರು 15ನೇ ದಿನ ತಲುಪಿದಾಗ 100 ಗ್ರಾಂ ಕರುವಿನ ಸಮತೋಲನ ಆಹಾರವನ್ನು ನೀಡಲು ಪ್ರಾರಂಭಿಸಬೇಕು. ಇದು ಸಿದ್ಧರೂಪದಲ್ಲಿ ಲಭ್ಯವಿದ್ದು ಖರೀದಿಸಬಹುದು. ಕರುವಿನ ಆಹಾರವನ್ನು ಸಾಧ್ಯವಾದರೆ ಮನೆಯಲ್ಲಿ ಕೂಡ ತಯಾರು ಮಾಡಬಹುದು. ಕರುವಿನ ಬೆಳವಣಿಗೆಗೆ ಅನುಗುಣವಾಗಿ ಹಸಿರು ಮತ್ತು ಒಣಹುಲ್ಲನ್ನು 15-30 ದಿವಸಗಳ ಸಮಯದಲ್ಲಿ

0: ಅಲ್ಲಿ ಅದಕ್ಕೆ ನೀಡಲು ಪ್ರಾರಂಭಿಸಬೇಕು. ಕರು ಉತ್ತಮವಾಗಿ ಬೆಳೆಯಲು ನೆರಳಿನಲ್ಲಿ ಒಣಗಿಸಿದ ಗರಿಕೆ ಹುಲ್ಲು, ಒಣಗಿದ ರಾಗಿ ಹುಲ್ಲು, ಜೋಳ, ಮೆಕ್ಕೆಜೋಳ ಹುಲ್ಲು ಇವುಗಳನ್ನು ಕೂಡ ಕೊಡಬಹುದು. ಕರುವಿಗೆ 7-10 ದಿನಗಳಲ್ಲಿ, ನಂತರ ತಿಂಗಳಿಗೆ ಒಂದು ಬಾರಿಯಂತೆ 6 ತಿಂಗಳ ಕಾಲ ಜಂತುನಾಶಕ ಔಷಧಿಯನ್ನು ನೀಡುವುದು ಉತ್ತಮ. ಸಾಂಕ್ರಾಮಿಕ ರೋಗಗಳಿಂದ ಕರುವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಕಾಲುಬಾಯಿ ಜ್ವರ, ಕಂದುರೋಗ ಮುಂತಾದ ರೋಗ ನಿರೋಧಕ ಲಸಿಕೆಗಳನ್ನು ಪಶುವೈದ್ಯರ ಸಲಹೆಯಂತೆ ಹಾಕಿಸಿಕೊಳ್ಳಬೇಕು.
1: ರೈತರಿಗೆ ಸಲಹೆ ಕೇಳಿದಿರಿ ಕೇಳಿದರೆ, ಇಂದು ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಯುವ ಕೃಷಿಕರಾದ ಪ್ರವೀಣ್ ಹೆಬೋಳಿ ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್, ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

0: ಪ್ರಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿಯಲ್ಲಿ ಮೂಡಿಬರುತ್ತಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, ನಮ್ಮ STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಜುಲೈ 7 ಮಂಗಳವಾರ ಬೆಳಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ. ಆಕಾಶವಾಣಿ ಮಂಗಳೂರು, ಸಮಯ 6:55. ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾ ಶ್ರೂಯಂತ. ಪ್ರವಾಚಿಕಾ ರಿಚಾ ಝಾ. ಪ್ರಧಾನಮಂತ್ರೀ ನರೇಂದ್ರ ಮೋದಿ ಅದ್ಯ ರಾಜಸ್ಥಾನ ಗುಜರಾತ ರಾಜ್ಯಯೋಃ ಏಕದಿವಸೀಯ ಯಾತ್ರಾಯೈ ಪ್ರಸ್ಥಾಸ್ಯತಿ. ಪ್ರಧಾನಮಂತ್ರೀ ಸರ್ವಪ್ರಥಮಂ ರಾಜಸ್ಥಾನಸ್ಯ ಯಾತ್ರಾಂ ಕರಿಷ್ಯತಿ, ಯತ್ರ ಅಸೌ ಅದ್ಯ ಪ್ರಾತಃಕಾಲೆ ಜೋಧಪುರ ವಿಮಾನಪತ್ತನಸ್ಯ ನೂತನ ಟರ್ಮಿನಲ್ ಇತಿ ಭವನಸ್ಯ ಉದ್ಘಾಟನಂ ಕರಿಷ್ಯತಿ. 80+400 crore rupees ಇಯಂ ಪರಿಯೋಜನಾ ವಾರ್ಷಿಕಂ 20 lakh ಯಾತ್ರಿಣಃ ಸಂಚಾಲಯಿತುಂ ಪರಿಕಲ್ಪಿತಮಸ್ತಿ. ಅಸೌ ಜೋಧಪುರೆ ಸಂಶೋಧಿತ ಉಡ್ಡಯನ ಯೋಜನಾಯಾಃ ಶುಭಾರಂಭೋ ಅಪಿ ವಿಧಾಸ್ಯತಿ. ಅಸ್ಯಾಃ ಯೋಜನಾಯಾಃ ಉದ್ದೇಶ್ಯಂ ವಿಮಾನನ ಆಧಾರಿತ ವಿಕಾಸಸ್ಯ ಅಗ್ರಿಮಚರಣಸ್ಯ ಗತಿಂ ವರ್ಧಯಿತುಮಸ್ತಿ. ಏತದನಂತರಂ ಶ್ರೀಮೋದಿ ಬಾಲೋತರಾ ನಗರಸ್ಯ ಯಾತ್ರಾಯಾಂ ಭವಿಷ್ಯತಿ, ಯತ್ರ ಅಸೌ ಅದ್ಯ ಮಧ್ಯಾಹ್ನೆ ಪ್ರಾಯಃ 6,000+ crore rupees ವಿಕಾಸ ಪರಿಯೋಜನಾನಾಂ ಲೋಕಾರ್ಪಣಂ ಉದ್ಘಾಟನಂ ಆಧಾರಶಿಲಾಂಚ ಸ್ಥಾಪಯಿಷ್ಯತಿ. ಶ್ರೀಮೋದಿ ರಾಜಸ್ಥಾನ ಪ್ರಶಾಸನಸ್ಯ ವಿಭಿನ್ನ ವಿಭಾಗೇಷು ನಿಯುಕ್ತೇಭ್ಯಃ ಪ್ರಾಯಃ 40-50 ಯುವಕೇಭ್ಯಃ ನಿಯುಕ್ತಿಪತ್ರಾಣ್ಯಪಿ ಪ್ರದಾಸ್ಯತಿ. ಅನಂತರಂ ಸಾಯಂಕಾಲೆ ಪ್ರಧಾನಮಂತ್ರಿ ಮೋದಿ ಗುಜರಾತಸ್ಯ ಯಾತ್ರಾಂ ಕರಿಷ್ಯತಿ. ಪಾಕಿಸ್ತಾನ ದೇಶಾತ್ ಸೀಮಾಪಾರಸ್ಯ ಭಯೋತ್ಪಾದನಸ್ಯ ನಿರಂತರ ಪ್ರಯೋಜಕತ್ವಸ್ಯ ಪ್ರತಿಕ್ರಿಯಾರೂಪೇಣ ಸಿಂಧು ಜಲಸಂಧಿ ಸ್ಥಗಿತಃ ಅಸ್ತಿ. ಗತರಾತ್ರೌ ನವದಿಲ್ಲ್ಯಾಂ ವಾರ್ತಾಹರೈಃ ಸಹ ವಾರ್ತಾಲಾಪಂ ಕುರ್ವನ್ ವಿದೇಶಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಾಯಸ್ವಾಲಃ ಅವದತ್ ಯತ್ ಸಿಂಧು ಜಲಸಂಧಿ ವಿಷಯೆ ಭಾರತಸ್ಯ ಸ್ಥಿತಿಃ ಸುಸಂಗತಾ ಅಸ್ತಿ. ಸಹ ಅವದತ್ ಯತ್ ಪಾಕಿಸ್ತಾನ ದೇಶಃ ಸೀಮಾಪಾರಸ್ಯ ಭಯೋತ್ಪಾದನಸ್ಯ ಸಮರ್ಥನಂ ವಿಶ್ವಸನೀಯ ರೂಪೇಣ ಅಪರಿವರ್ತನೀಯ ರೂಪೇಣ ಚ ತ್ಯಕ್ತವ್ಯಂ. ತೀಸ್ತಾ ನದ್ಯಾಃ ಸಮಗ್ರ ಪ್ರಬಂಧನ ಪುನರ್ಸ್ಥಾಪನ ಪರಿಯೋಜನಾಯಾಃ ವಿಷಯೆ ಶ್ರೀ ಜಾಯಸ್ವಾಲಃ ಬಾಂಗ್ಲಾದೇಶಸ್ಯ ವಿಕಾಸ ಸಾಹಾಯ್ಯಂ ಪ್ರತಿ ಭಾರತಸ್ಯ ದೃಷ್ಟಿಃ ಅಪಿ ಪ್ರಕಟಿತವಾನ್. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ, ಕೃಷಿ ಕೃಷಕ ಕಲ್ಯಾಣ ಮಂತ್ರಿ ಶಿವರಾಜ ಸಿಂಗ್ ಚೌಹಾನ ಚ ಎಲ್ ನೀನು ಇತ್ಯಸ್ಯ ಕಾರಣೇನ ದೇಶಸ್ಯ ಕೇಷುಚಿತ್ ಭಾಗೇಷು ಸಾಮಾನ್ಯಾತ್ ನ್ಯೂನವೃಷ್ಟೇಃ ತಸ್ಯ ಪ್ರಭಾವಸ್ಯ ಚ ಸ್ಥಿತಿಂ ಸಮೀಕ್ಷಿತವಂತೌ. ಶ್ರೀ ಶಾಹ ಸಭಾಯಾಂ ಅವದತ್ ಯತ್ ಎಲ್ ನೀನೋ ಇತ್ಯಸ್ಯ ಕಾರಣೇನ ದೇಶಸ್ಯ ಕೇಷುಚಿತ್ ಭಾಗೇಷು ಸಾಮಾನ್ಯಾತ್ ನ್ಯೂನವೃಷ್ಟಿಂ ಸಂಭಾವಿತ ಅನಾವೃಷ್ಟೇಃ ಸ್ಥಿತಿಂ ಚ ಪ್ರಶಾಸನಂ ನಿರಂತರಂ ನಿರೀಕ್ಷ್ಯಮಾಣಮಸ್ತಿ. ಅದ್ಯಾವಧಿ ಸಂಪೂರ್ಣ ರಾಷ್ಟ್ರೀಯ

0: ಪ್ರಿಯ ಕೇಳುಗರೆ,
1: ನನ್ನ ರಾಗತಾನ ಪಲ್ಲವಿ
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಸಿನಿಮಾ ಹಾಡುಗಳಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಭಕ್ತಿ ಗೀತೆಗಳು ಅಷ್ಟೇ, ಒಂದಕ್ಕಿಂತ ಒಂದು ಮಿಗಿಲು. ಅಂಥವುಗಳಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಕುರಿತ ಭಕ್ತಿ ರಚನೆ, ವಾರ ಬಂತಮ್ಮ ಗುರುವಾರ ಬಂತಮ್ಮ.
0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗತಾನ ಪಲ್ಲವಿ
0: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
4: ಆಕಾಶವಾಣಿ ಮಂಗಳೂರು, ಸಮಯ 7:02. ಕೆಲವು ಪ್ರಕಟಣೆಗಳು, ಆ ಬಳಿಕ ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದ ಸಹಪ್ರಸಾರ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ವಾಣಿಜ್ಯ
6: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವಾಯೋಗಿಯನ್ನೋಡಲಿ ಉಳುವಾಯೋಗಿಯನ್ನೋಡಲಿ.
7: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
8: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
9: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕು.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
2: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
3: ನಮ್ಮ ಆಹಾರದ ಒಂದಂಶ,
2: ನಮ್ಮ ಸಮಯದ ಒಂದಂಶ,
3: ನಮ್ಮ ಆದಾಯದ ಒಂದಂಶ,
2: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
3: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳ ಪ್ರಕೃತಿ ವಿಕೋಪ ನಿರ್ವಹಣೆ ವರದಿ ಶೀಘ್ರ ಸಲ್ಲಿಕೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿಂದ ವಿಜಯಪುರ ಜಿಲ್ಲೆ ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆ ನವೀಕರಣ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ವೆಚ್ಚ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನೆ ನಡೆಸಲಾಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಧಾರವಾಡ ಹಾಗೂ ಹಾವೇರಿ ಜಿಲ್ಲೆಗಳ ಬರ ಮತ್ತು ನೆರೆ ನಿರ್ವಹಣೆ ತಾತ್ಕಾಲಿಕ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆ ಕಾರ್ಯ ಪರಿಶೀಲಿಸಿ ಮಾತನಾಡಿದರು. ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಮಟ್ಟ ಕುಸಿದಿದೆ. ಹಿತಮಿತವಾಗಿ ನೀರನ್ನು ಬಳಸಬೇಕಿದೆ. ಮುಂಬರುವ 2 ತಿಂಗಳಿಗೆ ಸಾಕಾಗುವಷ್ಟು ಡೆಡ್ ಸ್ಟೋರೇಜ್ ಇದೆ ಎಂದರು. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆ ಹಾಗೂ ಬೆಳೆಹಾನಿ ಪರಿಹಾರಕ್ಕಾಗಿ 10,000 ಕೋಟಿ ರೂಪಾಯಿ ಮೀಸಲಿಡುವಂತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ವಿಶೇಷ ಕಾರ್ಯಪಡೆ ರಚನೆ, ಜಾನುವಾರು ರಕ್ಷಣೆಗೆ ಗೋಶಾಲೆ ಸ್ಥಾಪಿಸಬೇಕು ಎಂದರು. ಮಳೆಯ ಅಭಾವದ ಕುರಿತು ಚರ್ಚಿಸಲು ವಿಧಾನಮಂಡಲ ಅಧಿವೇಶನ ಕರೆಯುವಂತೆ ಅವರು ಒತ್ತಾಯಿಸಿದರು. ಕೃಷಿ ವಿದ್ಯುತ್ ಸಹಾಯಧನ 22,000 ಕೋಟಿ ರೂಪಾಯಿ ವರ್ಷವೊಂದಕ್ಕೆ ರಾಜ್ಯ ಸರ್ಕಾರ ನೀಡುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಇಂಧನ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದರು. ಫೀಡರ್ ಸೋಲಾರೈಸೇಷನ್, ಇಂಧನ ದಕ್ಷ ಪಂಪ್ಸೆಟ್ಗಳ ಬಳಕೆ ಹಾಗೂ ವಿದ್ಯುತ್ ಬೇಡಿಕೆ ನಿರ್ವಹಣೆ ಕಾರ್ಯಕ್ರಮಗಳನ್ನು ವೇಗಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚಿಸಿದರು. 2035ಕ್ಕೆ ಗರಿಷ್ಠ ವಿದ್ಯುತ್ ಬೇಡಿಕೆ 38 ಗಿಗಾವ್ಯಾಟ್ ತಲುಪುವ ನಿರೀಕ್ಷೆ ಇದೆ. ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಯೋಜನೆ ಹಾಗೂ ಹಣಕಾಸು ನಕ್ಷೆ ರೂಪಿಸುವಂತೆ ಆದೇಶಿಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ಅಭಿವೃದ್ಧಿಗಾಗಿ ಬಳಸಿಕೊಂಡಿದೆ ಎಂದು ಮಂಡಳಿ ಕಾರ್ಯದರ್ಶಿ ನಲಿನ್ ಅತುಲ್ ತಿಳಿಸಿದ್ದಾರೆ. ಕಲಬುರಗಿಯ ನಾಗನಹಳ್ಳಿಯಲ್ಲಿ ಅಭಿಯಂತರಿಗಾಗಿ 2 ದಿನಗಳ ತಾಂತ್ರಿಕ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೈಗಾರಿಕಾ ನೀತಿ ಅನುಮೋದಿತವಾಗಿದೆ. ಕಳೆದ 3 ವರ್ಷಗಳಲ್ಲಿ ಕಲ್ಯಾಣ ಕರ್ನಾಟಕದ ಮೂಲ

0: ಸೌಕರ್ಯ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದರು. ರಾಜ್ಯದ ನಗರ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ಚುನಾವಣೆಯನ್ನು ಆಗಸ್ಟ್ ತಿಂಗಳ ಒಳಗೆ ನಡೆಸುವಂತೆ ಸರ್ವೋಚ್ಚ ನ್ಯಾಯಾಲಯ ಆದೇಶಿಸಿದೆ. ಸರ್ಕಾರ ಆದೇಶವನ್ನು ಪಾಲಿಸಲಿದೆ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ದಾವಣಗೆರೆಯಲ್ಲಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕು ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆಯ ನೂತನ ಕಟ್ಟಡವನ್ನು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿನ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ 3,25,00,000 ರೂಪಾಯಿ ವೆಚ್ಚದಲ್ಲಿ ಆಧುನೀಕರಿಸಲಾಗಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ನಾವೀನ್ಯತೆ ಹಾಗೂ ಚಟುವಟಿಕೆ ಆಧಾರಿತ ಕಲಿಕೆ ಪ್ರೋತ್ಸಾಹಿಸುವ ಸ್ಟೇಮ್ ಲ್ಯಾಬ್ ನಲಿಕಲಿ ಕೊಠಡಿಗಳನ್ನು ವಿಶೇಷವಾಗಿ ರೂಪಿಸಲಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. 10ನೇ ಮೈಸೂರು ಸಾಹಿತ್ಯ ಸಂಭ್ರಮ ಇಂದಿನಿಂದ 2 ದಿನಗಳ ಕಾಲ ನಡೆಯಲಿದೆ. ಮೈಸೂರು ಲಿಟರರಿ ಫೋರಂ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮೈಸೂರು ಬುಕ್ ಕ್ಲಬ್ಸ್ ಚಾರಿಟೇಬಲ್ ಟ್ರಸ್ಟ್ ಮೈಸೂರು ಸಾಹಿತ್ಯ ಸಂಭ್ರಮವನ್ನು ಆಯೋಜಿಸಿದ್ದು, ಇಂದು ಬೆಳಗ್ಗೆ 10 ಗಂಟೆಗೆ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಉದ್ಘಾಟಿಸಲಿದ್ದಾರೆ. ಮೈಸೂರು ಸಾಹಿತ್ಯ ಸಂಭ್ರಮದ ನಿರ್ದೇಶಕಿ ಶುಭಾ ಸಂಜಯ್ ಅರಸ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಾವು ಮೈಸೂರಿನಲ್ಲಿ ಇಂದು ಶನಿವಾರ ಮತ್ತು ನಾಳೆ ಭಾನುವಾರ ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟರೇಚರ್ ಫೆಸ್ಟಿವಲ್ ನ ನಡೆಸ್ತಾ ಇದ್ದೀವಿ. ಭಾನುವಾರ ಸಾಯಂಕಾಲ 6:30 ತನಕ ಸತತವಾಗಿ ನಡೆಯೋ ಈ ಕಾರ್ಯಕ್ರಮಗಳಲ್ಲಿ ಹಲವಾರು ಗೋಷ್ಠಿಗಳು ಪ್ಯಾನೆಲ್ ಡಿಸ್ಕಷನ್ಗಳು ನಡೀತಾ ಇರುತ್ತೆ. ದಶಕದ ಸಂಭ್ರಮಕ್ಕೆ ಬರಹದ ಬಾಗಿನ ಅಂತ ನಮ್ಮದೇ ಆದ ಒಂದು ವೈವಿಧ್ಯಮಯವಾದ ಪುಸ್ತಕದ ಬಿಡುಗಡೆ ಜೊತೆಗೆ ಹಲವಾರು ಪುಸ್ತಕಗಳ ಬಿಡುಗಡೆಯನ್ನ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ನಡೆಸಿಕೊಡ್ತಾರೆ. ಜೊತೆಗೆ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ನಮ್ಮ ಜೊತೆ ಇರ್ತಾರೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಸುಸ್ಥಿರ ಅಭಿವೃದ್ಧಿಗೆ ಸಹಕಾರಿ ಕ್ಷೇತ್ರದ ಕೊಡುಗೆ ಸ್ಮರಿಸುವ ಹಾಗೂ ಸಹಕಾರಿ ಚಳವಳಿ ಬಲಪಡಿಸಲು ವಿಶ್ವಸಂಸ್ಥೆ ಈ ದಿನಾಚರಣೆ ಘೋಷಿಸಿದೆ. ಸಹಕಾರ ಸಂಘಗಳ ನಿವೃತ್ತ ಅಪರ ನಿಬಂಧಕಿ ಡಾ ಹನುಮಾಕ್ಷಿ ಗೋಗಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಜುಲೈ 1ನೇ ಶನಿವಾರ ವಿಶ್ವಾದ್ಯಂತ ಸಹಕಾರ ಕ್ಷೇತ್ರದ ಸಾಧನೆಗಳನ್ನು ಸ್ಮರಿಸಲಾಗುತ್ತದೆ. ಈ ವರ್ಷ ಕೋಆಪರೇಟಿವ್ಸ್ ಫಾರ್ ಎ ಪೀಸ್ಫುಲ್ ವರ್ಲ್ಡ್ ಎಂಬ ಘೋಷವಾಕ್ಯದಡಿ ಸಹಕಾರ ಕ್ಷೇತ್ರ ಸಾಮಾಜಿಕ ಸಾಮರಸ್ಯ, ಆರ್ಥಿಕ ಸಹಭಾಗಿತ್ವ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳ ಅನುಸರಣೆಯ ಸೇತುವೆಯಾಗಿ ಪ್ರಸಕ್ತ ಇಸ್ರೇಲ್ ಅಮೆರಿಕ ಇರಾಕ್ ಯುದ್ಧದಿಂದಾಗಿ ಉದ್ಭವಿಸಿದ ಸಾಮಾಜಿಕ ವಿಪ್ಲವ ಮತ್ತು ಆರ್ಥಿಕ ಹಿನ್ನಡೆಯನ್ನು ಸಮತೂಗಿಸುವ ಆಶಾಕಿರಣವಾಗಲಿ. ಈ ಹಿಂದೆಯೂ ಜಾಗತಿಕ ಆರ್ಥಿಕ ಹಿನ್ನಡೆಯ ಸಂದರ್ಭದಲ್ಲಿ ಸಹಕಾರ ಸಂಘಗಳು ತಮ್ಮ ಆರ್ಥಿಕ ಸಬಲತೆ ಮತ್ತು ಸದೃಢತೆಯನ್ನು ಕಾಯ್ದುಕೊಂಡು ಸದಸ್ಯರ ಸರ್ವಾಂಗೀಣ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದನ್ನ ಸ್ಮರಿಸಲೇಬೇಕು. ದೀನರು, ದುರ್ಬಲರು ಮತ್ತು ಮಹಿಳೆಯರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಅದು ಯಶಸ್ಸನ್ನ ಕಾಣಲೇಬೇಕಿದೆ.
0: ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಸರಾಸರಿ 25 ಹೊಸ HIV ಸೋಂಕಿತರು ಪ್ರತಿ ತಿಂಗಳು ಪತ್ತೆಯಾಗುತ್ತಿದ್ದಾರೆ. ವಿಶೇಷ ಜನಜಾಗೃತಿ ಜಾಥಾ ಹಾಗೂ ಅರಿವು ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಸಿಒ ಸುಧಾ ತಿಳಿಸಿದ್ದಾರೆ. ಕ್ಷಯರೋಗ ನಿಯಂತ್ರಣ ಕೇಂದ್ರದಲ್ಲಿ HIV ಹಾಗೂ ಏಡ್ಸ್ ನಿಯಂತ್ರಣ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ಮಾಹಿತಿ ನೀಡಿದರು. ಕೆಸ್ಯಾಪ್ಸ್ ಉಪನಿರ್ದೇಶಕಿ ಡಾ ಗೀತಾ ಮಕ್ಕಣ್ಣವರ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, 2030 ವೇಳೆಗೆ HIV ಮುಕ್ತ ಸಮಾಜ ನಿರ್ಮಾಣಕ್ಕೆ ಜನಸಹಕಾರ ಅಗತ್ಯ ಎಂದರು. ಇಂದು ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ. ಜುಲೈ 4, 1902 ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿ ಅವರು ತಮ್ಮ 39ನೇ ವಯಸ್ಸಿನಲ್ಲಿ ನಿಧನರಾದರು. 1893 ಚಿಕಾಗೋದಲ್ಲಿ ನಡೆದ

0: ದ ಧರ್ಮ ಸಂಸತ್ತಿನಲ್ಲಿ ಅವರು ಮಾಡಿದ ಐತಿಹಾಸಿಕ ಭಾಷಣ ಆಧ್ಯಾತ್ಮ, ಯುವಜನ ಸಬಲೀಕರಣ ಹಾಗೂ ರಾಷ್ಟೀಯ ಮೌಲ್ಯಗಳ ಮೂಲಕ ಅವರ ವ್ಯಕ್ತಿತ್ವವನ್ನು ಸ್ಮರಣೀಯವಾಗಿಸಿವೆ. ಭಾರತದ ಹೆಮ್ಮೆಯ ತ್ರಿವರ್ಣ ಧ್ವಜ ವಿನ್ಯಾಸಕ ಹಾಗೂ ಸ್ವಾತಂತ್ರ್ಯ ಸೇನಾನಿ ಪಿಂಗಳಿ ವೆಂಕಯ್ಯ ಅವರ ಪುಣ್ಯತಿಥಿ ಇಂದು. 1963 ರ ಜುಲೈ 4ರಂದು ಅವರು ನಿಧನರಾದರು. ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆಯ ತರಬೇತಿ ಕಾರ್ಯಾಗಾರಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಚಾಲನೆ ನೀಡಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕಳೆದ 2002ರವರೆಗೆ 7 ಬಾರಿ ನಡೆದಿದೆ. 5 ವರ್ಷಗಳಿಗೊಮ್ಮೆ ನಡೆಯಬೇಕಾದ ಎಸ್ಐಆರ್ ಪ್ರಕ್ರಿಯೆ ಈಗ ದೇಶಾದ್ಯಂತ ಆಯೋಜನೆಯಾಗಿದೆ ಎಂದು ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕಾನೂನುಬದ್ದ ಹಾಗೂ ಸಂವಿಧಾನಬದ್ದ ಪ್ರಕ್ರಿಯೆಯಾಗಿದ್ದು ಜನ ಸಹಕರಿಸುವಂತೆ ಕೋರಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾವೇರಿ ಜಿಲ್ಲೆಯ 8 ತಾಲೂಕುಗಳಲ್ಲಿ 7ನೇ ತಾರೀಖಿನಿಂದ 6 ಶಾಸಕರು ಜೊತೆಗೂಡಿ ವೈಯಕ್ತಿಕ ಖರ್ಚಿನಲ್ಲಿ ಮೋಡ ಬಿತ್ತನೆ ಕೈಗೊಳ್ಳಲಿದ್ದಾರೆ ಎಂದು ರಾಣಿಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಜನಜಾಗೃತಿ ಸೈಕಲ್ ಜಾಥಾಕ್ಕೆ ಬಾಗಲಕೋಟೆಯಲ್ಲಿ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳ ಪ್ರಕೃತಿ ವಿಕೋಪ ನಿರ್ವಹಣೆ ವರದಿ ಶೀಘ್ರ ಸಲ್ಲಿಕೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿಂದ ವಿಜಯಪುರ ಜಿಲ್ಲೆ ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆ ನವೀಕರಣ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ವೆಚ್ಚ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಮಂಗಳೂರು, ಸಮಯ 7:15:40. ಇದೀಗ ಸುಗಮ ಸಂಗೀತ ಭಾವಗೀತೆಗಳು. ಮೊದಲಿಗೆ ಚೆಂಗುಲ ಅಬ್ಬಿಯ ನಡುವೆ ನಾನಿನ್ನ ಕಂಡೆ, ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಹಾಡಿರುವ ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆಯೇ.

ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಧ್ವನಿಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆಯನ್ನು ಕೇಳಿದಿರಿ. ಇದೀಗ ಸುರಲೋಕದ ಸುರನದಿಯಲ್ಲಿ ಮಿಂದು ಎಂ ಎಸ್ ಶೀಲಾ ಹಾಡಿರುವ ಕುವೆಂಪು ಅವರ ರಚನೆ.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಈ ಹೊತ್ತಿನ ಸುಗಮ ಸಂಗೀತ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು.
1: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222553. ಆತ್ಮೀಯ ಕೇಳುವರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಬಣ್ಣದ ಲೋಕದ ಬೆರಗು, ರಂಗಭೂಮಿ ಇವರ ಉಸಿರು, ಸಿನಿಮಾ ಇವರ ಹಸಿರು. 6 ದಶಕಗಳ ಕಾಲ ರಂಗದ ಮೇಲೆಯೇ ಬದುಕನ್ನು ಕಟ್ಟಿಕೊಂಡ ನಟನಾ ತಪಸ್ವಿ, ಹಿರಿಯ ರಂಗಕರ್ಮಿ ಲಕ್ಷ್ಮಣ ಕುಮಾರ್ ಮಲ್ಲೂರು.
2: ಮೊದಲ ನಾಟಕ ಶಾರದ ಅಂತ ಹೇಳಿ ಒಂದು ಸಾಂಸಾರಿಕ ನಾಟಕ. ಅದು ನನಗೆ ಪ್ರೇರಣೆ ಅಂದ್ರೆ ಕೇರಳದಲ್ಲಿ ಒಂದು ಮಲಯಾಳಂ ಫಿಲ್ಮ್ ನೋಡಿದ್ದೆ. ಆ ಫಿಲ್ಮ್ ನೋಡುವಾಗ ಅದರಲ್ಲಿ ಬಂದಂಥ ಆ ಪಾತ್ರಗಳು ಮತ್ತು ಅದರ ಒಂದು ಸನ್ನಿವೇಶಗಳು, ನನಗೆ ಇದನ್ನು ಯಾಕೆ ನಾವು ತುಳುವಿನಲ್ಲಿ ಮಾಡಬಾರದು ಅನ್ನುವಂಥ ಒಂದು ಆಸೆ ಹುಟ್ಟಿಕೊಂಡಿದೆ ನನ್ನಲ್ಲಿ. ಜನರಿಗೆ ಒಂದು ಮನಮುಟ್ಟುವಂತಹ ಒಂದು ಕತೆ ಮಲಯಾಳಂನಲ್ಲಿತ್ತು. ಅದನ್ನು ನನಗೆ ಎಷ್ಟು ಅರ್ಥ ಆಗಿದೆ ಅದನ್ನೆಲ್ಲ ಇಟ್ಟುಕೊಂಡು ನಾನು ನಾಟಕ ಮಾಡಿದೆ. ಅದು ಪ್ರಥಮ ಪ್ರಯೋಗ ಆದದ್ದು ಕೂಡ ನಮ್ಮ ಮಲ್ಲೂರಲ್ಲಿ. ಆ ನಾಟಕಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬಂತು.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ, ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
0: ಪ್ರಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿಯು ಆರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಗ್ಗೆ 11:30 ಮಧ್ಯಾಹ್ನ 1:00 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999, 2222611

STD ಕೋಡ್ 0824, ನಮ್ಮ ಮೊಬೈಲ್ ಸಂಖ್ಯೆ 8277038000, ಟೆಲಿಕ್ವಿಸ್ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಗ್ಗೆ 11:30 ದಿಂದ ಮಧ್ಯಾಹ್ನ 1 ಗಂಟೆಯವರೆಗೆ.

ಈ ಬೆಳಗ್ಗೆ 9 ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05ಕ್ಕೆ ಝೇಂಕಾರ, ಮಕ್ಕಳ ಗೀತಗಾಯನ ಕಲಿಕಾ ಕಾರ್ಯಕ್ರಮ ಕೇಳುವಿರಿ. 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 7:34 ವಾಗಲಿದೆ. ಮೊದಲಿಗೆ ಪ್ರಕಟಣೆಗಳು, ಬಳಿಕ 7:35ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಯೋಜನೆಗಳಿಗೆ ಚಾಲನೆ. ಹರ್ಮುಜ್ ಜಲಸಂಧಿ ಮಾರ್ಗ ನಿರ್ಬಂಧವಿದ್ದಾಗಲೂ ಭಾರತ ಇಂಧನ ಕೊರತೆ ಎದುರಿಸಿಲ್ಲ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಯಾತ್ರೆಯ ಮೊದಲ ದಿನ ಅಮರನಾಥ ದೇಗುಲದಲ್ಲಿ 12,000 ಹೆಚ್ಚು ಭಕ್ತರಿಂದ ಪ್ರಾರ್ಥನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. 4-2 ಅಂತರದಿಂದ ಆಸ್ಟ್ರೇಲಿಯಾ ಮಣಿಸಿದ ಈಜಿಪ್ಟ್ಗೆ ಐತಿಹಾಸಿಕ ನಾಕೌಟ್ ಹಂತದ ಗೆಲುವು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ರಾಜಸ್ಥಾನದ ಪ್ರವಾಸದ ವೇಳೆ ಅವರು ಜೋಧ್ಪುರ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ. 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಯು ವಾರ್ಷಿಕ 20,00,000 ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಜೋಧ್ಪುರದಲ್ಲಿ ಪರಿಷ್ಕೃತ ಉಡಾನ್ ಯೋಜನೆಗೆ ಅವರು ಚಾಲನೆ ನೀಡಲಿದ್ದಾರೆ. ಬಾಲೋತ್ರದಲ್ಲಿ ಸುಮಾರು 1.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪ್ರಧಾನಿಯವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಯೋಜನೆಗಳು ಪೆಟ್ರೋಕೆಮಿಕಲ್ಸ್, ನಗರ ಸಾರಿಗೆ, ರೈಲ್ವೆ, ರಸ್ತೆ, ನವೀಕರಿಸಬಹುದಾದಂತಹ ಇಂಧನ ಮತ್ತು ವಿದ್ಯುತ್ ಪ್ರಸರಣ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿವೆ. ಬಾಲೋತ್ರದ ಪಚ್ಚಾದ್ರಾದಲ್ಲಿ ದೇಶದ ಮೊದಲ ಗ್ರೀನ್ಫೀಲ್ಡ್ ಸಮಗ್ರ ತೈಲ ಸಂಸ್ಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ಅವರು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ 13,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಜೈಪುರ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ರಾಜಸ್ಥಾನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡಿರುವ ಸುಮಾರು 54,000 ಯುವಕರಿಗೆ ನೇಮಕಾತಿ ಪತ್ರಗಳನ್ನು ಪ್ರಧಾನಿಯವರು ವಿತರಣೆ ಮಾಡಲಿದ್ದಾರೆ. ಗುಜರಾತ್ಗೆ ಇಂದು ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿಯ ಒಟ್ಟು ಹೂಡಿಕೆಯಲ್ಲಿ ಅಭಿವೃದ್ದಿಗೊಂಡಿರುವಂತಹ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇರಾನ್ ಅಮೆರಿಕ ನಡುವಿನ ಸಂಘರ್ಷದ ವೇಳೆ ಹರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಸರಕು ಸಾಗಣೆ ಸ್ಥಗಿತಗೊಂಡಿದ್ದರೂ ದೇಶದಲ್ಲಿ ಇಂಧನ ಕೊರತೆಯಾಗದಂತೆ ಭಾರತ ಪರಿಸ್ಥಿತಿಯನ್ನು ಎದುರಿಸಿತು ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಭಾರತ ತನ್ನ ಇಂಧನ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲು ಹೆಚ್ಚುವರಿ ಸಾಮರ್ಥ್ಯಗಳನ್ನು ನಿರ್ಮಿಸುತ್ತದೆ. ಜಗತ್ತು ಇಂಧನ ಬಿಕ್ಕಟ್ಟು ಎದುರಿಸುತ್ತಿದ್ದರೂ ಪೂರೈಕೆ ಸರಪಳಿಗಳನ್ನು ಅಡ್ಡಿಪಡಿಸಿದರೂ ಸಹ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ಇಂಧನ ಗ್ರಾಹಕರನ್ನು ಯಾವುದೇ ನಕಾರಾತ್ಮಕ ಪರಿಣಾಮಗಳಿಂದ ರಕ್ಷಿಸಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಕಚ್ಚಾ ತೈಲದ 85%ಕ್ಕಿಂತ ಹೆಚ್ಚು ಆಮದು ಮಾಡಿಕೊಳ್ಳುತ್ತಿತ್ತು. 24 ಸಂಸ್ಕರಣಾಗಾರಗಳು, 47,000 ಕಿಲೋಮೀಟರ್ಗಳಿಗೂ ಹೆಚ್ಚು ತೈಲ ಮತ್ತು ಅನಿಲ ಪೈಪ್ಲೈನ್ಗಳು ಮತ್ತು ಪ್ರತಿದಿನ ಸುಮಾರು 8 ಕೋಟಿ ಜನರಿಗೆ ಸೇವೆ ಸಲ್ಲಿಸುವ 100,000 ಹೆಚ್ಚು ಪೆಟ್ರೋಲ್ ಪಂಪ್ಗಳನ್ನು ಹೊಂದಿರುವ

0: ದೇಶವಾಗಿ ಪರಿವರ್ತನೆಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ಯುದ್ಧದ ಸಮಯದಲ್ಲಿ ಯಾವುದೇ ಹಡಗು ಹಾರ್ಮೋಜ್ನಿಂದ ಹೊರಗೆ ಹೋಗದಿದ್ದಾಗ 12 ಹೆಚ್ಚು ಭಾರತೀಯ ಎಲ್ಪಿಜಿ ಹಡಗುಗಳನ್ನು ಯಾವುದೇ ಸುಂಕವನ್ನು ಪಾವತಿಸದೆ ಹಾರ್ಮೋಜ್ನಿಂದ ಸದ್ದಿಲ್ಲದೆ ಸ್ಥಳಾಂತರಿಸಲಾಯಿತು ಎಂದು ಸಚಿವರು ಹೇಳಿದ್ದಾರೆ. ಕಾಶ್ಮೀರ ಕಣಿವೆಯಲ್ಲಿ ಅಮರನಾಥ ಯಾತ್ರೆಯ ಮೊದಲ ದಿನದಂದು ಒಟ್ಟು 12,168 ಭಕ್ತರು ಬಿಗಿ ಭದ್ರತೆ ನಡುವೆ ಪವಿತ್ರ ಅಮರನಾಥ ಗುಹಾಂತರ ದೇಗುಲಕ್ಕೆ ಭೇಟಿ ನೀಡಿದರು. ಸುರಕ್ಷತೆಯ ಹಿತದೃಷ್ಟಿಯಿಂದ ಯಾತ್ರಿಕರು ತಮ್ಮ ನೋಂದಾಯಿತ ದಿನಾಂಕಗಳನ್ನು ಮಾತ್ರ ಪ್ರಯಾಣಿಸಬೇಕೆಂದು ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. ಈ ನಡುವೆ ಯಾತ್ರಿಕರ ಎರಡನೇ ಗುಂಪು ಬಾಲ್ಟನ್ ಮತ್ತು ನುನ್ವಾನ್ ಮೂಲ ಶಿಬಿರಗಳನ್ನು ತಲುಪಿದ್ದು ಇಂದು ಬೆಳಗಿನ ಜಾವ ಪವಿತ್ರ ಗುಹೆಯ ಕಡೆಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ. ಕಾನೂನು ವ್ಯವಹಾರಗಳ ಇಲಾಖೆ ಮತ್ತು ಕಾನೂನು ಹಾಗೂ ನ್ಯಾಯ ಸಚಿವಾಲಯದ ಶಾಸಕಾಂಗ ಇಲಾಖೆ ಜಂಟಿಯಾಗಿ ರಾಜಸ್ಥಾನದ ಮೌಂಟ್ ಅಬುವಿನಲ್ಲಿ ಇಂದಿನಿಂದ ಸುಧಾರಣಾ ಉತ್ಸವ ಮತ್ತು ಚಿಂತನಾ ಶಿಬಿರ 2026ರನ್ನು ಆಯೋಜನೆ ಮಾಡಿದೆ. ಸಚಿವಾಲಯದ ಪ್ರಮುಖ ಸಾಧನೆಗಳನ್ನು ಪರಿಶೀಲಿಸಲು, ಪ್ರಮುಖ ಕಾನೂನು ಮತ್ತು ಸಾಂಸ್ಥಿಕ ಸುಧಾರಣೆಗಳನ್ನು ಮನಗಾಣಿಸಲು ಮತ್ತು ವಿಕಸಿತ ಭಾರತ ಆಟ್ 2047ನ ದೂರದೃಷ್ಟಿಗೆ ಅನುಗುಣವಾಗಿ ಆಧುನಿಕ, ದಕ್ಷ ಮತ್ತು ನಾಗರಿಕ ಕೇಂದ್ರಿತ ಕಾನೂನು ವ್ಯವಸ್ಥೆಯನ್ನು ನಿರ್ಮಿಸುವ ಭವಿಷ್ಯದ ಮಾರ್ಗಸೂಚಿಯನ್ನು ಚರ್ಚಿಸಲು 2 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾನೂನು ಮತ್ತು ನ್ಯಾಯ ಸಚಿವರಾದಂತಹ ಅರ್ಜುನ್ ರಾಮ್ ಮೇಘವಾಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮ ಕಾನೂನು ಆಡಳಿತ, ಪರ್ಯಾಯ ವಿವಾದ ಪರಿಹಾರ, ಶಾಸಕಾಂಗ ಸುಧಾರಣೆಗಳು, ಕೃತಕ ಬುದ್ದಿಮತ್ತೆ, ತಂತ್ರಜ್ಞಾನ ಸಕ್ರಿಯಗೊಳಿಸಿದ ಆಡಳಿತ, ಸಾಮರ್ಥ್ಯ ವೃದ್ಧಿ ಮತ್ತು ಆಡಳಿತಾತ್ಮಕ ಶ್ರೇಷ್ಠತೆಯ ಕುರಿತು ವಿಷಯಾಧಾರಿತ ಪ್ರಸ್ತುತಿಗಳನ್ನು ಒಳಗೊಂಡಿರುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಐಟಿ ಕಂಪನಿಯೊಂದರ ಶಿಶು ವಿಹಾರದಲ್ಲಿ ದಾದಿಯರು ಚಿಕ್ಕ ಮಕ್ಕಳನ್ನು ಅಮಾನವಾಗಿ ನಡೆಸಿಕೊಂಡ ಘಟನೆಗೆ ವರದಿಗೆ ಸಂಬಂಧಪಟ್ಟಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ನೋಟಿಸ್ ಜಾರಿ ಮಾಡಿದೆ. ಮಾಧ್ಯಮ ವರದಿಯನ್ನು ಸ್ವಯಂ ಪ್ರೇರಿತವಾಗಿ ಪರಿಗಣಿಸಿ 2 ವಾರಗಳಲ್ಲಿ ಈ ವಿಷಯದ ಬಗ್ಗೆ ವಿವರವಾದ ವರದಿಯನ್ನು ನೀಡುವಂತೆ ಸೂಚನೆ ನೀಡಿದೆ. ಸುದ್ದಿ ವರದಿಗಳ ವಿಷಯ ನಿಜವಾಗಿದ್ದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆಯ ಗಂಭೀರ ಸಮಸ್ಯೆಗಳನ್ನು ಹುಟ್ಟುಹಾಕುತ್ತದೆ ಎಂದು ಆಯೋಗ ತಿಳಿಸಿದೆ. ಕ್ಯಾಂಪಸ್ನಲ್ಲಿ ಕೆಲಸ ಮಾಡುವ ವೃತ್ತಿಪರರ ಮಕ್ಕಳ ಮೇಲೆ ಕ್ರೌರ್ಯವನ್ನು ನಡೆಸುವ ವಿಡಿಯೋಗಳನ್ನು ಮಕ್ಕಳ ಸಹಾಯವಾಣಿ ಅಧಿಕಾರಿಯೊಬ್ಬರು ಸ್ವೀಕರಿಸಿದ ನಂತರ ಈ ಘಟನೆ ಬೆಳಕಿಗೆ ಬಂದಿದೆ ಎಂದು ಆಯೋಗ ಹೇಳಿದೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಇಂದು 2 ದಿನಗಳ ಭೇಟಿಗಾಗಿ ಮಧ್ಯಪ್ರದೇಶಕ್ಕೆ ಆಗಮಿಸಲಿದ್ದಾರೆ. ಅಧಿಕಾರ ವಹಿಸಿಕೊಂಡ ನಂತರ ಇದು ಅವರ ಮೊದಲ ರಾಜ್ಯ ಭೇಟಿಯಾಗಿದೆ. ಮೊದಲ ದಿನ ಮುಖ್ಯ ಚುನಾವಣಾ ಆಯುಕ್ತರು ಇಂದೂರ್ಗೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಅವರು ಬೂತ್ ಮಟ್ಟದ ಅಧಿಕಾರಿ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ. ಇಂದೂರ್, ಉಜ್ಜಯಿನಿ, ದೇವಾಸ್, ಧಾರ್ ಮತ್ತು ಖಾಂಡ್ವಾ ಜಿಲ್ಲೆಗಳ 1,500ಕ್ಕೂ ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳೊಂದಿಗೆ ಅವರು ನೇರವಾಗಿ ಸಂವಹನ ನಡೆಸಲಿದ್ದಾರೆ. ಭೇಟಿಯ 2ನೇ ದಿನ ಅವರು ಓಂಕಾರೇಶ್ವರ ಮತ್ತು ಮಹೇಶ್ವರದ ಧಾರ್ಮಿಕ ಮತ್ತು ಐತಿಹಾಸಿಕ ಸ್ಥಳಗಳಿಗೆ ಭೇಟಿಯನ್ನು ನೀಡಲಿದ್ದಾರೆ. ಅವರು ಓಂಕಾರೇಶ್ವರದಲ್ಲಿ ನರ್ಮದಾ ನದಿಯ ದಡದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ನಂತರ ಐತಿಹಾಸಿಕ ಮಹೇಶ್ವರ ಕೋಟೆಗೆ ಭೇಟಿ ನೀಡಲಿದ್ದಾರೆ. ಎಲ್ನಿನೋ ಪರಿಣಾಮದಿಂದಾಗಿ ದೇಶದ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಪರಿಸ್ಥಿತಿ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವಲೋಕನ ಸಭೆ ನಡೆಸಿದರು. ಕೇಂದ್ರ ಗೃಹ ಕಾರ್ಯದರ್ಶಿ ಮತ್ತು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಕಾರ್ಯದರ್ಶಿ ಸೇರಿದಂತೆ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಎಲ್ನಿನೋದಿಂದಾಗಿ ದೇಶದ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಮತ್ತು ಸಂಭಾವ್ಯ ಬರ ಪರಿಸ್ಥಿತಿಗಳ ಬಗ್ಗೆ ಸರ್ಕಾರ ನಿರಂತರವಾಗಿ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುತ್ತಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಕೃಷಿ ಸಚಿವಾಲಯ ಮತ್ತು ಎಲ್ಲಾ ಸಂಬಂಧಿತ ಸಚಿವಾಲಯಗಳು ಜಾಗರೂಕರಾಗಿರಬೇಕು ಮತ್ತು ಬಿತ್ತನೆ ಮಾಡಲು ಸೂಕ್ತವಾದ ಬೆಳೆಗಳ ಕುರಿತು ರೈತರಿಗೆ ಸಲಹೆ ನೀಡಲು ರಾಜ್ಯ ಸರ್ಕಾರಗಳೊಂದಿಗೆ ಸಮನ್ವಯ ಸಾಧಿಸಬೇಕು ಎಂದು ಅವರು ನಿರ್ದೇಶಿಸಿದ್ದಾರೆ. ದೇಶಾದ್ಯಂತ ಎಲ್ಲಾ ಜಲಾಶಯಗಳನ್ನು ಮೇಲ್ವಿಚಾರಣೆ ಮಾಡುವಂತೆ ಅವರು ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮೇವು, ರಾಗಿ ಮತ್ತು ದ್ವಿದಳ ಧಾನ್ಯಗಳಂತಹ ಕಡಿಮೆ ನೀರಿನ ಅಗತ್ಯವಿರುವಂತಹ ಪರ್ಯಾಯ ಬೆಳೆಗಳ ಮೇಲೆ ಗಮನ ಹರಿಸುವ ಅಗತ್ಯವನ್ನು ಅವರು ಹೇಳಿದ್ದಾರೆ. ಇತ್ತೀಚಿನ ಭಾರೀ ಮಳೆ, ದಿಢೀರ್ ಪ್ರವಾಹ ಮತ್ತು ಭೂಕುಸಿತದಿಂದ ಉಂಟಾದ

ಹಾನಿಯನ್ನು ನಿರ್ಣಯಿಸಲು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಕ್ಕೆ ಗೃಹ ಸಚಿವಾಲಯದ ಅಂತರ ಸಚಿವಾಲಯ ಕೇಂದ್ರ ತಂಡವನ್ನು ನಿಯೋಜಿಸಬೇಕೆಂದು ಸಚಿವರು ಸೂಚನೆ ನೀಡಿದ್ದಾರೆ. ಯುಎಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ನ ಪೆನಾಲ್ಟಿ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾವನ್ನು 4-2 ಅಂತರದಿಂದ ಸೋಲಿಸಿದ ನಂತರ ಈಜಿಪ್ಟ್ 16 ಸುತ್ತಿಗೆ ಮುನ್ನಡೆ ದಾಖಲಿಸಿದೆ. 90 ನಿಮಿಷಗಳ ನಿಗದಿತ ಸಮಯ ಮತ್ತು 30 ನಿಮಿಷಗಳ ಗೋಲುರಹಿತ ಹೆಚ್ಚುವರಿ ಸಮಯದ ನಂತರ ಆಸ್ಟ್ರೇಲಿಯಾ ಮತ್ತು ಈಜಿಪ್ಟ್ 1-1 ಅಂತರದಲ್ಲಿ ಸಮಬಲ ದಾಖಲಿಸಿದವು. 92 ವರ್ಷಗಳಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ ನಾಕೌಟ್ ಹಂತದ ಗೆಲುವು ದಾಖಲಿಸುವ ಮೂಲಕ ಈಜಿಪ್ಟ್ ಇತಿಹಾಸ ಬರೆದಿದೆ. ಮತ್ತೊಂದೆಡೆ ಅರ್ಜೆಂಟೀನಾ ಮತ್ತು ಕ್ಯಾಬೋ ವರ್ಡೆ ತಂಡಗಳು ಯುಎಸ್ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವಂತಹ 32ರ ರೌಂಡ್ ಆಫ್ 32 ಪಂದ್ಯದಲ್ಲಿ 2-2 ಅಂತರದಲ್ಲಿ ಸಮಬಲ ದಾಖಲಿಸಿವೆ. ನಿಗದಿತ ಸಮಯದ ನಂತರ ಸ್ಕೋರ್ಗಳು 1-1 ಸಮಬಲಗೊಂಡಿವೆ. ಮೊದಲಾರ್ಧದ 29ನೇ ನಿಮಿಷದಲ್ಲಿ ಲಿಯೋನೆಲ್ ಮೆಸ್ಸಿಯ ಗೋಲಿನ ಮೂಲಕ ಅರ್ಜೆಂಟೀನಾ ಮುನ್ನಡೆ ದಾಖಲಿಸಿತು. ಈ ಸ್ಟ್ರೈಕ್ನೊಂದಿಗೆ ಮೆಸ್ಸಿ ಪಂದ್ಯಾವಳಿಯಲ್ಲಿ ತನ್ನ 7ನೇ ಗೋಲು ಮತ್ತು 6 ಪಂದ್ಯಾವಳಿಗಳಲ್ಲಿ

0: ಲಿಸಿವೆ. ನಿಗದಿತ ಸಮಯದ ನಂತರ ಸ್ಕೋರ್ಗಳು 1-1 ಸಮಬಲಗೊಂಡಿವೆ. ಮೊದಲಾರ್ಧದ 29ನೇ ನಿಮಿಷದಲ್ಲಿ ಲಿಯೋನೆಲ್ ಮೆಸ್ಸಿಯ ಗೋಲಿನ ಮೂಲಕ ಅರ್ಜೆಂಟೀನಾ ಮುನ್ನಡೆ ದಾಖಲಿಸಿತು. ಈ ಸ್ಟ್ರೈಕ್ನೊಂದಿಗೆ ಮೆಸ್ಸಿ ಪಂದ್ಯಾವಳಿಯಲ್ಲಿ ತನ್ನ 7ನೇ ಗೋಲು ಮತ್ತು 6 ಪಂದ್ಯಾವಳಿಗಳಲ್ಲಿ ತನ್ನ 30ನೇ ಪ್ರದರ್ಶನದಲ್ಲಿ ತನ್ನ 20ನೇ ವಿಶ್ವಕಪ್ ಗೋಲು ಗಳಿಸಿದರು. 59ನೇ ನಿಮಿಷದಲ್ಲಿ ಡೆರಾಯ್ ಡುವಾರ್ಟೆ ಅವರ ಗೋಲಿನ ಮೂಲಕ ಕ್ಯಾಬೋ ವರ್ಡೆ ಸಮಬಲ ಸಾಧಿಸಿದರು. ಹೆಚ್ಚುವರಿ ಸಮಯದ ಆರಂಭದಲ್ಲಿ ಲೆನ್ಸಾಂಡ್ರೋ ಮಾರ್ಟಿನೆಜ್ ಅರ್ಜೆಂಟೀನಾವನ್ನು ಮುನ್ನಡೆಸಿದರು. ಆದಾಗ್ಯೂ ಹೆಚ್ಚುವರಿ ಸಮಯದ ಮೊದಲ ಅವಧಿಯಲ್ಲಿ ಸಿಡ್ನಿ ಲೋಬ್ಸ್ ಕ್ಯಾಬ್ರಾಲ್ ಮೂಲಕ ಕ್ಯಾಬೋ ವರ್ಡೆ ಪ್ರತಿದಾಳಿ ನಡೆಸಿ ನಂತರ ಸಮಬಲ ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಯೋಜನೆಗಳಿಗೆ ಚಾಲನೆ. ಹರ್ಮೋನ್ ಜಲಸಂಧಿ ಮಾರ್ಗ ನಿರ್ಬಂಧವಿದ್ದಾಗಲೂ ಭಾರತ ಇಂಧನ ಕೊರತೆ ಎದುರಿಸಿಲ್ಲ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಯಾತ್ರೆಯ ಮೊದಲ ದಿನ ಅಮರನಾಥ ದೇಗುಲದಲ್ಲಿ 12,000 ಹೆಚ್ಚು ಭಕ್ತರಿಂದ ಪ್ರಾರ್ಥನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, 4-2 ಅಂತರದಿಂದ ಆಸ್ಟ್ರೇಲಿಯಾ ಮಣಿಸಿದ ಈಜಿಪ್ಟ್ಗೆ ಐತಿಹಾಸಿಕ ನಾಕೌಟ್ ಹಂತದ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು, ಸಮಯ 7:45:20. ಇದೀಗ ರಾಗರಂಜಿನಿ ಚಿತ್ರಗೀತೆಗಳು. ಮೊದಲಿಗೆ ಶಂಕರ್ ಮಹಾದೇವನ್ ಹಾಡಿರುವ ಜೈ ಭಜರಂಗಿ ಚಿತ್ರದ ಗೀತೆ. ರಚನೆ ವಿ. ನಾಗೇಂದ್ರ ಪ್ರಸಾದ್, ಸಂಗೀತ ಅರ್ಜುನ್ ಜನ್ಯ.

0: ಅಕ್ಕ ಕೆಲ್ಸ ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
0: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
0: ಪಾರ್ಟಿ ನಂದು, ಬಜೆಟ್ ನಿಂದು.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
5: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
4: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
5: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
4: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
5: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
4: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
5: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
4: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
5: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
4: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಕೇಳುಗರೆ, ಇದೀಗ ಹವಾಮಾನ ವರದಿ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಕೆಲವೆಡೆ ಮುಂದಿನ 3 ಗಂಟೆಗಳಲ್ಲಿ 30-40 ಕಿಲೋಮೀಟರ್ ವೇಗದ ಗಾಳಿ ಸಹಿತ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕ ವಿದ್ಯುತ್ ವ್ಯತ್ಯಯ, ಸಂಚಾರ ದಟ್ಟಣೆ, ದುರ್ಬಲ ಮರದ ಕೊಂಬೆಗಳು ಮುರಿದು ಬೀಳುವ ಸಾಧ್ಯತೆ ಇದೆ. ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಹವಾಮಾನ ಇಲಾಖೆಯ ಪ್ರಕಟಣೆ ತಿಳಿಸಿದೆ. ಹವಾಮಾನ ವರದಿ ಕೇಳಿದಿರಿ. ಇದೀಗ ವಾಣಿ ಜಯರಾಮ್ ಹಾಡಿರುವ ಅಪೂರ್ವ ಸಂಗಮ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ಉಪೇಂದ್ರ ಕುಮಾರ್.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕೇಳಿ ಜಯಂತ್ ಕಾಯ್ಕಿಣಿ ಅವರದೇ ಇನ್ನೊಂದು ರಚನೆ, ಚಿತ್ರ ಬಚ್ಚನ್, ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್, ಸಂಗೀತ ನೀಡಿದವರು ವಿ ಹರಿಕೃಷ್ಣ.

ವಿ ಹರಿಕೃಷ್ಣ ಅವರದೇ ಸಂಗೀತದಲ್ಲಿ ಜಯಂತ್ ಕಾಯ್ಕಿಣಿ ಅವರದೇ ಇನ್ನೊಂದು ರಚನೆ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ವೇತಾ. ಚಿತ್ರ ಏನೋ ಒಂಥರ.

0: ಕೇಳುಗರೆ.
1: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಸಿನಿಮಾ ಹಾಡುಗಳಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಭಕ್ತಿ ಗೀತೆಗಳು ಅಷ್ಟೇ, ಒಂದಕ್ಕಿಂತ ಒಂದು ಮಿಗಿಲು. ಅಂಥವುಗಳಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಕುರಿತ ಭಕ್ತಿ ರಚನೆ, ವಾರ ಬಂತಮ್ಮ ಗುರುವಾರ ಬಂತಮ್ಮ.
0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗತಾನ ಪಲ್ಲವಿ
0: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

0: ಸರ್ಕಸ್ ಚಿತ್ರದ ಈ ಗೀತೆಯೊಂದಿಗೆ ಈ ಹೊತ್ತಿನ ಚಿತ್ರಗೀತೆಗಳ ಪ್ರಸಾರ ಮುಗಿಯಿತು. 9:20 ಮತ್ತೆ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ.
1: ಆತ್ಮೀಯ ಕೇಳುವರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಬಣ್ಣದ ಲೋಕದ ಬೆರಗು, ರಂಗಭೂಮಿ ಇವರ ಉಸಿರು, ಸಿನಿಮಾ ಇವರ ಹಸಿರು. 6 ದಶಕಗಳ ಕಾಲ ರಂಗದ ಮೇಲೆಯೇ ಬದುಕನ್ನು ಕಟ್ಟಿಕೊಂಡ ನಟನಾ ತಪಸ್ವಿ, ಹಿರಿಯ ರಂಗಕರ್ಮಿ ಲಕ್ಷ್ಮಣ ಕುಮಾರ್ ಮಲ್ಲೂರು.
2: ಮೊದಲ ನಾಟಕ ಶಾರದ ಅಂತ ಹೇಳಿ, ಒಂದು ಸಾಂಸಾರಿಕ ನಾಟಕ. ಅದು ನನಗೆ ಪ್ರೇರಣೆ ಅಂದರೆ ಕೇರಳದಲ್ಲಿ ಒಂದು ಮಲಯಾಳಂ ಫಿಲ್ಮ್ ನೋಡಿದ್ದೆ. ಆ ಫಿಲ್ಮ್ ನೋಡುವಾಗ ಅದರಲ್ಲಿ ಬಂದಂಥ ಆ ಪಾತ್ರಗಳು ಮತ್ತು ಅದರ ಒಂದು ಸನ್ನಿವೇಶಗಳು, ನನಗೆ ಇದನ್ನು ಯಾಕೆ ನಾವು ತುಳುವಿನಲ್ಲಿ ಮಾಡಬಾರ್ದು ಅನ್ನುವಂಥ ಒಂದು ಆಸೆ ಹುಟ್ಟುಕೊಂಡಿದೆ ನನ್ನಲ್ಲಿ. ಜನರಿಗೆ ಒಂದು ಮನಮುಟ್ಟುವಂತಹ ಒಂದು ಕತೆ ಮಲಯಾಳಂನಲ್ಲಿತ್ತು. ಅದನ್ನು ನನಗೆ ಇಷ್ಟು

0: ಆಗಿದೆ, ಅದನ್ನೆಲ್ಲ ಇಟ್ಟುಕೊಂಡು ನಾನು ನಾಟಕ ಮಾಡಿದೆ. ಅದು ಪ್ರಥಮ ಪ್ರಯೋಗ ಆದದ್ದು ಕೂಡ ನಮ್ಮ ಮಲ್ಲೂರಲ್ಲಿ. ಆ ನಾಟಕಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬಂತು.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ, ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಆಕಾಶವಾಣಿ ಮಂಗಳೂರು, ಸಮಯ 9:00. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ.

0: ಕಥಾಮೃತ ಪೌರಾಣಿಕ ಕಥಾಸಾಗರದಿಂದ ಮತ್ತಿಸಿ ತಂದ ನವನೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
1: ಇಂದಿನ ಕಥಾಮೃತದ ಕಥೆ ಬುದ್ಧನ ಜಾತಕ ಕಥೆಗಳಲ್ಲಿ ಒಂದಾದ ಮಹಾ ಅಶ್ವಾರೋಹಿಯ ಕಥೆ. ಬುದ್ಧ ಅಥವಾ ಬೋಧಿಸತ್ವ ಹಿಂದೆ ಕಾಶಿಯ ರಾಜನಾಗಿ ಹುಟ್ಟಿದ್ದ. ಅವನು ಧರ್ಮದಿಂದ ರಾಜ್ಯಪಾಲನೆ ಮಾಡುತ್ತಿದ್ದ. ಒಮ್ಮೆ ಅವನ ರಾಜ್ಯದ ಗಡಿಯಲ್ಲಿ ದಂಗೆಯುಂಟಾದ ಸುದ್ದಿ ಬಂತು. ಅದನ್ನ ಅಡಗಿಸಲು ಅವನು ಸೈನ್ಯದೊಂದಿಗೆ ಹೋದ. ಆಗ ನಡೆದ ಯುದ್ಧದಲ್ಲಿ ದುರದೃಷ್ಟವಶಾತ್ ಅವನು ಸೋತು ಹೋದ. ಶತ್ರುಗಳಿಗೆ ಸೆರೆ ಸಿಕ್ಕದಂತೆ ತಪ್ಪಿಸಿಕೊಂಡು ಅವನು ಕುದುರೆಯನ್ನೇರಿ ಪಲಾಯನ ಮಾಡಿದ. ಹೀಗೆ ಅವನು ಬರುತ್ತಾ ಒಂದು ಹಳ್ಳಿಗೆ ಬಂದ. ಅವನನ್ನು ಕಂಡು ಜನರೆಲ್ಲ ಹೆದರಿ ಮನೆಗಳಿಗೆ ಹೋಗಿ ಬಾಗಿಲು ಹಾಕಿಕೊಂಡರು. ಆದರೆ ಅದರಲ್ಲಿ ಒಬ್ಬ, ನೀನು ರಾಜಪರಿವಾರದವನು ಅಥವಾ ಚೋರನು ಅಂತ ಕೇಳಿದ. ರಾಜ ತಾನು ರಾಜಪರಿವಾರದವನ ಎಂದ. ತಾನೇ ರಾಜನೆಂದು ಹೇಳಲಿಲ್ಲ. ಆಗ ಆ ಹಳ್ಳಿಗ ಅವನನ್ನು ತನ್ನ ಮನೆಯೊಳಕ್ಕೆ ಕರೆದುಕೊಂಡು ಹೋಗಿ ಉಚಿತವಾದ ಪೀಠದಲ್ಲಿ ಕೂಡಿಸಿ ತನ್ನ ಸಾಮರ್ಥ್ಯವಿದ್ದಷ್ಟು ಭೋಜನ ಮಾಡಿಸಿದ. ಆನಂತರ ಹಾಸಿಗೆ ಹಾಸಿಕೊಟ್ಟು ವಿಶ್ರಮಿಸಿಕೊಳ್ಳುವಂತೆ ಹೇಳಿದ. ಆನಂತರ ಕುದುರೆಗಳಿಗೂ ಹುಲ್ಲು ನೀರಿನ ವ್ಯವಸ್ಥೆ ಮಾಡಿದ. ಮೂರು ನಾಲ್ಕು ದಿನಗಳವರೆಗೆ ಆ ಹಳ್ಳಿಗ ರಾಜನಿಗೆ ಇದೇ ಬಗೆಯ ಉಪಚಾರ ಮಾಡಿದ. ಹೊರಡುವ ದಿನ ರಾಜ ಹೇಳಿದ, ಮಿತ್ರ, ನನ್ನ ಹೆಸರು ಮಹಾ ಅಶ್ವಾರೋಹಿ. ರಾಜಧಾನಿಯ ಮಧ್ಯಭಾಗದಲ್ಲಿ ನನ್ನ ಮನೆ ಇದೆ. ಏನಾದರೂ ಕಾರ್ಯದಿಂದ ನೀನು ಆ ಕಡೆ ಬಂದರೆ ದಕ್ಷಿಣದ ದ್ವಾರಪಾಲಕನನ್ನು ಕಂಡು ಮಹಾ ಅಶ್ವಾರೋಹಿಯ ಮನೆ ಎಲ್ಲಿದೆ ಅಂತ ಕೇಳಿದರೆ ಅವನು ನನ್ನ ಮನೆ ತೋರಿಸುತ್ತಾನೆ. ರಾಜ ಅಲ್ಲಿಂದ ಹೊರಟು ತನ್ನ ಸೇನೆಯನ್ನು ಕೂಡಿಕೊಂಡು ರಾಜಧಾನಿಗೆ ಹಿಂದಿರುಗಿದ. ಆ ಕೂಡಲೇ ಅವನು ದಕ್ಷಿಣ ದ್ವಾರಪಾಲಕನನ್ನು ಕರೆದು ಮಹಾ ಅಶ್ವಾರೋಹಿಯ ಮನೆಯಲ್ಲಿದೆ ಎಂದು ಯಾರಾದರೂ ಕೇಳಿಕೊಂಡು ಬಂದರೆ ಅವರನ್ನು ತನ್ನ ಬಳಿಗೆ ಕರೆತರುವಂತೆ ಸೂಚಿಸಿದ. ಸದಾಕಾಲ ರಾಜನಿಗೆ ಅಷ್ಟೊಂದು ಅಕ್ಕರೆಯಿಂದ ಉಪಚಾರ ಮಾಡಿದ ಆ ಮುಗ್ಧ ಹಳ್ಳಿಗನದೇ ಯೋಚನೆ. ಅವನಿಗೆ ಏನಾದರೂ ಉಪಕಾರ ಮಾಡಬೇಕೆಂಬುದು ಅವನ ಆಸೆ. ಆದರೆ ಎಷ್ಟೋ ದಿನಗಳು ತಿಂಗಳುಗಳು ಕಳೆದು ಹೋದವು, ಅವನು ಬರಲಿಲ್ಲ. ರಾಜ ಆ ಹಳ್ಳಿಗನ ಊರಿನ ತೆರಿಗೆ ಹೆಚ್ಚು ಮಾಡಿದ, ಆಗಲೂ ಬರಲಿಲ್ಲ. ಮತ್ತೆ ಹೆಚ್ಚಿಸಿದ, ಆಗಲೂ ಬರಲಿಲ್ಲ. ಇನ್ನೂ ಹೆಚ್ಚಿಸಿದ. ಅತ್ತ ಆ ಹಳ್ಳಿಯ ಜನ ಹೆಚ್ಚಿದ ತೆರಿಗೆಯಿಂದ ಕಂಗಾಲಾದರು. ಅವರೆಲ್ಲ ಆ ಹಳ್ಳಿಗನ ಮನೆಗೆ ಬಂದು ಏನು ಕಾರಣವೋ ಏನೋ ರಾಜ ಹಳ್ಳಿಯ ಮೇಲೆ ಮುನಿದಿದ್ದಾನೆ. ಹೀಗೆ ಅವನು ಮತ್ತೆ ಮತ್ತೆ ತೆರಿಗೆಯನ್ನು ಹೆಚ್ಚಿಸ್ತಾ ಇದ್ರೆ ನಾವೆಲ್ಲ ನಾಶವಾಗಿ ಹೋಗ್ತೇವೆ. ನೀನು ಸತ್ಕರಿಸಿದ ಆ ಮಹಾ ಅಶ್ವಾರೋಹಿ ಸಂದರ್ಭ ಬಂದಾಗ ತನ್ನನ್ನು ಭೇಟಿ ಮಾಡುವಂತೆ ಹೇಳಿದ ಅಂತ ನೀನೇ ಹಲವು ಸಲ ಹೇಳಿದ್ದೆ. ನೀನು ಅವನನ್ನು ಕಂಡು ರಾಜನಿಗೆ ಹೇಳಿ ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡುವಂತೆ ಏಕೆ ಕೇಳಿಕೊಳ್ಳಬಾರದು? ಕೇಳಿಕೊಳ್ಳಬಹುದು, ಹಳ್ಳಿಗ ಹೇಳಿದ. ಆದರೆ ನಾನು ಅವನ ಬಳಿಗೆ ಬರಿಗೈಯಲ್ಲಿ ಹೋಗಲಾರೆ. ಏನಾದರೂ ಉಡುಗೊರೆಯನ್ನು ತೆಗೆದುಕೊಂಡು ಹೋಗಬೇಕು. ಅದರ ಯೋಚನೆ ನಿನಗೆ ಬೇಡ, ನಾವು ವ್ಯವಸ್ಥೆ ಮಾಡ್ತೇವೆ ಎಂದು ಹಳ್ಳಿಗರು ತಮಗೆ ಸಾಧ್ಯವಿದ್ದ ಹಲವು ವಸ್ತುಗಳನ್ನು ನೀಡಿದರು. ಅವು ಮತ್ತು ತನ್ನ ಮನೆಯಲ್ಲಿ ಮಾಡಿದ ಕಜ್ಜಾಯವನ್ನು ತೆಗೆದುಕೊಂಡು ಹಳ್ಳಿಗ ರಾಜಧಾನಿಗೆ ಹೊರಟ. ರಾಜಧಾನಿಯನ್ನು ತಲುಪಿದ ನಂತರ ಅವನು ದಕ್ಷಿಣದ ದ್ವಾರಪಾಲಕನನ್ನು ಕಂಡು ಮಹಾ ಅಶ್ವಾರೋಹಿಯ ಮನೆ ಎಲ್ಲಿದೆ ಎಂದು ಕೇಳಿದ. ಅವನು ಕೂಡಲೇ ಬಾ, ನಾನೇ ತೋರಿಸ್ತೇನೆ ಎಂದು ಹಳ್ಳಿಗನ ಕೈ ಹಿಡಿದು ಕರೆತಂದು ಅರಮನೆಯ ದ್ವಾರದಲ್ಲಿ ಬಿಟ್ಟ ಮತ್ತು ಆ ವಿಷಯವನ್ನು ರಾಜನಿಗೆ ತಲುಪಿಸಿದ. ಅದನ್ನು ಕೇಳಿ ಬಹಳ ಸಂತೋಷಗೊಂಡ ರಾಜ ತಾನೇ ಎದ್ದು ಬಂದು ಹಳ್ಳಿಗನನ್ನು ಎದುರುಗೊಂಡು ಆತ್ಮೀಯತೆಯಿಂದ ಅಪ್ಪಿಕೊಂಡು ಸ್ವಾಗತಿಸಿ ಕುಶಲ ವಿಚಾರಿಸಿದ. ಆನಂತರ ಅವನ ಕೈ ಹಿಡಿದು ಕರೆತಂದು ಸಿಂಹಾಸನದ ಮೇಲೆ ಕೂಡಿಸಿದ. ರಾಜ ಬಂಗಾರದ ಪಾತ್ರೆಯಲ್ಲಿ ನೀರು ಹಾಕುತ್ತಿರಲು ರಾಣಿ ಅವನ ಪಾದಗಳನ್ನು ತೊಳೆದಳು. ಆನಂತರ ಕೈಯಲ್ಲಿರುವ ಗಂಟನ್ನು ಕಂಡು, ರಾಜ, ಮಿತ್ರ, ನನಗೆ ತಿನ್ನಲು ಏನಾದರೂ ತಂದಿರುವಿಯಾ ಎಂದು ಕೇಳಿದ. ಇದೆ ಎಂದು ಹಳ್ಳಿಗ ಗಂಟನ್ನು ಬಿಚ್ಚಿ ತನ್ನ ಹೆಂಡತಿ ಮಾಡಿಕೊಟ್ಟಿದ್ದ ಕಜ್ಜಾಯವನ್ನು ಹೊರತೆಗೆದ. ರಾಜ ಅದನ್ನು ತೆಗೆದುಕೊಂಡು ರಾಣಿ ಮತ್ತು ಅಮಾತ್ಯನಿಗೆ ಕೊಟ್ಟು ತಾನೂ ಸಂತೋಷದಿಂದ ತಿಂದ. ಆನಂತರ ಹಳ್ಳಿಗ ತನ್ನ ಹಳ್ಳಿಯವರು ಕೊಟ್ಟಿದ್ದ ವಸ್ತ್ರ ಒಡವೆಗಳ ಕಾಣಿಕೆಗಳನ್ನು ಅರ್ಪಿಸಿದ. ಅವನಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ರಾಜ ಮತ್ತು ರಾಣಿ ತಮ್ಮ ಒಡವೆ ವಸ್ತ್ರಗಳನ್ನು ತೆಗೆದರಿಸಿ ಹಳ್ಳಿಗೆ ತಂದಿದ್ದುವುಗಳನ್ನು ಧರಿಸಿಕೊಂಡರು. ನಂತರ ರಾಜನ ಆಣತಿಯಂತೆ ಹಳ್ಳಿಗನನ್ನ ಸುಗಂಧ ಜಲದಲ್ಲಿ ಸ್ನಾನ ಮಾಡಿಸಿ ರಾಜೋಚಿತವಾದ ವಸ್ತ್ರಭೂಷಣಗಳಿಂದ ಅಲಂಕರಿಸಲಾಯಿತು. ಆನಂತರ ರಾಜ ರಾಜಸಭೆಯನ್ನು ಕರೆದು ಹಳ್ಳಿಗನಿಗೆ ಅರ್ಧ ರಾಜ್ಯವನ್ನೇ ಕೊಟ್ಟುಬಿಟ್ಟ. ಹಳ್ಳಿಗನೂ ಈಗ ರಾಜನಾದ. ಅವನಿಗೂ ಒಂದು ಅರಮನೆಯಾಯಿತು. ಹಳ್ಳಿಯಿಂದ ಅವನ ಹೆಂಡತಿ ಮಕ್ಕಳನ್ನು ಕರೆಸಿಕೊಂಡ. ದಿನಕ್ರಮೇಣ ರಾಜ ಮತ್ತು ಹಳ್ಳಿಗನ ನಡುವಿನ ಸ್ನೇಹ ಗಾಢವಾಯಿತು. ಆದರೆ ಮಂತ್ರಿಗಳಿಗೆ ಇದು ಸರಿಬರಲಿಲ್ಲ. ಯಾವನೋ ಒಬ್ಬ ಹಳ್ಳಿಯ ಅನಾಗರಿಕನಿಗೆ ಅರ್ಧ ರಾಜ್ಯವನ್ನು ಕೊಡುವುದು ಎಂದರೇನು? ಅವನೊಂದಿಗೆ ಅಷ್ಟೊಂದು ಸಲಿಗೆಯಿಂದ ಇರುವುದು ಎಂದರೇನು? ಅವನು ಅಂಥ ಉಪಕಾರವನ್ನು ಏನು ಮಾಡಿದ್ದಾನೆ ಎಂದು ಅವರೆಲ್ಲ ರಾಜಕುಮಾರನಿಗೆ ಹೇಳಿ ತಂದೆಗೆ ಬುದ್ಧಿ ಹೇಳುವಂತೆ ಸೂಚಿಸಿದರು. ರಾಜಕುಮಾರ

0: ಅದೇ ರೀತಿ ಹೋಗಿ ತಂದೆಯನ್ನು ಕೇಳಿದ. ಆಗ ರಾಜ ಹೇಳಿದ, ಮಗು, ನಾನು ಯುದ್ಧದಲ್ಲಿ ಸೋತು ಪ್ರಾಣ ಭಯದಿಂದ ಹಸಿವು ಬಾಯಾರಿಕೆಗಳಿಂದ ದಿಕ್ಕು ತಪ್ಪಿದಾಗ ಅದೇ ಅನಾಗರಿಕ ಹಳ್ಳಿಯವನು ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದ, ಆಧರಿಸಿದ, ಅನ್ನ ಪಾನಗಳನ್ನು ನೀಡಿ ಸಂರಕ್ಷಿಸಿದ. ಅಂಥ ಉಪಕಾರಿಗೆ ನಾನು ಕೊಟ್ಟದ್ದು ಬೆಲೆಯಿಲ್ಲದ್ದು. ನಾವು ಯೋಗ್ಯರಿಗೆ ಕೊಡುವುದಿಲ್ಲ, ಅಯೋಗ್ಯರಿಗೆ ಕೊಡುತ್ತೇವೆ, ಆದರೆ ಅದು ತಪ್ಪು. ಅಯೋಗ್ಯರಿಗೆ ಕೊಡದೆ ಯೋಗ್ಯರಿಗೆ ಕೊಟ್ಟರೆ ಅದು ನಿಜವಾದ ಉಪಕಾರ. ಅವನಿಗೆ ಕೃತಜ್ಞತೆ ತೋರಿಸಲು ನನಗೆ ಬೇರೆ ದಾರಿ ಇರಲಿಲ್ಲ. ರಾಜನ ಮಾತನ್ನು ಕೇಳಿ ರಾಜಪುತ್ರ ಮುಂದೆ ಮಾತಾಡಲಿಲ್ಲ. ಮುಂದಿನ ಕಥಾಮೃತದಲ್ಲಿ ಇನ್ನೊಂದು ಕಥಾಮೃತ ಬಿಂದುವಿನೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ನಮಸ್ಕಾರ.
1: ಸುಖ ಜೀವನದ ಆಸರಿಯು ನಲ್ಮೆಯ ಬಾಳಿಗೆ ಸಂಗಾತಿಯು.
2: ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ನೀರಿನ ಟ್ಯಾಂಕ್ಗಳೆಂದರೆ ಸನ್ರೈಸ್ ಮಾತ್ರ.
1: ಸನ್ರೈಸ್ ವಾಟರ್ ಟ್ಯಾಂಕ್ಸ್.
2: ತಯಾರಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
3: ಕಥಾಮೃತ ಪ್ರಸಾರವಾಯಿತು. ಪರಿಕಲ್ಪನೆ ಸೂರ್ಯನಾರಾಯಣ ಭಟ್ ಪಿಎಸ್, ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
4: ಆಕಾಶವಾಣಿ ಝೇಂಕಾರ, ಮಕ್ಕಳ ಗೀತ ಗಾಯನ ಕಲಿಕಾ ಕಾರ್ಯಕ್ರಮ. ಈ ತಿಂಗಳ ಗೀತೆಯನ್ನು ಬರೆದವರು ಪ್ರಭಾವತಿ ಕೆದಿಲಾಯ ಪುಂಡೂರು. ಈ ಗೀತೆಗೆ ಸಂಗೀತ ಸಂಯೋಜಿಸಿ ಹೇಳಿಕೊಡುವವರು ಆಕಾಶವಾಣಿ ಮಂಗಳೂರು ಕೇಂದ್ರದ ನಿಲಯದ ಕಲಾವಿದರಾಗಿರುವ ಶ್ರೀ ಮೌನೇಶ್ ಕುಮಾರ್ ಛಾವಣಿ. ಈ ಹಾಡನ್ನು ಕಲಿಯಲು ಬಂದಿದ್ದಾರೆ ಮಂಗಳೂರಿನ ಚಿನ್ಮಯ ಸ್ಕೂಲ್ನ ಮಕ್ಕಳು. ಮಕ್ಕಳೇ, ಈ ಪದ್ಯ ಬರ್ಕೊಳ್ಳೋಕೆ ತಯಾರಾಗಿದ್ದೀರಲ್ವಾ? ಈ ಪದ್ಯವನ್ನು ಹೇಳ್ತಾರೆ ಅಕ್ಕ ವಿದ್ಯಾ ಮಹೇಶ್. ಮಕ್ಕಳೇ, ಕವನದ ಶೀರ್ಷಿಕೆ ದುಡಿಮೆಯ ಮಹಿಮೆ. ಏನ್ ಹೇಳಿ? ದುಡಿಮೆಯ ಮಹಿಮೆ. ಈ ಕವನದ ರಚನೆ ಯಾರ್ ಮಾಡಿದ್ದಾರೆ ಗೊತ್ತಾ? ಪ್ರಭಾವತಿ ಕೆದಿಲಾಯ ಪುಂಡೂರು ಅವರು. ಇನ್ನು ಕವನನ ಬರ್ಕೋತೀರಲ್ವಾ? ಸರಿ, ಪೇಪರ್ ಪೆನ್ ಎಲ್ಲ ಇದೆ ಅಲ್ವಾ? ಬರ್ಕೊಳ್ಳಿ. ದುಡಿಮೆಯ ಮಹಿಮೆ. ದುಡಿಯೋಣ ನಾವು ದುಡಿಯೋಣ, ಹೊಲದಲ್ಲಿ ಧಾನ್ಯವ ಬೆಳೆಯೋಣ. ದುಡಿಯೋಣ ನಾವು ದುಡಿಯೋಣ, ಹೊಲದಲ್ಲಿ ಧಾನ್ಯವ ಬೆಳೆಯೋಣ. ಹಸುರಿನ ಗಿಡಗಳ ಬೆಳೆಸೋಣ, ಉದರವ ತುಂಬಿಸಿ ನಲಿಯೋಣ. ಹಸುರಿನ ಗಿಡಗಳ ಬೆಳೆಸೋಣ, ಉದರವ ತುಂಬಿಸಿ ನಲಿಯೋಣ. ಬರ್ಕೊಂಡ್ರ? ವಿಧ ವಿಧ ಕೃಷಿಗಳ ಮಾಡೋಣ, ಮನದಲ್ಲಿ ಸಂತಸ ಪಡೆಯೋಣ. ವಿಧ ವಿಧ ಕೃಷಿಗಳ ಮಾಡೋಣ, ಮನದಲ್ಲಿ ಸಂತಸ ಪಡೆಯೋಣ. ನಮ್ಮದೇ ವಸ್ತುವ ಬಳಸೋಣ, ರೋಗದಿ ಮುಕ್ತಿಯ ಹೊಂದೋಣ. ನಮ್ಮದೇ ವಸ್ತುವ ಬಳಸೋಣ, ರೋಗದಿ ಮುಕ್ತಿಯ ಹೊಂದೋಣ. ಬರ್ಕೊಂಡ್ರ? ಮುಂದಿನ ಚರಣ, ಗ್ರಾಮದ ಪ್ರಗತಿಗೆ ತೊಡಗೋಣ, ಆಮದು ಕಡಿಮೆಗೆ ಶ್ರಮಿಸೋಣ. ಗ್ರಾಮದ ಪ್ರಗತಿಗೆ ತೊಡಗೋಣ, ಆಮದು ಕಡಿಮೆಗೆ ಶ್ರಮಿಸೋಣ. ದುಡಿತದ ಹಣವನ್ನು ಉಳಿಸೋಣ, ಬಡವಗೆ ದಾನವ ನೀಡೋಣ. ದುಡಿತದ ಹಣವನ್ನು ಉಳಿಸೋಣ, ಬಡವಗೆ ದಾನವ ನೀಡೋಣ. ಬರ್ಕೊಂಡ್ರಲ್ವಾ? ಕೊನೆಯ ಚರಣ, ಸಂತಸ ದುಡಿಮೆಯ ಗೈಯೋಣ, ರೋಗವ ದೂರಕ್ಕೆ ದೂಡೋಣ. ಸಂತಸ ದುಡಿಮೆಯ ಗೈಯೋಣ, ರೋಗವ ದೂರಕ್ಕೆ ದೂಡೋಣ. ನೆಮ್ಮದಿ ಜೀವನ ನಡೆಸೋಣ, ಕಾಯಕ ಮಹಿಮೆಯ ತಿಳಿಯೋಣ. ನೆಮ್ಮದಿ ಜೀವನ ನಡೆಸೋಣ, ಕಾಯಕ ಮಹಿಮೆಯ ತಿಳಿಯೋಣ. ಬರ್ಕೊಂಡ್ರಲ್ವಾ ಮಕ್ಕಳೇ? ಇದು ಪ್ರಭಾವತಿ ಕೆದಿಲಾಯ ಪುಂಡೂರು ಅವರು ಬರೆದಿರೋ ಕವನ. ಅಣ್ಣ ಮೌನೇಶ್ ಕುಮಾರ್ ಛಾವಣಿಯವರು ಈಗ ಹಾಡನ್ನು ಹೇಳ್ಕೊಡ್ತಾರೆ. ಅವರ ಜೊತೆ ಹಾಡಿ ಈ ಹಾಡನ್ನು ಕಲ್ತ್ಕೊಳ್ಳಿ.
5: ಮಕ್ಕಳೇ, ಹಾಡನ್ನು ಬರ್ಕೊಂಡಿದ್ದೀರಾ?

0: ಇದು ಯಾರ ರಚನೆ?
1: ಪ್ರಭಾವತಿ
0: ಕೆದಲಾಯಿ ಪುಂಡೂರು ಇವರ ರಚನೆ. ಮೊದಲು ನಿಮಗೆ ಪಲ್ಲವಿಯನ್ನು ಹೇಳಿಕೊಡ್ತೀನಿ.

ಈಗ ಈ ಹಾಡನ್ನು ವಾದ್ಯಗಳ ಜೊತೆ ಹಾಡ್ತೀರಲ್ಲ ಮಕ್ಕಳೇ? ನಿಮ್ಮ ಜೊತೆ ವಾದ್ಯ ನುಡಿಸ್ಲಿಕ್ಕೆ ಬಂದಿದ್ದಾರೆ ತಬಲಾದಲ್ಲಿ ಶ್ರೀಲತಾ ಪ್ರಭು ಅವರು, ಕೀಬೋರ್ಡ್ ನುಡಿಸ್ಲಿಕ್ಕೆ ಬಂದಿದ್ದಾರೆ ಪ್ರವೀಣ್ ಪ್ರಭು ಅವರು.

0: ಇದುವರೆಗೆ ಈ ತಿಂಗಳ ಝೇಂಕಾರ ಮಕ್ಕಳ ಗೀತಗಾಯನ ಕಾರ್ಯಕ್ರಮ ಕೇಳಿದಿರಿ. ಪ್ರಭಾವತಿ ಕೆದಿಲಾಯ ಪುಂಡೂರು ಅವರ ರಚನೆಗೆ ಶ್ರೀ ಮೌನೇಶ್ ಕುಮಾರ್ ಚಾವಣಿ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದವರು ಮಂಗಳೂರಿನ ಚಿನ್ಮಯ ಸ್ಕೂಲ್ನ ಮಕ್ಕಳಾದ ಮೌಷ್ಮಿ, ವಸುಂಧರಾ, ಪೂರ್ವಿ ಭಟ್, ಸುಷ್ಮಿತಾ, ಸುರಭಿ, ಅನರ್ಘ್ಯ, ಅನುಸೂಯ, ಪ್ರಥಮ್, ಚಿರಾಗ್, ಆಯನ್ ಮತ್ತು ಕೀರ್ತನ. ಈ ಕಾರ್ಯಕ್ರಮದ ಧ್ವನಿ ಮುದ್ರಣದಲ್ಲಿ ನೆರವಾದವರು ನಿಲಯದ ಕಲಾವಿದರಾದ ರಫೀಕ್ ಖಾನ್. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಂಗಳೂರು.

ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು ಆರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಗ್ಗೆ 11:30 ಮಧ್ಯಾಹ್ನ 1:00 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, ನಮ್ಮ STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಗ್ಗೆ 11:30 ಮಧ್ಯಾಹ್ನ 1:00

ಇದೀಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಜುಬಿನ್ ನೌಟಿಯಾಲ್ ಹಾಗೂ ನೀತಿ ಮೋಹನ್ ಹಾಡಿರುವ ಸತ್ಯಮೇವ ಜಯತೆ 2 ಈ ಚಿತ್ರದ ಗೀತೆ. ಸಂಗೀತ ರೋಚಕ್ ಕೊಹ್ಲಿ.

ಕೇಳಿದರೆ ಈ ಬೆಳಗ್ಗೆ 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಶೋಭಾ ಗುರ್ತು ಅವರ ಗಾಯನವನ್ನು ಕೇಳುವಿರಿ. 10:30 ತುಳು ಕಾರ್ಯಕ್ರಮ ಕಾದಂಬರಿ ಓದು ಸರಣಿಯಲ್ಲಿ ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿಯ ಓದು, ಪ್ರಸ್ತುತಿ ಅಕ್ಷತಾ ರಾಜ್ಪೆರ್ಲಾ. ಆ ಬಳಿಕ ಕೋಸ್ಟಲ್ ವುಡ್ ಕಮಿನ ತುಳು ಚಿತ್ರಕಲತ್ತ ಸಾಲು ಸಮನ, ಪ್ರಸ್ತುತಿ ಹಾಗೂ ನಿರ್ಮಾಣ ಲತೀಶ್ ಪಾಲ್ದನೆ. 11:30 ಪ್ರಸಾರವಾಗಲಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎಂ ನಾಗರಾಜ್ ಅವರ ಪಿಟೀಲು ವಾದನವನ್ನು ಆಲಿಸಬಹುದು.

0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಕೇಳುಗರೆ.
1: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಸಿನಿಮಾ ಹಾಡುಗಳಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಭಕ್ತಿ ಗೀತೆಗಳು ಅಷ್ಟೇ, ಒಂದಕ್ಕಿಂತ ಒಂದು ಮಿಗಿಲು. ಅಂಥವುಗಳಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಕುರಿತ ಭಕ್ತಿ ರಚನೆ, ವಾರ ಬಂತಮ್ಮ ಗುರುವಾರ ಬಂತಮ್ಮ.
0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗತಾನ ಪಲ್ಲವಿ
0: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
4: ಶ್ರೀಡಿ ಹಾಗೂ ಇಷ್ಕ್ ಬೆಕ್ಟರ್ ಹಾಡಿರುವ ಬೇಶರಾಮ್ ಚಿತ್ರದ ಗೀತೆ, ರಚನೆ ಹಿಮಾಂಶು ಕಿಶನ್ ಮೆಹ್ರಾ, ಸಂಗೀತ ಲಲಿತ್ ಪಂಡಿತ್.

ಈ ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ PM ಸ್ಟ್ಯಾಂಡಪ್ ಇಂಡಿಯಾ ಮಣ್ಣು ಆರೋಗ್ಯ ಚೀಟಿ ಕುರಿತು ಮಾಹಿತಿ ಕೇಳುವಿರಿ. 1:20 ಸ್ವರಮಾಧುರ್ಯದಲ್ಲಿ ಕೀರ್ತಿ ಕುಮಾರ್ ಬಡಕೇಶಿ ಹಾಡಿರುವ ವಚನಗಳು. 1:30 ಅಮರ ಮಧುರ ಕೇಳುಗರ ಕೋರಿಕೆಯ ಕನ್ನಡದ ಹಳೆಯ ಚಿತ್ರಗೀತೆಗಳ ಪ್ರಸಾರವಿದೆ. 2:40 ಕಾವ್ಯವಾಚನ ವೀಣಾ ಪ್ರಸಾದ್ ಕಜೆ ಅವರಿಂದ ಕುಮಾರವ್ಯಾಸ ಭಾರತದಿಂದ ಆಯ್ದ ಪದ್ಯಗಳ ವಾಚನವನ್ನು ಆಲಿಸಬಹುದು.

ವಚನಗಳು 1:30 ಅಮರ ಮಧುರ ಕೇಳುಗರ ಕೋರಿಕೆಯ ಕನ್ನಡದ ಹಳೆಯ ಚಿತ್ರಗೀತೆಗಳ ಪ್ರಸಾರವಿದೆ. 2:40 ಕಾವ್ಯವಾಚನ ವೀಣಾ ಪ್ರಸಾದ್ ಕಜೆ ಅವರಿಂದ ಕುಮಾರವ್ಯಾಸ ಭಾರತದಿಂದ ಆಯ್ದ ಪದ್ಯಗಳ ವಾಚನವನ್ನು ಆಲಿಸಬಹುದು.

ಭಾವೇಶ್ ಜೋಶಿ ಸೂಪರ್ ಹೀರೋ ಈ ಚಿತ್ರಕ್ಕಾಗಿ ದಿವ್ಯಕುಮಾರ್ ಹಾಗೂ ಪ್ರಗತಿ ಜೋಶಿ ಹಾಡಿದ ಗೀತೆಯನ್ನು ಕೇಳಿದರೆ. ಅಮಿತಾ ಭಟ್ಟಾಚಾರ್ಯ ಅವರ ರಚನೆಗೆ ಅಮಿತ್ ತ್ರಿವೇದಿ ಅವರ ಸಂಗೀತವಿತ್ತು. ಇದೀಗ ಮೇತೇರಾ ಹೀರೋ ಚಿತ್ರಕ್ಕಾಗಿ ಹಾಡಿದ್ದಾರೆ ಅರ್ಜಿತ್ ಸಿಂಗ್, ಸಂಗೀತ ಸಾಜಿತ್ ವಾಜಿತ್, ಗೀತರಚನೆ ಕೌಸರ್ ಮುನೀರ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೇಳಿದರೆ 11 ಗಂಟೆಗೆ ಮತ್ತಷ್ಟು ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮೈಸೂರು ಎಂ ನಾಗರಾಜ್ ಅವರ ಪಿಟೀಲು ವಾದನವನ್ನು ಆಲಿಸಬಹುದು.

ಆಕಾಶವಾಣಿ ಮಂಗಳೂರು, ಸಮಯ 10 ಗಂಟೆ. ಇದೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಶೋಭಾ ಗುರುಟು ಅವರ ಗಾಯನ, ರಾಗ್ ಮಿಶ್ರ ತಿಲಕ್ ಕಾಮೋದ್, ಆ ಬಳಿಕ ಮಿಶ್ರ ಭೈರವಿ ಕೇಳುವಿರಿ. ಪಕ್ಕವಾದ್ಯದಲ್ಲಿ ಸಾರಂಗಿ ಸುಲ್ತಾನ್ ಖಾನ್, ತಬಲಾ ಸಬೀರ್ ಖಾನ್, ಹಾರ್ಮೋನಿಯಂ ಪುರುಷೋತ್ತಮ್ ವಾಲಾವಲ್ಕರ್. ಇದೀಗ ಕೇಳಿ ರಾಗ್ ಮಿಶ್ರ ತಿಲಕ್.

ಶೋಭಾ ಗುರುಟು ಅವರ ಗಾಯನದಲ್ಲಿ ಈಗ ಕೇಳಿ ರಾಗ್ ಮಿಶ್ರ ಭೈರವಿ.

0: ಶೋಭಾ ಘುರ್ಟು ಅವರ ಗಾಯನದಲ್ಲಿ ರಾಗ್ ಮಿಶ್ರ ಭೈರವಿ ಕೇಳಿದಿರಿ. ತಬ್ಲಾ ಸಾಥಿ ಶಬೀರ್ ಖಾನ್, ಹಾರ್ಮೋನಿಯಂ ಪುರುಷೋತ್ತಮ್ ವಾಲಾವಲ್ಕರ್. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದೀಗ ಹವಾಮಾನ ವರದಿ. ದಕ್ಷಿಣ ಕನ್ನಡ ಹಾಗೂ ಉಡುಪಿಯ ಕೆಲವೆಡೆ ಮುಂದಿನ 3 ಗಂಟೆಗಳಲ್ಲಿ 30-40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ ನಿರಂತರ ಸಾಧಾರಣ ಹಾಗೂ ಹಗುರದಿಂದ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕ ವಿದ್ಯುತ್ ವ್ಯತ್ಯಯ ಹಾಗೂ ಸಂಚಾರ ದಟ್ಟಣೆ ಸಾಧ್ಯತೆ ಇರುವುದು ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಹವಾಮಾನ ಇಲಾಖೆಯ ಪ್ರಕಟಣೆ ತಿಳಿಸಿದೆ.
1: ಆಕಾಶವಾಣಿ ಮಂಗಳೂರು. ಬಾನಸೊರತ ಬಂದುಲೆಗೆ ಸರ್ವೆರೆಗ್ಲ ಮೋಕೆದ ಸೊಲ್ಮೆಲು. ತುಳು ಕಾದಂಬರಿ ಓದುದ ಸರಣಿಡು

0: ಇನಿಯಿತೆ ಜಾನಕಿ ಬ್ರಹ್ಮಾವರ ಮೇರುಬರೆತಿನ ರುಕ್ಕು ಕಾದಂಬರಿದ ಓದು ಸೊರಕೊರ್ಪಿರು ಅಕ್ಷತಾರಾಜ್ ಪೆರ್ಲ.
1: ದಿಕ್ಕು ದೆಸೆದಾಂತೆ ತಿರುಗೊಂದಿಪ್ಪುನ ಮೋಹನಗ್ ಭಾಸ್ಕರನ ಪರಿಚಯ ಆಪುಂಡು. ಗೆಂದೊಡಾಂಡಲ ಕೂಟದ ಬಲೋಟೆ ಗೆಂದೊಡು ಪನ್ಪಿನ ಭಾಸ್ಕರನ ಪಾತೆರ ಮೋಹನಗ್ ಇಷ್ಟ ಆಪುಂಡು. ಆಯನೊಟ್ಟುಗೂ ಮೋಹನ ಎಂಚ ಸೇರಿಯೇ ಪನ್ಪಿನ ಕತೆನು ಆಯೇ ದುಂಬುವರಿಪ್ಪುವೆ. ಭಾಸ್ಕರನ ಲೆಪ್ಪು ಎನಮಟ್ಟುಗ ರೋಗಿ ಬಯಕಿನ ಪೇರೆ ಯಾನ್ ಒತ್ತೊಂಡೆ. ಬಹುಶ ಆಯಲ ನಾಡೊಂದಿತ್ತಿನಿ ಎನಲೆಕಂತಿನ ಜವಣನೆ. ಬದ್ಕಡು ಸೋತು ದಿನ ದೀನದಲಿತರನ ಮಗನೇ ನಾಡೊಂದಿತ್ತಿನ ಬೂರು ಕಾರಿಗೆ ತಿಕ್ಕೊಂಡಿಲೆಕದ ಕುಸಿಟ್ಟು ಆಯೆ ಏನನ್ನು ಅರ್ಥಿಡು ತರ್ಕೊಂಡೆ. ತನ ಇಂಗಿತನು ಪಣೊಂಡೆ. ಯಾನ್ಲ ತಿರಸ್ಕಾರಗು ತಿಕ್ಕದಿನ ಒರಿ ಕುಮಾರೇನೆ. ಹಳ್ಳಿಡು ಜಾತಿ ಭೇದ ಜಿಂಜನೆ. ಅಂಚ ಎಲ್ಲೆಡ್ದಿಂಚ ಬಡಪತ್ತಡೇ ಬುಳೆತಿನ ಎಗ್ ಶೋಷಣೆದ ನಾನಾ ಮೊನೆದ ಪರ್ಚಯ ಆಂಡ್. ಯಾನ್ ಎನ ಉರುಡು ತೊರ್ಪುನ ಪಾದುಲನೇ ತುತಿನಿ. ತರ್ಕೊಂಬಿನ ಕೈಕುಲು ಎನ ಕಣ್ಣಗು ಬೂರ್ದುಜ. ಎನ ಹಿರಿಯದಿ ಒತ್ತಿ ಏಪಲ ಪನೊಂದಿತ್ತಲು ಓ ಅರಸು ಬತ್ತಂಡ ದಾನೆ, ಓ ಅರಸು ಪೋಯಡ ದಾನೆ, ಎನ ಬಡಪತ್ತು ಬದಲ್ಪುನಾಯ ಉಲ್ಲೇನಾ ಉಂದು ಅಲೆನ ಬಂಜಿ ಪೊತ್ತುನ ಪಗದ ತಾತ್ವಿಕತೆ. ದುಂಬುದಕ್ಲಿನ ಕತೆಯತೆ ಬೆಂಗುವೇನೇನು ಬುಡ್ಕ. ಅವೇನ ಎಣ್ಣಂಡ ಎನ ಮಂಡೆ ಬಿಂಗ್ರಿ ಆಪುಂಡು. ನಮ್ಮಕ್ಲಿನ ನಿರೇಲು ಹಾಯಿಂಡನೇ ಪಾಪ ಮುಟ್ಟುಂಡು ಉಣ್ಪಿನ ಕಾಲ ಕರಿದು ಪೋಂಡು ಪೋವಡು. ಇತ್ತೆ ನಮ್ಮವು ಪ್ರಜಾಪ್ರಭುತ್ವ. ಮಾತಿರೆಗ್ಲ ಮೂಲಭೂತ ಹಕ್ಕಲಿನ ಕೊರ್ತಿನ ಸಂವಿಧಾನ ಉಪ್ಪುನ ದೇಸ ಉಂದು. ಪಿರಾಕಡ್ದಿಂಚ ಪಿರ ಒರಿದಿನಕ್ಲೆಗ್ ಮೀಸಲಾತಿನ್ಲ ಕೊರ್ದು ಅವು ಜಾರಿಗೆ ಬರ್ಪಿನಂಚಿನ ಕಾಲ ಉಂದು. ಗ್ರಾಮೋದ್ಧಾರ ದಲಿತೋದ್ಧಾರದ ಕಜ್ಜಲು ಬರಸಡು ನಡಪುನ ಕಾಲ ಉಂದು. ಆಂಡ ಏತೇತೋ ಜನಕುಲೆಗೂ ಉಂದು ಎಕ್ಕಂದಿನ ದ್ರಾಕ್ಷೆನೆ. ಪಾಕ ಜನಕುಲೆಗು ಅವು ಕೈಕು ತಿಕ್ಕದಂಡು. ಐತ್ತ ಪ್ರೇಜನೋಡು ಬರವು ಕಲ್ತದೇರು. ಎಡ್ಡೆ ಬೇಲೆಡುಲ್ಲೆರು. ಈ ಚಿತ್ರ ಪಂಡ ಅಂಚಿನ ಕುಲುಲ ನಮ್ಮನ್ನು ದೂರ ದೀಪೆರು. ಮಿತ್ತದಕ್ಲೇನೆ ಅನುಕರಣೆ ಮಲ್ಪುವೆರು. ಮಿತ್ತದಕ್ಲೆಡನೆ ಮದ್ಮೆ ಮಸಿರಿದ ನಂಟು ಕಟ್ಟೊಂದು ಮಿತ್ತದ ಗತ್ತಡೇ ಉಪ್ಪುವೆರು. ಅಕ್ಲೆನ ಜೋಕ್ಲು ಬಾಲೆಲು ಬೊಕ್ಕಲ ಮಿತ್ತು ಮಿತ್ತೆ. ಏತಾಂಡಲಾಕುಲು ಮಿಶ್ರಬಿದೆ ಅತ್ತ. ಬಾಕಿದಕಲು ಬರವುದಬಲ ಇಜ್ಜಂದಿನಕುಲು ತಿರ್ತು ತಿರ್ತೆ. ಒಂಜೊಂಜಿ ಸರ್ತಿ ನಮ್ಮಕ್ಲೆಗೆ ನೆರಡುಂದಾಪುಂಡು. ದುರ್ಜನದ ದ್ರೋಹದ ಜಾನನೇ ಇಜ್ಜಂದೆ, ನ್ಯಾಯ ಅನ್ನಯದ ಗೋಚರನೇ ಇಜ್ಜಂದೆ ಮಾತೆನ್ಲ ಒತ್ತೊಂದಿರತ್ತ. ಯುಗ ಮಗರೊಂದು ಪೋಂಡಲ ತರೆದೆರ್ಪಂದಿನವು ಪೆದ್ದಿರಾದ ಪಿರವುರಿದಿನವು ಅಕಲ್ನ ತಪ್ಪು. ಬಹುಶ ಸಮಾಜದ ಕಟ್ಟುಪಾಡದ ಬಿಗುಬಿರ್ದೊಲಿ ಆತಿತ್ತಂಡು. ಅವೇನು ಮಾತ ಎಣ್ಣೊಣ್ಣಗ ಬೆಕ್ಕಸನೆ ಆಪುಂಡು. ಇಂಚಾಂಡ ನನೊಲ ನಮ್ಮ ಉದ್ಧಾರ ಆಪಿಲೆಕ ಉಂಡ. ಕಲ್ತದಿನಕುಲು ಎಂಕುಲು ದುಂಬುಡುಂತುದು ಬಾಕಿದಕುಲೆಗೂ ದುಂಬರಿಯರೆ ಸಾಯಮಲ್ಪೊಡು. ಎಕ್ಕಂದಿನ ದ್ರಾಕ್ಷನ ಅಕಲ್ನ ಕೈಕ್ ಎಕ್ಕುಲೆಕ್ಕದ ಪ್ರಯತ್ನ ನಡಪೊಡು. ಇಂಚ ಮಲ್ತುಜಿಡ ಚರಿತ್ರೆ ನಂಕ್ ಕ್ಷಮೆ ಕೊರಂದು. ನಮ್ಮ ಜನಕ್ಲೆನ ದೀನದಲಿತ ಬಡಪತ್ತದ ಸ್ಥಿತಿ ಕಾದ ಎರೆಗ್ ಎಂಚ ನೆರಡುಂದೆ ತೆರಿಪುಜಿ. ನೆರೊನೆರೆ ಸರಿಕಟ್ಟು ಶಬ್ದಲಾ ತಿಕ್ಕಂದು. ಪಿರಾಕಡ್ದಿಂಚ ಜತ್ತು ಪೋತಿನ ನಮ್ಮಕ್ಲಿನ ಕಣ್ಣನೀರಿಗೆ ಶಕ್ತಿ ಬತ್ತದು. ಆ ಕಣ್ಣನೀರೆ ಎಡ್ಡೆ ಫಲ ಕೊರಡಾತೆ. ಈ ಆಲೋಚನೆ ಎನಡ ಗಟ್ಟಿ ಆಯಿನೇಟೆ ದಿಂಜ ಬರವು ಕಲ್ತದಿನ ಯಾನ್ ಎಡ್ಡೆ ಬೇಲೆಡಿತ್ತಿನ ಯಾನ್ ಅವೇನು ಬುಡ್ದು ಸಮಾಜಡು ನನೊಲ ತಿರ್ತಿಡ್ದು ತಿರ್ತು ಉಪ್ಪುನಕ್ಲೆಗಾದು ಬೆನೊಂದುಲ್ಲೆ. ಎನ ಕಾರ್ಯಕ್ಷೇತ್ರ ಈ ಮಲೆನಾಡು. ಮುಲ್ಪದಕ್ಲೆಗ್ ನಾಗರಿಕ ಸವಲತ್ತುಲು ತಿಕ್ಕೊಡೊಂದ್ಪಿನೇ ಎನ ಹಠ. ಸಮಾಜದ ಮುಖ್ಯ ಪರಪ್ಪುಗೂ ಅಕಲುಲಾ ಬರೋಡು. ಅದ ಮುಟ ಯಾನು ಬೆನ್ನೋಡು. ಒಂಜಿಲೆಕ್ಕೊಡು ಬ್ರಿಟಿಷರೇ ಆವೊಲಿ, ಅಕುಲು ನನ್ನಲ ಒಂಜಿ ರಡ್ಡು ವರ್ಷ ಭಾರತೊಡು ಇದ್ದುವೆರಡ ಸಾಮಾಜಿಕ ನ್ಯಾಯದ ಸಾದಿ ಬಿಗು ಕಾನೂನುದ ಬಲೋಟೆ ಸುಲಭ ಅಥವಾ ದಾನ್ನೆ. ಅಕ್ಲೆಡ ಅಂಬೇಡ್ಕರ್ ಕೇಣೊಂದಿತ್ತಿನಿ ಅವ್ವೇನೆ. ಭಾರತೊಡು ಜಾತಿ ಭೇದದ ನಿಲೆಟ್ ತಿಂಜ ಅನ್ನೇ ನಡತ್ತಂಡು. ಸಾಮಾಜಿಕ ನ್ಯಾಯ ತಿಕ್ಕಿಬೊಕ್ಕನೆ ರಾಜಕೀಯ ಸ್ವಾತಂತ್ರ್ಯ ಬರಡಿನ್ಪಿನವು ಅರೆನ ಹಠ. ಗಾಂಧಿಲ ಪಣೊಂದಿತ್ತೆರಿಗೆ ಸಾಮಾಜಿಕ ಸ್ವಾತಂತ್ರ್ಯ ಸುರುಟು, ರಾಜಕೀಯ ಸ್ವಾತಂತ್ರ್ಯ ಬೊಕ್ಕ ಪಣ್ದು. ಆಂಡ ಬಾಕಿದಕ್ಲಿಗೆ ಅಮಸರ ವರ ಪರಕಿಯರು ಪಿರಪೋವಡು. ಬೊಕ್ಕ ನಮ್ಮ ಉದ್ಧಾರದ ಚರ್ಚೆ ಇಂಪಿಲೆಕದ ಗಡಿಬಿಡಿ. ಆಂಡ ನಮ್ಮ ಸಮಾಜಡಿತ್ತಿನ ಅನಿಷ್ಟೊಲು ಇನಿಕೊಡೆದವ. ಶತಶತಮಾನೊಡ್ದಿಂಚದ ಕುರೆ ಅವೇನು ಕಿರೆತುದೆಪ್ಪುನ ತಾಕತ್ತು ಪ್ರಜಾಪ್ರಭುತ್ವದ ಪ್ರತಿನಿಧಿ ನಕ್ಲೆಡ ಎಂಚ ಬರೋಡು. ಬಾಯಿಡು ಮಗಮಗ ಮನಸ್ಸಿಡು ಧಗಧಗನೆ. ಓಟುಗಾದು ಅಲ್ಪಲ್ಪ ಒಂತೊಂತೆ ರಾಜ.

ಜಿ ಪಿದೈಡ್ ದಾನಿಲೆನೇ ಮರ್ಜಿ ಉಳೈದ ಮಸಲತ್ತು ಬೇತೆನೆ ಸಮಾನತೆದ ಹಕ್ಕನ ಮಾತೆರ್ಲ ಅನ್ಬೇಸುನಂಚಿನ ಪರಿಸ್ಥಿತಿ ಪಕ್ಕೋಗು ಬರ್ಪುಜಿ ಪ್ರಗತಿದ ಯೋಜನೆಲು ಸರಿಕಟ್ಟು ಜಾರಿಗೆ ಬರ್ಪುಜಿ ಮೀಸಲಾತಿದ ಪ್ರಯೋಜನಲ ತಿಕ್ಕೊಡಾಯಿನಕ್ಲಿಗೆ ತಿಕ್ಕಂದೆ ಐತ ಫಲಾನುಭವಿಲು ಏರೇರೋ ಆತಿನ ಚರಿತ್ರೆನೆ ಈ ದೇಶದ ಇರಸ್ತಿಗೆ ಸಾಕ್ಷಿ ಪಣ್ಪುಂಡು ಪಿರ ಇತ್ತಿನಯೇ ಪಿರನೇ ಉಂತಡು ಪಂದು ಬಯಕು ನಕುಲು ಆಯೆ ದುಂಬು ಮಿನಿ ಬತ್ತಡ ಅಂಸಾಣಿಂದ ಗ್ರೈತದ ಪಿರ ನೂಕು ನಕಲು ಎಚ್ಚೊಂದುಲ್ಲೆರು ಮುದಿಲು ಕುತ್ತುದು ತರೆಬಾಡವನ ಪ್ರಯತ್ನ ಗೆಂದೊಂದುಂಡು ಈ ಭೇದ ಪಂಪಿನವುಲ ಒಂಜಿ ಅನುವಂಶೀಯ ಕಾಯಿಲೆ ಅವು ಪಕ್ಕೊಗು ಬಗ್ಗುಜಿ ಪೂರಾ ಗುಣಮುಖ ಆಪುಜಿ ಆವಡಾಂಡ ಬಿಗೂತ ಮರ್ದುಬೋಡು ಆ ಬಿಗೂತ ಮರ್ದೆ ಎಂಕ್ಲೆನ ನಕ್ಸಲ್ ಕ್ರಾಂತಿ ಭಾಸ್ಕರಗ ಅಂಚಿನ ಕ್ರಾಂತಿಡೇ ಹೆಚ್ಚ ನಂಬೊಳ್ಗೆ ಭಾಸ್ಕರನ ದಿಸೆಡ್ದಾತ್ರ ಮೋಹನನ ಕ್ರಾಂತಿದ ದಿಸೆನೆ ಬದಲಾಂಡ್ ನಕ್ಸಲ್ ಕೂಟಗ ಸೇರಿಯೇ ಇಂಚ ಪಂಡಿನ ಮಧುರ ಬೊಕ್ಕ ರುಕ್ಕುನ ಇಲ್ಲಡೆ ಬತ್ತನೆ ಈ ಸರ್ತಿಯನ ಇರುವತ್ತಾಜಿನೇ ಪುಟುದಿನ ಪರ್ಬಗು ಇರೆನೊಟ್ಟು ಗುಪ್ಪುಡುಂದೇ ಬೈದೆ ಆಂಟಿ ಎಂಕ ಇರೆನ ಆಶೀರ್ವಾದ ಬೋಡು ಪಂಡದು ಇಂಚ ಪಣೊಂದೇ ಇಲ್ಲು ಪೊಗ್ಗುನ ಮಧುರ ಏಪದಂಚ ಇತ್ತುಜೋಲು ಬನ್ನಗನೆ ಭಾರಿ ಕುಸಿಟುತ್ತೋಲು ಪಾತ್ರನೆಕ್ಕು ಒಡಿಯೇ ಇತ್ತುಜಿ ಆ ಕುಸಿತ ನಿಜ ತೆರೆಯನೆರೆ ರುಕ್ಕುಗು ಭಂಗ ಆಯಿಜಿ ಅವು ಮೋಹನಡಾದೇ ಉಂಡಾತಿನ ಕುಸಿ ಈ ಸರ್ತಿಲ ಅಲೆಡ ಉಪ್ಪುನು ಆಯನನೇ ಸುದ್ದಿ ಆಯನನೇ ಸಾಧನೆ ಆಯನನೇ ವಿಚಾರೋಲು ಆಯನನೇ ಚಿಂತನೆಲು ಮೋಹನಗ ಭಾಸ್ಕರನೇ ಆದರ್ಶ ಭಾಸ್ಕರನ ಕೂಟುಡು ದಿಂಜ ಜನ ಉಲ್ಲೆರು ಆ ಕೂಟದಕುಲು ಮಲೆನಾಡು ಬಾಗೋಡು ದಿಂಜ ಸುಧಾರಣೆ ಕಣದೆರಿಗೆ ಕೈಬಾಯಿ ಬಲದಾಂತಿನಕ್ಲಿನ ಬೆರಿಮುಳ್ಳಾದು ಬೆಂದುದೆರಿಗೆ ಆ ಕೂಟುಡುಪ್ಪುನಕಲು ಮಾತೆರ್ಲ ಬದುಕದ ಕರಕಷ್ಟುಡು ಬದುಕೊಡಿಂಪಿನ ಆಸೆ ಬಚ್ಚಾವೊಂದಿನಕುಲೇ ಒರಿಯೊರಿನ ಬಗ್ಗೆಡು ಮೋಹನೆ ಪಂಪಿನೇನು ಕೇಣ್ಣಗ ಪೂರಾ ಕರುಣೆ ರಸತನೆ ಕರ್ಲಡು ಬೇನೆಲಕ್ಕಾವುನ ಕತೆನೆ ಮೋಹನೇನೇ ಪಂಪಿಲೆಕ ಈ ಕತೆಕ್ಲೆನೇ ಒಟ್ಟು ಪಾಡಂಡ ಏತೋ ಪುರಾಣ ಬರೆಯೋಲಿ ಪುರಾಣ ಕತೆ ಟಾಂಡ ಅಕೇರಿಗಾಂಡಲ ದೇವೆರು ಬುಡದಿನೊಟ್ಟುಗು ಒಂಜಾದು ಪ್ರತ್ಯಕ್ಷ ಆಪೆರು ಕರುಣೆಡು ಆದಿರ್ಪುವೆರು ಸೈತಿನಕ್ಲೆನು ಬದುಕಾವೆರು ಕತೆ ಸುಕೋಟೆ ಮುಗಿಯುಂಡು ಈ ನಿಜ ಕತೆಟು ಅಂಚಾಪುಜಿ ಪೂರ ದುರಂತೊಡೆ ಕಡೆ ಎತ್ತುಂಡು ಪಾಕದೆಟ್ಟು ದೊಂಕುನ ಕಾರಿಗೆ ಸೊಲ್ಮೆ ಸಂದಾವುನಂಚಿನ ಕರುಣಮಯ ದೃಶ್ಯನೇ ಕ್ಲೈಮ್ಯಾಕ್ಸ್ ಅಂತಿಮ ಕಡೇ ಕೊಂಜಿ ಚರಮಗೀತೆ ಆ ಆತೆ ಸತ್ಯಹರಿಶ್ಚಂದ್ರನ ಕತೆಲ ಉಂದೆತಿದ್ರು ಪೊಟ್ಟು ಕತೆನೆ ಪುರಾಣಲೇನು ಬರಿಕದೀಕ ಅವು ಸಾಜ ಅತ್ತಂದು ಎಣ್ಣೊಂಗ ಚರಿತ್ರೆಡ್ಲ ನಮಲೆಕ ಇತ್ತಿನಕ್ಲೆಗ ಆತಿನಿ ಅನ್ನೇನೆ ಐಟ್ಲಾ ದಾಖಲಾತಿನಿ ರಾಜಮಹಾರಾಜರ್ನ ಮಂತ್ರಿಮಾಗದಿರ್ನ ಬುದ್ಧಿಯಂತಿರ್ನ ಸಂಗತಿಲೆನ ಸಿರಿತುಪ್ಪೆನೆ ಸಾಲೆ ಕಾಲೇಜಿಡು ಜೋಕುಲು ತಿರಿಯೊಂಬಿನ ಭಾರತದ ಚರಿತ್ರೆ ಉಂದುವೆ ಈ ಚರಿತ್ರೆನು ಓದಿನೆತ ಪರಿಣಾಮ ದಾದ ಅವು ಮಲ್ಲದಿಗೆಡು ಮಲ್ಲಗದ್ದಿಗೆಡು ಮೆರಪಿನನೇ ಮುಖ್ಯ ಸ್ವಾರ್ಥದಾಯಿಗೆ ಸುಖ ಇಂಪಿನ ಆಲೋಚನೆ ಅಡಿಪಾಡುಂಡು ನಮ್ಮ ಇನಿತ ರಾಜಕೀಯ ಸ್ಥಿತಿಗತಿ ಕುಲ ಕೆಟ್ಟದಿನಿ ಈ ಪೊಡುಂಬ ಆಲೋಚನೆಡ್ದಾತೆ ಐಕಾದೆ ಎಂಕುಲು ಚರಿತ್ರೆಯನ್ನು ಸೋಧನೆ ಮಲ್ತದ ಚರಿತ್ರದ ಬೇತೆ ಬೂಕುಲೇನು ಬರೆಯೊಂದುಲ್ಲ ಅವು ಜನಸಾಮಾನ್ಯರೇನ ಹಾಡ್ಗತಿದ ಚರಿತ್ರೆ ಮೋಹನ ಪಂಡಿನೇನ ರುಕ್ಕುಡ ಪನೊಂದು ಮಧುರ ಆಂಟಿ ಒಂಜಿಲೆಕ್ಕಡು ಮೋಹನೆ ಪಂಪಿನವುಲ ಸಮಾನೆ ಚರಿತ್ರೆ ದಿರ್ತುಪತ್ತುನು ದೇಶಕೋಶ ಆಳಂದು ಬೈದಿನಕ್ಲೆನ ಎಡ್ಡೆ ಪಡ್ಕೆಲೆನೆ ಆಂಡ ಆಳಂದು ಬೈದಿನಕ್ಕಲು ಏರೇ ಆವಡು ಮಾತೆರ್ಲ ದೊಂಕುದಿನಿ ತೀರ್ಥಸ್ತರತ ಜನಕುಲೇನೆ ಬ್ರಿಟಿಷರ್ನ ಬಿಗಿಮುಸ್ತಿಡು ದೇಶ ನರಲೊಂದು ಪುನಗಲ ಮುಲ್ಪದ ಮಲ್ಲಕುಲು ಅಕಲ್ನ ಜೋಕುಲು ಬಾಲೆಲು ಸುಕೊತ್ತ ಸುಪ್ಪತ್ತಿಗೇಡು ಇತ್ತಿಜೇರ ತಾನಮಾನದ ಗೌರವ ಅನ್ಬೇಸೊಂದಿತ್ತಿಜೇರ ಏರೋ ಪತ್ತುನೂದು ಮಲ್ಲಕ್ಲಿನ ಜೋಕುಲು ಬೆಚ್ಚನೆತ್ತಿರ್ದ ಜವಣಿರು ಸಂಗ್ರಾಮಗು ಜತ್ತಿರು ಸತ್ಯಾಗ್ರಹದ ಪೆಟ್ಟು ತಿಂದೆರು ಜೈಲಿಗು ಪೋಯೇರು ಆಂಡ ಸ್ವತಂತ್ರ ಭಾರತೊಡು ಸ್ವಾತಂತ್ರ್ಯ ಯೋಧರೆಂದು ಪಣೊಂದು ಅಂಚಿತಿನಕ್ಲೆನ ಅಲಾಯ್ದು ದೆತ್ತದೀದ ಲೆಕ್ಕ ಪಾಡಂಡ ನಿಜವಾದ್ಲ ದೇಶದ ಸ್ವಾತಂತ್ರ್ಯಗಾದು ತನುಮನಧನ ಸಂದಾಯಿನಕುಲು ಕಮ್ಮಿ ಆಂಡ ಸಂಗ್ರಾಮಡು ಪೊಲೀಸರ್ನ ಚಾಟಿಡು ಗುಂಡುದ ಗಂಡಾಂತ್ರೊಡು ಅಂತರ ಆತಿನಕ್ಲೆಡು ದಿಂಜ ಜನ ನಮ್ಮಕುಲೆ ಅಕಲ್ನ ಪುದರು ಹುತಾತ್ಮರ ಪಟ್ಟಿಡು ದಾಖಲೆ ಆತಿಜಿ ಇಂಡಿಯಾ ಗೇಟಿಡು ಮಿನಿ ಉಂಡದಾನೆ ಯಾನ ಇಂಡಿಯಾ ಗೇಟು ತೂತುಜಿ ಮೋಹನಗ ಭಾಸ್ಕರನ ನೋಡಿ ಬಾಯಿಪಾಠ ಆತಂಡು ಭಾಸ್ಕರೇ ದಿಂಜ ತೆರೆಯೊಂದಿನ ಬುದ್ಧಿಯಂತೆಗೆ ಮೋಹನೆ ಮೆದುಮನಸದ ನರಮಾನಿ ಆಯಲ ಪಣಂಬಿನಿ ಈತೆ ಈ ಪುರ್ಲುದ ಪ್ರಪಂಚಡು ಪುಟ್ಟುನ ಪ್ರತಿಯೊಂಜಿ ನರಮಾನಿಲ ನನೊರೆಡಾದು ಭಂಗಬರಿಯರಬಲ್ಲಿ ಮಾತೆರ್ಲ ನೆಮ್ಮದಿಡು ಒಪ್ಪತಪ್ಪ ಸಹಯೋಗಡು ಬದುಕೊಡು ಎನ ಪೊರಂಬಾಟ ಆ ನಿಟ್ಟದವು ಗೆಂದಿಂಡ ಕುಸಿ ಸೈತುಂಡಲ ಬೇಜರಿಜ್ಜಿ ಸಾವೇ ಬದುಕದ ಮಲ್ಲ ಸತ್ಯ
ಎಲ್ಲೆ ಬರ್ಪಿನ ಸಾವು ಇನಿ ಬರ್ಪುಂಡು ಬರಡ್.

0: ಸೈಪಿನೆತ ದುಂಬು ದುಷ್ಟಬಿದೆ ಅರಪುನೆಟೆ ಸಾಧನೆ ನಡಪೊಡು. ಮೋಹನೆ ಭಾರೀ ಜಾಗೃತದ ಜವಣೆಲ ಪಕ್ಕೊಗು ಗುಟ್ಟು ಬುಡ್ಪುಜೆ. ಮಲೆನಾಡದ ಹಳ್ಳಿಡ್ ಯಾನ್ ಹೆಲ್ತ್ ವಿಸಿಟರ್ ಆದ ಇಲ್ಲಲ್ಲು ಪೋದು ಜನಕ್ಲಿನ ಸುಖ ದುಃಖ ಆರೋಗ್ಯದ ಬಗ್ಗೆಡೆ ಇಚಾರ್ಪುನಗ ಆಯೆ ಅಪಗಪಗ ಕಣ್ಣಗು ತೋಜುವೆ ದೆಂಗುವೆ ಎಂಕ್ ಅನ್ಮಾನ ಸುರಾಂಡ್ ಏರಿಂಬೆ ತಿರಿಯೊಂಬಿನ ತೊಡುಲ ಇತ್ತಂಡ್. ಆ ಕುಗ್ರಾಮಡುವರ ಸಾದಿ ತತ್ತಿಲೆಕ್ಕಾದ ಕುಂತೊಂದಿತ್ತೆ. ದೂರಡು ಮೋಹನೆ ಬರೊಂದಿತ್ತೆ. ಪೋಡಿಗೆ ಆಂಡಲ ಐಡನೇ ಸಾದಿ ಕೇಂಡೆ ಒಟ್ಟುಡೇ ಬತ್ತೆ. ಸಾದಿಡ್ ಹಳ್ಳಿದ ಜನಕುಲಿನ ಸ್ಥಿತಿಗತಿತ ಬಗ್ಗೆಡೇ ಪಾತೆರಿಯೇ. ದುಂಬುದ ಹೆಲ್ತ್ ವಿಸಿಟರ್ ಎನ ದೋಸ್ತಿ ಆಯಗ ದಿಂಜ ಸಾಯ ಮಲ್ತದೆ ಇತ್ತೆ ಈರು ಬೈದರು. ಸಾಯ ಮಿನಿ ಬೋಡಾಂಡ ಕೇಣ್ಲೆ ಯಾನು ಮುಲ್ಪದಾಯನೆ ಜನಕ್ಲೆಗು ಬೋಡಾಪಿನ ಮಗನೆ. ಆ ಉರುಡು ಮಾತಿರೆಗ್ಲ ಮೋಹನನ ಪರಿಚಯ ಉಂಡು ಮಾತಿರೆಗ್ಲ ಆಯಡ ಇಶ್ವಾಸ ಉಂಡು ಎಂಕ್ಲ ಇಶ್ವಾಸ ಉಂಡಾಯನೆಡ್ದು ಬೊಕ್ಕನೆ ಎನ ಬದುಕದ ಬಗ್ಗೆಡ್ ಆಯಡ ಪಣುಂಡಿನಿ. ಹಳ್ಳಿದ ಜನಕ್ಲೆಗು ಸಾಯ ಮಲ್ಪುನೆಟೆ ಎಂಕ್ ಕುಸಿ ಉಂಡುನ್ಪಿನೈನು ತೆರೀದು ಪೊರ್ಲುಡೊಂಜಿ ತೆಲಿಕೆ ತೋಜಾಯೆ. ಹಳ್ಳಿದಕ್ಲೆಗು ಜಟಾಪಟ್ ಸಾಯ ಆಪಿನಂಚಿನ ಪ್ಲಾನ್ ಎನ್ನಡ ಉಂಡು ಇರೆಗೆ ಇಷ್ಟ ಉಂಡುಂಡ ತೆರ್ಪಾವೇ ಪಂದು ಪಂಡೆ. ಆಯನ ತೂನಗನೇ ಇಷ್ಟ ಆಪುಂಡು ಪ್ಲಾನ್ ಕೇಣ್ಯರೆ ಬೊಡ್ಚಾಪುಂಡ. ಒಂಜಿ ದಿನ ಆಯನೇ ಎನ ಬುಡಾರೊಗು ಬತ್ತೆ ಪಾಕ ಬೂಕುಲೇನು ಕೊರಿಯೇ. ನಿಧಾನಡು ಓದೊನ್ಲೆ ಇರೆನ ಅಭಿಮತ ಕೇಣೆರೆಗುಂದೆ ನನೊಂಜಿ ದಿನ ಬರ್ಪೇ ಪಂಡದು ಪೋಯೇ. ಆಯೆ ಪೋಯಿ ಬೊಕ್ಕ ಬೂಕುಲೇನು ಓದೊಂಡೆ ನಿಧಾನೊಡತ್ತು ಒಂಜೇ ಉಸುಲುಡು. ಅವು ಕತೆ ಕಾದಂಬರಿಲತ್ತು ಸಾಮಾಜಿಕ ಸತ್ಯನು ಪಣಂಬಿನ ಬೂಕುಲು. ಓದಿನೆಡ್ದು ಬೊಕ್ಕ ಆಯೆ ಏಪ ಬರ್ಪೆಂದೇ ಕಾಪುನು ಕಾಪುನು. ಆಯೆ ಬತ್ತೆ ಬೂಕುದ ಬಗೆಡು ಚರ್ಚೆ ವಿಮರ್ಶೆ ನಡತ್ತಂಡು. ಆಯೆಗೆ ತೆರೆದಿನಿ ದಿಂಜ ಆ ನಿಟ್ಟಡು ಎನ್ನ ಜಾನ ಒಂತೆನೆ. ಆಯೆ ಪಣ್ಪೆ ಯಾನು ಕೇಣುವೆ ಪರ್ನಾಮಡು ಆಯನ ವಿಚಾರೋಲೇ ಎನ್ನ ವಾಯ. ಈತು ಪಂಡದು ಮಧುರ ಪಾತೆರ ಉಂತಾಯಲು. ಮೋಹನ ಬೊಕ್ಕ ಮಧುರನ ಸಂಬಂಧ ಎಂಚ ದುಂಬೊರಿಪುಂಡು ನನತ ಹೆಗ್ಗೆಡು ಕೇನುಗ.
1: ಈತಿನೇಟ ತುಳು ಕಾದಂಬರಿ ಓದುದ ಸರಣಿ ಮೂಡ್ದು ಬತ್ತಂಡು. ಕಾದಂಬರಿದ ಬರವು ಜಾನಕಿ ಬ್ರಹ್ಮಾವರ, ಬರವುಗು ಸ್ವರ ಅಕ್ಷತಾರಾಜ್ ಪೆರ್ಲ. ಈ ಹೆಗ್ಗೆ ಇಡೆಗೆ ಮುಗಿಂಡು.

0: ಕೋಸ್ಟಲ್ ವುಡ್ ಕಮ್ಮೆನ ತುಳು ಚಿತ್ರಕಲತ್ತ ಸಾಲು ಸಮ್ಮನ
1: ಯಜ್ಞ ಪದ್ಮರಂಭ.
2: ಭಾಷೆ ಕಲೆ ಬೊಕ್ಕ ತಾಂತ್ರಿಕತೆ ಉನ್ನುಮಾತ ಒಟ್ಟು ಸೇರಿದುಪ್ಪುನ ಸಿನಿಮಾ ಕ್ಷೇತ್ರಗು ಪೊಗ್ಗ್ಯರೆ ದೈರೊಡು ದುಂಬುಪೋದು ಸುರೂತ ಪಜ್ಜದೀನಾರ್ ಕೆ ಎನ್ ಟೈಲರ್ ಮೇರು ಸಾರತ್ತ ಒರ್ಮನೊತ್ತ ಎಲ್ಪನೆ ಇಸವಿಡು ತನ್ನೊಟ್ಟುಗಿತ್ತಿನ ದೋಸ್ತಿಲೆಯನ್ನು ಒಟ್ಟು ಪಾಡೊಂದು ಅಕಲ್ನ ಸಖಾಯ ಸಹಕಾರೊಡು ತುಳು ಭಾಷೆದ ಸಿನಿಮಾ ತಯಾರು ಮಲ್ಪರೆ ಪ್ರಯತ್ನ ಬತ್ತಿರ್ ಇಂಚ ಸುರು ಆದ ಸಾರತ್ತ ಒರ್ಮನೊತ್ತ ಎಲ್ಪತ್ತೊಂಜನೆ ಇಸವಿಡು ಎಸ್ ಆರ್ ರಾಜಾರ್ ಮಲ್ದಿನ ಎನ್ನ ತಂಗಡಿ ಪನ್ಪಿನ ತುರು ಸುರೂತ ತುಳು ಸಿನಿಮಾ ಕುಡ್ಲದ ಜ್ಯೋತಿ ಚಿತ್ರಮಂದ್ರುಡು ಬಿಡುಗಡೆ ಆಂಡ್ ಐಡ್ದು ಬೊಕ್ಕ ಕೆ ಎನ್ ಟೈಲರ್ ಮಲ್ದಿನ ದಾರದ ಬುಡಿದಿ ಪನ್ಪಿನ ತುಳು ಸಿನಿಮಾ ಪುಡುಗಡೆ ಆದ ಮಸ್ತ್ ಪುದರ್ ಮಲ್ತಂಡು ಇಂಚ ಈ ರೀತಿಡು ತುಳು ಸಿನಿಮಾ ರಂಗ ಪಂಚಾಂಗ ಏರುಂಡು.

ಸುರುಸುರುಟು ವರ್ಷಗು ಒಂಜಿ ರಡ್ಡ ಸಿನಿಮಾ ಆವೊಂದು ಮೆಲ್ಲ ಮೆಲ್ಲ ಸಾದಿ ದುಂಬು ಪೋಂಡು. ಇತ್ತೆ ವರ್ಷೋಡು ಪತ್ತು ಪದಿನೈನು ತುಳು ಸಿನಿಮಲು ತಯಾರಾಪಿನಾತು ಮಟ್ಟೊಗು ತುಳು ಚಿತ್ರರಂಗ ಬುಲೆತುಂಡು. ಐವ ವರ್ಷದ ಸುವರ್ಣ ಕಾಲ ಗಟ್ಟುಗು ಪೋದು ಮುಟ್ಟುನಗ ಸುಮಾರು 125 ತುಳು ಸಿನಿಮಲು ತಯಾರಾಂಡು. ಇತ್ತೆ 55 ವರ್ಷದ ಈ ಕಾಲಮಾನೋಡು ಸುಮಾರು 200 ತುಳು ಸಿನಿಮಲು ಆತುಂಡು. ನೆಟ್ಟು 2025 ವರ್ಷದ ಈ ದಿನಮಾನ ಮುಟ್ಟ ನಮ 105 ತುಳು ಸಿನಿಮಾ ತೂಯ ಅಂದು ಪನೊಲಿ. ಆನಿ ಸುರುವಾಯಿನ ಆರಂಭದ ಆ ಕಾಲೋಡು ವರ್ಷಗು ಒಂಜಿ ರಡ್ಡು ಥಿಯೇಟರ್ಡು 4-5 ಶೋ ಆವೊಂದಿತ್ತುಂಡು. ಇತ್ತೆ ತುಳು ಸಿನಿಮಾ 10-5 ಥಿಯೇಟರ್ಡು ಪ್ರದರ್ಶನಲು ಆದು ದಿನೋಟು ನೂದೆಡ್ದುಲ ಜಾಸ್ತಿದ ಶೋಟು ತೋಜೋನಾತು ತಾಕತ್ತುಡು ತುಳು ಚಿತ್ರರಂಗ ಬುಲೆಯೊಂದು ಬತ್ತುಂಡು. ಕುಡ್ಲ, ಉಡುಪಿ, ಪುತ್ತೂರು ಇಂಚ ಕರಾವಳಿದ ಈ ಭಾಗದ ತುಳು ಭಾಷೆದ ಸಿನಿಮಾ ಇತ್ತೆ ಬೇತೆ ಭಾಷೆದ ಸಿನಿಮಲಿಗೆ ಸರಿಸಮಾನವಾದು ತೋಜುನಾತು ಮಟ್ಟುಗು ಲಕ್ಕದುಂತುದುಂಡು. ಮುಂಬೈ, ಬ್ಯಾಂಗ್ಳೂರು ಇಂಚ ದೇಶದ ಕೆಲವು ಜಾಗಡು ಪ್ರದರ್ಶನಲು ಆದು ಇತ್ತೆ ಗಲ್ಫ್ ರಾಷ್ಟ್ರ ಬೊಕ್ಕ ಇಸ್ರೇಲ್, ಅಮೇರಿಕಾ, ಆಸ್ಟ್ರೇಲಿಯಾ ಇಂಚ ಪರದೇಶೋಡ್ಲ ಪ್ರದರ್ಶನಲು ಆದು ಇಡೀ ಜಗತ್ತುಡು ತುಳು ಸಿನಿಮಲು ಪುದರ್ಮಲ್ದುಂದು ಪನರೆ ಖುಷಿ ಆಪುಂಡು. ತುಳು ಸಿನಿಮಾ ರಂಗ ಈ ರೀತಿ ಬೆಳವಣಿಗೆ ಆಯ್ನೆಡ್ದವರ ತುಳುನಾಡದ ಕಲಾವಿದರಿಗೆ ದೇಶ ವಿದೇಶೋಡ್ಲ ಪುದರ್ತಿಕಂಡು ತುಳುವೆರ್ನ ಪ್ರತಿಬೆಲೆಯನ್ನು ಮೆಚ್ಚಿದು ಬೇತೆ ಭಾಷೆದ ಸಿನಿಮೊಲೆಡು ನಟನೆ ಮಲ್ಪರೆ ಕಲಾವಿದರಿಗೆ ಬೇಡಿಕೆ ಬತ್ತುಂಡು. ತುಳುವೆರಿತ್ತೆ ಮಾತಾ ಸಿನಿಮಾ ಕ್ಷೇತ್ರಡು ಮಿಂಚೊಂದುಲ್ಲೇರು. ಆನಿದ ಅವೊಂಜಿ ಕಾಲೋಡು ತುಳು ಸಿನಿಮನು ತಯಾರು ಮಲ್ಪರೆ ಮುಂಬೈ, ಮದ್ರಾಸ್, ಬ್ಯಾಂಗ್ಳೂರ್ಗು ಪೋಡಿತ್ತುಂಡು. ಇತ್ತೆ ತುಳು ಸಿನಿಮಲೇನು ಮೂಲೆ ತಯಾರು ಮಲ್ಪುನಾತ ಸಮರ್ಥ್ಯರು ಮುಲ್ತಕಲು ಆತಿರು.

ಇತ್ತೆ ತುಳುನಾಡುಡೆ ಒಂಜಿ ಸಿನಿಮಾ ತಯಾರು ಮಲ್ಪುನಾತದು ತಾಂತ್ರಿಕ ಬೆಳವಣಿಗೆ ಬುಲೆತುಂಡು ಸ್ಟುಡಿಯೋಲು ಆತುಂಡು. ಇತ್ತೆ ಬೇತೆ ಭಾಷೆದಕ್ಕಲು ಸಿನಿಮಾ ಮಲ್ಪರೆ ಇಡೆಗ್ ಬರ್ಪೇರು. ಬೇತೆ ಭಾಷೆದಕ್ಕಲು ತುಳು ಸಿನಿಮನು ನಟನೆ ಮಲ್ಪರೆ ಇಷ್ಟ ಮಲ್ಪೀರು. ಇಂಚ ತುಳು ಸಿನಿಮಾದ ಕಾರ್ಯಕ್ಷೇತ್ರ ಮಲ್ಲಾ ಒಂದು ಪೋಂಡು. ಸಿನಿಮಾ ತಂತ್ರಜ್ಞರು, ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು, ಇಂಚ ಸಿನಿಮಾದ ಮಾತಾ ವಿಭಾಗಗಳು ತುಳುವೇರು ಪರಿಣಿತರಾದ ಬುಲೆತೀರು. ಈ ರೀತಿಡು ಮುಲ್ತ ಸಿನಿಮಾ ಕೆಲಸೋಡು ಬಿಸ್ಸೆರಾದ ಬದುಕುನ ಸಾಧಿನ ಮಲ್ತೊಂಡಿರು. ಏತೋ ಜನಕ್ಲೆಗ್ ತುಳು ಸಿನಿಮಾಡದಾತ್ರ ಉದ್ಯೋಗಲ ಆತನು. ತುಳು ಸಿನಿಮಾ ನಿರ್ಮಾಣ ಬೊಕ್ಕ ವ್ಯವಹಾರೋಡದಾತ್ರ ಮುಲ್ತ ಆರ್ಥಿಕ ವಲಯಗಳ ಬಲತಿಕ್ಕಿದಳು. ಸಾರ ಲಕ್ಷೋಡು ತಯಾರಾವೊಂದಿತ್ತಿನ ತುಳು ಸಿನಿಮಾಲು ಇತ್ತೆ ಕೋಟಿ ಕೋಟಿ ದುಡ್ಡುದ ತುಳು ಸಿನಿಮಾಲು ತಯಾರಾದು ಬೊಳ್ಳಿ ಪರೆದೆಡು ತೋಜೊಂದುಂಡು. ಸಿನಿಮಾ ತಂತ್ರಗಾರಿಕೆ ಹೊಸ ಹೊಸ ನಮೂನೆಲು ಆವೊಂದು ಪೊಯ್ಲಕ್ಕನೆ ತುಳು ಸಿನಿಮಲ ಆ ಮಟ್ಟದ ಏರಿಕೆಗೆ ಏರೊಂದು ಪೋಂಡು. ಎಡ್ಡೆ ಸಿನಿಮಾಲೆಗೆ ಜನಕುಲು ಬೆಂಬಲ ತಿಕ್ಕುಂಡು. ಕೆಲವು ಸಿನಿಮಾಗು ಪಾಡಿನ ಬಂಡವಾಳದ ಪಣವು ಪಿರಾ ಕೈಸೇರು ಲೆಕ್ಕ ಸಿನಿಮಾ ಪ್ರೇಕ್ಷಕರು ಬೆಂಬಲ ಕೊಡ್ತೀರು. ಪ್ರಚಾರ ಮಾಧ್ಯಮದ ಆರ್ಥಿಕತೆಗಳ ತುಳು ಸಿನಿಮಾ ಬಲ

ಕೂರ್ತುಂಡು. ತುಳುಸಿನಮ ರೈಸೊಂದು ಪೊಯ್ಲಕ್ಕನೆ ಐವ ದಿನತ ನೂದು ದಿನತ ಪ್ರದರ್ಶನ ಸಭೆ ಸಮಾರಂಭಲು ಆಪುಂಡು. ಬೇತೆ ಬೇತೆ ಸಂಸ್ಥೆ ದಕುಲು ತುಳು ಸಿನಿಮ ಅವಾರ್ಡ್ ಕಾರ್ಯಕ್ರಮ ಏತೋ ಆಪುಂಡು. ಈ ರೀತಿಡು ದುಡ್ಡುದ ವ್ಯವಹಾರಗು ತುಳು ಸಿನಿಮಲು ಮಲ್ಲಮಟ್ಟದ ಕೊಡುಗೆ ಕೊರ್ಪುಂಡು. ತುಳು ಭಾಷೆದ ಪೊರ್ಲುತ್ತಿರ್ಲು ತುಳು ಸಿನಿಮದ ಪದ ಸಂಗೀತಲು ಬಾನೊರ್ಮ್ಯದ ಸಾದಿಡು ಪಸರೊಂದುಂಡು. ರೇಡಿಯೋ ಟಿವಿ ಮೊಬೈಲಿಡು ನೆಟ್ ಮಾತ ತುಳು ಸಿನಿಮದ ಪದಕುಲು ಪುದರ್ಮಲ್ದುಂಡು. ಒಂಜಿ ಭಾಷೆ ವಿಸ್ತಾರ ಆವರೆ ವಾರೀತಿಡು ಮಾತ ಆಪುಂಡು ಪನ್ಪಿನೆಕ್ಕು ತುಳು ಸಿನಿಮ ಮಸ್ತ್ ಆಧಾರೊಲೇನು ತೋಜಾವುಂಡು. ವಿದೇಶದಕುಲು ಅತ್ತಂಡ ಬೇತೆ ಭಾಷೆದಕುಲು ತುಳು ಸಿನಿಮ ತೂದು ತುಳು ಭಾಷೆ ಕಲ್ತುದೇರ್ ಪನ್ಪಿನೆಕ್ ಮಸ್ತು ಉದಾಹರಣೆಲು ಉಂಡು. ಅರೇಬಿಕ್ ಭಾಷೆ ಪಾತಿರ್ನಾಯೇ ತುಳು ಸಿನಿಮ ಪದನು ವೇದಿಕ್ಕಿಡು ಪಂತಿನ ನಿಕುಲು ತೂದುಪರ್. ಸಿನಿಮದೊಟ್ಟುಗು ಭಾಷೆ ಇಡೀ ಸಮಾಜಡು ಒಂಜಿ ಹೊಸದೇಕಿನು ಕೊರ್ಪುಂಡು. ನಾಗರಿಕ ಸಮಾಜದ ಏಳಿಗೆಗು ಆರ್ಥಿಕ ವಲಯದ ಪ್ರಗತಿಗು ಭಾಷೆದ ಬುಲೆಚೆಲಿಗು ಸಿನಿಮ ರಂಗ ಮಲ್ಲಮಟ್ಟದ ಕೊಡುಗೆ ಕೊರ್ಪುಂಡು ಪಣದು ಪೆರ್ಮೇಡು ಪನೋಲಿ.

ಕೋಸ್ಟಲ್ ವುಡ್ ಕಮ್ಮೆನ ತುಳು ಚಿತ್ರಕಲತ್ತ ಸಾಲು ಸಮ್ಮನ ಕಾರ್ಯಕ್ರಮ ಕೇಂದರು. ಕೇಂದು ಬತ್ತಿನ ಸ್ವರ ತಮ್ಮ ಲಕ್ಷ್ಮಣ ಮೆರೆನವು. ಪ್ರಸ್ತುತಿ ಬೊಕ್ಕ ನಿರ್ಮಾಣ ಲತೀಶ್ ಪಾಲ್ದಾನೆ. ನನ್ನ ಬರ್ಪಿವಾರದ ಹೆಗ್ಗಿಡು ತಿಕ್ಕಗ ಸೊಲ್ಮೆಲು.

ತುಳು ಕಾರ್ಯಕ್ರಮ ಈಡಿಗೆ ಮುಗಿಂಡೆ. ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮಂಗಳವಾರ, ಜುಲೈ 7 ಬೆಳಿಗ್ಗೆ 11:30 ಅಪರಾಹ್ನ 1 ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಸಂಖ್ಯೆ 08 24, ಮೊಬೈಲ್ 8277038000. ಕರೆ ಮಾಡಬೇಕಾದ ದಿನ ಜುಲೈ 7 ಮಂಗಳವಾರ ಬೆಳಿಗ್ಗೆ 11:30 1:00 ಕರೆ ಮಾಡಿ ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಿ.

ಆಕಾಶವಾಣಿ ಮಂಗಳೂರು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆಜಾನ ಚಿಲೆ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಪಿಯೂಷ್ ಮಿಶ್ರಾ ಅವರ ಗೀತೆ, ಸಂಗೀತ ನೀಡಿರುವವರು ಸಲೀಂ ಸುಲೈಮಾನ್.

ಆಂಖಿನ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಗೂ ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿರುವ ಗೀತೆ, ಸಾಹಿತ್ಯ ಪ್ರವೀಣ್ ಭರದ್ವಾಜ್ ಅವರದು, ಸಂಗೀತ ನೀಡಿರುವವರು ಜತಿನ್ ಲಲಿತ್.

ಅಂಕುರ್ ತಿವಾರಿ ಅವರ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನದಲ್ಲಿ ಕುನಾಲ್ ಗಾಂಜಾವಾಲಾ ಅವರು ಹಾಡಿರುವ ಆವೋ ವಿಷ್ಕರೆ ಚಿತ್ರದ ಗೀತೆ.

ಸಮೀರ್ ಅವರ ಸಾಹಿತ್ಯ, ಹಿಮೇಶ್ ರೇಷ್ಮಿಯ ಅವರ ಸಂಗೀತ, ಚಿತ್ರ ಆಶಿಕ್ ಬನಾಯ ಆಪ್ನೆ, ಸ್ವರ ನೀಡಿರುವವರು ಕೆ.ಕೆ.

ಅಬ್ ಕೆ ಬರಸ್ ಚಿತ್ರಕ್ಕಾಗಿ ಶಾನ್ ಹಾಗೂ ಅನುರಾಧ ಪೌದ್ವಾಳ್ ಅವರು ಹಾಡಿರುವ ಸಮೀರ್ ಅವರ ಗೀತೆ, ಸ್ವರ ಸಂಯೋಜನೆ ಅನು ಮಲಿಕ್ ಅವರದು.

ಹಿಮೇಶ್ ರೇಷಮಿಯ ಅವರು ಸಂಗೀತ ನೀಡಿ ತುಳಸಿ ಕುಮಾರ್ ಜೊತೆ ಹಾಡಿರುವ ಅಹಿಸ್ತಾ ಅಹಿಸ್ತಾ ಚಿತ್ರದ ಗೀತೆ ಸಾಹಿತ್ಯ ಸಮೀರ್ ಅವರದು.

ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಶಾಸ್ತ್ರೀಯ ಸಂಗೀತ. ಮೈಸೂರು ಎಂ ನಾಗರಾಜ್ ಅವರ ವಯಲಿನ್ ವಾದನ, ಪಕ್ಕವಾದ್ಯದಲ್ಲಿ ಮೃದಂಗ ಎಂ ಆರ್ ಸಾಯಿನಾಥ್, ಘಟ ತಿರ್ಚಿ ಕೆಆರ್ ಕುಮಾರ್, ತ್ಯಾಗರಾಜರ ಕೀರ್ತನೆ ಇಂಥ ಸೌಖ್ಯಮು, ರಾಗ ಕಾಫಿ, ಆದಿತಾಳ.

ಮೈಸೂರು ಎಂ ನಾಗರಾಜ್ ಅವರ ವಯಲಿನ್ ವಾದನ ಪ್ರಸಾರವಾಯಿತು. ಪಕ್ಕವಾದ್ಯದಲ್ಲಿ ಮೃದಂಗ ಎಂ ಆರ್ ಸಾಯಿನಾಥ್, ಘಟ ತಿರ್ಚಿ ಕೆಆರ್ ಕುಮಾರ್. ಶಾಸ್ತ್ರೀಯ ಸಂಗೀತದ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆಯಾಗಲಿದೆ. ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡದ ಕಬೀರ ಎಂದೇ ಖ್ಯಾತಿವೆತ್ತ ಸಂತ ಶಿಶುನಾಳ ಶರೀಫರ ಪುಣ್ಯತಿಥಿ ಇಂದು. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಶಿಶುನಾಳದಲ್ಲಿ ಹಾಗೂ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಕಳಸದಲ್ಲಿ ಇಂದು ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ನಿರಂತರ ಹರಿನಾಮ ಸ್ಮರಣೆಯೊಂದಿಗೆ ಭಕ್ತಿ ಮಾರ್ಗ ತೋರಿದ ಶ್ರೇಷ್ಠ ಸಂತ ಸಂತ ನಾಮದೇವ್ ಮಹಾರಾಜರ ಪುಣ್ಯತಿಥಿ ಇಂದು. ಧಾರವಾಡದ ಹರಿಮಂದಿರ ಸೇರಿದಂತೆ ನಾಡಿನ ವಿವಿಧೆಡೆ ವಿಶೇಷ ಪ್ರಾರ್ಥನೆ ಪೂಜಾ ಕೈಂಕರ್ಯ ಜರುಗಲಿವೆ. ಭಾರತದ ಹೆಮ್ಮೆಯ ತ್ರಿವರ್ಣ ಧ್ವಜದ ಮೊದಲ ಆವೃತ್ತಿಯನ್ನು ವಿನ್ಯಾಸಗೊಳಿಸಿದ ಸ್ವಾತಂತ್ರ್ಯ ಸೇನಾನಿ ಗಾಂಧಿವಾದಿ ಪಿಂಗಳಿ ವೆಂಕಯ್ಯ ಅವರ ಪುಣ್ಯತಿಥಿ ಇಂದು. 1921ರಲ್ಲಿ ಮಹಾತ್ಮ ಗಾಂಧೀಜಿ ವಿಜಯವಾಡಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ತಾವು ವಿನ್ಯಾಸಗೊಳಿಸಿದ ರಾಷ್ಟ್ರಧ್ವಜವನ್ನು ನೀಡಿ ಅವರು ಗೌರವ ಅರ್ಪಿಸಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಗರಗ್ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸೇವಾ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ.
1: ವಿಶ್ವದಲ್ಲೇ ಅತ್ಯಾಕರ್ಷಕ ರಾಷ್ಟ್ರೀಯ ಧ್ವಜವೆಂದು ಪ್ರಶಂಸಿಸಲ್ಪಡುವ ನಮ್ಮ ತ್ರಿವರ್ಣ ಧ್ವಜದ ವಿನ್ಯಾಸಕಾರ ಝಂಡಾ ವೆಂಕಯ್ಯ ಎಂದೇ ಕರೆಯಲಾಗುವ ಪಿಂಗಳಿ ವೆಂಕಯ್ಯ ಅವರು ಮೂಲತಃ ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯವರು. 1921ರಲ್ಲಿಯೇ ಪಿಂಗಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದ ಆರಂಭಿಕ ಆವೃತ್ತಿಯ ಧ್ವಜವನ್ನು ವಿಜಯವಾಡ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಪ್ಪಲಾಗಿತ್ತು. ತದನಂತರ ಮರು ವಿನ್ಯಾಸಗೊಳಿಸಿದ ಪ್ರಸ್ತುತ ಕೇಸರಿ ಬಿಳಿ ಹಸಿರು ಬಣ್ಣಗಳ ಮಧ್ಯದಲ್ಲಿ ಅಶೋಕ ಚಕ್ರವಿರುವ ನಮ್ಮ ಹೆಮ್ಮೆಯ ಧ್ವಜವನ್ನು ನಿರ್ಮಿಸಿದ ಶ್ರೇಯಸ್ಸು ಅವರದ್ದೇ. ಕೃಷಿ ಭೂವಿಜ್ಞಾನ ಮತ್ತು ಶೈಕ್ಷಣಿಕ ತಜ್ಞರಾಗಿದ್ದ ಪಿಂಗಳಿ ವೆಂಕಯ್ಯ ಅವರು ಹತ್ತಿ ಬೆಳೆಯ ಬಗೆಗೆ ನಡೆಸಿದ ಅಪಾರ ಸಂಶೋಧನೆಯ

0: ಕಾರಣಕ್ಕಾಗಿ ಹತ್ತಿ ವೆಂಕಯ್ಯ ಎಂದು ಕೂಡ ಅವರನ್ನು ಕರೆಯಲಾಗುತ್ತದೆ.
1: ಸ್ವಾತಂತ್ರ್ಯ ಹೋರಾಟಗಾರ, ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದ ಹಿರಿಯ ಗಾಂಧಿವಾದಿ, ಕವಿ, ಲೇಖಕ, ಕಾದಂಬರಿಕಾರ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಜನ್ಮದಿನೋತ್ಸವವಿಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶ್ರದ್ಧಾಸುಮನ ಸಮರ್ಪಿಸಿದ್ದಾರೆ. ಆದ್ಯ ಪತ್ರಕರ್ತ ಮಹರ್ಷಿ ನಾರದ ಜಯಂತಿ ಅಂಗವಾಗಿ ಲೋಕಹಿತ ಟ್ರಸ್ಟ್ ಹಾಗೂ ವಿಶ್ವ ಸಂವಾದ ಕೇಂದ್ರ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಮುನ್ಸಿಪಲ್ ಎಂಪ್ಲಾಯೀಸ್ ಹಾಲ್ನಲ್ಲಿ ಹಿರಿಯ ಪತ್ರಕರ್ತ ಮನೋಜ್ ಗೌಡ ಪಾಟೀಲ್ ಹಾಗೂ ದೂರದರ್ಶನದ ಪ್ರತಿನಿಧಿ ಕಿರಣ್ ಬಾಕ್ಳೆ ಅವರನ್ನು ಇಂದು ಸನ್ಮಾನಿಸಿ ಗೌರವಿಸಿದವು. ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕ ದಿವಾಕರ ಹೆಗ್ಡೆ, ಲೋಕಹಿತ ಟ್ರಸ್ಟ್ ಕಾರ್ಯದರ್ಶಿ ಶ್ರೀಧರ್ ನಾಡಗೀರ್ ಹಾಗೂ ವಿಶ್ವಸ್ಥ ಪ್ರಭು ಉಮದಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಸರ್ಕಾರ ಶೂನ್ಯ ಸಹಿಷ್ಣು ನೀತಿ ಪಾಲಿಸುತ್ತಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಡೇ ಕೇರ್ ಕೇಂದ್ರವೊಂದರಲ್ಲಿ ಮಗುವಿನ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ತೀವ್ರ ವಿಷಾದ ವ್ಯಕ್ತಪಡಿಸಿದ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡೇ ಕೇರ್ ಕೇಂದ್ರಗಳನ್ನು ನಡೆಸಲು ಸ್ಪಷ್ಟ ಮಾರ್ಗಸೂಚಿಗಳನ್ನು ಹೊಂದಿದೆ ಎಂದರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಆತಗೂರು ಕೆರೆ ಪುನರುಜ್ಜೀವನ ಕಾಮಗಾರಿಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಯುಕ್ತರಾದ ದಿವ್ಯಾ ಪ್ರಭು ಚಾಲನೆ ನೀಡಿದರು. ವಿಶ್ವ ಮಾದಕ ವಸ್ತು ವಿರೋಧಿ ಕಾರ್ಯಕ್ರಮಕ್ಕೆ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದಲ್ಲಿ ಚಾಲನೆ ನೀಡಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ 101.2% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಲ್ಲಾ ರಮೇಶ್ ಬಾಬು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಅಡಿ ಚಾಮರಾಜನಗರ ಜಿಲ್ಲೆಯಲ್ಲಿ 10,595 ಜನ ರೈತರು ಹೆಸರು ನೋಂದಾಯಿಸಿದ್ದಾಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಭಾನುಪ್ರಕಾಶ್ ತಿಳಿಸಿದ್ದಾರೆ. ಸ್ವಿಮ್ ಲೈಫ್ ಈಜು ಅಕಾಡೆಮಿಯ ನೈರಾ ಬೋಪಣ್ಣ, ಜಿ ಈಜು ಅಕಾಡೆಮಿಯ ಇಡಿಕಾ ಭಟ್, ನೆಟ್ಟಕಲ್ಲಪ್ಪ ಈಜು ಕೇಂದ್ರದ ಅವನಿ ನಲ್ಲೋಡೆ ಮತ್ತು ಬಸವನಗುಡಿ ಈಜು ಕೇಂದ್ರದ ಕೃಷ್, ಮಂಗಳೂರಿನ ಎಮ್ಮೆಕೆರೆಯ ವಿ1 ಈಜು ಕೇಂದ್ರದಲ್ಲಿ ಆರಂಭಗೊಂಡ ಎನ್ಆರ್ಜೆ ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಮಿಂಚಿದ್ದಾರೆ. ಕರ್ನಾಟಕ ರಾಜ್ಯ ಈಜು ಸಂಸ್ಥೆ ಆಯೋಜಿಸಿರುವ ಮೊದಲ ದಿನದ ಸ್ಪರ್ಧೆಯಲ್ಲಿ ನಯಾರಾ 3, ಕೃಷ್, ಇಡಿಕಾ ಹಾಗೂ ಅವನಿ ತಲಾ 1 ಬಂಗಾರದ ಪದಕ ಮುಡಿಗೇರಿಸಿಕೊಂಡರು. ಬೆಂಗಳೂರಿನ ಐರಿನ್ ಅನಾ ಸುಭಾಷ್ ಮಂಗಳೂರಿನ ಕೊಟ್ಟಾರ ಪುದುಕೋಡಿಯ ಮಂಗಳೂರು ಟೇಬಲ್ ಟೆನಿಸ್ ಅಕಾಡೆಮಿಯಲ್ಲಿ ಆಯೋಜಿತ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯ 15 ವರ್ಷದೊಳಗಿನ ಬಾಲಕಿಯರ ವಿಭಾಗದ ಪ್ರಶಸ್ತಿ ಗೆದ್ದಿದ್ದಾರೆ. 17 ವರ್ಷದೊಳಗಿನವರ ವಿಭಾಗದಲ್ಲಿ ಬೆಂಗಳೂರಿನ ಗೌರವ್ ಗೌಡ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ.
3: ವನಿತಾ ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಗೆಳತಿಯರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ಯೋಗ ಸಾಧಕಿ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರಾಧಾ ಎಂ ಭಟ್ ಅವರೊಡನೆ ಸಂದರ್ಶನ.
4: ರಾಧಾ ಎಂ ಭಟ್ ಅವರೇ ನಮಸ್ಕಾರ.
5: ನಮಸ್ತೆ.
4: ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳ್ತೀವಿ. ದೈಹಿಕವಾಗಿ ಮತ್ತು ಮಾನಸಿಕವಾದಂತಹ ಒಂದು ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಬೇರೆ ಬೇರೆ ಚಟುವಟಿಕೆಗಳು, ವಿಶೇಷವಾಗಿ ನಮ್ಮ ದೈನಂದಿನ ಕೆಲಸಗಳನ್ನು ಮಾಡುವಂತಹದ್ದಲ್ಲ, ಅದಕ್ಕೆ ವ್ಯತಿರಿಕ್ತವಾಗಿ ಅಥವಾ ಅದಕ್ಕೆ ಪೂರಕವಾಗಿ ಇನ್ನಷ್ಟು ಯೋಗಾಸನವೋ ಪ್ರಾಣಾಯಾಮವೋ ಧ್ಯಾನವೋ ಮಾಡುವಂತಹದ್ದು. ಹಾಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಇದೆ, ಕಳೆದ 12 ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಯೋಗಾಸನದ ಒಂದು ಪ್ರಾಮುಖ್ಯತೆ ಏನು, ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡುವ

0: ನಿಟ್ಟಿನಲ್ಲಿ.
1: ಯೋಗ ಅಂದ್ರೆ ದೈಹಿಕ ಮತ್ತು ಮಾನಸಿಕತೆಗೆ ಸಂಬಂಧಿಸಿದಂತ ಆಧ್ಯಾತ್ಮಿಕ ಅಭ್ಯಾಸವಾಗಿದೆ. ಇದು ಮನುಷ್ಯನ ದೇಹ, ಮನಸ್ಸು ಮತ್ತು ಉಸಿರಾಟ ಕ್ರಿಯೆಯನ್ನು ಸುಸ್ಥಿತಿಯಲ್ಲಿ ಇಡುವಂತ ಒಂದು ಮಾರ್ಗವಾಗಿದೆ. ಯೋಗವು ಭಾರತೀಯ ಋಷಿಮುನುಗಳ ಕೊಡುಗೆ. ಯೋಗ ಪಿತಾಮಹ ಪತಂಜಲಿ ಮಹರ್ಷಿ. ಯೋಗಕ್ಕೆ 8 ಅಂಗಗಳಿವೆ ಸರ್. ಯೋಗದ ವಿಧ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಜ್ಞಾನಯೋಗ, ಕರ್ಮಯೋಗ ಮತ್ತು ಭಕ್ತಿಯೋಗ ಅಂತ ಹೇಳ್ಬಹುದು. ಯೋಗ ಅಂದ್ರೆ ಸಮಾಧಾನ, ಯೋಗ ಎಂದರೆ ಶಿಸ್ತು, ಶಾಂತಿ, ಯೋಗ ಎಂದರೆ ನೆಮ್ಮದಿ, ಖುಷಿ, ಆರೋಗ್ಯ. ರೋಗವನ್ನು ನಿಯಂತ್ರಿಸುವಂತ ಶಕ್ತಿ ಯೋಗಕ್ಕಿದೆ. ರೋಗ ಬರದಂತೆ ತಡೆಯುವಂತ ಶಕ್ತಿ ಕೂಡ ಯೋಗಕ್ಕೆ ಇದೆ. ಒಬ್ಬ ಮನುಷ್ಯನಿಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಏನೆಲ್ಲ ಬೇಕೋ ಅದನ್ನ ನೀಡುವಂತದ್ದು ಯೋಗ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ಕಾಯಿಲೆ ಮುಂತಾದವುಗಳನ್ನ ನಾವು ನೋಡ್ತೇವೆ. ಈ ತಲೆಮಾರಿನ ಮಕ್ಕಳ ಜೀವನ ಶೈಲಿಯೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬಹುದು. ಈಗ ಮಕ್ಕಳ ಜೀವನ ಶೈಲಿಯೇ ಕಾರಣ ಅಂತ ನಾವು ಹೇಳ್ತೇವೆ. ಯಾಕೆ ಕೇಳಿದ್ರೆ ಕುಳಿತಲ್ಲೇ ಮೊಬೈಲ್, ಕಂಪ್ಯೂಟರ್, ಟಿವಿಗಳ ವಿಪರೀತ ಬಳಕೆ, ದೈಹಿಕ ಚಟುವಟಿಕೆ ಇಲ್ಲದೇ ಇರುವುದು, ಎಂದೋ ತಯಾರಿಸಿ ಶೇಖರಿಸಿ ಇಟ್ಟಂತ ಆಹಾರಗಳನ್ನ ಸೇವನೆ ಮಾಡುವುದು, ಇವೆಲ್ಲ ನಮ್ಮ ಆರೋಗ್ಯವನ್ನ ಕೆಡಿಸ್ತಾ ಇದ್ದಾವೆ. ಚಟುವಟಿಕೆ ಇಲ್ಲದಂತ ಮನುಷ್ಯನ ಈ ಒಂದು ಚಟುವಟಿಕೆಯಿಂದ ದೇಹದ ತೂಕ ತಾನಾಗಿಯೇ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಒಂದೇ, ಯೋಗಾಭ್ಯಾಸ.
0: ನೀವು ಈ ಯೋಗಾಭ್ಯಾಸವನ್ನ ಪ್ರಾರಂಭಿಸಿ ಎಷ್ಟು ಸಮಯ ಆಯ್ತು? ಇದಕ್ಕೊಂದು ಪ್ರೇರಣೆ ಏನು, ಹಿನ್ನೆಲೆ ಏನು?
1: ಸರ್, ನಾನೊಂದು 10 ವರ್ಷಗಳಿಂದ ಈ ಒಂದು ಯೋಗಾಭ್ಯಾಸವನ್ನ ನಾನು ಮಾಡ್ತಾ ಇದ್ದೇನೆ. ಇದಕ್ಕೆ ಪ್ರೇರಣೆ ಅಂದ್ರೆ ನಮ್ಮ ಭಾವ ಒಬ್ಬರು ಇದ್ದಾರೆ, ಅವರು ಈಗ ಪ್ರಸ್ತುತದಲ್ಲಿ ಇಲ್ಲ. ಅವರು ಇದಾರೆ ಅಂತ ಯಾಕೆ ಹೇಳದೆ ಕೇಳಿದ್ರೆ ಅವರು ನಮ್ಮ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಅವರಿದ್ದಾರೆ. ನನಗೆ ಯೋಗ ಗುರು ಅವರೇ, ಶಿವರಾಮ್ ಗಂಕರ್ ಕಂಚಿಮನೆ ಅಂತೇಳಿ. ಅವರು ನಿರಂತರವಾದಂತ ಯೋಗಾಭ್ಯಾಸದಿಂದ ತನ್ನ ಆರೋಗ್ಯವನ್ನ ಕಾಪಾಡಿಕೊಂಡು 92 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕಿ ಮರಣವನ್ನ ಹೊಂದಿದಂತವರು. ಅವರು ನನಗೊಂದು ಪ್ರೇರಣೆ. ಅಂದ್ರೆ ನಾವು ನಮ್ಮ ಚಟುವಟಿಕೆಯನ್ನ ಸ್ವತಂತ್ರವಾಗಿ ನಾವು ಎಷ್ಟು ದಿನ ಬೇಕಾದ್ರೂ ನಾವು ಮಾಡಿಕೊಂಡು ಬದುಕಬಹುದು ಹೇಳುವುದು ನನ್ನ ವಿಚಾರ. ಅಂದ್ರೆ ನಾವು ಮತ್ತೊಬ್ಬರಿಗೆ ಹೊರೆಯಾಗಿ ಬದುಕಬಾರದು ಹೇಳುವುದು ನಂದೊಂದು ವಿಚಾರ. ಯಾಕೆ ಕೇಳಿದ್ರೆ ಅವರೇ ನನ್ನ ಮಾದರಿ. ಅವರು ಕೂಡ ಎಷ್ಟು ಅಂದ್ರೆ ಬರೀ ಕಾಲಿನಿಂದ ನಡೆಯುವುದು ಸರ್. ಅವರು ಒಂದು ಚಪ್ಪಲಿ ಕೂಡ ಹಾಕೊಳ್ತಾ ಇರ್ಲಿಲ್ಲ. ಅವರಿಗೆ ಆಹಾರ ಅಭ್ಯಾಸ ಗೊತ್ತಿತ್ತು, ಯೋಗಾಭ್ಯಾಸ ಗೊತ್ತಿತ್ತು, ಧ್ಯಾನ, ಪ್ರಾಣಾಯಾಮ ಇದು ಎಲ್ಲವನ್ನ ಪ್ರತಿದಿನ ತಪ್ಪದಂತೆ ಮಾಡ್ತಾ ಇದ್ರು. ಅವರು ನನಗೆ ಪ್ರೇರಣೆ. ಒಂದಷ್ಟು ಪುಸ್ತಕಗಳನ್ನು ಕೂಡ ಅವರು ಕೊಟ್ಟು ಇದನ್ನ ನೀನು ಅಭ್ಯಾಸ ಮಾಡು ಅಂತ ಹೇಳಿದ್ರ ಆಯ್ತು, ನಾನು ಆ ಅಭ್ಯಾಸವನ್ನ ಅವ್ರ ಸಲುವಾಗಿ ಮೊದ್ಲು ಮಾಡಿದೆ. ಆನಂತರ ನನಗೆ ಅನಿಸಿತ್ತು, ಅಯ್ಯೋ ನಾನು ಮಾನಸಿಕವಾಗಿ ಏನೇ ಕಷ್ಟ ಜೀವನದಲ್ಲಿ ಬಂದರೂ ಕೂಡ ಎದುರಿಸುವಂತ ಒಂದು ಧೈರ್ಯ ನನಗೆ ಬಂತು ಇದರಿಂದ. ಆದ್ರಿಂದ ನಾನು ಏನ್ ಮಾಡಿದೆ, ಯೋಗವನ್ನ ನಿರಂತರವಾಗಿ ಈ ಒಂದು 10 ವರ್ಷಗಳಿಂದ ಅಭ್ಯಾಸವನ್ನ ಬಿಡದೇನೆ ಮಾಡ್ತಾ ಇದ್ದೇನೆ.
0: ಈಗ ಸಾಮಾನ್ಯವಾಗಿ ಯೋಗವನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಒಂದಷ್ಟು ಅಡ್ಡಿಗಳು ಬರ್ತವೆ. ನನಗೆ ಬೆಳಗಿನ ಹೊತ್ತು ಸಮಯ ಸಿಗುವುದಿಲ್ಲ, ಸಾಯಂಕಾಲ ಹೊತ್ತು ಮಾಡಬಹುದಾ, ರಾತ್ರಿ ಹೊತ್ತು ಮಾಡಬಹುದಾ, ಅಥವಾ ಇನ್ನಷ್ಟು ಕೆಲಸ ಕಾರ್ಯಗಳು ಇರ್ತವೆ, ಅಥವಾ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತೀವಿ, ಅಂತ ಸಂದರ್ಭದಲ್ಲೆಲ್ಲ ಈ ಯೋಗಾಸನವನ್ನ ಮಾಡೋದಕ್ಕೆ ಎಲ್ಲಿ ಸಮಯ ಸಿಗ್ತದೆ ಅಂತ ಹೇಳಿ, ಇಂಥವರಿಗೆ ನಿಮ್ಮ ಉತ್ತರ ಏನು?
1: ಸರ್ ನೋಡಿ, ಸಮಯ ಅನ್ನೋದು ಎಲ್ರಿಗೂ ಇರೋದು 24 ಗಂಟೆನೆ. ಆದ್ರೆ ನಮ್ಮ ಸಮಯವನ್ನ ನಾವೇ ಹೊಂದಾಣಿಕೆ ಮಾಡ್ಕೋಬೇಕು. ಕೆಲವಷ್ಟು ಜನ ಏನ್ ಮಾಡ್ತಾರೆ, ಫೋನ್ ಅಲ್ಲಿ ಬೇಕಾದನ್ನ ಬೇಡದಿದ್ದನ್ನೆಲ್ಲ ನೋಡ್ತಾ ಇರ್ತಾರೆ, ಬಟ್ ನಮ್ಮ ಒಂದು ಕರೆಗೂ ಕೂಡ ರೆಸ್ಪಾನ್ಸ್ ಮಾಡದಂತೆ ಅವರು ಕಾರ್ಯನಿರತವಾಗಿರ್ತಾರೆ. ಆದ್ರೆ ಅವರಿಗೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಸಮಯ ಎಲ್ರಿಗೂ ಕೂಡ ಇರ್ತದೆ ಸರ್. ಆದ್ರೆ ನಾವ್ ಏನ್ ಮಾಡ್ಕೋಬೇಕು, ನಮ್ಮ ಸಮಯವನ್ನ ಯಾವುದಕ್ಕೆ ಎಷ್ಟು ವಿನಿಯೋಗ ಮಾಡ್ಕೋಬೇಕು, ಅಂದ್ರೆ ಯಾವ ಕೆಲಸವನ್ನ ಮಾಡಬೇಕು, ಯಾವ್ದ್ರಿಂದ ಪ್ರಯೋಜನ ಇದೆ ಹೇಳುವುದನ್ನ ಅರ್ಥಕೊಂಡು ಇರುವ ಸಮಯದಲ್ಲಿ, ಈಗ ಬೆಳಿಗ್ಗೆ ಬೇಗ ಹೇಳ್ಬಹುದಲ್ಲ, ಸಾಮಾನ್ಯವಾಗಿ ಎಲ್ಲರೂ ಕೂಡ 7 ಗಂಟೆನೋ 8 ಗಂಟೆನೋ, ಆದ್ರೆ ರಾತ್ರಿ ಮಲಗೋದೇ ಲೇಟ್, ತಡವಾಗಿ ಮಲಗೋದು, ಬೆಳಿಗ್ಗೆ ಕೂಡ ತಡವಾಗಿ ಹೇಳುವುದು. ಅದನ್ನೇ ಸ್ವಲ್ಪ ಉಲ್ಟಾ ಮಾಡಿಕೊಂಡು ಬೇಗ ಮಲಗು ಬೇಗ ಹೇಳು ಮಾಡ್ಕೋಬಿಟ್ರೆ ಬೆಳಿಗ್ಗೆ 5ವರೆಗೆ ಇದ್ರೆ ಒಂದು ಆರೋಗ್ಯಕ್ಕಾಗಿ ಅರ್ಧ ಗಂಟೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ಬೇಡ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆ ಕೇಳಿದ್ರೆ ನಾನು ಕೂಡ ಮಾಡ್ತಾ ಇರುವುದು ಅಷ್ಟೇ, ನನಗೆ ಬೇಕಾದಷ್ಟು ಕೆಲಸಗಳು ಇವೆ, ಆ ಕೆಲಸದ ನಡುವೆಯೂ ಕೂಡ ಇದು ನನ್ನ ಕೆಲಸ ಅಂತ ಹೇಳ್ಕೊಂಡು ನಾನು ಆ ಯೋಗಕ್ಕಾಗಿ 1/2 ಗಂಟೆಯನ್ನ ಖಂಡಿತವಾಗಿಯೂ ಪ್ರತಿದಿನ ನಾನು ಮೀಸಲಾಗಿಡ್ತೇನೆ. ನನ್ನ ಆರೋಗ್ಯವನ್ನ ನಾನು ಕಾಪಾಡ್ಕೊಂಡಿದ್ದೇನೆ.
0: ಈಗ ಬೇರೆ ಬೇರೆ ವಯೋಮಾನದ ಒಂದು ಜನರನ್ನ ನೋಡಿದ್ರೆ ಈ ಯೋಗಾಸನದ ಅನುಷ್ಠಾನ ಹೇಗೆ ಸಾಧ್ಯ ಅಂತ ಹೇಳಿ, ವಿಶೇಷವಾಗಿ ವಿದ್ಯಾರ್ಥಿಗಳ ಜೊತೆಗೆ ಒಡನಾಟ ಇರುವಂತವರು, ಶಾಲೆಯಲ್ಲಿ ಪಠ್ಯವನ್ನ ಹೇಳಿಕೊಡುವಂತವರು, ವಿದ್ಯಾರ್ಥಿಗಳಲ್ಲಿ ಈ ಯೋಗಾಸನದ ಅನುಷ್ಠಾನ ಹೇಗೆ ಸಾಧ್ಯ?
1: ಸರ್, ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾಗಿ ಯೋಗ ಬೇಕೇ ಬೇಕು. ಅವರಿಗೆ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ ಪ್ರೈಮರಿ ಸ್ಕೂಲ್ ಅಲ್ಲಿ. ಅವರಿಗೆ ಯೋಗಾಭ್ಯಾಸದ ಒಂದು

0: ಸಿಲೆಬಸ್ ಇದೆ, ಅದನ್ನ ನಾವು ಓದಿ ಹೇಳುವುದು ಇದು ಸಿಲೆಬಸ್ ಮುಗೀತು ಅಂತ ಹೇಳಿ ನಾವು ಅಷ್ಟಕ್ಕೆ ಮುಗಿಸುವುದಲ್ಲ. ಪ್ರಾಯೋಗಿಕವಾಗಿ ಅದನ್ನ ನಾವು ತಿಳಿದು ಮಕ್ಕಳಿಗೆ ಅದರ ಮಹತ್ವವನ್ನ ತಿಳಿಸಿ ಪ್ರಾಯೋಗಿಕತೆಯನ್ನ ಹೇಳ್ಕೊಡ್ಬೇಕು ನಾವು. ಅವಾಗ ಅವರು ತಾನಾಗಿಯೇ ಅವ್ರ ಅಭಿರುಚಿಯನ್ನ ನಾವು ಮೊದಲು ಅವರಿಗೆ ಹುಟ್ಟಿಸಬೇಕು. ಆವಾಗ ಮಕ್ಳು ಏನ್ ಮಾಡ್ತಾರೆ ಕೇಳಿದ್ರೆ, ತನ್ನ ಮನೆಗೆ ಹೋಗಿ ತಮ್ಮ ಹಿರಿಯರಿಗೆ ಹೇಳಿ ಆಮೇಲೆ ಅದನ್ನ ಅನುಷ್ಠಾನಕ್ಕೆ ತರ್ತಾರೆ. ಅದಲ್ಲದೇನೆ ನಮ್ಮ ಪ್ರೈಮರಿ ಮಕ್ಕಳಿಗೆ ಯೋಗಾಸನ ಸ್ಪರ್ಧೆ ಕೂಡ ಇದೆ ಸರ್. ಈಗ ಒಂದು 2-3 ವರ್ಷಗಳಿಂದ ನಮ್ಮ ಶಾಲೆ ಮಕ್ಕಳಿಗೆ ನಾನು ಪ್ರತಿ ದಿವಸನೂ ಹೇಳ್ಕೊಡ್ತೇನೆ, ಮತ್ತೆ ಮನೆಗೆ ಹೋಗಿ ಇದನ್ನ ಅಭ್ಯಾಸ ಮಾಡಿ ಬರಲೇಬೇಕು ಅಂತಾನೂ ಅವರಿಗೆ ಕಟ್ಟುನಿಟ್ಟು ಮಾಡ್ತೇನೆ. ಅವಾಗ ಅವ್ರು ಮಾಡಿದರೆ ಮಾಡಿದ್ರ ಪರಿಣಾಮ ಏನಾಯ್ತು ಕೇಳಿದ್ರೆ, ಅವರಿಗೆ ಜಿಲ್ಲಾ ಮಟ್ಟದಲ್ಲಿ 1-3 ಸಲ ಅವರು ಪ್ರೈಜ್ ಅನ್ನ ತಗೊಂಡಿದ್ದಾರೆ, 4-5 ಮಕ್ಕಳು. ಅಂದ್ರೆ ಅವಾಗ ಅವರಿಗೆ ಏನಾಗ್ತದೆ, ಖುಷಿ ಆಗ್ತದೆ, ಅಯ್ಯೋ ಈಗ ನಾನು ತಾಲೂಕಾ ಮಟ್ಟದಲ್ಲಿ 1 ನಂಬರ್ ಬಂತು, ಆಮೇಲೆ ಜಿಲ್ಲಾ ಮಟ್ಟ, ರಾಜ್ಯ, ರಾಷ್ಟ್ರ, ಈ ರೀತಿಯಲ್ಲಿ ಅವರಿಗೆ ಒಂದು ಸ್ಪರ್ಧಾತ್ಮಕ ಮನೋಭಾವ ಕೂಡ ಅವರಿಗೆ ಬೆಳಿಲಿಕ್ಕೆ ಇದು ಅನುಕೂಲ ಆಗ್ತದೆ. ಅದಕ್ಕೆ ಮುಖ್ಯವಾಗಿ ನಮ್ಮ ಮತ್ತು ಪಾಲಕರ ಪ್ರೋತ್ಸಾಹ ಬೇಕೇ ಬೇಕು.
1: ಈಗ ಶಾಲಾ ಪಠ್ಯಕ್ರಮದಲ್ಲಿಯೂ ಕೂಡ ಯೋಗಾಸನವನ್ನು ಸೇರಿಸಿಕೊಂಡಿದ್ದೀರಿ ಅಂತ ಹೇಳಿದಿರಿ. ಜೊತೆಗೆ ಶಾಲೆಯಲ್ಲಿ ಮೊದಲೆಲ್ಲ ಕ್ರೀಡಾ ಸಮಯ ಅಂತ ಇರ್ತಾ ಇತ್ತು, 1 ಪೀರಿಯಡ್ ಅಂತ ಹೇಳ್ಬಿಟ್ಟು ಆಟಕ್ಕೆ ಬಿಡ್ತಾ ಇದ್ರು ಅಂತ ಹೇಳಿ, ಈಗ ಹೇಗಿದೆ ಪರಿಸ್ಥಿತಿ? ಆಟ ಎನ್ನುವಂತದ್ದು ಇದೆಯಾ ಈಗಲೂ ಕೂಡ?
0: ಸರ್, ಆಟ ಅನ್ನೋದು ಕೆಲವು ಕಡೆಗೆ ಏನಾಗಿದೆ ಕೇಳಿದ್ರೆ, ಕೇವಲ ಪಠ್ಯದಲ್ಲಿ ಇದೆ ಹೇಳುವುದಷ್ಟೇ ಆಗ್ತಾ ಇದೆ. ಯಾಕೆ ಕೇಳಿದ್ರೆ, ಒಂದು ಸಮಂಜಸವಾದಂತ ಕ್ರೀಡಾಂಗಣ ಇಲ್ಲ, ಅದಕ್ಕೆ ತರಬೇತುದಾರರು ಇಲ್ಲ. ಒಂದು ವೇಳೆ ನಮ್ಮ ಹತ್ರ ಆ ಎಲ್ಲ ಒಂದು ಸಾಹಿತ್ಯ ಇದೆ, ಬಟ್ ನಮಗೆ ಸಮಯ ಇರುವುದಿಲ್ಲ. ಯಾಕೆ ಕೇಳಿದ್ರೆ, ಸ್ವಲ್ಪ ಕೆಲಸದ ಒತ್ತಡ ಇರ್ತದೆ, ಒಂದು ಸಿಲೆಬಸ್ ಮುಗಿಸುವುದು, ಅದು ಎಲ್ಲದರ ನಡುವೆ ನಾವೇ ತಿಳ್ಕೊಂಡು ನಮ್ಮ ಮಕ್ಕಳು ಆರೋಗ್ಯವಂತರಾಗಿ ಇರಬೇಕು, ಮುಂದೊಂದು ದಿನ ಅವರು ಈ ಒಂದು ಕ್ರೀಡೆಯಿಂದನೋ ಯೋಗದಿಂದಲೋ ಏನೋ ಒಂದು ಸಾಧನೆಯನ್ನ ಮಾಡಬಹುದು, ಅಥವಾ ನಮ್ಮ ಒಂದು ಕೊಡುಗೆ ಅವರಿಗೆ ನಾವು ಕೊಡಬೇಕು ಅನ್ನುವ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ಮಾಡಿದಾಗ ಇದೆಲ್ಲ ಕೂಡ ಸಕ್ಸಸ್ ಆಗ್ತದೆ ಅಂತ ಹೇಳಿ ನಾನು ಹೇಳ್ತೇನೆ.
1: ಮುಂದಿನ ಹಂತ ಅಂದ್ರೆ ಈಗ ಕಿಶೋರಾವಸ್ಥೆ ಅಂತ ಹೇಳುವಂತಹದ್ದು, ಈ ದೈಹಿಕ ಮಾನಸಿಕ ಒಂದು ಬದಲಾವಣೆಯ ಜೊತೆ ಜೊತೆಗೆ ಮಾನಸಿಕ ಒಂದು ಅಸ್ಥಿರತೆಯು ಕೂಡ ಇರುವಂತಹ ಒಂದು ಸಮಯ, ಈ ಹಂತದಲ್ಲಿ ಈ ಯೋಗಾಸನ ಹೇಗೆ ನೆರವಾಗ್ತದೆ?
0: ಅಂದ್ರೆ ಸರ್, ಈ ಮಾನಸಿಕ ಮತ್ತು ದೈಹಿಕ ಚಟುವಟಿಕೆ ಚಿಕ್ಕ ಮಕ್ಕಳು ಇದ್ದಾಗ ಅವರಿಗೆ ಅದರ ಬಗ್ಗೆ ಕಲ್ಪನೆನೂ ಇರುವುದಿಲ್ಲ. ಕಿಶೋರಾವಸ್ಥೆಗೆ ಬಂದಾಗ ಮಕ್ಕಳಲ್ಲಿ ಕೆಲವಷ್ಟು ದೈಹಿಕವಾಗಿ ಬದಲಾವಣೆ ಆಗ್ತದೆ, ಅದರಿಂದ ಮಾನಸಿಕವಾಗಿಯೂ ಕೂಡ ಅವರು ಬದಲಾವಣೆಯನ್ನು ಹೊಂದುತ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಇರಬೇಕು ಹೇಳುವುದಕ್ಕೆ ಪೂರಕವಾದಂತ ನಾವು ಯೋಗವನ್ನೋ ಧ್ಯಾನವನ್ನೋ ಪ್ರಾಣಾಯಾಮವನ್ನೋ ಮಕ್ಕಳಿಗೆ ತಿಳಿಸಿದ್ದೆ ಹೌದುಗಳಾದ್ರೆ ಮಕ್ಕಳು ಯಾವುದೇ ಲೆಕ್ಕಕ್ಕೂ ದಾರಿ ಕೂಡ ತಪ್ಪುವುದಿಲ್ಲ, ಮತ್ತೆ ಆರೋಗ್ಯವನ್ನ ಕಾಪಾಡಿಕೊಳ್ತಾರೆ. ಆ ಒಂದು ಕೆಲಸ ಪ್ರಾರಂಭದಲ್ಲಿಯೇ ನಮ್ಮಿಂದ ಆಗಬೇಕು. ಅಂದ್ರೆ ಹೆಚ್ಚಿನ ಸಮಯ ಮಕ್ಕಳು ನಮ್ಮ ಜೊತೆಗೆ ಇರ್ತಾರೆ, ಅಂದ್ರೆ ಶಿಕ್ಷಕರ ಜೊತೆಗೆ. ಆಗ ನಾವು ಅದಕ್ಕೊಂದು ಪ್ರೇರಣೆಯಾಗಿ ಅದಕ್ಕೆ ಒಂದು ಪೂರಕವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಮಕ್ಕಳಿಗೆ ಕೊಟ್ಟದ್ದೇ ಹೌದು ಹೇಳಾದ್ರೆ, ಅದರಿಂದ ಮಕ್ಕಳ ಮಾನಸಿಕ ಮತ್ತು ದೈಹಿಕವಾದಂತಹ ಆರೋಗ್ಯ ಹೆಚ್ಚಾಗ್ತದೆ ಹೇಳುವುದರಲ್ಲಿ ಮತ್ತೆ ಮಾತೇ ಇಲ್ಲ.
1: ಇನ್ನೊಂದು ವಿಚಾರ, ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹದ್ದು. ವಿಶೇಷವಾಗಿ ಮೊದಲೆಲ್ಲ ಗೃಹಿಣಿಯರಾಗಿದ್ದುಕೊಂಡು ಮನೆ ಮಟ್ಟಿಗೆ ಒಂದು ಕೆಲಸ ಮಾಡ್ಕೊಂಡಿದ್ದಂಥವ್ರು ಇವತ್ತು ಹೊರಗಡೆ ಕೂಡ ಸಾಕಷ್ಟು ದುಡಿತಾ ಇದ್ದಾರೆ ಅಂತ ಹೇಳಿ. ಒತ್ತಡದ ಜೀವನ, ಒತ್ತಡದ ಸಮಯ, ಈ ಒಂದು ಒತ್ತಡ ನಿಭಾವಣೆ ಮಾಡುವಲ್ಲಿ ಮತ್ತು ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಯೋಗಾಸನ ಹೇಗೆ ನೆರವಾಗ್ತದೆ ಅಂತ.
0: ಈಗ ಸಾಮಾನ್ಯವಾಗಿ ಮನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಮಹಿಳೆಯರನ್ನ ನಾವು ಒಂದು ಯೋಗ ಕ್ಲಾಸಿಗೆ ಸೇರ್ಕೊಳ್ಳಿ, ಇಲ್ಲ ನಾನೇ ಒಂದು ಕ್ಲಾಸ್ ಮಾಡ್ತೇನೆ ಬರ್ತೀರಾ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಕೇಳಿದ್ರೆ, ನಾವು ಪ್ರತಿದಿನ ಏನೊಂದು ಕೆಲಸ ಮಾಡ್ತೇವಲ್ಲ, ಅದರಲ್ಲೇ ಬೇಕಾದಷ್ಟು ಯೋಗನೋ ನಮ್ಗೆ ಎಲ್ಲವೂ ಕೂಡ ಅದ್ರಲ್ಲಿ ಸಿಗುತ್ತದೆ ಅಂತ ಹೇಳ್ತಾರೆ. ಅದು ತಪ್ಪು ಕಲ್ಪನೆ. ಅದು ಯಾಕೆ ಕೇಳಿದ್ರೆ, ನಮ್ಮ ದೇಹ ಹೇಳುವುದು 4 ಪಿಲ್ಲರ್, ಅಂದ್ರೆ 4 ಕಂಬಗಳ ಮೇಲೆ ನಿಂತಿದೆ. ಆ 4 ಕಂಬಗಳು ಯಾವ್ದಪ್ಪ ಅಂತ ಕೇಳಿದ್ರೆ, ಒಂದನೇದಾಗಿ ಉತ್ತಮವಾದಂತ ಆಹಾರ, ಆಮೇಲೆ ಉತ್ತಮವಾದಂತ ವಿಚಾರ, ಆಮೇಲೆ ಉತ್ತಮವಾದಂತ ನಿದ್ದೆ ಬೇಕು, 4ನೇದಾಗಿ ಕ್ರಮಬದ್ಧವಾದಂತ ಯೋಗ ಬೇಕು. ನಾವು ಮಾಡುವುದೆಲ್ಲವೂ ಯೋಗವಾಗ್ಬಿಟ್ರೆ ಯಾರು ಅನಾರೋಗ್ಯವಂತರಾಗಿ ಇರ್ಲಿಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಅಲ್ವಾ ಸರ್? ಅದಲ್ಲ, ಈ 4 ಪಿಲ್ಲರ್ ಅನ್ನ ನಾವು ಭದ್ರವಾಗಿ ಇಟ್ಕೊಳ್ಬೇಕು. ಅವಾಗ ಮಾತ್ರ ನಾವು ಸರಿಯಾಗಿ ಅಂದ್ರೆ ಆರೋಗ್ಯವಂತರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನನ್ನ ವಿಚಾರ. ಈ ಒಂದು ಯೋಗ ಅನ್ನೋದು ಮಾಡಿದ್ದೆಲ್ಲವೂ ಯೋಗ ಆಗುವುದಿಲ್ಲ, ಅದಕ್ಕೆ ಒಂದು ಸಮಯ ಇದೆ ಸರ್. ಇಂಥದೇ ಸಮಯದಲ್ಲಿ ಮಾಡಬೇಕು, ಇಂಥದೇ ದಿಕ್ಕಿಗೆ ಮುಖ ಮಾಡಿ ಮಾಡಬೇಕು, ಆ ನಂತರ ಇಷ್ಟೇ ಮಾಡಬೇಕು. ನಮ್ಮ ದೇಹದ ತೂಕ ಇರಬಹುದು. ಈಗ ಉದಾಹರಣೆಗೆ ನಾನು ಪ್ರಾಣಾಯಾಮ ಮಾಡ್ತೇನೆ, ನಾನು ಕಣ್ಣನ್ನು ಮುಚ್ಚುತ್ತೇನೆ, ಮೂಗನ್ನ ಹಿಡಿದು

0: ಹೀಗೆ ಕುತ್ಕೊಂಡ ತಕ್ಷಣ ಅದು ಪ್ರಾಣಾಯಾಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣಾಯಾಮದ ನಿಯಮಗಳಿದ್ದಾವೆ ಸರ್, ಅದಕ್ಕೆ ಸಂಬಂಧಿಸಿ ಪ್ರಾಣಾಯಾಮವನ್ನ ಆಮೇಲೆ ಯೋಗವನ್ನ ಪ್ರತಿ ಹಂತದಲ್ಲಿಯೂ ಕೂಡ ನಾವು ಅದನ್ನ ಸರಿಯಾಗಿನೇ ಮಾಡಬೇಕು. ಆವಾಗ ಮಾತ್ರ ನಮ್ಗೆ ಅದರ ಉತ್ತಮ ಪರಿಣಾಮ ನಮ್ಗೆ ಸಿಗ್ತದೆ. ಈ ಕೆಲವಷ್ಟು ಜನ ಏನ್ ಹೇಳ್ತಾರೆ, ನಾನು ಯೋಗ ಮಾಡ್ತೇನೆ ಆದ್ರೂ ನಾನು ನನ್ನ ಆರೋಗ್ಯ ಸರಿಯಾಗ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಾನು ಹೇಳದ್ನಲ್ಲ ಸರ್, ಒಂದು ಉತ್ತಮವಾದ ಆಹಾರ, ಆಹಾರವನ್ನು ಹೇಗ್ ತಿನ್ಬೇಕು, ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು, ಎಂತ ಆಹಾರ ತಿನ್ಬೇಕು ಹೇಳುವುದು ಅರಿವು ನಮಗಿರ್ಬೇಕು. ಆ ನಂತರ ಯೋಗ ಕೂಡ ಅಷ್ಟೇ, ಯಾವಾಗ ಮಾಡ್ಬೇಕು ಅದರ ಅರಿವು ಕೂಡ ಇರಬೇಕು. ಪ್ರಾಣಾಯಾಮವನ್ನು ಯಾವಾಗ ಮಾಡಬೇಕು ನಾವು ನೋಡಿ, ಯೋಗ ದೇಹಕ್ಕೆ, ಆಮೇಲೆ ಧ್ಯಾನ ಮನಸ್ಸಿಗೆ, ಪ್ರಾಣಾಯಾಮ ಉಸಿರಿಗೆ. ಈ ಮೂರನ್ನ ನಾವು ಪ್ರತಿ ದಿನ ಮಾಡಬೇಕು. ಹಾಗಾದ್ರೆ ಮಾಡುವುದು ಹೇಗೆ ಹೇಳುವುದನ್ನ ನಮ್ಮಷ್ಟಕ್ಕೆ ನಾವು ತಿಳ್ಕೊಳ್ಳುವುದಲ್ಲ, ಅದಕ್ಕೆ ಸಂಬಂಧಿಸಿದಂತ ಒಬ್ಬ ಗುರುವನ್ನ ನಾವು ಹುಡುಕಬೇಕು. ಅಂದ್ರೆ ಸಾಮಾನ್ಯವಾಗಿ ಗೊತ್ತಿರ್ತದೆ, ಈ ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡೋರು ಯಾರು, ಅವರು ಏನೆಲ್ಲ ಆರೋಗ್ಯವನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ ಹೇಳುವಂತ ಒಂದು ವಿಷಯ ಗೊತ್ತಿರ್ತದೆ. ನಾವು ಹುಡ್ತಾ ಹುಡ್ತಾ ಎಲ್ಲೋ ಹಿಮಾಲಯಕ್ಕೆ ಹೋಗೋದಲ್ಲ ಸರ್, ನಮ್ಮ ಊರಿನಲ್ಲೇ ಬೇಕಾದಷ್ಟು ಜನ ಇರ್ತಾರೆ. ಆ ಆಹಾರ ಪದ್ಧತಿ ಅದನ್ನು ತಿಳಿದವರು ಕೂಡ ಇರ್ತಾರೆ. ಅವ್ರೆಲ್ಲರಿಂದ ನಾವು ತಿಳಿದು ನಮ್ಮ ಆರೋಗ್ಯವನ್ನ ನಾವು ಈ ಮೂಲಕ ಕಾಪಾಡ್ಕೊಳ್ಬಹುದು ಸರ್.
1: ಋತುಬಂಧಕ್ಕೆ
0: ಸಂಬಂಧಿಸಿದಂತೆ ಸಾಮಾನ್ಯವಾಗಿ ಒಂದು 15-16 ವರ್ಷಗಳಲ್ಲಿ ಋತುಮತಿ ಆಗುವಂತ ಒಂದು ಕ್ರಿಯೆ ಸರ್ವೇ ಸಾಮಾನ್ಯ ಸರ್. ಅದು ಆವಾಗ ನಾವು ಮಕ್ಕಳಿಗೆ ಅದರ ಬಗ್ಗೆ ತಿಳುವಳಿಕೆಯನ್ನ ನಾವು ಕೊಡಬೇಕು, ಪಾಲಕರಾದವರು ಕೊಡಬೇಕು. ಆ ನಂತರ ಅದು ನಿರಂತರವಾಗಿ ಆಗ್ಲಿಕ್ಕೆ ಏನೆಲ್ಲ ಬೇಕು, ಯೋಗದಲ್ಲಿಯೂ ಕೂಡ ಬೇಕಾದಷ್ಟು ಮಾರ್ಗಗಳಿವೆ ಸರ್. ಅದಕ್ಕೆ ಕೆಲವು ಜನಕ್ಕೆ ಏನಾಗ್ತದೆ ಕೇಳಿದ್ರೆ, ನಿರಂತರವಾಗಿ ಋತುಸ್ರಾವ ಆಗೋದಿಲ್ಲ, ಹೆಚ್ಚಿಗೆ ಆಗುವುದು, ತಿಂಗಳಿಗೆ 2 ಸಲ ಆಗುವುದು, ಈ ತರ ಎಲ್ಲ ಇರುತ್ತೆ. ಅದನ್ನ ನಾವು ತಿಳ್ಕೊಳ್ಬೇಕು, ನಮ್ಗೆ ಏನಾಗ್ತಾ ಇದೆ, ಅದನ್ನ ಯಾರಿಂದ ನಾವು ಪರಿಹಾರವನ್ನ ಕಂಡುಕೊಳ್ಬಹುದು ಹೇಳುವುದನ್ನ ಈ ಮಾರ್ಗದಲ್ಲಿ ತಿಳ್ಕೊಂಡು ಅವರು ಅದರ ಬಗ್ಗೆ ಅರಿವನ್ನ ಮೂಡಿಸ್ಕೊಳ್ಬೇಕು. ನಿರಂತರವಾಗಿ ಈ ಒಂದು ಯೋಗಾಭ್ಯಾಸವನ್ನ ಮಾಡಬೇಕು. ಆವಾಗ ಅದರಲ್ಲಿ ಯಾವುದೇ ವ್ಯತ್ಯಾಸ ಕೂಡ ಆಗುವುದಿಲ್ಲ. ಯಾಕೆ ಕೇಳಿದ್ರೆ, ನಾನೇ ಸ್ವಂತ ಅನುಭವದಲ್ಲಿ ಯಾವಾಗ ನಂದು ಶುರು ಆಯ್ತು, ಯಾವಾಗ ಮುಕ್ತಾಯ ಆಯ್ತು, ಮುಕ್ತಾಯ ಆದ ನಂತರ ನಾನು ಹೇಗಿದ್ದೇನೆ, ಅದನ್ನ ಯಾವುದೇ ತೊಂದರೆ ಇಲ್ಲದಂತೆ ನಾನು ಅನುಭವಿಸಿದ್ದೇನೆ. ಆದ್ರೆ ಈ ಒಂದು ಋತುಸ್ರಾವ ನಿಂತಾಗ ಕೂಡ ಕೆಲವು ಜನ ಹೇಳ್ತಾರೆ, ಅಯ್ಯೋ ನನಗೆ ಹಿಂಗಾಯ್ತು ಹಂಗಾಯ್ತು ಅಂತೇಳಿ ಕೆಟ್ಟ ಪರಿಣಾಮಗಳನ್ನೆಲ್ಲ ಹೇಳ್ತಾರೆ. ಅದು ಆಗದೆ ಇದ್ದಂಗೆ ಕೂಡ ನಾವು ಮಾಡ್ಕೊಳ್ಳೋದು ನಮ್ಮ ಕೈಲಿದೆ ಸರ್. ಈ ಯೋಗ ಮತ್ತು ಧ್ಯಾನದಿಂದ ನಾವು ಇದನ್ನ ಖಂಡಿತವಾಗಿಯೂ ಕೂಡ ನಾವು ಈ ಒಂದು ಸ್ಥಿತಿಯನ್ನ ಅಂದ್ರೆ ಇದರಿಂದ ಕೆಟ್ಟ ಪರಿಣಾಮ ಆಗದೆ ಇದ್ದ ರೀತಿಯಲ್ಲಿ ನಾವು ಮಾಡ್ಕೊಳ್ಬಹುದು.
1: ಈಗ ಈ ವರ್ಷದ ಒಂದು ಘೋಷವಾಕ್ಯ ಅಥವಾ ಒಂದು ಸ್ಲೋಗನ್ ಎನ್ನುವಂತಹದ್ದು, ಆರೋಗ್ಯಯುತವಾಗಿ ವೃದ್ಧಾಪ್ಯವನ್ನ ಎದುರಿಸುವಂತಹದ್ದು. ಈ ನಿಟ್ಟಿನಲ್ಲಿ ಯೋಗಾಸನದ ಒಂದು ಪ್ರಾಮುಖ್ಯತೆ ಏನು ಅಂತ?
0: ವೃದ್ಧಾಪ್ಯ ಅಂದ ತಕ್ಷಣ ಎಲ್ರಿಗೂ ಕೂಡ ಸರ್ ಒಂಥರ ಹೆದರಿಕೆ. ಈಗ ಉದಾಹರಣೆಗೆ ನೋಡಿ, ಒಂದು 30-40 ವರ್ಷ ಆದ ತಕ್ಷಣ ನಮ್ಮ ಕೂದಲು ಹಣ್ಣಾಗ್ಬಿಡ್ತದೆ. ಅವಾಗ ನಮ್ಗೆ ಏನು ಸೂಯ್ಯೋಪ, ನನಗೆ ವಯಸ್ಸಾಗೋಯ್ತು ಹೇಳಿ ಅದನ್ನ ನಾವು ಮುಚ್ಕೊಳ್ಳಿಕ್ಕೆ ಏನೋ ಒಂದಷ್ಟು ಬಣ್ಣಗಳನ್ನ ಹಚ್ಕೊಳ್ತೇವೆ. ಇನ್ನು ನಾನು ಎಷ್ಟು ಒಂದು 18-20 ವರ್ಷದಲ್ಲಿ ನಾನು ಇದ್ದೇನೆ ಹೇಳಿ 40 ವರ್ಷದಲ್ಲಿ ಆ ತೋರಿಕೆಯನ್ನ ನಾವು ಮಾಡ್ಕೊಳ್ತೇವೆ. ಆ ನಂತರ ಡ್ರೆಸ್ಗಳನ್ನ ಕೂಡ ಬದಲಾವಣೆ ಮಾಡ್ಕೊಳ್ತೇವೆ. ಯಾಕೆ ಕೇಳಿದ್ರೆ, ಸಣ್ಣ ಮಕ್ಕಳು ಯಾವ ರೀತಿಯಲ್ಲಿ ಡ್ರೆಸ್ಗಳನ್ನ ಹಾಕೊಳ್ತಾರೆ ನೋಡ್ರಿ, ಚಂದ ಚಂದ ಅವರನ್ನ ಅಂದ್ರೆ ಆಕರ್ಷಣೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಾವು ಒಂದು ವಯಸ್ಸಿಗೆ ಬಂದಾಗ ನಾವು ಮಾಡ್ಕೊಳ್ತೇವೆ. ಆದ್ರೆ ಅದೆಲ್ಲವೂ ಕೂಡ ಸರ್ ಕೃತಕ. ಈ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮವನ್ನ ಮಾಡುವುದರಿಂದ ನಮ್ಮ ಚರ್ಮದ ಸುಕ್ಕುಗಟ್ಟುವಿಕೆಯನ್ನ ನಾವು ಮುಂದೂಡಬಹುದು. ಈಗ ಸಾಮಾನ್ಯ ನೋಡ್ರಿ, ಒಂದು ಯಾರೋ ಒಂದು 40 ವರ್ಷ ಆಯ್ತು ಅಂದ್ರೆ ಸರಿಯಾಗಿ ಒಂದು 15 ನಿಮಿಷ ನಿಂತ್ಕೋ ಅಂದ್ರೆ ಅವರಿಗೇನು, ನಿಂತರೆ ಮಂಡಿ ನೋವು, ಕೂತ್ರೆ ಸೊಂಟ ನೋವು, ಅಂದ್ರೆ ಗಂಟು ನೋವು ಸೊಂಟ ನೋವು ಸಾಮಾನ್ಯ ಸರ್. ಅದು ಯಾವುದು ಇರಬಾರದು ಅಂತೇಳಿ ಹೇಳಾದ್ರೆ, ಇದರಲ್ಲಿ ಇರತಕ್ಕಂತ ಆರೋಗ್ಯ ಸಲಹೆಯನ್ನ ಪಡ್ಕೊಳ್ಬೇಕು, ಮತ್ತೆ ಆರೋಗ್ಯಕ್ಕಾಗಿ ಯೋಗ ಹೇಳುವುದನ್ನ 1/2 ಗಂಟೆ ಪಾಲನೆ ಮಾಡ್ಲೇಬೇಕು. ಈಗ ಉದಾಹರಣೆಗೆ ನಾನೇ ಹೇಳ್ತೇನೆ, ನನಗೆ ಈಗ 58 ವರ್ಷ ಮುಗೀತು ಸರ್. 58 ವರ್ಷದಲ್ಲಿ ನಾನಿನ್ನು ಗಂಟು ನೋವು ಸೊಂಟು ನೋವು ಅವ್ರು ಹೇಳಿದ ಕೇಳಿದಾಗ, ಅಮ್ಮ ಇವರಿಗೆಲ್ಲ ಯಾಕೆ ಬರ್ತದೆ ಇದು ಅಂತೇಳಿ ನನಗೆ ಅನಿಸ್ತದೆ. ಆದ್ರೆ ನಾನು ಅವರಂಗೆ ಇದ್ದಿದ್ರೆ ನನಗೂ ಕೂಡ ಅದು ಬರ್ತಿತ್ತು ಗೊತ್ತಿಲ್ಲ ಸರ್. ಇದರಿಂದ ಸಾಮಾನ್ಯವಾಗಿ ನಮ್ಮ ತೂಕವನ್ನ ಸಾಮಾನ್ಯವಾಗಿ ನಂಗೆ ನೋಡಿದವರು ಎಲ್ಲರೂ ಹೇಳ್ತಾರೆ, ನೀವು 30 ವರ್ಷದಿಂದ ಹೀಗೆ ಇದ್ದೀರಲ್ಲ ಹೇಗೆ ಅಂತ. ನೀವು ಕೂಡ ಇರಬಹುದು, ಆದ್ರೆ ನಾನು ಹೇಳ್ದಂಗೆ ನೀವು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನೀವು ನಾನಿದ್ದಂಗೆ ಇರಬಹುದು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಯಸುವುದೇನು, ನಾನು ಚಂದ ಕಾಣಬೇಕು, ಆದ್ರೆ ಸಾಮಾನ್ಯವಾಗಿ ನಮ್ಮ ನಡವಳಿಕೆ ಮೊದಲನೇದಾಗಿ ಬೇಕೇ ಬೇಕು, ಆ ನಂತರ ಆರೋಗ್ಯವಾಗಿ ಇದ್ರೆ ನಮ್ಮ

0: ಆ ಚರ್ಮದ ಮೇಲೋ ಕೂದಲಿನ ಮೇಲೋ ಎಲ್ಲ ಒಂದು ಕೆಟ್ಟ ಪರಿಣಾಮ ಬೀರುವುದನ್ನ ನಾವು ಈ ಒಂದು ಯೋಗದಿಂದ ಸರ್ ಕಾಪಾಡಿಕೊಳ್ಬಹುದು, ನಮ್ಮ ಆಯುಷ್ಯನು ಕೂಡ ಮುಂದೆ ಹಾಕಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಈಗ ನಮ್ಮ ಹತ್ರ ಕೇಳ್ತಾರೆ, ಯೋಗ ಮಾಡಿ ಮಾಡಿ ನೀವು ಎಷ್ಟು ವರ್ಷ ಬದುಕ್ತೀರಿ, ಕಡೆ ಕೂಡ ನೀವು ಹೋಗೋದೇ ಅಲ್ವಾ ಅಂತೇಳಿ. ಆದ್ರೆ ಅದು ವಿಷಯ ಅಲ್ಲ, ನಾವು ಬೇಕಾದ್ರೆ ಒಂದು 70 ವರ್ಷನ 80 ವರ್ಷನ ಬೇಕಾದ್ರೆ 100 ವರ್ಷನ ಎಷ್ಟು ವರ್ಷ ಬದುಕಿದ್ರು ಕೂಡ ನಾವು ಹೇಗೆ ಬದುಕಿದ್ದೇವೆ, ಸ್ವತಂತ್ರವಾಗಿ ಆರೋಗ್ಯವಾಗಿ ನಾವು ಬದುಕಿದ್ದೇವೆ ಅನ್ನೋದು ನಮಗಿರ್ಬೇಕು, ಅದು ಬದುಕು. ಈಗ ನರಳಾಡ್ತಾ ಆಡ್ತಾ ಹಾಸಿಗೆ ಮೇಲೆ ಕೂತು 30 ವರ್ಷ ನಾನು ಹಾಸಿಗೆ ಮೇಲೆ 30 ವರ್ಷ ಊರು ತಿರುಗದೆ ಒಟ್ಟು ನನ್ಗೆ 80 ವರ್ಷ ನಾನು ಆಯುಷ್ಯ. ನಮ್ಮ ಅಪ್ಪ ಅಮ್ಮ ಎಲ್ಲ 70-80 ವರ್ಷ ಬದುಕಿದ್ರು, ಅದು ಬದುಕಿದ್ದು ಹಂಗೆ ಹೇಳುದು ಬೇಕೋ ಬೇಡೋ. ಅದಕ್ಕಾಗಿ ನಾವು ಆರೋಗ್ಯವಂತರಾಗಿ ಇದ್ದಷ್ಟು ದಿನ ಮತ್ತೊಬ್ಬರಿಗೆ ಹೊರೆ ಆಗದೆ ನಾವು ಬದುಕಬೇಕು ಅಂದ್ರೆ ಈ ಎಲ್ಲ ಒಂದು ಕ್ರಿಯೆಯನ್ನ ಪ್ರತಿ ದಿವಸ ಮಾಡ್ಲೇಬೇಕು ಸರ್.
1: ಪ್ರಾದವರೀಗ ಯೋಗಾಸನವನ್ನ ಪ್ರತಿ ದಿವಸವೂ ಕೂಡ ನೀವು ಅನುಷ್ಠಾನ ಮಾಡಿಕೊಂಡು ಬಂದಂತವರು, ಜೊತೆಗೆ ಬೇರೆ ಬೇರೆ ಹಂತದಲ್ಲಿ ಸ್ಪರ್ಧೆಯಲ್ಲಿಯೂ ಕೂಡ ಭಾಗವಹಿಸಿದಂತವರು, ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನವನ್ನು ಪಡ್ಕೊಂಡು ಇದೀಗ ರಾಷ್ಟ್ರ ಮಟ್ಟಕ್ಕೂ ಕೂಡ ನೀವು ಆಯ್ಕೆಯಾಗಿದ್ದೀರಿ. ಈ ಒಂದು ಆಯ್ಕೆಯ ಪ್ರಕ್ರಿಯೆ ಮತ್ತು ನೀವು ಇದರಲ್ಲಿ ಭಾಗವಹಿಸಿ ಪಡೆದಂತಹ ಒಂದು ಅನುಭವ ಈ ಬಗ್ಗೆ ಹೇಳಿ
0: ಸರ್. ನಾನು ಹೇಳದ್ನಲ್ವಾ, ಒಂದು 10 ವರ್ಷದಿಂದ ನಾನು ಯೋಗಾಭ್ಯಾಸದಲ್ಲಿ ತೊಡ್ಕೊಂಡಿದ್ದೇನೆ. ಈ ಒಂದು 5 ವರ್ಷದಿಂದ ಆರೋಗ್ಯ ಸಿರಿ ಕಮ್ಯುನಿಟಿ ಹೇಳ್ತಕ್ಕಂತ ಒಂದು ನಮ್ಮ ಕಮ್ಯುನಿಟಿಯಲ್ಲಿ ನಾನು ವಾರದಲ್ಲಿ 1 ಅಥವಾ 2 ದಿನ ನಮ್ಮ ಮಹಿಳೆಯರಿಗಾಗಿ ಆ ಗ್ರೂಪ್ ಅಲ್ಲಿ ಆನ್ಲೈನ್ ಅಲ್ಲಿ ನಾನು ಕ್ಲಾಸ್ ಅಂತ ತಗೊಳ್ತೇನೆ. ಅವಾಗ ಸಾಮಾನ್ಯವಾಗಿ ನನ್ನ ಕ್ಲಾಸಿಗೆ 40-45 ಮಹಿಳೆಯರು ಅಲ್ಲಿ ಭಾಗವಹಿಸ್ತಾರೆ. ಯೋಗ ಕ್ಲಾಸ್ ಮುಗಿದ ತಕ್ಷಣ ಅದು 45 ನಿಮಿಷಗಳ ಕಾಲ ಯೋಗ ತರಬೇತಿಯನ್ನು ನಾನು ಮತ್ತೊಬ್ಬರಿಗೆ ಕೊಡೋದು. ಅವರೆಲ್ಲ ಜಾಯ್ನ್ ಆಗ್ತಾರೆ, ನನ್ನ ಹತ್ರ ಏನು ಆಗ್ತದೆ ಅದನ್ನೆಲ್ಲ ಅವರಿಗೆ ಕೊಟ್ಟು ಅವರೆಲ್ಲರ ಆರೋಗ್ಯ ಕಾಪಾಡುವುದು ನನ್ನ ಉದ್ದೇಶಕ್ಕಾಗಿ ನಾನು ಮಾಡಿದ್ದೇನೆ. ಉದಾಹರಣೆಗೆ ಒಬ್ಬರಿಗೆ ಸಹಾಯ ಮಾಡಬೇಕು ಅಂದ್ರೆ ದುಡ್ಡು ಕೊಡುವುದೇ ಸಹಾಯ ಅಂತೇಳಿ ತಿಳ್ಕೊಂಡ್ಬಿಡ್ತಾರೆ. ಅದಲ್ಲ ಸರ್, ನಿಮ್ಮ ಆರೋಗ್ಯವನ್ನ ನಾನು ಕಾಪಾಡ್ತೇನೆ, ಆರೋಗ್ಯಕ್ಕಾಗಿ ನಾನು ಸಲಹೆಯನ್ನು ಕೊಡ್ತೇನೆ ಹೇಳಿ ಅದರಿಂದ ನಿಮ್ಮ ಒಂದು ಆರೋಗ್ಯ ಸುಧಾರಣೆ ಆಯ್ತು ಅಂದ್ರೆ ಅದು ಒಂದು ಸಹಾಯ ಅಂತೇಳಿ ನಾನು ತಿಳ್ಕೊಂಡು ಆ ಒಂದು ಕಮ್ಯುನಿಟಿಯಲ್ಲಿ 5 ವರ್ಷದಿಂದ ನಾನು ಈ ತರಬೇತಿಯನ್ನ ಕೊಡ್ತಾ ಇದ್ದೇನೆ ಸರ್. ತರಬೇತಿಯನ್ನ ಕೊಡ್ತಾ ಅವರು ಏನು ಹೇಳ್ತಾರೆ ಕೇಳಿದ್ರೆ, ನನ್ನನ್ನ ಉದಾಹರಣೆಯಾಗಿ 5 ವರ್ಷದಲ್ಲಿ ಒಂದೇ ಒಂದು ದಿನ ಅವ್ರು ಹೇಳ್ದ ಕ್ಲಾಸ್ ಅನ್ನ ನಾನು ಮಿಸ್ ಮಾಡ್ಕೊಂಡಿಲ್ಲ. ಇವತ್ತು ನಿಮ್ಮ ಕ್ಲಾಸ್ ನೀವು ನಡೆಸಬೇಕು ಅಂದಾಗ ನಾನು ಹೋಗಿರ್ತೇನೆ. ಇದೇ ನನ್ನ ಕಾರ್ಯಕ್ರಮ, ಹೋಗ್ತೇನೆ ಹೋಗುದಿಲ್ಲ ಅನ್ನೋದಿಲ್ಲ, ಆದ್ರೆ ಇದೇ ನನಗೆ ಮೇನ್. ನಾನು ಇದನ್ನ 5 ವರ್ಷದಿಂದ ಪಾಲನೆ ಮಾಡ್ತಾ ಬಂದಿದ್ದೇನೆ. ಆಮೇಲೆ ಈ ಒಂದು ಕಾರ್ಯಕ್ರಮ ಮುಗಿದ ನಂತರ, ಒಂದು 45 ನಿಮಿಷದ ಅವಧಿ ಮುಗಿದ ನಂತರ ನನ್ನನ್ನು ಅಪ್ರಿಶಿಯೇಟ್ ಮಾಡ್ತಾರೆ ಅವರು. ಕೆಲವಷ್ಟು ಮಾತು ನಮಗೇನಾಗ್ತದೆ ಕೇಳಿದ್ರೆ ಒಂದು ಪ್ರೇರಣೆ ಆಗ್ತದೆ. ಹೀಗೆ ಮಾಡ್ತಾ ಮಾಡ್ತಾ ನಾನು 5 ವರ್ಷದಲ್ಲಿ ಈ ಒಂದು ಯೋಗವನ್ನ ತುಂಬಾ ಚೆನ್ನಾಗಿ ನಿರಂತರವಾಗಿ ಮಾಡುವುದರಿಂದ ಒಳ್ಳೆ ಒಂದು ಅಭ್ಯಾಸವನ್ನ ರೂಢಿ ಮಾಡಿಕೊಂಡೆ. ಆ ನಂತರ ನಮಗೆ ಒಬ್ರು ಸೋರಿದ್ದಾರೆ, ಸುಬ್ಬಣ್ಣ ಭಟ್ ಅಂತ ಹೇಳೋರು, ಅವರು ಶಿಕ್ಷಕರೇ. ಅವರು ನನ್ನ ಹತ್ರ ಏನ್ ಹೇಳಿದ್ರು, ನೋಡು ರಾಧಕ್ಕ, ನೀನು ಒಂದು ಸ್ಪರ್ಧೆ ಭಾಗವಹಿಸಬೇಕು, ಆವಾಗ ನೀನ್ ಯಾರು ನೀನ್ ಹೇಗಿದ್ದೀಯ ಹೇಳುವುದು ನಿನಗೆ ಗೊತ್ತಾಗ್ತದೆ, ಅದನ್ನ ನೀನ್ ಮಾಡ್ಲೇಬೇಕು ಅಂತ ಹೇಳಿದ್ರು. ನಾನು ಕಳೆದ ವರ್ಷ ಏನ್ ಮಾಡಿದೆ, ಆಯ್ತಪ್ಪ ಸುಬ್ಬಣ್ಣ ಅಂತೇಳಿ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ ಇದನ್ನು ತುಂಬು ಅಂತೇಳಿ. ಅದು ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಇತ್ತು, ಅದನ್ನ ನಾನು ತುಂಬಿದೆ. ಆಮೇಲೆ ಅದೇ ದಿನ ಹೋದೆ, ಅದು ಕಾರವಾರದಲ್ಲಿ ಮಾಲಾದೇವಿ ಕ್ರೀಡಾಂಗಣ ಅಂತೇಳಿ ಇತ್ತು, ಬಹಳ ಜನ ಬಂದಿದ್ರು. ಅಲ್ಲಿ ಸ್ಪರ್ಧೆಯನ್ನ ಕೊಟ್ಟೆ.
1: ಸ್ಪರ್ಧೆಯ ಸ್ವರೂಪದ ಬಗ್ಗೆ ಸ್ವಲ್ಪ.
0: ಸ್ಪರ್ಧೆ ಅಂದ್ರೆ ಯೋಗದಲ್ಲಿ 3 ರೀತಿಯ ಯೋಗ ಇತ್ತು. ಒಂದು ಸಾಂಪ್ರದಾಯಿಕ ಯೋಗ ಅಂತೇಳಿ ಟ್ರೆಡಿಷನಲ್, ಆದ್ರೆ ಅಲ್ಲಿ ನಿಯಮಗಳಿರ್ತವೆ, ಇಂಥದೇ ಸಮಯದ ಇದ್ರೊಳಗೆ ಇದೇ ಒಂದು ಯೋಗವನ್ನ ಮಾಡಬೇಕು, ಯಾರು ಭಾಗವಹಿಸ್ತಾರೋ ಅದನ್ನ ಎಷ್ಟೊಂದು 5 ಆಸನ 10 ಆಸನ ಹಿಂಗ್ ಕೊಡ್ತಾರೆ, ಆ ಕೊಟ್ಟ ಆಸನನ್ನೇ ಎಲ್ಲರೂ ಮಾಡಬೇಕು, ಅಷ್ಟೇ ಅವಧಿಯಲ್ಲಿ ಹೋಲ್ಡ್ ಮಾಡಿರ್ಬೇಕು ಅದನ್ನ. ಆ ರೀತಿಯ ಒಂದು ನಿಯಮ ಇರ್ತದೆ, ಆ ನಿಯಮದ ಪ್ರಕಾರ ನಾವು ಮಾಡಿ ಅದನ್ನ ಮುಗಿಸಿ ನಾನೇನ್ ಮಾಡಿದೆ, ಮನೆ ಬಂದು 3 ಗಂಟೆ ಮನೆ ಬಂದಿದ್ದೇನೆ, 7 ಗಂಟೆಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದಾರಂತೆ ಅವರು. ಆವಾಗ ನಿನಗೆ ಇಲ್ಲಿ 2nd prize ಬಂತು ಅಂತ ಹೇಳಿದ್ರು, ಬಹಳ ಖುಷಿ ಆಯ್ತು. 2nd prize ಬಂದವರಿಗೂ ಕೂಡ ಸರ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಗೆ ಅವಕಾಶ ಇತ್ತು, ಅಲ್ಲಿ ಕೂಡ ಹೋದೆ. ಆಮೇಲೆ ಅಲ್ಲಿ ನನಗೆ ನಂಬರ್ ಬರ್ಲಿಲ್ಲ. ಈ ವರ್ಷ ಮತ್ತೆ ನಾನೇ ಪ್ರೇರಿತನಾಗಿ, ನಾನು ಕಳೆದ ವರ್ಷ 2nd ಬಂದಿದ್ದಾನಲ್ಲ, ಈ ವರ್ಷ ಸ್ವಲ್ಪ ಭಾಗವಹಿಸಿ ಹಾ ತಲೆಯಲ್ಲಿ ಇಟ್ಕೊಂಡು ಆನ್ಲೈನ್ ಅನ್ನ ತುಂಬದೆ ಸಿರ್ಸಿಯಲ್ಲಿ ಇತ್ತು. ಸಿರ್ಸಿಗೆ ಹೋದಾಗ ನನಗ ಅನ್ಸಿತ್ತು ಏನೇ ನಂಬರ್ ಬರ್ತೇನೋ ಬಿಡ್ತೇನೋ ಗೊತ್ತಿಲ್ಲ. ಕೊನೆಗೆ ನೋಡಿದ್ರೆ ಅಲ್ಲಿ ಫಸ್ಟೇ ಬಂತು ನಂದು ಈ ವರ್ಷದಲ್ಲಿ. ಆರ್ಟಿಸ್ಟಿಕ್ ಯೋಗ, ಆರ್ಟಿಸ್ಟಿಕ್ ಯೋಗ ಅಂದ್ರೆ ಸರ್ ಕಲಾತ್ಮಕ ಯೋಗ ಅಂತ ಹೇಳಿ, ಅಂದ್ರೆ 2.5-3 ನಿಮಿಷಗಳ ಕಾಲದಲ್ಲಿ ಒಂದು ಹಾಡನ್ನ ಹಾಕೊಳ್ಬೇಕು, ಆ ಹಾಡಿನ ನಾದಕ್ಕೆ ನಾವು ಹೆಜ್ಜೆ ಹಾಕ್ತಾ 10 ಆಸನ.

0: ಆಸನಗಳನ್ನು ಮಾಡಬೇಕು. ಅಂದ್ರೆ ನಿಂತು ಮಾಡುವಂತ ಎರಡಾಸನ, ಆಮೇಲೆ ಅದು ಲೆಗ್ ಬ್ಯಾಲೆನ್ಸ್ ಆಗಿರ್ಬೇಕು, ಆ ನಂತರ ಕುಳಿತು ಕೈ ಮೇಲೆ ಬ್ಯಾಲೆನ್ಸ್ ಮಾಡಬೇಕು ಅಂತದ್ ಎರಡು. ಆ ನಂತರ ಮುಂದೆ ಬಾಗುವಂತ ಎರಡಾಸನ, ಹಿಂದೆ ಬಾಗುವಂತ ಎರಡಾಸನ, ಟ್ವಿಸ್ಟ್ ಎರಡು, ಒಟ್ಟು 10 ಆಸನಗಳನ್ನ ಈ ವೆರೈಟಿಯಲ್ಲೇ ಮಾಡ್ಬೇಕು ಸರ್. ಯಾವ್ದಾರು ಯಾವ್ದಾರು ಮಾಡಿದೆ ಅಂದ್ರೆ ಮಾರ್ಕ್ಸ್ ಬರಲ್ಲ. ನಾನು ಇಷ್ಟನ್ನು ಮಾಡಿದ್ದೇನೆ, 2.5 ನಿಮಿಷಕ್ಕೆ ಮುಗಿಸಿದ್ದೇನೆ, ಹಾಡಿಗೆ ತಕ್ಕಂತ ಹೆಜ್ಜೆ ಕೂಡ ಹಾಕಿದ್ದೇನೆ. ಆವಾಗ ನನಗೆ ಇದರಲ್ಲಿ ಫಸ್ಟ್ ಬಂತು. ಫಸ್ಟ್ ಬಂದಾಗ ತುಂಬಾ ಖುಷಿ ಆಯ್ತು, ಅಯ್ಯೋ ಕಳೆದ ವರ್ಷ ನನಗೆ ಸೆಕೆಂಡ್ ಬಂದಿತ್ತು, ಈ ವರ್ಷ ಫಸ್ಟ್ ಆಯ್ತು. ಫಸ್ಟ್ ಬಂದ ಮೇಲೆ ನಮ್ಗೆ ನಮ್ಮ ಅಮಿತಿ ಅಲ್ಲಿಗೆ ನಿಲ್ಲೋದಿಲ್ಲ, ರಾಜ್ಯ ಮಟ್ಟಕ್ಕೂ ನಾವು ಆಯ್ಕೆ ಆದಾವಾಗ ಬಹಳ ಖುಷಿ ಆಯ್ತು. ರಾಜ್ಯ ಮಟ್ಟಕ್ಕೂ ಕೂಡ ನಾನು ಹೋದೆ, ಅದು ಈ ವರ್ಷ ಬೆಂಗಳೂರಲ್ಲೇ ಇತ್ತು ಸರ್. ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವುದೇ ಒಂದು ಹೆಮ್ಮೆ ಅಂತ ಹೇಳ್ಕೊಂಡು ಹೋದೆ ಸರ್. ಅಲ್ಲಿ 23 ಜನ ಸ್ಪರ್ಧಿಗಳಿದ್ರು, ಅದರಲ್ಲಿ ಕಲಾತ್ಮಕ ಯೋಗ ಒಂದು ವಿಶೇಷವಾದದ್ದು, ಅದನ್ನ ಎಲ್ಲರೂ ಮಾಡುವುದನ್ನ ನಾನು ನೋಡ್ತಾ ನೋಡ್ತಾ ನೋಡ್ತಾ ನನ್ನ ಪಾಳಿನೂ ಬಂತು. ಆದ್ರೆ ಈ ಸಮಯದಲ್ಲಿ ನಾನು ಏನ್ ಮಾಡಿದ್ದೀನಿ ಕೇಳಿದ್ರೆ, ನನ್ನ ಹತ್ರ ಏನಾಗ್ತದೋ ಅಷ್ಟು ಎಫರ್ಟ್ ಅನ್ನು ಕೂಡ ಹಾಕಿದ್ದೇನೆ. ಪ್ರತಿಯೊಬ್ರು ಕೂಡ ಹೇಗ್ ಮಾಡ್ತಾರೆ ಹೇಳುವುದನ್ನ ನೋಡಿದ್ದೇನೆ. ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನಾಯ್ತು, ನನ್ನ ಅವಧಿ ಮುಗಿತಪ್ಪ ನಾನು ಬಂದ್ಬಿಟ್ಟಿದ್ದೆ. ಅದು ಇಲ್ಲಿ ಕೂತು ರಾತ್ರಿ 9:30 ಆಗಿದೆ, ಅಲ್ಲಿ ತನಕನೂ ನಾನು ಕೂತು ಎಲ್ಲರೂ ಹೇಗ್ ಮಾಡ್ತಾರೆ, ಯಾಕೆಂದ್ರೆ ನಾನೇ ಒಂದು ತಿಳ್ಕೊಳ್ಳೋದಲ್ಲಲ್ವಾ, ಅದು ವಿಭಿನ್ನತೆಯನ್ನ ನಾವು ನೋಡ್ಬೇಕು ಹೇಳುವ ದೃಷ್ಟಿಯಿಂದ ಎಲ್ಲವನ್ನ ನೋಡಿದೆ. ಕೊನೆಗೆ ರಿಸಲ್ಟ್ ಕೂಡ ಅನೌನ್ಸ್ ಮಾಡುವಂತ ಸಮಯ ಬಂತು. ಫಸ್ಟ್ ಪ್ರೈಸ್ ಹೇಳುವಾಗ ರಾಧಾ ಭಟ್ ಉತ್ತರ ಕನ್ನಡ ಇವರು ಫಸ್ಟ್ ಬಂದಿದ್ದಾರೆ ಅಂತ ಹೇಳಿದಾಗ ನನ್ನ ಖುಷಿ ಬಹಳ ಆಯ್ತು. ಮುಂದಿನ ಹಾದಿ ನಮ್ಗೆ ರಾಷ್ಟ್ರ ಮಟ್ಟ, ಒಂದು ರಾಷ್ಟ್ರ ಮಟ್ಟಕ್ಕೂ ಕೂಡ ನಾನು ಹೋಗಿ ಭಾಗವಹಿಸಿದ್ದೆ.
1: ವಿಶೇಷವಾದಂತ ತರಬೇತಿ ಬೇಕಾಗ್ತದೆ?
0: ನಾನು ಇಲ್ಲಿವರೆಗೆ ಸ್ವಂತ ನಾನು ರೂಢಿ ಮಾಡ್ಕೊಂಡದ್ದು, ಅದಕ್ಕಾಗಿ ಅದನ್ನೇ ನಾನು ಮುಂದುವರಿಸಿ ರಾಷ್ಟ್ರ ಮಟ್ಟದಲ್ಲಿ ಹೋಗಿ ನಾನು ಹೆಂಗೆ ಅಂತೇಳಿ ನೋಡ್ಕೊಂಬರುವಂತ ಒಂದು ಸದಾವಕಾಶ ನನಗೆ ಸಿಕ್ಕಿದೆ. ಅದಕ್ಕಾಗಿ ನಾನು ಅಲ್ಲಿ ಹೋಗಿ ಭಾಗವಹಿಸಿ ಬರುವಂತ ವಿಚಾರವನ್ನ ನಾನು ಇಟ್ಟು.
1: ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪುರಸ್ಕೃತರಾಗಿರುವುದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ಹೆಜ್ಜೆಗೆ ಶುಭವನ್ನು ಕೂಡ ಹಾರೈಸ್ತಾ ಇದ್ದೀವಿ. ನಮ್ಮೆಲ್ಲ ಕೇಳುಗರ ಪರವಾಗಿ ರಾಧಾ ಎಂ ಭಟ್ ಅವರೇ, ಯೋಗಾಸನ ಎನ್ನುವಂತಹದ್ದು ಪ್ರತಿನಿತ್ಯವೂ ಕೂಡ ನಾವು ಅನುಷ್ಠಾನ ಮಾಡಬೇಕಾಗಿರುವಂತಹ ಒಂದು ಜೀವನ ಕ್ರಮ, ನಮ್ಮ ಭವಿಷ್ಯಕ್ಕಾಗಿ ನಮ್ಮ ಈ ಯೋಗಾಸನ ಇರುವಂತಹದ್ದು, ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್.
2: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ಯೋಗ ಸಾಧಕಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರಾಧಾ ಎಂ ಭಟ್ ಅವರೊಡನೆ ಸಂದರ್ಶನವನ್ನು ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮಂಗಳೂರು.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ಮೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆತ್ಮೀಯ ಕೇಳುವರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಬಣ್ಣದ ಲೋಕದ ಬೆರಗು, ರಂಗಭೂಮಿ ಇವರ ಉಸಿರು, ಸಿನಿಮಾ ಇವರ ಹಸಿರು, 6 ದಶಕಗಳ ಕಾಲ ರಂಗದ ಮೇಲೆಯೇ ಬದುಕನ್ನು ಕಟ್ಟಿಕೊಂಡ ನಟನಾ ತಪಸ್ವಿ, ಹಿರಿಯ ರಂಗಕರ್ಮಿ ಲಕ್ಷ್ಮಣ ಕುಮಾರ್ ಮಲ್ಲೂರು.
1: ಮೊದಲ ನಾಟಕ ಶಾರದಾ ಅಂತ ಹೇಳಿ ಒಂದು ಸಾಂಸಾರಿಕ ನಾಟಕ. ಅದು ನನಗೆ ಪ್ರೇರಣೆ ಅಂದರೆ ಕೇರಳದಲ್ಲಿ ಒಂದು ಮಲಯಾಳಂ ಫಿಲ್ಮ್ ನೋಡಿದ್ದೆ.

0: ಆ ಫಿಲ್ಮ್ ನೋಡುವಾಗ ಅದರಲ್ಲಿ ಬಂದಂಥ ಆ ಪಾತ್ರಗಳು ಮತ್ತು ಅದರ ಒಂದು ಸನ್ನಿವೇಶಗಳು, ನನಗೆ ಇದನ್ನು ಯಾಕೆ ನಾವು ತುಳುವಿನಲ್ಲಿ ಮಾಡಬಾರ್ದು ಅನ್ನುವಂಥ ಒಂದು ಆಸೆ ಹುಟ್ಟುಕೊಂಡಿದೆ ನನ್ನಲ್ಲಿ. ಜನರಿಗೆ ಒಂದು ಮನಮುಟ್ಟುವಂತಹ ಒಂದು ಕತೆ ಮಲಯಾಳಂನಲ್ಲಿತ್ತು, ಅದನ್ನು ನನಗೆ ಎಷ್ಟು ಅರ್ಥ ಆಗಿದೆ ಅದನ್ನೆಲ್ಲ ಇಟ್ಟುಕೊಂಡು ನಾನು ನಾಟಕ ಮಾಡಿದೆ. ಅದು ಪ್ರಥಮ ಪ್ರಯೋಗ ಆದದ್ದು ಕೂಡ ನಮ್ಮ ಮಲ್ಲೂರಲ್ಲಿ. ಆ ನಾಟಕಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬಂತು.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸ್ಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಿಗ್ಗೆ 11:30 ಮಧ್ಯಾಹ್ನ 1:00 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಸಂಖ್ಯೆ 0824 ಮೊಬೈಲ್ 8277038000 ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಿಗ್ಗೆ 11:30 ಅಪರಾಹ್ನ 1:00 ಆಕಾಶವಾಣಿ ಮಂಗಳೂರು ಸಮಯ 12:35 ಆಗಲಿದೆ. ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ
1: ಆರಂಭ.
2: ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನವಿದೆ. ಬಳಿಕ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಆರಂಭದಲ್ಲಿ ಕೇಳಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನ.
3: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಈ ಥೈರಾಯ್ಡ್ ಕಾಯಿಲೆಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಹಾಗೆಯೇ ಕಿವಿ ಮೂಗು ಮತ್ತು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದಂಥ ಡಾಕ್ಟರ್ ಮೋಹನ್ ಅಪ್ಪಾಜಿಯವರು. ನಮಸ್ಕಾರ ಡಾಕ್ಟರ್ ಮೋಹನ್ ಅಪ್ಪಾಜಿಯವರೇ.
4: ನಮಸ್ಕಾರ.
3: ಈಗೀಗ ಈ ಥೈರಾಯ್ಡ್ ಕಾಯಿಲೆಗಳ ಬಗ್ಗೆ ನಾವು ಹೆಚ್ಚು ಕೇಳ್ತಾ ಇದ್ದೀವಿ.
4: ಹೌದು.
3: ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ಅರಿವನ್ನು ಮೂಡಿಸೋದು ಬಹಳ ಅವಶ್ಯಕ.
4: ಹೌದು.
3: ಮೊದಲಿಗೆ ಈ ಥೈರಾಯ್ಡ್ ಗ್ರಂಥಿ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ?
4: ಈ ಥೈರಾಯ್ಡ್ ಗ್ರಂಥಿ, ಅದನ್ನು ಕಾಮನ್ ಆಗಿ ನಾವು ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಇದೊಂದು ಎಂಡೋಕ್ರೈನ್ ಗ್ಲ್ಯಾಂಡ್, ನಮ್ಮ

0: ಕುತ್ತಿಗೆ ಮುಂಭಾಗದಲ್ಲಿ ಇರ್ತದೆ, ಸ್ಕಿನ್ ಒಳಭಾಗದಲ್ಲಿ. ಇದು ಸುಮಾರು ಒಂದು 25 ಗ್ರಾಮ್ ಇರ್ಬೋದು, ಒಂದು ಸಣ್ಣ ಗ್ರಂಥಿ. ಅದು ಎಲ್ಲ ನಮ್ಮ ಬಾಡಿ, ಹಾರ್ಟ್, ಟೆಂಪರೇಚರ್ ಎಲ್ಲಾನು ರೆಗ್ಯುಲೇಟ್ ಮಾಡ್ತದೆ. ಅಷ್ಟೊಂದು ಇಂಪಾರ್ಟೆಂಟ್ ಗ್ಲ್ಯಾಂಡ್ ಅದು. ಸೊ ಅದರ ಹಾರ್ಮೋನು ಥೈರಾಕ್ಸಿನ್ ಹಾರ್ಮೋನ್ ಅಂತ ಹೇಳ್ತೇವೆ. ಅದು ಇಡೀ ನಮ್ಮ ದೇಹದ ಗ್ರೋತ್ ಇರ್ಬೋದು, ಎಲ್ಲ ಸೆಲ್ ಮೆಟಾಬಾಲಿಸಮ್ ಇರ್ಬೋದು, ಟೆಂಪರೇಚರ್ ರೆಗ್ಯುಲೇಷನ್ ಇರ್ಬೋದು, ನಮ್ಮ ಬಾಡಿದು ಹಾರ್ಟ್ ಬೀಟ್ ಇರ್ಬೋದು, ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು. ಈ ಥೈರಾಕ್ಸಿನ್ ಹಾರ್ಮೋನ್ ಅಷ್ಟೊಂದು ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ. ಸೊ ಈ ನಮ್ಮ ಮಡಿಕೇರಿ ಮತ್ತೆ ಕೊಡಗಿನಲ್ಲಿ ಸ್ವಲ್ಪ ಇದು ಕಾಮನ್ ಡಿಸಾರ್ಡರ್ ಆಗಿ ಕಂಡು ಬರ್ತವೆ. ನಮ್ಮ ಹತ್ರ ಟ್ರೀಟ್ಮೆಂಟ್ ಬರ್ತಾರೆ.
1: ಕಾರಣ ಏನಿರ್ಬೋದು ಅಂತೀರಾ?
0: ಕಾರಣ ಅಂದ್ರೆ ಒಂದು ಎತ್ತರದ ಪ್ರದೇಶ ಇದು, ಅದರಿಂದ ಅಯೋಡಿನ್ ಡಿಫಿಷಿಯನ್ಸಿ ಸ್ವಲ್ಪ ಕಾಮನ್ ಇದೆ ಇಲ್ಲಿ. ಹಾಗಾಗಿ ಈಗ ಇತ್ತೀಚೆಗೆ ಅಯೋಡೈಸ್ ಸಾಲ್ಟ್ ಬಂದ ಮೇಲೆ ಸ್ವಲ್ಪ ಕಮ್ಮಿ. ಇದು ಎನದರ್ ಕಾಸ್ ಏನಂದ್ರೆ ಒಂದು ಜೆನೆಟಿಕ್ ಪ್ರೀ ಡಿಸ್ಪೊಸಿಷನ್, ಜೆನೆಟಿಕ್ ಇರ್ಬೋದು ಅಥವಾ ಆಟೋ ಇಮ್ಯೂನ್ ಡಿಸೀಸ್ ಇರ್ಬೋದು. ಸೊ ಅನೇಕ ಕಾರಣದಿಂದ, ಬಟ್ ಮೇನ್ ಆಗಿ ಅಯೋಡಿನ್ ಡಿಫಿಷಿಯನ್ಸಿಂದ ಬರುವಂತ ಕಾಯಿಲೆ ಇದು.
1: ಈಗ ಸಾಮಾನ್ಯವಾದ ಈ ಥೈರಾಯ್ಡ್ ಕಾಯಿಲೆಗಳು ಯಾವ್ಯಾವು ಅಂತೀರಾ?
0: ಥೈರಾಯ್ಡ್ ಕಾಯಿಲೆಗಳು ಮೂರು ತರದ್ದು ಇರ್ತದೆ. ಒಂದು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೇವೆ, ಅದು ಥೈರಾಕ್ಸಿನ್ ಹಾರ್ಮೋನ್ ಬಾಡಿಲಿ ಜಾಸ್ತಿ ಆಗಿ ಅದರಿಂದ ಪರಿಣಾಮ ಆಗಿ ಈ ಥೈರಾಕ್ಸಿನ್ ಹಾರ್ಮೋನ್ ಎಲ್ಲ ಬಾಡಿ ಟಿಶ್ಯೂಸ್ ಮೇಲೂ ಆಕ್ಟ್ ಆಗ್ತದೆ. ಸೊ ಅವರಿಗೆ ಪ್ಯಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ, ನಾಡಿ ಮಿಡಿತ ತುಂಬಾ ಜಾಸ್ತಿ ಇರ್ತದೆ, ಹಾರ್ಟ್ ಬೀಟ್ ಜಾಸ್ತಿ ಇರ್ತದೆ, ಆಂಗ್ಸೈಟಿ ಜಾಸ್ತಿ ಇರ್ತದೆ. ಮತ್ತೆ ಕೋಲ್ಡ್ ಇದರಲ್ಲಿ ಹಾಟ್ ವೆದರ್ನ ಅವರು ಬೇರ್ ಮಾಡಕ್ ಆಗೋದಿಲ್ಲ, ಆಂಗ್ಸೈಟಿ, ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಲೇಡೀಸ್ಗೆ, ಅನೇಕ ಗ್ಯಾಸ್ಟ್ರೋಎಂಟರಲ್ ಸಿಂಪ್ಟಮ್ಸ್, ಬೇದಿ ಆ ಥರ ಎಲ್ಲ ಅನೇಕ ಸಿಂಪ್ಟಮ್ಸ್ ಕಂಡು ಬರ್ತದೆ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ. ಮತ್ತೆ ಕೋಪ ಬರೋದು, ಬಾಡಿ ವೀಕ್ ಆಗೋದು, ಇಂಥದ್ದೆಲ್ಲ ತುಂಬಾ ಕಂಡು ಬರ್ತದೆ. ಮತ್ತೆ ಇನ್ನೊಂದು ಏನಂದ್ರೆ ಹೈಪೋಥೈರಾಯ್ಡಿಸಮ್, ಬಾಡಿಲಿ ಥೈರಾಕ್ಸಿನ್ ಕಮ್ಮಿ ಇರ್ತದೆ, ಸರ್ಕ್ಯುಲೇಟಿಂಗ್ ಹಾರ್ಮೋನ್ ಕಮ್ಮಿ ಇರ್ತದೆ, ಅದರಿಂದ ಅವರು ಲೆಥಾರ್ಜಿಕ್ ಸೋಮೇರಿಗಳಾಗಿರ್ತಾರೆ. ಮತ್ತೆ ಅವರಿಗೆ ಅದರಿಂದ ಪರಿಣಾಮವಾಗಿ ಬೇರೆ ಅನೇಕ ತೊಂದರೆಗಳು ಆಗ್ತವೆ, ಬಾಡಿ ಡೆವಲಪ್ಮೆಂಟ್ ಇರ್ಬೋದು, ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು, ಮತ್ತೆ ಆಂಗ್ಸೈಟಿ ಇರ್ಬೋದು, ಇಂಥದ್ದು ಅನೇಕ ಕಂಡು ಬರ್ತದೆ. ಬಾಡಿ ತುಂಬಾ ದಪ್ಪ ಆಗ್ತದೆ ಅವರಿಗೆ.
1: ಇದು ಎರಡನೇದು.
0: ಹೌದು. ಮತ್ತೆ ಮೂರನೇದು ಇನ್ಫೆಕ್ಷನ್ ಇರ್ಬೋದು, ಥೈರಾಯ್ಡೈಟಿಸ್ ಅಂತ ಹೇಳ್ತೇವೆ. ಆ ಥೈರಾಯ್ಡ್ ಗ್ಲ್ಯಾಂಡ್ಗೆ ಇನ್ಫೆಕ್ಟ್ ಆಗಿಬಿಟ್ಟು ಅದನ್ನೊಂದು ಥೈರಾಯ್ಡೈಟಿಸ್ ಅಂತ ಹೇಳ್ತೇವೆ. ಮತ್ತೆ ಆಟೋ ಇಮ್ಯೂನ್ ಪ್ರಾಬ್ಲಮ್ ಇಂದ ಬಾಡಿಲಿ ಆಟೋ ಆಂಟಿಬಾಡೀಸ್ ಡೆವಲಪ್ ಆಗಿಬಿಟ್ಟು ಅದನ್ನ ಅಟ್ಯಾಕ್ ಮಾಡ್ತದೆ ಥೈರಾಯ್ಡ್ ಸೆಲ್ಸ್ ನ. ಸೊ ಅದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್, ಅದನ್ನ ನಾವು ಕಾಮನ್ ಆಗಿ ಹಶಿಮೋಟೋಸ್ ಗಾಯಿಟರ್ ಅಂತ ಹೇಳ್ತೀವಿ.
1: ಈ ಥೈರಾಯ್ಡ್ ಗ್ರಂಥಿ ಹೇಗೆ ಕೆಲಸ ಮಾಡುತ್ತೆ ಅಂತೀರಿ?
0: ಥೈರಾಕ್ಸಿನ್ ಹಾರ್ಮೋನ್ ಸೆಕ್ರೀಟ್ ಮಾಡಲಿಕ್ಕೆ, ಸಿಂಥಸೈಸ್ ಮಾಡಲಿಕ್ಕೆ ಥೈರಾಕ್ಸಿನ್ ಹಾರ್ಮೋನ್ ಬೇಕಾಗ್ತದೆ. ಸೊ ಥೈರಾಕ್ಸಿನ್ ಹಾರ್ಮೋನ್ ಅದನ್ನ ಹೆಂಗೆ ಸಿಂಥಿಸಿಸ್ ಆಗ್ತದೆ ಅಂದ್ರೆ, ಬಾಡಿಲಿ ನಾವು ಏನು ಆಹಾರ ತಗೊಳ್ತೀವಿ, ಉಪ್ಪು ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಅದರಿಂದ ಬಾಡಿಯಿಂದ ಅಯೋಡಿನ್ ತಗೊಂಡು ಥೈರಾಯ್ಡ್ ಸೆಲ್ಸ್ ಅದನ್ನ ಸಿಂಥಿಸೈಸ್ ಮಾಡುತ್ತೆ, ಹಾರ್ಮೋನ್ ಸಿಂಥಿಸೈಸ್ ಮಾಡಿ ಬ್ಲಡ್ ಸ್ಟ್ರೀಮ್ಗೆ ಬಿಡ್ತದೆ ಅದು. ಅದನ್ನ T3 T4 ಅಂತ ಹೇಳ್ತೇವೆ. ಸೊ T3 ಹಾರ್ಮೋನ್, ದಟ್ ಈಸ್ ಥೈರಾಕ್ಸಿನ್ ಹಾರ್ಮೋನ್, ನಮ್ಮ ದೇಹದ ಎಲ್ಲ ಸೆಲ್ಸ್ ಡೆವಲಪ್ಮೆಂಟ್ಗೂ ಬೇಕಾಗ್ತದೆ, ಇನ್ಕ್ಲೂಡಿಂಗ್ ಹಾರ್ಟ್ ಟಿಶ್ಯೂಸ್, ಬ್ರೈನ್ ಟಿಶ್ಯೂಸ್ ಎಲ್ಲದಕ್ಕೂ ಅದು ಬೇಕಾಗ್ತದೆ.
1: ಇನ್ನು ಮುಖ್ಯವಾಗಿ ಒಬ್ಬ ವ್ಯಕ್ತಿಗೆ ಈ ಥೈರಾಯ್ಡ್ ಕಾಯಿಲೆ ಬಂದಿದೆ ಅಂತ ಹೇಗೆ ನಿರ್ಣಯಿಸಲಾಗುತ್ತೆ ಅಂತೀರ?
0: ಕ್ಲಿನಿಕಲ್ಲಿ ನಾವು ಅವ್ರನ್ನ ನೋಡಿದಾಗಲೇ ನಮಗೆ ಒಂದು ಡೌಟ್ ಇರ್ತದೆ, ಇವರಿಗೆ ಸಮ್ ಥೈರಾಯ್ಡ್ ಡಿಸಾರ್ಡರ್ ಇದೆ ಅಂತ. ಮತ್ತೆ ನಾವು ಆ ಥರ ಕ್ಲಿನಿಕಲ್ಲಿ ಫಸ್ಟ್ ನಾವು ಅಸೆಸ್ ಮಾಡಿದ್ಮೇಲೆ ಅವರು ಬ್ಲಡ್ ಟೆಸ್ಟ್ ಮಾಡ್ತೇವೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೇವೆ, ನೀಡಲ್ ಟೆಸ್ಟ್ ಮಾಡ್ತೇವೆ. ಸೊ ಅನೇಕ ಟೆಸ್ಟ್ಗಳು ಮಾಡ್ತೇವೆ, ಅದರಲ್ಲಿ ನಾವು ಪತ್ತೆ ಹಚ್ಚಬಹುದು. ಹಾರ್ಮೋನ್ ಜಾಸ್ತಿ ಇದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಹಾರ್ಮೋನ್ ಕಮ್ಮಿ ಇದ್ರೆ ಹೈಪೋಥೈರಾಯ್ಡಿಸಮ್ ಅಂತೀವಿ, ನಾರ್ಮಲ್ ಇದ್ರೆ ಯೂ ಥೈರಾಯ್ಡ್ ಅಂತ ಹೇಳ್ತೇವೆ.
1: ಅಂದ್ರೆ ಈಗ ಈ ಲಕ್ಷಣಗಳನ್ನ ನಾವು ನೋಡಿದ್ರೆ ಹೇಗೆ ಗುರುತಿಸಬಹುದು ಇವರಿಗೆ ಇರಬಹುದಾ ಥೈರಾಯ್ಡ್ ಅಂತ?
0: ಲಕ್ಷಣಗಳು ಒಂದು, ಇವಾಗ ಅವ್ರಿಗೆ ಕುತ್ತಿಗೆ ಜಾಗದಲ್ಲಿ ಟ್ಯೂಮರ್ಸ್ ಏನಾರು ಬಂದ್ರೆ ಗಾಯ್ಟರ್ ಅಂತ ಹೇಳ್ತೇವೆ, ದಪ್ಪ ಇರ್ತದೆ, ಟ್ಯೂಮರ್ಸ್ ಇದ್ರೆ ಕಂಡು ಬರ್ತದೆ, ಒಂದು ದೊಡ್ಡ ಗೆಡ್ಡೆ ಆಗಿರ್ತದೆ,
1: ಅಂದ್ರೆ ಊತ
0: ಇರ್ತದೆ, ಅದು ಕಾಣ್ತದೆ. ಕೆಲವು ಸಾರಿ ಏನು ಕಾಣೋದಿಲ್ಲ, ಬಟ್ ಅವರಿಗೆ ಸಿಂಪ್ಟಮ್ಸ್ ಇರ್ತದೆ, ಐದರ್ ಹೈಪರ್ ಥೈರಾಯ್ಡಿಸಮ್ ಸಿಂಪ್ಟಮ್ ಇರ್ತದೆ ಅಥವಾ ಹೈಪೋಥೈರಾಯ್ಡಿಸಮ್ ಸಿಂಪ್ಟಮ್ಸ್ ಇರ್ತದೆ. ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಅವರಿಗೆ ಪಲ್ಸ್ ರೇಟ್ ಎಲ್ಲ ತುಂಬಾ ಜಾಸ್ತಿ ಇರ್ತದೆ, ಹಾರ್ಟ್ ಬೀಟ್ ತುಂಬಾ ಜಾಸ್ತಿ ಇರ್ತದೆ, ಸ್ವೆಟ್ಟಿಂಗ್ ಇರ್ತದೆ. ಸೊ ಅನೇಕ ಸಿಂಪ್ಟಮ್ಸ್ ಇರ್ತದೆ ಅವರಿಗೆ. ಹೈಪೋಥೈರಾಯ್ಡಿಸಮ್ ಅಲ್ಲಿ ಆಗ್ಲೇ ಹೇಳಿದೆ ತಮ್ಗೆ, ಅವರು ಸೋಮಾರಿ ಲೆಥಾರ್ಜಿಕ್ ಆಗಿ ಮಂಕ್ ಆಗಿರ್ತಾರೆ, ಯಾವಾಗಲೂ ನಿದ್ರೆ ಯಾವಾಗಲೂ ಜಾಸ್ತಿ ಇರ್ತದೆ. ಸೊ ಅಂತ ನಮಗೆ ಕಂಡು ಬಂದಲ್ಲಿ ನಾವು ಅವ್ರನ್ನ ಲ್ಯಾಬೊರೇಟರಿ ಟೆಸ್ಟ್ಗೆ ಒಳಪಡಿಸ್ತೇವೆ.
1: ಅಂದ್ರೆ ಈಗ

0: ಈ ಮಧುಮೇಹ ಇದೆಯಲ್ಲ,
1: ಹೌದು,
0: ಮಧುಮೇಹ ಮತ್ತೆ ಈ ಥೈರಾಯ್ಡ್, ಇದನ್ನ ಎರಡನ್ನೂ ಕೂಡ ಏನಾದರೂ ಸ್ವಲ್ಪ ಸರಿಯಾಗಿ ನಮ್ಮ ರೋಗಿಗಳು ಥೈರಾಯ್ಡ್ ಇದ್ದಾಗ ಮಧುಮೇಹ ಇದೆ ನನಗೆ ಅದಕ್ಕೆ ಸಣ್ಣಗಾಗಿದ್ದೀನಿ ಅಂತ ತಿಳ್ಕೊಬಹುದು ಏನಾದರೂ?
1: ಹೌದು, ಅವರಿಗೆ ಗೊತ್ತಿರೋದಿಲ್ಲ, ಕೆಲವರಿಗೆ ಈ ಥೈರಾಯ್ಡ್ ಡಿಸಾರ್ಡರ್ ಇದೆ ಅಂತಾನೆ ಗೊತ್ತಿರೋದಿಲ್ಲ ಫಸ್ಟ್ ಟೈಮ್ ಆಕ್ಚುಲ್ ಆಗಿ. ಅದಕ್ಕೆ ಅವರು ಅವರ ಪರ್ಸನಲ್ ಡಾಕ್ಟರ್ನ ನೋಡ್ಕೋಬೇಕು, ಫ್ಯಾಮಿಲಿ ಫಿಸಿಷಿಯನ್ ಕಾಣಬೇಕು, ಸರ್ಜನ್ಸ್ನ ಕಾಣಬೇಕು, ಫಿಸಿಷಿಯನ್ಸ್ನ ಕಾಣಬೇಕು. ಸೊ ಅವರಿಗೆ ಮಧುಮೇಹ ಇರೋದು ಗೊತ್ತಾಗ್ತದೆ, ಬಟ್ ಈ ಥೈರಾಯ್ಡ್ ಡಿಸಾರ್ಡರ್ ಬರುವಂತದ್ದು ಅದನ್ನ ಸಪರೇಟ್ ಆಗಿ ನಾವು ಇನ್ವೆಸ್ಟಿಗೇಟ್ ಮಾಡಬೇಕಾಗ್ತದೆ. ಕೊಡಗಿನಲ್ಲಿ ತುಂಬಾ ಕಾಮನ್ ಆಗಿ ಈ ಥೈರಾಯ್ಡ್ ಡಿಸಾರ್ಡರ್ಸ್ ಪ್ರಾಬ್ಲಮ್ ತುಂಬಾ ಇದೆ.
0: ಈಗ ಈ ಥೈರಾಯ್ಡ್ ಕಾಯಿಲೆಗಳನ್ನು ನಾವು ಸರಿಯಾಗಿ ಪತ್ತೆ ಹಚ್ಚದೇ ಇದ್ರೆ ಅದು ಯಾವ ರೀತಿಯಾದಂತಹ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಅಂತೀರಾ?
1: ತುಂಬಾ ಆರೋಗ್ಯ ಸಮಸ್ಯೆ ಕಾರಣ ಆಗ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೇವೆ, ಅವರಿಗೆ ಆಂಗ್ಸೈಟಿ, ನ್ಯೂರೋಸಿಸ್, ಥೈರಾಕ್ಸಿನ್ ಬಾಡಿಲಿ ತುಂಬಾ ಜಾಸ್ತಿ ಆದಲ್ಲಿ ಅವ್ರಿಗೆ ಹಾರ್ಟ್ಗೆ ಪ್ರಾಬ್ಲಮ್ ಆಗ್ಬೋದು, ಫಿಬ್ರಿಲೇಷನ್ ಅಂತ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗಿ ಅವ್ರ ಸ್ಟ್ರೋಕ್ ಹೋಗ್ಬೋದು, ಅಥವಾ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಇರ್ತದೆ. ಅದರಿಂದ ಬೇರೆ ಆರ್ಗನ್ಸ್ ಮೇಲೆ ಈ ಥೈರಾಯ್ಡ್ ಹಾರ್ಮೋನ್ ತುಂಬಾ ಪ್ರಭಾವ ಬೀರ್ತದೆ. ಅದಕ್ಕೆ ಅದನ್ನ ನಾವು ಕಂಟ್ರೋಲ್ ಅಲ್ಲಿ ಯು ಥೈರಾಯ್ಡ್ ಸ್ಟೇಟ್ಗೆ ತರುವಂತದ್ದು ಮಾಡಬೇಕಾಗ್ತದೆ.
0: ಅಂದ್ರೆ ಈಗ ಥೈರಾಯ್ಡ್ ಕಾಯಿಲೆಗಳಿಗೆ ಹೇಗೆ ಚಿಕಿತ್ಸೆ ನೀಡಲಾಗುತ್ತೆ ಅಂತೀರಿ?
1: ಎರಡು ತರದ ಇದೆ, ಮೆಡಿಕಲ್ ಟ್ರೀಟ್ಮೆಂಟ್, ಒಂದು ಸರ್ಜಿಕಲ್ ಟ್ರೀಟ್ಮೆಂಟ್. ಮೆಡಿಕಲ್ ಟ್ರೀಟ್ಮೆಂಟ್ ಫಸ್ಟ್ ಹೈಪರ್ ಥೈರಾಯ್ಡಿಸಮ್, ಥೈರಾಕ್ಸಿನ್ ಜಾಸ್ತಿ ಇದ್ರೆ ನಾವು ಆಂಟಿ ಥೈರಾಯ್ಡ್ ಡ್ರಗ್ಸ್ ಅಂತ ಕೊಡ್ತೇವೆ. ಸೊ ಆಂಟಿ ಥೈರಾಯ್ಡ್ ಡ್ರಗ್ಸ್ ಕೊಟ್ಟು ಅದನ್ನ ನಾವು ಫಸ್ಟ್ ಯು ಥೈರಾಯ್ಡ್ಗೆ ತರ್ತೇವೆ. ಮತ್ತೆ ಹೈಪೋ ಥೈರಾಯ್ಡಿಸಮ್ ನಾವು ಥೈರಾಕ್ಸಿನ್ ಟ್ಯಾಬ್ಲೆಟ್ ಸಪ್ಲಿಮೆಂಟ್ ಮಾಡಿ ಅದನ್ನ ಯು ಥೈರಾಯ್ಡ್ ಸ್ಟೇಟ್ಗೆ ತರ್ತೇವೆ. ಮತ್ತೆ ಆ ಥೈರಾಯ್ಡ್ ಗ್ಲ್ಯಾಂಡ್ ಏನಾದ್ರೆ ಅಲ್ಲಿ ಗೆಡ್ಡೆ, ನಾಡ್ಯೂಲ್ ಅಂತ ಹೇಳ್ತೇವೆ, ಗೆಡ್ಡೆ ಏನಾರು ಇದ್ರೆ ಅದನ್ನ ಸರ್ಜಿಕಲ್ ನಾವು ಟ್ರೀಟ್ ಮಾಡಿ ಆ ಗೆಡ್ಡೆನ ತೆಗಿತೇವೆ. ಕ್ಯಾನ್ಸರ್ ನಾವು ಡಿಟೆಕ್ಟ್ ಮಾಡ್ಬೇಕಾಗ್ತದೆ. ಥೈರಾಯ್ಡ್ ಕ್ಯಾನ್ಸರ್ ತುಂಬಾ ಕಾಮನ್ ಆಗಿದೆ.
0: ಈಗ ತಾವು ವೈದ್ಯರು ಹೇಳ್ತಾ ಇರ್ತೀರ, ಯಾವುದೇ ಒಂದು ಸಮಸ್ಯೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋದೇ ಒಳ್ಳೇದು ಅಂತ. ಈಗ ಈ ಥೈರಾಯ್ಡ್ ಕಾಯಿಲೆ ಬರ್ದಿರೋ ಹಾಗೆ ಏನಾದರೂ ತಡೆಗಟ್ಟೋದಕ್ಕೆ ಸಾಧ್ಯನಾ?
1: ತಡ್ಕಟ್ಬೋದು, ಕೆಲವು ಮಾತ್ರ ಕಷ್ಟ. ಈಗ ಜೆನೆಟಿಕ್ ಅಲ್ಲಿ ಬರುವಂತದ್ದು ನಮ್ಮ ಕೈಲಿ ಇರೋದಿಲ್ಲ ಅದು, ಅಥವಾ ಆಟೋ ಇಮ್ಯೂನ್ ಬರುವಂತದ್ದು ಥೈರಾಯ್ಡ್ ಪ್ರಾಬ್ಲಮ್ ನಮ್ಮ ಕೈಲಿ ಇರೋದಿಲ್ಲ. ಬೇರೆ ಐಡಿನ್ ಡಿಫಿಷಿಯನ್ಸಿ ಅಂತದ್ದು ಡಯಟರಿ ಪ್ರಾಬ್ಲಮ್ ಇರೋದನ್ನು ಡೆಫಿನೆಟ್ ಆಗಿ ನಾವು ತಡೆಗಟ್ಟಬಹುದು.
0: ಅಂದ್ರೆ ಏನೇನು ಮುಂಜಾಗ್ರತೆ ವಹಿಸಬಹುದು ಅಂತೀರಿ?
1: ಸೊ ಐಡಿನ್ ಸಪ್ಲಿಮೆಂಟ್, ನಾವು ಐಡಿನ್ ಇರುವಂತದ್ದು ಪದಾರ್ಥ ಹೆಚ್ಚು ಬಳಸಬೇಕು ಆಹಾರದಲ್ಲಿ ಇರ್ಬೋದು, ಅಥವಾ ಐಡೈಸ್ ಸಾಲ್ಟ್, ಈಗೆಲ್ಲ ಗವರ್ಮೆಂಟ್ ಅವರು ಐಡೈಸ್ ಸಾಲ್ಟ್ ಮಾಡಿದ್ದಾರೆ. ಸೊ ಐಡೈಸ್ ಸಾಲ್ಟ್ ನಾವು ಹೆಚ್ಚು ಉಪಯೋಗಿಸಿ, ಮತ್ತೆ ಕೆಲವು ಆಂಟಿ ಥೈರಾಯ್ಡ್ ಫುಡ್ಸ್ ಇದೆ ಅಂತದನ್ನೆಲ್ಲ ಸ್ವಲ್ಪ ವಾರಕ್ಕೆ ಕಮ್ಮಿ ಉಪಯೋಗಿಸ್ಬೇಕು. ಫಾರ್ ಎಕ್ಸಾಂಪಲ್, ಕ್ಯಾಬೇಜ್ ಇರ್ಬೋದು ಅಥವಾ ಕಾಲಿಫ್ಲವರ್ ಇರ್ಬೋದು, ಕೆಲವು ಐಟಮ್ಸ್ ಸ್ವಲ್ಪ ಆಂಟಿ ಥೈರಾಯ್ಡ್ ಆಕ್ಟಿವಿಟೀಸ್ ಇರ್ತದೆ, ಅದನ್ನ ಜಾಸ್ತಿ ಯೂಸ್ ಮಾಡಬಾರ್ದು. ನಾವು ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ರೆ ಒಳ್ಳೇದು.
0: ಅಂದ್ರೆ ಈ ಎಲೆಕೋಸು ಮತ್ತೆ ಹೂಕೋಸು ಅಂತ ತಾವ್ ಹೇಳಿದ್ರಿ,
1: ಹೌದು,
0: ಅದರಲ್ಲಿ ಕೂಡ ಅಯೋಡಿನ್ ಅಂಶ ಏನಾದರೂ ಇದೆಯಾ?
1: ಅದೆಲ್ಲ ಆಂಟಿ ಥೈರಾಯ್ಡ್ ವೆಜಿಟೇಬಲ್ಸ್ ಅಂತ ಹೇಳ್ತೇವೆ ನಾವು. ಸೊ ಅಯೋಡಿನ್ ಅಂಶ ಕಮ್ಮಿ ಇರ್ತದೆ, ಅದರಿಂದ ನಾವು ಅದನ್ನ ಡಯಟರಿ ಮಾಡಿಫಿಕೇಶನ್ ಮಾಡಿಕೊಂಡು ಇದನ್ನ ಸ್ವಲ್ಪ ಕಮ್ಮಿ ಉಪಯೋಗಿಸಿದ್ರೆ ಒಳ್ಳೇದು ಅಂತ ನಾವು ಅವರಿಗೆ ಕಮ್ಮಿ ಉಪಯೋಗಿಸಕ್ಕೆ ಹೇಳ್ತೀವಿ. ವಾರಕ್ಕೆ ಒಂದ್ಸರಿ ಬೇಕಾದ್ರೆ ಉಪಯೋಗಿಸ್ಬೋದು, ಎರಡು ಸರಿ ಉಪಯೋಗಿಸ್ಬೋದು. ಡೈಲಿ ಅದನ್ನೇ ತಿಂತಾ ಇದ್ರೆ ಅದು ನಮಗೆ ಸ್ವಲ್ಪ ಆಂಟಿ ಥೈರಾಯ್ಡ್ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ,
0: ಅಂದ್ರೆ ಪ್ರಮಾಣ ಹೆಚ್ಚಾಗಂಗೆ ಆಗ್ಬೋದು ಅಂತ ಹೇಳ್ಬೋದು. ಮತ್ತೆ ಇದು ಏನಾದ್ರೂ ಸಂತಾನೋತ್ಪತ್ತಿ ಸಮಸ್ಯೆಗಳಿಗೆ ಕಾರಣ ಆಗ್ಬೋದಾ ಈ ಥೈರಾಯ್ಡ್ ಸಮಸ್ಯೆ?
1: ಹೌದು, ಅದರಲ್ಲಿ ಏನಾಗ್ತದೆ ಮಿಸ್ ಕ್ಯಾರೇಜ್ ಅಂತದ್ದು, ಮತ್ತೆ ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಲೇಡೀಸ್ ಅಲ್ಲಿ ಕಂಡು ಬರುವಂತದ್ದು ಒಂದು ಹಾರ್ಮೋನ್ ಇದು, ಅದರಿಂದ ಕೆಲವು ಪ್ರೆಗ್ನೆನ್ಸಿ ಡಿಲೇ ಆಗುವಂತದ್ದು. ಅದಕ್ಕೆ ಅವರು ಎಂಡೋಕ್ರೈನಾಲಜಿಸ್ಟ್ ಹತ್ರ ಒಪಿನಿಯನ್ ತಗೊಂಡು ಗೈನಕಾಲಜಿಸ್ಟ್, ಯೂಶುವಲ್ ಆಗಿ ಗೈನಕಾಲಜಿಸ್ಟ್ ಏನ್ ಮಾಡ್ತಾರೆ, ಕಳಿಸ್ತಾರೆ ಅವ್ರು ಎಂಡೋಕ್ರೈನಾಲಜಿ ಒಪಿನಿಯನ್ ಕಳಿಸ್ತಾರೆ, ಅಥವಾ ಫಿಸಿಷಿಯನ್ ಹತ್ರ ಫಸ್ಟ್ ಒಪಿನಿಯನ್ ಕಳಿಸ್ತಾರೆ. ಗೆಡ್ಡೆ ಏನು ಇಲ್ಲ ಅಂದ್ರೆ, ಗೆಡ್ಡೆ ಇದ್ರೆ ಅದನ್ನ ನಾವು ಯೂಶುವಲ್ ಆಗಿ ಅದನ್ನ ಟ್ರೀಟ್ ಮಾಡ್ತೇವೆ, ನಾವು ಅದನ್ನ ಆಪರೇಟ್ ಮಾಡಿ ತೆಗಿತೇವೆ. ಅವ್ರನ್ನ ಯು ಥೈರಾಯ್ಡ್ ಸ್ಟೇಟ್ಗೆ ತಂದು ಮತ್ತೆ ಗೆಡ್ಡೆನ ನಾವು ತೆಗಿತೇವೆ, ಥೈರಾಯ್ಡೆಕ್ಟಮಿ ಅಂತ ಮಾಡ್ತೇವೆ. ಮಾಡಿಬಿಟ್ಟು ನಾವು ಅವ್ರಿಗೆ ಪ್ರಾಬ್ಲಮ್ ಬರ್ದಂಗೆ ನೋಡ್ಕೊಳ್ತೇವೆ.
0: ಈಗ ಔಷಧಿಯನ್ನ ಸೇವಿಸೋದಾದ್ರೆ ಅವರು ಅದನ್ನ ಹೇಗೆ ಮಾಡ್ಬೇಕಾಗತ್ತೆ, ಅಂದ್ರೆ ಜೀವನ ಪರ್ಯಂತ ತಗೋಬೇಕಾಗತ್ತೆ ಹೇಗೆ ಅದು?
1: ಈಗ ಫಾರ್ ಎಕ್ಸಾಂಪಲ್, ಥೈರಾಯ್ಡ್ ಸರ್ಜರಿ ಮಾಡ್ತೇವೆ, ಟೋಟಲ್ ಥೈರಾಯ್ಡೆಕ್ಟಮಿ ಸುಮಾರು ಕಡೆ ನಾವು ಮಾಡ್ತೇವೆ. ಟೋಟಲ್ ಫುಲ್ ಥೈರಾಯ್ಡ್, ಅದು ಕ್ಯಾನ್ಸರ್ ರಿಸ್ಕ್ ಇರ್ಬೋದು ಅಥವಾ ತುಂಬಾ ಗೆಡ್ಡೆಗಳು ಇರ್ಬೋದು ಅದರಲ್ಲಿ ಅಂತ ಟೈಮ್, ಅಥವಾ ಕ್ಯಾನ್ಸರ್ ಇರ್ಬೋದು, ಅರ್ಲಿ ಕ್ಯಾನ್ಸರ್ ಇರ್ಬೋದು. ಸೊ ಅಂತ ಕಡೆ ನಾವು ಟೋಟಲ್ ಥೈರಾಯ್ಡೆಕ್ಟಮಿ ಮಾಡಿಬಿಡ್ತೇವೆ. ಸೊ ಆವಾಗ ಅವ್ರಿಗೆ ಬಾಡಿಲಿ ಥೈರಾಯ್ಡ್ ಹಾರ್ಮೋನ್ ಇರೋದಿಲ್ಲ, T3 T4 ಉತ್ಪಾದನೆ ಇರೋದಿಲ್ಲ, ಅದರಿಂದ ನಾವು ಸಪ್ಲಿಮೆಂಟ್ ಕೊಡ್ಬೇಕಾಗ್ತದೆ.

0: ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ.
1: ಒಟ್ಟಾರೆ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೇ, ಈ ಥೈರಾಯ್ಡ್ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀರಾ?
0: ಈಗ ಕೊಡಗಿನಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಸ್ವಲ್ಪ ಕಾಮನ್ ಆಗಿರ್ತದೆ. ಆ್ಯಕ್ಚುಲಾಗಿ ನೀವು ಏನು ಮಾಡ್ಬೋದು, ಒಂದು ಪ್ರಿವೆಂಟಿವ್ ಮೆಷರ್ ಆಗಿ ನೀವು ಇವಾಗ ನಾವು ಆಹಾರ ಪದ್ಧತಿ ಹೇಳಿದೆ ನಾನು, ಇನ್ನೊಂದು ಏನು ಮಾಡ್ಬೋದು ಅಂದರೆ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಈ ಥೈರಾಯ್ಡ್ ಗ್ಲ್ಯಾಂಡ್ ನಿಮಗೆ ಹೇಳಿದೆ ಯಾವ ಜಾಗದಲ್ಲಿ ಇರ್ತದೆ ಅಂತ, ಅದಕ್ಕೆ ಮಸಾಜ್ ಕೊಡ್ಬೋದು ನೀವು. ಎವ್ರಿಡೇ ಮಾರ್ನಿಂಗ್ ಒಂದು 5 ಮಿನಿಟ್ಸ್

0: ಕೊಂಡು ಈ ಥೈರಾಯ್ಡ್ ಗ್ಲ್ಯಾಂಡ್ ನಿಮಗೆ ಹೇಳಿದೆ ಯಾವ ಜಾಗದಲ್ಲಿ ಇರ್ತದೆ ಅಂತ, ಅದಕ್ಕೆ ಮಸಾಜ್ ಕೊಡ್ಬೋದು ನೀವು. ಎವ್ರಿ ಡೇ ಮಾರ್ನಿಂಗ್ ಒಂದು 5 ಮಿನಿಟ್ಸ್ ಮಸಾಜ್ ಕೊಟ್ಟರೆ ಅದೊಂದು ಸ್ಟಿಮ್ಯುಲೇಷನ್ ತರ ಅದು. ಸೊ ಮಸಾಜ್ ಕೊಡ್ಬೋದು, ಮತ್ತೆ ರೆಗ್ಯುಲರ್ ಆಗಿ ನೀವು ಚೆಕ್ ಮಾಡಬೇಕಾಗ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ಕೋಬಹುದು, ಡಾಕ್ಟರ್ ಹತ್ರ ಸಲಹೆ ತಗೋಬೇಕು, ಯಾಕೆಂದ್ರೆ ಇದು ಒಂದು ಕಾಮನ್ ಡಿಸಾರ್ಡರ್ ಪ್ರಾಬ್ಲಮ್. ಮತ್ತೆ ಸ್ವೆಲ್ಲಿಂಗ್ ಏನಾರು ಕಂಡು ಬಂದ್ರೆ ಡೆಫಿನೆಟ್ ಆಗಿ ನೀವು ಅದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು. ಅದು ಬಿನೈನ್ ಅಂದ್ರೆ ಅದು ಕೆಟ್ಟ ಕಾಯಿಲೆ ಇರೋದಿಲ್ಲ. ಕ್ಯಾನ್ಸರಸ್ ಗೆಡ್ಡೆ ಅಂದ್ರೆ ಅದನ್ನ ನೀವು ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ ಇಮಿಡಿಯೇಟ್ ಆಗಿ ತಗೋಬೇಕಾಗ್ತದೆ. ಸೊ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಸಲಹೆ ತಗೊಂಡು ಅದನ್ನ ಒಳ್ಳೆ ಗ್ರೋತ್ ಅಥವಾ ಕೆಟ್ಟ ಗ್ರೋತ್ ಅನ್ನೋದನ್ನ ಇನ್ವೆಸ್ಟಿಗೇಟ್ ಮಾಡಬೇಕಾಗ್ತದೆ. ಸೊ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಸೊ ತಮ್ಮ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸಲಹೆ ಕೇಳಬಹುದು.
1: ಈಗ ನಮ್ಮ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಇದಕ್ಕೆ ಚಿಕಿತ್ಸೆ ಸಿಗುತ್ತಾ?
0: ಹೌದು, ಇದಕ್ಕೆ ಚಿಕಿತ್ಸೆ ನಾವು ಮಾಡ್ತೀವಿ. ಫಸ್ಟ್ ಫಿಸಿಷಿಯನ್ ನೋಡ್ತಾರೆ, ಫಿಸಿಷಿಯನ್ ನೋಡಿ ಅದನ್ನ ಹೈಪರ್ ಥೈರಾಯ್ಡ್, ಹೈಪೋಥೈರಾಯ್ಡ್, ಆಟೋಮಿಯೋ ಅಥವಾ ಇನ್ಫೆಕ್ಷನ್ ಎಲ್ಲ ಇದು ಮಾಡಿ ಏನಾದ್ರು ಗೆಡ್ಡೆ ಬಂದಲ್ಲಿ ನಮಗೆ ENT ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ನಾವು ಅದು ಒಳ್ಳೆ ಗೆಡ್ಡೆನ ಅಥವಾ ಕೆಟ್ಟ ಕಾಯಿಲೆನ ಅಂತ ಇನ್ವೆಸ್ಟಿಗೇಟ್ ಮಾಡಿ ಶಸ್ತ್ರಚಿಕಿತ್ಸೆ ಮೂಲಕ ಅದನ್ನ ಕ್ಯೂರ್ ಮಾಡ್ತೇವೆ.
1: ಆತ್ಮೀಯ ಕೇಳಿದ್ರೆ ತಮಗೆ ಈ ಥೈರಾಯ್ಡ್ ಕಾಯಿಲೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9845571569. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845471569. ತುಂಬ ಸಂತೋಷ ಡಾಕ್ಟರ್ ಮೋಹನ್ ಅಪ್ಪಾಜಿಯವರೇ, ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ಥೈರಾಯ್ಡ್ ಕಾಯಿಲೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಇದುವರೆಗೆ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ ಡಾಕ್ಟರ್ ಮಧುಸೂದನ್ ಅವರೇ.
3: ನಮಸ್ಕಾರ ಸರ್.
1: ಈಗ ಪ್ರಾರಂಭದಲ್ಲಿ ಅತಿಸಾರ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ?
3: ಮಲವು ಸಾಮಾನ್ಯವಾಗಿ ಗಟ್ಟಿ ಪ್ರಮಾಣದಲ್ಲಿ ಹೋಗ್ತಾ ಇರುತ್ತೆ. ಅದು ಸಹಜವಾಗಿ ಗಟ್ಟಿ ಪ್ರಮಾಣಕ್ಕಿಂತ ತೆಳುವಾಗಿ ಹೋಗೋದನ್ನು ಅತಿಸಾರ ಅಂತ ಕರಿತೀವಿ. ಅಥವಾ ಒಂದಕ್ಕಿಂತ ಹೆಚ್ಚು ಬಾರಿ ತೆಳುವು ರೀತಿಯಲ್ಲಿ ಮಲ ವಿಸರ್ಜನೆ ಆದರೆ ಅದನ್ನು ಅತಿಸಾರ ಅಥವಾ ನಮ್ಮ ಭಾಷೆಯಲ್ಲಿ ಭೇದಿ ಅಂತಲೂ ಸಹ ನಾವು ಕರಿತೀವಿ.
1: ಅಂದರೆ ನಮ್ಮ ಆಡು ಭಾಷೆಯಲ್ಲಿ ಭೇದಿ.
3: ಹಾಂ, ಭೇದಿ.
1: ಅಂದರೆ ಈ ಅತಿಸಾರದಿಂದ ಆಗುವಂಥ ತೊಂದರೆಗಳೇನು ಅಂತೀರಿ?
3: ಈಗ ಅತಿಸಾರದಲ್ಲಿ ನಾವು ಭಾಳ ಮುಖ್ಯವಾಗಿ ಏನ್ಬೇಕಂದ್ರೆ, ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಸಾವು ನೋವುಗಳಿಲ್ಲ, ಬಟ್ ದೇಶದ 5 ರಾಜ್ಯಗಳಲ್ಲಿ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಬಾಲ್ಯದಲ್ಲಿ ಈ ಅತಿಸಾರದಿಂದ ಸಾವನ್ನಪ್ಪುತ್ತಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಇದರಿಂದ ಬಹಳ ಮುಖ್ಯವಾಗಿ ನಿರ್ಜಲೀಕರಣ ಆಗುತ್ತೆ, ನಿರ್ಜಲೀಕರಣದಿಂದ ಸಾವು ಸಂಭವಿಸತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಹಳ ಮುಖ್ಯವಾಗಿ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಇದು ಸಾವಿನ ಪ್ರಮಾಣ ಹೆಚ್ಚಿನದಾಗಿರುತ್ತೆ.
1: ಅಂದ್ರೆ 5 ವರ್ಷದ ಒಳಗಿನ ಮಕ್ಕಳನ್ನೇ ಬಾರಿಸೋದಕ್ಕೆ ಏನು ಕಾರಣ ಅಂತೀರಿ?
3: ರೋಗ ನಿರೋಧಕ ಶಕ್ತಿ ಮಕ್ಕಳಲ್ಲಿ ಕಮ್ಮಿ ಇರುತ್ತೆ, ಮತ್ತೆ ಬಹಳಷ್ಟು ಮಕ್ಕಳು ಅವರ ವಯಸ್ಸಿಗೆ ತಕ್ಕ ತೂಕ, ಎತ್ತರಕ್ಕೆ ತಕ್ಕ ತೂಕ ಇರೋದಿಲ್ಲ. ಅಪೌಷ್ಟಿಕತೆ ಅಂತ ನಾವು ಕರಿತೀವಿ. ಈ ಅಪೌಷ್ಟಿಕತೆ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ಅಂಥ ಮಕ್ಕಳು ಬಹಳ ಬೇಗ ಇದಕ್ಕೆ ತುತ್ತಾಗ್ತಾರೆ, ಮತ್ತೆ ಸಾವು ನೋವುಗಳ ಸಾಧ್ಯತೆನೂ ಜಾಸ್ತಿ ಇರುತ್ತೆ.
1: ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಡಾಕ್ಟರ್ ಮಧುಸೂದನ್ ಅವರೇ, ಅತಿಸಾರ ಆಗೋದಕ್ಕೆ ಏನು ಕಾರಣ ಅಂತ?
3: ಅತಿಸಾರಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನೈರ್ಮಲ್ಯತೆಯ ಕೊರತೆ. ಶುದ್ಧವಾದ ಕುಡಿಯುವ ನೀರು ಉಪಯೋಗಿಸ್ಲಿಲ್ಲ ಅಂತ ಹೇಳಿದ್ರೆ, ಮತ್ತೆ ಒಬ್ಬರಿಗೆ ಅತಿಸಾರ ಇರ್ತಕ್ಕಂಥ ಮನೆಯಲ್ಲಿ ಕೈ ತೊಳೆದೇನೆ ಊಟ ಮಾಡೋದ್ರಿಂದ ಈ ಒಂದು ಅತಿಸಾರ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಇದು ವೈರಸ್ ಅಥವಾ ಬ್ಯಾಕ್ಟೀರಿಯಾದಿಂದ ಎರಡೂ ಬರುತ್ತೆ. ವೈರಸ್ ಇಂದನೂ ಅತಿಸಾರ ಉಂಟಾಗಬಹುದು, ಬ್ಯಾಕ್ಟೀರಿಯಾದಿಂದನೂ ಉಂಟಾಗಬಹುದು.
1: ಅಂದ್ರೆ ಶುಚಿತ್ವದ ಕೊರತೆ ಅಂತೀರಾ?
3: 100% ಇದು ಶುಚಿತ್ವದ ಕೊರತೆಯಿಂದನೇ ಅತಿಸಾರ ಹೆಚ್ಚಿನ
1: ಬರುವಂತದ್ದು
3: ಸಾಧ್ಯತೆ ಇರುತ್ತೆ.
1: ಅಂದ್ರೆ ಕಲುಷಿತ ನೀರು ಮತ್ತು ಆಹಾರನು ಕಾರಣ ಆಗ್ಬಹುದು?
3: ಖಂಡಿತವಾಗ್ಲೂ ಕಲುಷಿತವಾದ ನೀರೇ ಇದಕ್ಕೆ ಬಹಳ ಮುಖ್ಯ ಕಾರಣ. ಕಲುಷಿತವಾದ ಆಹಾರ ನೀರು ಎರಡೂ ಸಹ ಕಾರಣ ಆಗುತ್ತೆ.
1: ಇದೊಂದು ಮಾರಣಾಂತಿಕ ಕಾಯಿಲೆನೆ?
3: ಹೌದು, ಖಂಡಿತ ಇದು ನಮ್ಮ ರಾಜ್ಯದಲ್ಲಿ ಸಾವಿನ ಸಂಖ್ಯೆ ಕಮ್ಮಿ ಇರ್ಬೋದು, ಬಟ್ ದೇಶದ ಒಂದು 5 ರಾಜ್ಯಗಳಲ್ಲಿ ಅತಿಸಾರದಿಂದ ಸಾವಿನ ಸಂಖ್ಯೆ ಬಹಳಷ್ಟು ಪ್ರಮಾಣದಲ್ಲಿದೆ. ಹಾಗಾಗಿ ಇದು ಖಂಡಿತವಾಗ್ಲೂ ಮಾರಣಾಂತಿಕವಾದ ಕಾಯಿಲೆ. ನಾವು ಸರಿಯಾದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಿಲ್ಲ ಅಂದ್ರೆ ಸಾವು ಸಂಭವಿಸತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಹಳ ಮುಖ್ಯವಾಗಿ

0: ಸಾರ ಸಂಭವಿಸೋದು ಬೇಸಿಗೆ ಮತ್ತು ಮಾನ್ಸೂನ್ ಋತುವಲ್ಲಿ.
1: ಕಾರಣ ಏನು ಅಂತೀರಿ?
0: ಅದು ಆ ಟೈಮಲ್ಲಿ ವೈರಸ್ ಮತ್ತು ಬ್ಯಾಕ್ಟೀರಿಯಾ ಗ್ರೋತ್ಗೆ ತುಂಬ ಸೂಕ್ತವಾದ ವಾತಾವರಣ ಇರುತ್ತೆ, ಮತ್ತು ಜೊತೆಗೆ ನೀರಿನ ಅಭಾವನೂ ಸಹ ಜಾಸ್ತಿ ಇರುತ್ತೆ.
1: ಬೇಸಿಗೆಯಲ್ಲಿ ನೀರಿನ ಅಭಾವ ಇರುತ್ತೆ,
0: ಮಾನ್ಸೂನ್ ಅಲ್ಲಿ ವೈರಸ್ ಗ್ರೋತ್ಗೆ ಈ ಒಂದು ಕೋಲ್ಡ್ ಎನ್ವೈರನ್ಮೆಂಟ್ ಸಹಾಯಕಾರಿಯಾಗಿರುತ್ತೆ.
1: ಮತ್ತೆ ಈ ಕಲುಷಿತ ನೀರು ಕುಡಿಯುವ ನೀರಿಗೆ ಸೇರ ಸಾಧ್ಯತೆ ಇರುತ್ತೆ,
0: ಸಾಧ್ಯತೆ ಇರುತ್ತೆ. ಈ ಮಳೆಗಾಲದಲ್ಲಿ ಆ ರೀತಿ ಆಗುವಂತ ಸಾಧ್ಯತೆ ಇರುತ್ತೆ. ಎಲ್ಲ ಟೈಮಲ್ಲೂ ಆಸ್ಪತ್ರೆ ಹತ್ರದಲ್ಲಿರಲ್ಲ. ORS ಮತ್ತೆ ಜಿಂಕೆ ಇದಕ್ಕೆ ರಾಮಬಾಣ ಅಂತ ಹೇಳ್ಬೋದು. ತಕ್ಷಣವಾಗಿ ಅವರು ORS ಇಂದ ಶುರು ಮಾಡಿದ್ರೆ ಮತ್ತೆ ಜಿಂಕ್ ಟ್ಯಾಬ್ಲೆಟ್ ನ 14 ದಿನ ಕೊಟ್ರೆ ಖಂಡಿತವಾಗ್ಲೂ ನಿರ್ಜಲೀಕರಣ ಪ್ರಮಾಣವನ್ನ ತಡೆಗಟ್ಟಬಹುದು.
1: ಅಂದ್ರೆ ORS ಅಂದ್ರೆ ಏನು?
0: ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ. ಅಂದ್ರೆ ರಿಹೈಡ್ರೇಷನ್ ಲವಣಾಂಶಗಳನ್ನ ಕೂಡಿರುತ್ತೆ, ಸೋಡಿಯಂ ಕ್ಲೋರೈಡ್ ಪೊಟಾಶಿಯಂ ಈ ರೀತಿ ವಿವಿಧ ಲವಣಾಂಶಗಳನ್ನ ಕೂಡಿರ್ತಕ್ಕಂಥ ಒಂದು ಬ್ಯಾಲೆನ್ಸ್ಡ್ ಒಂದು ಸೊಲ್ಯೂಷನ್ ಅದು. ಸೊ ಅದು ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ.
1: ಒಂದು ಈ ಅತಿಸಾರದಿಂದ ಆಗುವಂತ ತೊಂದರೆ ಅಂದ್ರೆ ತಾವು ತಿಳಿಸಿದ್ದು ನಿರ್ಜಲೀಕರಣ ಅಂತ.
0: ಹೌದು.
1: ಏನು ನಿರ್ಜಲೀಕರಣ ಅಂದ್ರೆ?
0: ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗೋದನ್ನೇ ನಿರ್ಜಲೀಕರಣ ಡಿಹೈಡ್ರೇಷನ್ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ನೀರಿನ ಅಂಶ ಏನು ದೇಹದಲ್ಲಿ ಇರುತ್ತೆ ಅದು ಪ್ರತಿ ಸರಿ ಭೇದಿಯಾದಾಗಲೂ 100-200 ml ಅಷ್ಟು ಕಮ್ಮಿ ಆಗ್ತಾ ಹೋದಾಗ ಮಗು ಸುಸ್ತಾಗುತ್ತೆ. ಸೊ ಅದು ನಿರ್ಜಲೀಕರಣ ಉಂಟಾಗುತ್ತೆ.
1: ಅಂದ್ರೆ ಮಕ್ಕಳಿಗೆ ಜಾಸ್ತಿ ಪರಿಣಾಮ ಬೀರುತ್ತೆ
0: ಖಂಡಿತವಾಗ್ಲು 5 ವರ್ಷದ ಒಳಗೆ. ಹಾಗಾಗಿ ನಾವು ಬಹಳ ಪ್ರಾಮುಖ್ಯತೆ ಕೊಡ್ತಾ ಇರೋದು ನಿರ್ಜಲೀಕರಣಕ್ಕೆ, ಡಿಹೈಡ್ರೇಷನ್ಗೆ. ಅತಿಸಾರ ಹೇಗಿದ್ರು ಒಂದ್ಸತಿ 2 ಸತಿ ಆದ್ರೆ ಪರವಾಗಿಲ್ಲ, ಬಟ್ ನಿರ್ಜಲೀಕರಣ ಆದ್ರೆ ಮಗುಗೆ ಬಹಳ ತೊಂದರೆ ಆಗುತ್ತೆ.
1: ಮತ್ತೆ ನಿರ್ಜಲೀಕರಣವನ್ನು ಕೂಡ ವರ್ಗೀಕರಣ ಮಾಡಬಹುದೇ?
0: ಹೌದೌದು, ಅದರಲ್ಲಿ 3 ವರ್ಗೀಕರಣ ಇದೆ,
1: ಹಂತಗಳು.
0: ನಿರ್ಜಲೀಕರಣ ಇಲ್ಲದೆ ಇರೋಂತ ಅತಿಸಾರ, ಅತಿಸಾರದ ಜೊತೆಗೆ ಸಾಧಾರಣ ನಿರ್ಜಲೀಕರಣ, ಅತಿಸಾರದ ಜೊತೆಗೆ ತೀವ್ರತರವಾದ ನಿರ್ಜಲೀಕರಣ ಅಂತ. ಸೊ ಈ 3 ಹಂತಗಳಿಗೂ ಚಿಕಿತ್ಸೆ ಬೇರೆ ಬೇರೆ ರೀತಿ ಇದೆ. ನಿರ್ಜಲೀಕರಣದ ಒಂದು ಲಕ್ಷಣಗಳು ಬಹಳ ಇಂಪಾರ್ಟೆಂಟ್, ತಾಯಿ ಅದನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ಮಗು ಪದೇ ಪದೇ ಕಿರಿಕಿರಿ ಮಾಡ್ತಾ ಇರೋದು, ಕಣ್ಣುಗಳ ಒಂದು ಗುಡ್ಡೆ ಒಳಗೋಗಿರುತ್ತೆ, ಗುಂಡಿ ಆಗಿರುತ್ತೆ, ಮತ್ತೆ ಚರ್ಮ ಚಿವುಟದಾಗ ಸುಕ್ಕು ಜಾಸ್ತಿ ಬರುತ್ತೆ. ಸೊ ಅದ್ರ ಜೊತೆಗೆ ನೀರ್ ಕುಡಿಯೋದನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ, ತುಂಬಾ ಸುಸ್ತಾದಂಗೆ ಕಾಣಿಸ್ತಾ ಇರುತ್ತೆ, ಮತ್ತೆ ನೀರ್ ಕುಡಿಬೇಕು ಕುಡಿಬೇಕು ಅಂತ ಬಯಾರಿಕೆ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ನಿರ್ಜಲೀಕರಣದ ಲಕ್ಷಣಗಳು.
1: ನಿರ್ಜಲೀಕರಣಕ್ಕೆ ಏನು ಚಿಕಿತ್ಸೆ ಅಂತೀರಿ?
0: ಚಿಹ್ನೆಗಳು ಬರಕ್ಕೂ ಮುಂಚೆನೆ ನಾವು ಅತಿಸಾರ ಬಂದ ತಕ್ಷಣನೇ ಬಹಳ ಮುಖ್ಯವಾದ 2 ಜೋಡಿ No. 1 ಅಂತ ಕರಿತೀವಿ ನಮ್ಮ ಇದರಲ್ಲಿ, ORS ಮತ್ತೆ ಜಿಂಕ್. ORS ದ್ರಾವಣ ಮತ್ತೆ ಜಿಂಕ್ ಟ್ಯಾಬ್ಲೆಟ್. ಸೊ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪದೇ ಪದೇ, ಈಗ 6 ತಿಂಗಳು ಒಳಗಡೆ ಇದ್ರೆ ಬೇರೆ ತರ ಇದೆ, 6 ತಿಂಗಳಿಗಿಂತ ಹೆಚ್ಚಿನ ಮಗು ಇದ್ರೆ ಬೇರೆ ತರ ಇದೆ. 6 ತಿಂಗಳು ಒಳಗಡೆ ನಾವು ORS ಜೊತೆಗೆ ಪದೇ ಪದೇ ಎದೆ ಹಾಲು ಕೊಡ್ತಾ ಇರಬೇಕು.
1: ಎದೆ ಹಾಲು ಕೊಡ್ಲೇಬೇಕು.
0: 6 ತಿಂಗಳ ನಂತರ ಮನೆಯಲ್ಲಿ ತಯಾರಿಸಿದ ದ್ರವ ಪದಾರ್ಥಗಳು ಯಾವ್ದಾದ್ರು ಇರ್ಬೋದು, ಗಂಜಿ, ನಿಂಬೆಹಣ್ಣಿನ ಪಾನಕ ಇರ್ಬೋದು, ಹಾಲು, ತರಕಾರಿಯಿಂದ ತಯಾರಿಸಿದ ಸೂಪು, ತೆಂಗಿನಕಾಯಿ ಎಳ್ನೀರು, ಈ ಥರದ್ದೆಲ್ಲ ಕೊಡ್ಬೋದು. ಅದು ORS ದ್ರಾವಣನ ತಯಾರು ಮಾಡಬೇಕು. 1 ಲೀಟ್ರ್ ನೀರಿಗೆ 1 ಪ್ಯಾಕೆಟನ್ನು ಹಾಕಿ ತಯಾರು ಮಾಡಿ ಇಟ್ಟರೆ ಕುದಿಸಿ ಆರಿಸಿದ ನೀರಿಗೆ ಹಾಕಬೇಕು. ಅದು ಬಹಳ
1: ಶುದ್ಧವಾದ ನೀರು, ಬಹಳ ಮುಖ್ಯ.
0: ಕುದಿಸಿ ಆರಿಸಿದ್ದೆ ಶುದ್ಧವಾದ ಅಂದರೆ ಕುದಿಸಿ ಆರಿಸಿದ, ಕುದಿಸಿ ಆರಿಸಿದ 1 ಲೀಟ್ರ್ ನೀರಿಗೆ 1 ಪ್ಯಾಕೆಟ್ ಹಾಕಿ ಇಟ್ಟರೆ 24 ಗಂಟೆ ಒಳಗಡೆ ಅದನ್ನ ಯೂಸ್ ಮಾಡಬಹುದು.
1: ಮುಗಿಸ್ಬೇಕಾಗುತ್ತೆ.
0: ಅದಾದ್ಮೇಲೆ ನಾವು ಮತ್ತೆ ಚೇಂಜ್ ಮಾಡಬೇಕು. ಸೊ ಈ ಒಂದು ಇದರಲ್ಲಿ ಭೇದಿ ಆದ ತಕ್ಷಣ 2 ತಿಂಗಳ ಒಳಗಡೆ 5 ಚಮಚ ORS ದ್ರಾವಣನ ಪ್ರತಿ ಬಾರಿ ಭೇದಿಯಾದ ಕೊಡಬೇಕು. 2 ತಿಂಗಳಿಂದ 2 ವರ್ಷದವರೆಗೆ 1/2 ಗ್ಲಾಸ್ ಇಂದ 1/2 ಗ್ಲಾಸ್ ಅಂದ್ರೆ 50-100 ml ಪ್ರತಿ ಬಾರಿ ಭೇದಿಯಾದಾಗ. ಸೊ ನಾನು ಮೊದಲೇ ಹೇಳಿದೆ, ಪ್ರತಿ ಬಾರಿ ಭೇದಿಯಾದಾಗ್ಲೂ 50-100 ml ದ್ರಾವಣ ಹೋಗ್ತಾ ಇರತ್ತೆ.
1: ಮತ್ತೆ ಮರುಪೂರ್ಣ ಮಾಡಬೇಕು.
0: 2 ವರ್ಷದಿಂದ 10 ವರ್ಷದ ತನಕನು ಸೇಮ್, 1/2 ಗ್ಲಾಸ್ ಇಂದ 1 ಗ್ಲಾಸ್, 100-200 ml ಪ್ರತಿ ಬಾರಿ ಭೇದಿಯಾದ ಕೊಡ್ತಾ ಇರಬೇಕು. ಜೊತೆಗೆ ಈಗ ಮಗು ವಾಂತಿ ಮಾಡುತ್ತೆ. ಈಗ ಯೂಶ್ವಲಿ ಏನಾಗುತ್ತೆ, ORS ಪ್ಯಾಕೆಟ್ ನಾವು ಏನೇ ನಾವು ಪಾಲಕರಿಗೆ ಹೇಳಿದ್ರು 1 ಲೀಟ್ರ್ ನೀರಿಗೆ ಹಾಕಲ್ಲ ಅವರು. 1 ಲೋಟ ನೀರಿಗೆ 2 ಚಮಚ ಹಾಕೋದು, 1 ಲೋಟ ನೀರಿಗೆ 3 ಚಮಚ ಹಾಕೋದು. ಅದನ್ನ ಮಾಡಿದಾಗ ಏನಾಗುತ್ತೆ, ಉಪ್ಪಿನ ಅಂಶ ಜಾಸ್ತಿ ಆಗಿ ವಾಂತಿ ಆಗೋದು ಜಾಸ್ತಿ ಸಿಗುತ್ತೆ. ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದೀವಿ ಅಂದ್ರೆ 1 ಲೀಟ್ರ್ ಫುಲ್ ನೀರಿಗೆ 1 ORS ಪ್ಯಾಕೆಟ್ ನ ಹಾಕಬೇಕಾಗುತ್ತೆ.
1: ಒಂದು ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತಾರೆ ORS, ಅದನ್ನ ಹಾಕೊಂಡು ತಯಾರ ಮಾಡಿ ಇಟ್ಕೊಂಡು 24 ಗಂಟೆವರೆಗೂ ಅದನ್ನ ಬಳಸ್ಕೋಬಹುದು. ಆಮೇಲೆ ಉಳಿತು ಅಂದ್ರೆ ಅದನ್ನ
0: ಚೆಲ್ಲಬೇಕು, ಅದನ್ನ ಯಾವುದೇ ಕಾರಣಕ್ಕೂ ಮರುಬಳಕೆ
1: ಮಾಡಬಾರ್ದು.
0: ಆಮೇಲೆ ಒಂದ್ ವೇಳೆ ಈ ORS ಕೊಡ್ಬೇಕಾದ್ರೆ ವಾಂತಿ ಮಾಡಿದ್ರೆ ಅದನ್ನ ರಿಪೀಟ್ ಮಾಡಬಾರ್ದು, ಒಂದು 10-15 ನಿಮಿಷ ಗ್ಯಾಪ್ ಕೊಡಬೇಕು, ಸಮಯ ಕೊಟ್ಟು ನಂತರ ಕೊಡಬಹುದು. ಸೊ ಈ ರೀತಿ ORS ಕೊಡ್ತಾನೇ ಇರಬೇಕು, ಅದೊಂದೇ ಸೊಲ್ಯೂಷನ್.
1: ಸರಿ,
0: ಅದು ಬಿಟ್ಟು ಬೇರೆ ಯಾವುದೇ ಪರಿಹಾರ ಈ ಅತಿಸಾರಕ್ಕೆ ಯೂಶುವಲಿ ಇಲ್ಲ. ಎರಡ್ ಮೂರು ದಿನದ ತನಕ ಇದರಲ್ಲೇ ಕಮ್ಮಿ ಆಗುತ್ತೆ.
1: ಮತ್ತೆ ಸತು ಯಾರು ಕೊಡಬೇಕು?
0: ಜಿಂಕ್. ಅದು ಜಿಂಕ್ ಬಹಳ ಇಂಪಾರ್ಟೆಂಟ್. ಏನಂದ್ರೆ ಇಮ್ಯುನಿಟಿ ಪವರ್, ಇಮ್ಯುನಿಟಿ ಬೂಸ್ಟರ್ ಅಂತ, ರೋಗ ನಿರೋಧಕ ಶಕ್ತಿಯನ್ನ ಅದು ಹೆಚ್ಚು ಮಾಡುತ್ತೆ. ಮತ್ತೆ ಈ ರೀತಿ ವೈರಸ್ ನಿಂದ ಬರ್ತಕ್ಕಂಥ ಅತಿಸಾರಕ್ಕೆ ಇದು ಜಿಂಕ್ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ.

0: ಎರಡನ್ನು ಕೂಡ
1: ಕಡ್ಡಾಯವಾಗಿ ಕೊಡಬೇಕು. ಜಿಂಕು 14 ದಿನ ಕೊಡಬೇಕು, ಮತ್ತೆ ಬರಬಾರ್ದು ಅಂದ್ರೆ. 6 ಚಮಚ ಸಕ್ಕರೆ, 1/2 ಚಮಚ ಉಪ್ಪು ಹಾಕೋದ್ರಿಂದ ಮನೆಯಲ್ಲೇ ORS ದ್ರಾವಣವನ್ನು ಸಹ ನಾವು ತಯಾರು ಮಾಡ್ಕೋಬಹುದು.
0: ಈಗ ಅತಿಸಾರ ಆದಾಗ ಯಾವ ಹಂತದಲ್ಲಿ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ?
1: ಕಣ್ಣುಗಳು ಗುಳಿ ಬಿದ್ದಿದ್ರೆ, ಮತ್ತೆ ಚರ್ಮ ಈಸಿಯಾಗಿ ಚಿವುಟಿದಾಗ ವಾಪಸ್ ಹೋಗ್ತಾ ಇಲ್ಲ ಅಂದ್ರೆ, ಮತ್ತೆ ಕಿರಿಕಿರಿ ಮಾಡ್ತಾ ಇದ್ರೆ, ಅವಾಗ ತಕ್ಷಣ ಅವರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ.
0: ಮತ್ತೆ ಈಗ ಅತಿಸಾರ ಉಂಟಾದಾಗ ಎದೆ ಹಾಲು ಕೊಡೋದು, ಆಹಾರ ಕೊಡೋದು, ಇದನ್ನ ಮುಂದುವರಿಸಬೇಕಾಗುತ್ತೆ?
1: ಖಂಡಿತವಾಗ್ಲೂ ಮುಂದುವರಿಸಬೇಕಾಗುತ್ತೆ. 6 ತಿಂಗಳ ತನಕ ORS ಜೊತೆಗೆ ಎದೆ ಹಾಲು, 6 ತಿಂಗಳಿಂದ 5 ವರ್ಷದ ತನಕ ದ್ರವ ಆಹಾರಗಳ ಜೊತೆಗೆ ORS ಅನ್ನು ಮುಂದುವರಿಸಬೇಕು. ದ್ರವ ಆಹಾರಗಳು ಜಾಸ್ತಿ ಕೊಡಬೇಕಾಗುತ್ತೆ.
0: ಅಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಬಯಸ್ತಾರೆ ಡಾಕ್ಟರ್ ಮಧುಸೂದನ್ ಅವರೇ?
1: ಪೋಷಕರು ತಮ್ಮ ಸುತ್ತಮುತ್ತಲಿನ ಶುಚಿತ್ವವನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ಶುದ್ಧವಾದ ಕುಡಿಯುವ ನೀರನ್ನು ಉಪಯೋಗಿಸೋದ್ರ ಜೊತೆಗೆ 2 ವ್ಯಾಕ್ಸಿನ್ಸು ಇದೆ ಇದರಲ್ಲಿ, ರೋಟಾ ವೈರಸ್ ಲಸಿಕೆ 6 ವಾರ, 10ನೇ ವಾರ ಮತ್ತು 14ನೇ ವಾರಗಳಲ್ಲಿ, 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳಲ್ಲಿ ರೋಟಾ ವೈರಸ್ ವ್ಯಾಕ್ಸಿನ್ ಅನ್ನು ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ಎಲ್ಲ ಮಕ್ಕಳಿಗೂ. ಜೊತೆಗೆ 9ನೇ ತಿಂಗಳಲ್ಲಿ ದಡಾರ ರುಬೆಲ್ಲ 1ನೇ ವರಸೆ, ಮತ್ತೆ 16ರಿಂದ 24ನೇ ತಿಂಗಳಲ್ಲಿ ದಡಾರ ರುಬೆಲ್ಲ 2ನೇ ವರಸೆ ಅಂದ್ರೆ 2ನೇ ಸುತ್ತನ್ನು ಕೊಡ್ತಾ ಇದ್ದೀವಿ. ಇವೆರಡೂ ಈ ಅತಿಸಾರವನ್ನು ತಡೆಗಟ್ಟಕ್ಕಂಥ ವ್ಯಾಕ್ಸಿನ್. ಈ ವ್ಯಾಕ್ಸಿನ್ಗಳನ್ನು ಕಡ್ಡಾಯವಾಗಿ ಹತ್ತಿರದ ತಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಪಡೆದುಕೊಳ್ಳಿ, ನಿಮ್ಮ ಮಕ್ಕಳನ್ನ ಸಂರಕ್ಷಿಸಿ.
0: ತುಂಬಾ ಸಂತೋಷ ಡಾಕ್ಟರ್ ಮಧುಸೂದನ್ ಅವರೇ, ತಾವಿದುವರೆಗೂ ಈ ಅತಿಸಾರ ತಡೆಗಟ್ಟುವಿಕೆ ಬಗ್ಗೆ ಸಾಕಷ್ಟು ನಮ್ಮ ಕೇಳುಗರಿಗೆ ವಿವರಗಳನ್ನು ನೀಡಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಶ್ರೋತೃಗಳೇ, ಇದುವರೆಗೆ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು PM ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಮಣ್ಣು ಆರೋಗ್ಯ ಚೀಟಿ, ಸಾಯಿಲ್ ಹೆಲ್ತ್ ಕಾರ್ಡ್, ಈ ಕುರಿತು ಮಾತನಾಡುವವರು ಎಂ ಪ್ರಸನ್ನ.
2: ಭಾರತ ಕೃಷಿ ಸಂಸ್ಕೃತಿಯ ಪೂಜ್ಯ ಭಾವನೆಯನ್ನು ಮತ್ತು ಕೃಷಿಯಿಂದ ಜೀವ ಸಂಕುಲವನ್ನು ಪೋಷಿಸುವ ದೇಶವಾಗಿದೆ. ಮಣ್ಣನ್ನು ಪ್ರೀತಿಸುವ ರೈತನೇ ದೇಶದ ಅನ್ನದಾತ. ಮಣ್ಣಿನ ಒಡನಾಟವೇ ರೈತನ ಬದುಕಿನ ನಿಜವಾದ ಶಕ್ತಿ ಎಂಬ ಮಾತು ಸತ್ಯ. ನೇಗಿಲ ಯೋಗಿಗೂ ಮಣ್ಣು ತಾಯಿ ಮತ್ತು ಮಕ್ಕಳ ವಾತ್ಸಲ್ಯವನ್ನು ನೀಡಿದೆ. ಕನ್ನಡದ ಒಂದು ನಾಣ್ಣುಡಿ ಬೆಳೆಯನ್ನು ಪೈರಲಿ ನೋಡು, ಹೊಲವನ್ನು ಮಣ್ಣಲ್ಲಿ ನೋಡು ಎಂಬ ಮಾತೆ ಮಣ್ಣಿನ ಮಹತ್ವವನ್ನು ನಮಗೆ ತಿಳಿಸುತ್ತದೆ. ಮಣ್ಣು ಮತ್ತು ರೈತರ ನಡುವಿನ ಸಂಬಂಧವು ತಾಯಿ ಮತ್ತು ಮಗುವಿನ ಸಂಬಂಧದಂತಿದೆ. ರೈತನ ಜೀವನ, ಕೃಷಿ, ಆಹಾರ ಉತ್ಪಾದನೆ ಎಲ್ಲವೂ ಮಣ್ಣಿನ ಮೇಲೆ ಅವಲಂಬಿತವಾಗಿದೆ. ಮಣ್ಣು ಫಲವತ್ತಾಗಿದ್ದರೆ ರೈತನ ಬದುಕು ಸಮೃದ್ಧಿಯಾಗುತ್ತದೆ. ಮಣ್ಣು ದುರ್ಬಲವಾದರೆ ರೈತನ ಜೀವನವು ಸಂಕಷ್ಟಕ್ಕೆ ಸಿಲುಕುತ್ತದೆ. ರೈತನು ಮಣ್ಣನ್ನು ದೇವರಂತೆ ಪೂಜಿಸುತ್ತಾನೆ. ಬಿತ್ತನೆ ಮಾಡುವ ಮೊದಲು ಭೂಮಿಗೆ ನಮಸ್ಕಾರ ಮಾಡುವ ಸಂಪ್ರದಾಯ ನಮ್ಮ ಸಂಸ್ಕೃತಿಯಲ್ಲಿ ಇದೆ. ಮಣ್ಣು ರೈತನಿಗೆ ಕೇವಲ ನೆಲವಲ್ಲ, ಅದು ಜೀವನ, ಆಸೆ ಮತ್ತು ಭವಿಷ್ಯವಾಗಿದೆ. ಮಣ್ಣು ಸಹ ಕಾಲದಿಂದ ಕಾಲಕ್ಕೆ ಕೆಲವು ಬದಲಾವಣೆಗೆ ಒಳಗಾಗುತ್ತದೆ. ಫಲವತ್ತತೆಯನ್ನು ಕಳೆದುಕೊಂಡರೆ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಗುವುದಿಲ್ಲ. ನಮಗೆ ಅನಾರೋಗ್ಯ ಬಾಧಿಸಿದರೆ ಹೇಗೆ ವೈದ್ಯರ ಬಳಿ ಹೋಗಿ ವೈದ್ಯೋಪಚಾರ ಮಾಡಿಸಿಕೊಳ್ಳುತ್ತೇವೋ, ಹಾಗೆಯೇ ಮಣ್ಣಿನ ಗುಣಮಟ್ಟ ಕಾಪಾಡಿಕೊಳ್ಳಲು ಮಣ್ಣಿನ ಪರೀಕ್ಷೆಯು ಅತ್ಯಗತ್ಯ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ರೈತರು ಮಣ್ಣು ಪರೀಕ್ಷೆಯನ್ನು ಮಾಡಿಸಿದಾಗ ಮಣ್ಣಿನ ಉತ್ತಮೀಕರಣಕ್ಕೆ

ಸಾಧ್ಯವಾಗುತ್ತದೆ. ಮಣ್ಣು ಭೂಮಿಯ ಮೇಲ್ಪದರದಲ್ಲಿರುವ ಅತ್ಯಂತ ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲವಾಗಿದೆ. ಜೀವ ಸಂಕುಲದ ಅಸ್ತಿತ್ವಕ್ಕೆ ಗಾಳಿ ಮತ್ತು ನೀರು ಎಷ್ಟು ಮುಖ್ಯವೋ ಮಣ್ಣು ಕೂಡ ಅಷ್ಟೇ ಅವಶ್ಯಕ. ಜಗತ್ತಿನ ಸಮಸ್ತ ಜೀವರಾಶಿಗಳ ಉಗಮ, ವಿಕಾಸ ಮತ್ತು ಉಳಿವು ಮಣ್ಣನ್ನು ಅವಲಂಬಿಸಿದೆ. ಮಣ್ಣಿನ ಬಹಳ ಮುಖ್ಯವಾದ ಕಾರ್ಯಗಳನ್ನು ಗುರುತಿಸಬಹುದು. ಒಂದು, ಕೃಷಿ ಮತ್ತು ಆಹಾರದ ಮೂಲ. ಮಣ್ಣು ಕೃಷಿಯ ಆಧಾರ ಸ್ತಂಭವಾಗಿದೆ. ಮಾನವನಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಬೇಕಾಗುವ ಆಹಾರ ಧಾನ್ಯಗಳು, ತರಕಾರಿ, ಹಣ್ಣು ಹಂಪಲುಗಳು ಮಣ್ಣಿನಲ್ಲಿಯೇ ಬೆಳೆಯುತ್ತವೆ. ಸಸ್ಯಗಳಿಗೆ ಅಗತ್ಯವಿರುವ ಪೋಷಕಾಂಶಗಳು, ನೀರು ಮತ್ತು ಖನಿಜಗಳನ್ನು ಮಣ್ಣು ಒದಗಿಸುತ್ತದೆ. ಮಣ್ಣಿಲ್ಲದಿದ್ದರೆ ಜಗತ್ತಿನಲ್ಲಿ ಆಹಾರದ ಉತ್ಪಾದನೆ ಅಸಾಧ್ಯ. ಮಣ್ಣು ಕೇವಲ ಸಸ್ಯಗಳಿಗಷ್ಟೇ ಅಲ್ಲದೆ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳು, ಎರೆಹುಳಗಳು, ಕೀಟಗಳು ಮತ್ತು ಸಣ್ಣ ಪುಟ್ಟ ಪ್ರಾಣಿಗಳಿಗೆ ವಾಸಸ್ಥಾನವಾಗಿದೆ. ಈ ಜೀವಿಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಮತ್ತು ಪರಿಸರದ ಸಮತೋಲನತೆಯನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತವೆ. ಮಳೆ ನೀರನ್ನು ತನ್ನ ಒಡಲಲ್ಲಿ ಇಂಗಿಸಿಕೊಂಡು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಲ್ಲಿ ಮಣ್ಣು ಪ್ರಮುಖ ಪಾತ್ರ ವಹಿಸುತ್ತದೆ. ಮಣ್ಣಿನ ವಿವಿಧ ಪದರಗಳ ಮೂಲಕ ಹಾದು ಹೋಗುವ ನೀರು ನೈಸರ್ಗಿಕವಾಗಿ ಶೋಧಿಸಲ್ಪಟ್ಟು ಶುದ್ಧವಾಗುತ್ತದೆ. ಇದು ನದಿ, ಬಾವಿ ಮತ್ತು ಕೊಳವೆ ಬಾವಿಗಳಿಗೆ ನೀರನ್ನು ಒದಗಿಸುತ್ತದೆ. ಮಾನವನ ಆರ್ಥಿಕ ಪ್ರಗತಿಯಲ್ಲಿ ಮಣ್ಣಿನ ಪಾತ್ರ ದೊಡ್ಡದಿದೆ. ಮನೆ ಕಟ್ಟಡಗಳ ನಿರ್ಮಾಣಕ್ಕೆ ಮಣ್ಣು ಅತ್ಯಗತ್ಯ. ಅಲ್ಲದೆ ಇಟ್ಟಿಗೆ, ಅಡಕೆ, ಪಿಂಗಾಣಿ ವಸ್ತುಗಳ ತಯಾರಿಕೆಗೆ ಮತ್ತು ವಿವಿಧ ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ವಸ್ತುಗಳನ್ನು ಒದಗಿಸುವ ಸಸ್ಯಗಳು ಮಣ್ಣಿನಲ್ಲೇ ಬೆಳೆಯುತ್ತವೆ. ಮಣ್ಣು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ತನ್ನಲ್ಲಿ ಸಂಗ್ರಹಿಸಿಡುವ ಸಾಮರ್ಥ್ಯ ಹೊಂದಿದೆ. ಇದರಿಂದಾಗಿ ಭೂಮಿಯ ಉಷ್ಣಾಂಶ ನಿಯಂತ್ರಣದಲ್ಲಿದ್ದು ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಯಲು ಸಹಾಯವಾಗುತ್ತದೆ. ಮಣ್ಣು ಜೀವಂತ ವ್ಯವಸ್ಥೆ. ಒಂದು ಇಂಚು ಫಲವತ್ತಾದ ಮಣ್ಣು ನಿರ್ಮಾಣವಾಗಲು ಪ್ರಕೃತಿಗೆ ನೂರಾರು ವರ್ಷಗಳು ಬೇಕಾಗುತ್ತವೆ ಎಂದು ವಿಜ್ಞಾನಿಗಳು ಸಂಶೋಧನೆಗಳಿಂದ ದೃಢಪಡಿಸಿದ್ದಾರೆ. ಎಂದರೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಪ್ರಮುಖವಾದ ಕಾರ್ಯವಾಗಿದೆ. ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಲು ಪ್ರಯೋಗಾಲಯಗಳು, ಕೃಷಿ ವಿಶ್ವವಿದ್ಯಾಲಯ ಮೊದಲಾದವುಗಳನ್ನು ನಾವು ಅವಲಂಬಿಸಿಕೊಳ್ಳಬೇಕಾಗಿದೆ. ಮಣ್ಣು ಪರೀಕ್ಷೆಯಿಂದ ಆಗುವ ಪ್ರಯೋಜನಗಳು ಯಾವುವು ಎಂದರೆ ಉತ್ತಮ ಬೆಳೆಯನ್ನು ನಿರೀಕ್ಷಿಸಬಹುದು, ಕಡಿಮೆ ರಸಗೊಬ್ಬರವನ್ನು ಅಪೇಕ್ಷಿಸಬಹುದು, ಮಣ್ಣು ಪರೀಕ್ಷೆಯಿಂದ ಯಾವ ಬೆಳೆಗಳನ್ನು ಮಣ್ಣು ಹೊಂದಿಕೊಳ್ಳುತ್ತದೆ ಎಂಬ ಮಾಹಿತಿ ರೈತರಿಗೆ ಸಿಗುವ ಸಾಧ್ಯತೆ ಇದೆ. ಇದರಿಂದ ಅನಾವಶ್ಯಕವಾದ ಹಣದ ಖರ್ಚು ಉಳಿಯಬಹುದು. ಕೃಷಿ ಸಂಸ್ಕೃತಿಯನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ಭಾರತ ಸರ್ಕಾರದ ಪ್ರಧಾನಮಂತ್ರಿ ಮಣ್ಣು ಆರೋಗ್ಯ ಕಾರ್ಡ್ ಯೋಜನೆಯನ್ನು ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಎಂದು ಕರೆಯಲಾಗುತ್ತದೆ. ಈ ಯೋಜನೆಯನ್ನು 2015 ಆರಂಭಿಸಲಾಯಿತು. ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಮಹತ್ವದ ಸ್ಥಾನವಾಗಿದೆ ಈ ಯೋಜನೆಗೆ. ಇದರ ಮುಖ್ಯ ಉದ್ದೇಶ ರೈತರಿಗೆ ತಮ್ಮ ಜಮೀನಿನ ಮಣ್ಣಿನ ಗುಣಮಟ್ಟವನ್ನು ತಿಳಿಸಿ ಸರಿಯಾದ ಬೆಳೆ ಮತ್ತು ರಸಗೊಬ್ಬರ ಬಳಕೆಗೆ ಮಾರ್ಗದರ್ಶನವನ್ನು ನೀಡುವುದು. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಯಾವುವು ಎಂದರೆ ಮಣ್ಣಿನ ಆರೋಗ್ಯ ಪರೀಕ್ಷೆ ನಡೆಸುವುದು, ಮಣ್ಣಿನಲ್ಲಿ ಇರುವ ಪೋಷಕಾಂಶಗಳ ಮಾಹಿತಿ ನೀಡುವುದು, ಅಗತ್ಯಕ್ಕಿಂತ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡುವುದು, ಬೆಳೆ ಉತ್ಪಾದಕತೆ ಹೆಚ್ಚಿಸುವುದು, ಮಣ್ಣಿನ ಫಲವತ್ತತೆಯನ್ನು ಉಳಿಸುವುದು. ಮಣ್ಣು ಆರೋಗ್ಯ ಕಾರ್ಡ್ನಲ್ಲಿ ಇರುವ ಪ್ರಮುಖ ಮಾಹಿತಿಗಳು ಯಾವುವು ಎಂದರೆ ಮಣ್ಣಿನ ಪಿಎಚ್ ಮೌಲ್ಯವನ್ನು ಮೌಲ್ಯಮಾಪನ ಮಾಡುವುದು, ನೈಟ್ರೋಜನ್ ಬಳಕೆಯನ್ನು ತಿಳಿಸುವುದು, ಫಾಸ್ಫರಸ್ ಬಳಸುವುದು, ಪೊಟ್ಯಾಸಿಯಂ ಬಳಸುವುದು, ಜಿಂಕ್, ಕಬ್ಬಿಣ, ಗಂಧಕ ಮೊದಲಾದ ಸೂಕ್ಷ್ಮ ಪೋಷಕಾಂಶಗಳನ್ನು ಬಳಸುವುದು, ಯಾವ ಬೆಳೆ ಬೆಳೆಸಬೇಕು ಎಂಬ ಸಲಹೆಯನ್ನು ನೀಡುವುದು, ಎಷ್ಟು ರಸಗೊಬ್ಬರಗಳನ್ನು ಬಳಸಬೇಕು ಎಂಬ ಮಾಹಿತಿಯನ್ನು ಈ ಪರೀಕ್ಷೆಯಿಂದ ರೈತರು ತಿಳಿದುಕೊಳ್ಳಬಹುದಾಗಿದೆ. ಈ ಯೋಜನೆಯ ಬಹಳ ಮುಖ್ಯವಾಗಿರುವ ಪ್ರಯೋಜನಗಳು ಎಂದರೆ ರೈತರಿಗೆ ವೈಜ್ಞಾನಿಕ ಕೃಷಿ ಮಾಡಲು ಸಹಾಯವನ್ನು ಒದಗಿಸುತ್ತದೆ. ಖರ್ಚು ಕಡಿಮೆ ಆಗುವುದಕ್ಕೆ ಈ ಯೋಜನೆಯಿಂದ ರೈತರಿಗೆ ಅನುಕೂಲವಾಗುತ್ತದೆ. ಮಣ್ಣಿನ ಹಾನಿಯನ್ನು ತಪ್ಪಿಸಲಬಹುದು. ಉತ್ತಮ ಇಳುವರಿ ದೊರೆಯುವುದಕ್ಕೆ ಈ

0: ಪರೀಕ್ಷೆ ಅನುಕೂಲವಾದೀತು. ಈ ಪರೀಕ್ಷೆಯನ್ನು ಹೇಗೆ ಮಾಡುತ್ತಾರೆ ಎಂದರೆ, ರೈತರ ಜಮೀನಿನಿಂದ ಮಣ್ಣಿನ ಮಾದರಿ ಸಂಗ್ರಹಿಸುತ್ತಾರೆ, ಪ್ರಯೋಗಾಲಯದಲ್ಲಿ ಪರೀಕ್ಷೆಯನ್ನು ನಡೆಸುತ್ತಾರೆ, ಫಲಿತಾಂಶವನ್ನು ಆಧರಿಸಿ ಮಣ್ಣು ಪರೀಕ್ಷೆ ಕಾರ್ಡ್ ಅನ್ನು ರೈತರಿಗೆ ನೀಡಲಾಗುತ್ತದೆ. ಈ ಮಣ್ಣು ಪರೀಕ್ಷೆಯನ್ನು ಯಾರ್ಯಾರು ಪಡೆಯಬಹುದು ಎಂದರೆ, ಎಲ್ಲ ರೈತರು ಪಡೆಯಬಹುದು. ಸಣ್ಣ, ಮಧ್ಯಮ ಮತ್ತು ದೊಡ್ಡ ರೈತರು ಸಹ ಪಡೆಯುವುದಕ್ಕೆ ಅವಕಾಶವಿದೆ. ಜೊತೆಗೆ ಗ್ರಾಮೀಣ ಕೃಷಿಕರು ಈ ಒಂದು ಯೋಜನೆಯ ಸಂಪೂರ್ಣ ಫಲಾನುಭವಿಗಳಾಗುವುದಕ್ಕೆ ಸಾಧ್ಯವಾಗುತ್ತದೆ. ಈ ಮಾಹಿತಿಯನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಅಫಿಷಿಯಲ್ ಪೋರ್ಟಲ್ಗೆ ಲಾಗಿನ್ ಆದಾಗ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಕೃಷಿ ಇಲಾಖೆಯನ್ನು ಸಂಪರ್ಕಿಸಬಹುದು. ಅವರು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀಡುವುದರೊಂದಿಗೆ ಈ ಯೋಜನೆಯ ಸಫಲತೆಯನ್ನ ಎಲ್ಲ ರೈತರಿಗೆ ತಿಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ಈ ಯೋಜನೆಯು ರೈತರಿಗೆ ಮಣ್ಣಿನ ಆರೋಗ್ಯವೇ ಕೃಷಿಯ ಆರೋಗ್ಯ ಎಂಬ ಅರಿವು ಮೂಡಿಸಿ ಶಾಶ್ವತ ಕೃಷಿಗೆ ನೆರವಾಗುವ ಮಹತ್ವದ ಯೋಜನೆಯಾಗಿದೆ. ಹಾಗಾದರೆ ಇನ್ನೇಕೆ ತಡ? ನಿಮ್ಮ ಸಮೀಪದ ಕೃಷಿ ಅಧಿಕಾರಿಗಳನ್ನು ಭೇಟಿ ಮಾಡುತ್ತಿರಲ್ಲದೆ
1: ಮಣ್ಣು ಆರೋಗ್ಯ ಚೀಟಿ ಸಾಯಿಲ್ ಹೆಲ್ತ್ ಕಾರ್ಡ್ ಬಗ್ಗೆ ಇದುವರೆಗೂ ತಿಳಿಸಿಕೊಟ್ಟವರು ಎಂ ಪ್ರಸನ್ನ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.
4: ಆಕಾಶವಾಣಿ ಇದೀಗ ಸಮಯ 1:10 ಆಗಲಿದ್ದು, ಇನ್ನೀಗ ಕೇಳಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡ ಉದ್ಘಾಟನೆ. ಇಂದು ಅಂತಾರಾಷ್ಟ್ರೀಯ ಸಹಕಾರಿ ದಿನ. ಉಪರಾಷ್ಟ್ರಪತಿ ಹಾಗೂ ಕೇಂದ್ರ ಸಹಕಾರ ಸಚಿವರಿಂದ ಶುಭ ಹಾರೈಕೆ. ಸೋಮವಾರದಿಂದ ಪ್ರಧಾನಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನ ಪ್ರವಾಸ. ಹಾಗೂ 2ನೇ T20 ಕ್ರಿಕೆಟ್ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ರಾಜಸ್ಥಾನದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಉದ್ಘಾಟಿಸಿದರು. ಈ ಯೋಜನೆಯನ್ನು ಒಟ್ಟು 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. 23,000 ಚದರ ಮೀಟರ್ಗಿಂತಲೂ ಹೆಚ್ಚು ವಿಸ್ತೀರ್ಣದಲ್ಲಿ ಹರಡಿರುವ ಈ ಹೊಸ ಟರ್ಮಿನಲ್ ಕಟ್ಟಡ ವಾರ್ಷಿಕವಾಗಿ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಇದು ಆಧುನಿಕ ಪ್ರಯಾಣಿಕರ ಸೌಲಭ್ಯಗಳೊಂದಿಗೆ ಸಜ್ಜುಗೊಂಡಿದ್ದು ಸುಗಮ ಮತ್ತು ಆರಾಮದಾಯಕ ಪ್ರಯಾಣದ ಅನುಭವವನ್ನು ಖಚಿತಪಡಿಸುತ್ತದೆ. ರಾಜಸ್ಥಾನದ ರಾಜಪರಂಪರೆಯಿಂದ ವಾಸ್ತುಶಿಲ್ಪದಿಂದ ಪ್ರೇರಿತವಾದ ಈ ಟರ್ಮಿನಲ್ ಕಮಾನುಗಳು ಮತ್ತು ಜರೋಖಾಗಳಂತಹ ಸಾಂಪ್ರದಾಯಿಕ ಅಂಶಗಳನ್ನು ಸಮಕಾಲೀನ ವಿನ್ಯಾಸದೊಂದಿಗೆ ಸರಾಗವಾಗಿ ಸಂಯೋಜಿಸುತ್ತದೆ. ಜೋಧಪುರ ವಿಮಾನ ನಿಲ್ದಾಣದಲ್ಲಿ ಹೊಸ ಟರ್ಮಿನಲ್ ಕಟ್ಟಡದ ಉದ್ಘಾಟನೆಯು ಈ ಪ್ರದೇಶದಲ್ಲಿ ಪ್ರವಾಸೋದ್ಯಮ, ವ್ಯಾಪಾರ ಮತ್ತು ಉದ್ಯೋಗ ಸೃಷ್ಟಿಗೆ ಗಮನಾರ್ಹ ಉತ್ತೇಜನ ನೀಡುತ್ತದೆ. ಪ್ರಾದೇಶಿಕ ಸಂಪರ್ಕದ ಮೇಲೆ ನಿರ್ದಿಷ್ಟ ಗಮನಹರಿಸಿ ವಿಮಾನಯಾನ ವಲಯಕ್ಕೆ ಪ್ರಮುಖ ಉತ್ತೇಜನವಾಗಿ ಪ್ರಧಾನಿಯವರು ಜೋಧಪುರದಲ್ಲಿ ಮಾರ್ಪಡಿಸಿದ ಉಡಾನ್ ಯೋಜನೆಯನ್ನು ಸಹ ಪ್ರಾರಂಭಿಸಿದರು. ಇದು ದೇಶದ ನಾಗರಿಕ ವಿಮಾನಯಾನ ಭೂದೃಶ್ಯದಲ್ಲಿ ಗಮನಾರ್ಹ ಮುನ್ನಡೆಯನ್ನು ಸೂಚಿಸುತ್ತದೆ. ಉಡೆಯ ದೇಶ ಕಾ ಆಮ್ ನಾಗರಿಕ್ ಎಂಬ ದೃಷ್ಟಿಕೋನವನ್ನು ಮತ್ತಷ್ಟು ಮುನ್ನಡೆಸುತ್ತದೆ. ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿಗಳ ಹಂಚಿಕೆಯೊಂದಿಗೆ ಈ ಯೋಜನೆಯು ವಾಯುಯಾನ ನೇತೃತ್ವದ ಅಭಿವೃದ್ಧಿಯ ಮುಂದಿನ ಹಂತವನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿದೆ. ಇದು ಸಮಗ್ರ ಮತ್ತು ಸುಸ್ಥಿರ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ವಿನ್ಯಾಸಗೊಳಿಸಲಾದ ಬಹು ಕಾರ್ಯತಂತ್ರದ

0: ಘಟಕಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಗುಜರಾತ್ಗೆ ಇಂದು ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿ ಒಟ್ಟು ಹೂಡಿಕೆಯಲ್ಲಿ ಅಭಿವೃದ್ಧಿಗೊಂಡಿರುವ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟಿಸಲಿದ್ದಾರೆ. ಅಂತಾರಾಷ್ಟೀಯ ಸಹಕಾರ ದಿನದ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಶುಭ ಕೋರಿದ್ದಾರೆ. ದೇಶದ ನಾಗರಿಕತೆಯ ಸಹಕಾರ ನೀತಿಯಲ್ಲಿ ಬೇರೂರಿರುವ ಸಹಕಾರಿಗಳು ರೈತರು, ಮಹಿಳೆಯರು ಮತ್ತು ಸಣ್ಣ ಉದ್ಯಮಿಗಳನ್ನು ಸಬಲೀಕರಣಗೊಳಿಸುವಲ್ಲಿ, ಸಮುದಾಯಗಳನ್ನು ಬಲಪಡಿಸುವಲ್ಲಿ ಮತ್ತು ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯನ್ನು ಬೆಳೆಸುವಲ್ಲಿ ಪ್ರಬಲ ಶಕ್ತಿಯಾಗಿವೆ ಎಂದು ಉಪರಾಷ್ಟಪತಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ತಮ್ಮ ಆರಂಭದಿಂದಲೂ ಸಹಕಾರಿಗಳು ರಾಷ್ಟ್ರ ನಿರ್ಮಾಣದ ಪ್ರಮುಖ ಸ್ತಂಭವಾಗಿ ವಿಕಸನಗೊಂಡಿವೆ. ಸಹಕಾರದಿಂದ ಸಮೃದ್ಧಿಯ ಮನೋಭಾವವನ್ನು ಸಾಕಾರಗೊಳಿಸುತ್ತಿದ್ದು 2047ರಲ್ಲಿ ವಿಕಸಿತ ಭಾರತ ಎಂಬ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುತ್ತಿವೆ ಎಂದು ಅವರು ಹೇಳಿದ್ದಾರೆ. ಸಹಕಾರ ಭಾರತದ ಸಂಸ್ಕೃತಿ, ಸಾಮೂಹಿಕ ಶಕ್ತಿ ಮತ್ತು ಸ್ವಾವಲಂಬನೆಯ ಅಡಿಪಾಯವಾಗಿದೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಹಕಾರಿ ವಲಯ ಹೊಸ ವೇಗವನ್ನು ಪಡೆದುಕೊಂಡು ಗಮನಾರ್ಹವಾಗಿ ವಿಸ್ತರಿಸಿದೆ. ಸಹಕಾರಿ ವಿಶ್ವವಿದ್ಯಾಲಯ, ಆಧುನಿಕ ತರಬೇತಿ ಕೇಂದ್ರಗಳು ಮತ್ತು ಉದಯೋನ್ಮುಖ ವಲಯಗಳಲ್ಲಿ ಸಹಕಾರಿ ಸಂಸ್ಥೆಗಳ ಸಬಲೀಕರಣದಂತಹ ಉಪಕ್ರಮಗಳು ರೈತರು, ಮಹಿಳೆಯರು, ಸಣ್ಣ ಉದ್ಯಮಿಗಳು ಮತ್ತು ಕಾರ್ಮಿಕರನ್ನು ಸಬಲೀಕರಣಗೊಳಿಸುವ ಮೂಲಕ ಸಹಕಾರದಿಂದ ಸಮೃದ್ಧಿಯ ಸಂಕಲ್ಪವನ್ನು ಬಲಪಡಿಸುತ್ತಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸೋಮವಾರದಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ ನೀಡಲಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್, ಈ ತಿಂಗಳ 6-8ರವರೆಗೆ ಪ್ರಧಾನಿ ಇಂಡೋನೇಷ್ಯಾ ಪ್ರವಾಸದಲ್ಲಿರಲಿದ್ದಾರೆ. ಇಂಡೋನೇಷ್ಯಾಗೆ ಇಂದು ಅವರ 4ನೇ ಭೇಟಿಯಾಗಿದ್ದು, ಮೇ 2018ರಲ್ಲಿ ಭಾರತ ಇಂಡೋನೇಷ್ಯಾ ನಡುವೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಸಂಬಂಧಗಳು ಏರ್ಪಟ್ಟ ನಂತರ ಪ್ರಧಾನಿಯವರ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಪ್ರವಾಸದ ಸಂದರ್ಭದಲ್ಲಿ ಪ್ರಧಾನಿಯವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆಗಳನ್ನು ನಡೆಸುತ್ತಾರೆ. ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸುತ್ತಾರೆ. ಪ್ರಧಾನಿಯವರು ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ನಗರವಾದ ಯೋಗಕರ್ತಕ್ಕೂ ಭೇಟಿ ನೀಡಲಿದ್ದಾರೆ. ಜಕಾರ್ತದಲ್ಲಿ ಪ್ರಧಾನಿಯವರು ಭಾರತೀಯ ವಲಸಿಗರ ದೊಡ್ಡ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಯೋಗಕರ್ತದಲ್ಲಿ ಪ್ರಂಬನ್ನ ದೇವಾಲಯ ಸಂಕೀರ್ಣಕ್ಕೆ ಹೋಗಲಿದ್ದಾರೆ. ಅಲ್ಲಿನ ಸಂರಕ್ಷಣಾ ಕಾರ್ಯಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಸಹಕರಿಸಲಿವೆ. ಈ ತಿಂಗಳ 8-10ರವರೆಗೆ ಆಸ್ಟ್ರೇಲಿಯಾಕ್ಕೆ 2ನೇ ಹಂತದ ಭೇಟಿ ನೀಡಲಿದ್ದಾರೆ. ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಆಲ್ಬನೀಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪೆರುವಿನಲ್ಲಿ ಕನ್ಸರ್ವೇಟಿವ್ ಪಕ್ಷದ ನಾಯಕಿ ಕೀಕೋ ಫ್ಯೂಜಿಮೋರಿ ಅವರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ವಿಜೇತರಾಗಿದ್ದಾರೆ. ಮಾಜಿ ಅಧ್ಯಕ್ಷ ಆಲ್ಬರ್ಟೊ ಫ್ಯೂಜಿಮೋರಿ ಅವರ ಪುತ್ರಿ 51 ವರ್ಷದ ಫ್ಯೂಜಿಮೋರಿ 4ನೇ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದರು. ಈ ತಿಂಗಳ ಕೊನೆಯಲ್ಲಿ ಅವರು ಅಧಿಕಾರ ವಹಿಸಿಕೊಳ್ಳಲಿದ್ದು ಕಳೆದ 10 ವರ್ಷಗಳಲ್ಲಿ ಪೆರುವಿನ 9ನೇ ಅಧ್ಯಕ್ಷರಾಗಲಿದ್ದಾರೆ. ದೇಶದ ಉನ್ನತ ಚುನಾವಣಾ ಪ್ರಾಧಿಕಾರ ನಿನ್ನೆ ಅವರ ವಿಜಯವನ್ನು ಔಪಚಾರಿಕವಾಗಿ ಪ್ರಮಾಣೀಕರಿಸಿತು. ಏಪ್ರಿಲ್ನಲ್ಲಿ ನಡೆದ ಮೊದಲ ಸುತ್ತಿನ ಮತದಾನದಲ್ಲಿ 33 ಇತರ ಅಭ್ಯರ್ಥಿಗಳಿಗಿಂತ 2 ಅಭ್ಯರ್ಥಿಗಳು ಮುಂದಿದ್ದರು. ನಂತರ ಜೂನ್ 7ರಂದು ನಡೆದ ರನ್ ಆಫ್ನಲ್ಲಿ ಫ್ಯೂಜಿಮೋರಿ ಸ್ಯಾಂಚೇಜ್ ಅವರನ್ನು ಸೋಲಿಸಿದರು. ಪೆರುವಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕೀಕೋ ಫ್ಯೂಜಿಮೋರಿ ಅವರು ಗೆಲುವು ಸಾಧಿಸಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಪೆರುವಿನೊಂದಿಗಿನ ನಿಕಟ ಸ್ನೇಹವನ್ನು ಭಾರತವು ಬಹಳವಾಗಿ ಗೌರವಿಸುತ್ತದೆ. ವಿಭಿನ್ನ ಕ್ಷೇತ್ರಗಳಲ್ಲಿ ಎರಡೂ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಬಲಪಡಿಸಲು ಬದ್ಧವಾಗಿದೆ ಎಂದು ಹೇಳಿದ್ದಾರೆ.

0: ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ ಹಿನ್ನೆಲೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿ ಮತ್ತು ಅವರು ಸ್ವಾಮಿ ವಿವೇಕಾನಂದರನ್ನು ಮಹಾನ್ ದೇಶಭಕ್ತ, ತತ್ವಜ್ಞಾನಿ ಮತ್ತು ಆಧ್ಯಾತ್ಮಿಕ ದಾರ್ಶನಿಕ ಎಂದು ಬಣ್ಣಿಸಿದ್ದಾರೆ. ಸ್ವಾಮಿ ವಿವೇಕಾನಂದರು ಭಾರತದ ನಾಗರಿಕತೆಯ ಪ್ರಜ್ಞೆಯನ್ನು ಪುನರುಜ್ಜೀವನಗೊಳಿಸಿದರು. ದೇಶದ ಕಲಾತೀತ ಬುದ್ಧಿವಂತಿಕೆಯನ್ನು ಜಗತ್ತಿಗೆ ಕೊಂಡೊಯ್ದರು. ಸ್ವಾಮಿ ವಿವೇಕಾನಂದರ ಆತ್ಮವಿಶ್ವಾಸ, ಪ್ರಬುದ್ಧ ಮತ್ತು ಸಹಾನುಭೂತಿಯ ಭಾರತದ ದೃಷ್ಟಿಕೋನ ರಾಷ್ಟ್ರದ ಪ್ರಯಾಣಕ್ಕೆ ಮಾರ್ಗದರ್ಶನ ನೀಡುತ್ತಲೇ ಇದೆ. ಸ್ವಾಮಿ ವಿವೇಕಾನಂದರ ಆದರ್ಶಗಳು ಎಲ್ಲರಿಗೂ ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸಲು, ಉನ್ನತ ಮಟ್ಟದ ಚಾರಿತ್ರವನ್ನು ಎತ್ತಿಹಿಡಿಯಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಅವರ ಬದ್ಧತೆಯಲ್ಲಿ ದೃಢವಾಗಿರಲು ಪ್ರೇರಣೆ ನೀಡುತ್ತವೆ ಎಂದು ಅವರು ಆಶಿಸಿದರು. ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟಿ20 ಕ್ರಿಕೆಟ್ ಪಂದ್ಯ ನಡೆಯಲಿದೆ. ಭಾರತದ ಬ್ಯಾಟಿಂಗ್ ವಿಭಾಗದಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇಲ್ಲ. ಮೊದಲನೇ ಪಂದ್ಯ ಮಳೆಯಿಂದಾಗಿ ರದ್ದಾದ ಹಿನ್ನೆಲೆಯಲ್ಲಿ ಉಭಯ ತಂಡಗಳಿಗೆ ತಲಾ ಒಂದು ಅಂಕ ನೀಡಲಾಗಿತ್ತು. ಜುಲೈ 3ರಂದು ನಾಟಿಂಗ್ಹ್ಯಾಮ್ನಲ್ಲಿ ಮೂರನೇ ಪಂದ್ಯ ನಡೆಯಲಿದ್ದು, ಜುಲೈ 11ರಂದು ಟಿ20 ಅಂತಾರಾಷ್ಟ್ರೀಯ ಸರಣಿಯ ಕೊನೆಯ ಎರಡು ಪಂದ್ಯಗಳೊಂದಿಗೆ ಮುಕ್ತಾಯಗೊಳ್ಳಲಿದೆ. ಗುಜರಾತ್, ಗೋವಾ, ಮಧ್ಯ ಮಹಾರಾಷ್ಟ್ರ, ಪಶ್ಚಿಮ ಮಧ್ಯಪ್ರದೇಶ ಮತ್ತು ಒಡಿಶಾದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಎಚ್ಚರಿಕೆ ನೀಡಿದೆ. ಮುಂದಿನ ಎರಡು ದಿನಗಳವರೆಗೆ ಕರಾವಳಿ ಕರ್ನಾಟಕ, ಪೂರ್ವ ರಾಜಸ್ಥಾನ, ಪೂರ್ವ ಮಧ್ಯಪ್ರದೇಶ, ತೆಲಂಗಾಣ ಮತ್ತು ವಿದರ್ಭದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರಾ, ಗಂಗಾ ನದಿಯ ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಮರಾಠವಾಡ, ಪಶ್ಚಿಮ ರಾಜಸ್ಥಾನ ಮತ್ತು ದೇಶದ ದಕ್ಷಿಣ ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡ ಉದ್ಘಾಟನೆ. ಇಂದು ಅಂತಾರಾಷ್ಟೀಯ ಸಹಕಾರಿ ದಿನ. ಉಪರಾಷ್ಟ್ರಪತಿ ಹಾಗೂ ಕೇಂದ್ರ ಸಹಕಾರ ಸಚಿವರಿಂದ ಶುಭ ಹಾರೈಕೆ. ಸೋಮವಾರದಿಂದ ಪ್ರಧಾನಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಪ್ರವಾಸ. ಹಾಗೂ ಎರಡನೇ ಟಿ20 ಕ್ರಿಕೆಟ್ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ತರಂಗಾಂತರ ಮೀಡಿಯಂ ವೇವಿನ 225.5 meters, 1080 kHz ಹಾಗೂ FM ಬ್ಯಾಂಡ್ನ ಕಂಪನಾಂಕ 100.3 MHz. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಈಗ ಸಮಯ 1:20:37.

ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಕೀರ್ತಿಕುಮಾರ್ ಬಡಶೇಷಿಯವರು ಹಾಡಿರುವ ವಚನಗಳು. ಮೊದಲಿಗೆ ಚೆನ್ನಬಸವಣ್ಣ ಅವರ ವಚನ.

ಇಂದಿನ ಸ್ವರಮಾಧುರಿಯ ಕಾರ್ಯಕ್ರಮದಲ್ಲಿ ಕೀರ್ತಿಕುಮಾರ್ ಬಡಶೇಷಿ ಅವರು ಹಾಡಿದ ವಚನಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಅಮರ ಮಧುರ. ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಲ್ಲಿ ಕೇಳಿ ದೇವರ ಕಣ್ಣು ಚಿತ್ರದ ಗೀತೆ. ಜಿ ಉದಯಶಂಕರ್ ರಚನೆಗೆ ಟಿ ಜಿ ಲಿಂಗಪ್ಪ ಅವರು ಸಂಗೀತ ನೀಡಿರುವ ಈ ಗೀತೆಗಾಗಿ ಕೋರಿಕೆ ಸಲ್ಲಿಸಿದವರು ಮಂಜೇಶ್ವರ ಸಮೀಪದ ಮಿಯ ಪದವಿನ ಕೊಳೂರು ಚೆನ್ನಾಲದಿಂದ ಚಂದ್ರಹಾಸ ಹರಿಣಾಕ್ಷಿ ಹವ್ಯಾಸ್ ಕೃತಿಕ್ಷ, ಅಕ್ಕ ಧನವಂತಿ ಬೆಜ್ಜ ಭಂಡಾರಮನೆ, ಮಕ್ಕಳಾದ ಕಾರ್ತಿಕ್ ವೈಶಾಖ್ ಅಭಿಷೇಕ್ ಹಾಗೂ ಸ್ನೇಹಿತರಾದ ಚಂದ್ರಶೇಖರ್ ಎಂ ಮಿಯಪ್ಪ.

ನೀ ಬರೆದ ಕಾದಂಬರಿ ಚಿತ್ರದ ಗೀತೆಗಾಗಿ ಕೋರಿಕೆ ಸಲ್ಲಿಸಿದ್ದಾರೆ ಮರೋಡಿ ನಾರವಿಯಿಂದ ಶಕುಂತಳ, ವಸಂತಕುಮಾರ್, ಜಗನ್ನಾಥ ಹೆಗ್ಡೆ, ಉಮಾವತಿ ಹೆಗ್ಡೆ ಹಾಗೂ ಸುಬ್ರಹ್ಮಣ್ಯ ಭಟ್. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ರಚನೆ. ಸಂಗೀತ ನೀಡಿರುವವರು ವಿಜಯಾನಂದ್.

ಸುರತ್ಕಲ್ನ ಅಂಕುಶ್ ಶಿಶಿರ್ ಹಾಗೂ ಗೆಳೆಯರಿಗಾಗಿ ನ್ಯಾಯವೇ ದೇವರು ಚಿತ್ರದ ಆಕಾಶವೇ ಬೀಳಲಿ ಮೇಲೆ ಹಾಡು. ರಾಜನ್ ನಾಗೇಂದ್ರ ಸಂಗೀತದಲ್ಲಿ ಚಿ ಉದಯಶಂಕರ್ ಅವರ ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್.

0: ಪ್ರಿಯ ಕೇಳುಗರೆ,
1: ನನ್ನ ರಾಗತಾನ ಪಲ್ಲವೀ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಸಿನಿಮಾ ಹಾಡುಗಳಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಭಕ್ತಿ ಗೀತೆಗಳು ಅಷ್ಟೇ, ಒಂದಕ್ಕಿಂತ ಒಂದು ಮಿಗಿಲು. ಅಂಥವುಗಳಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಕುರಿತ ಭಕ್ತಿ ರಚನೆ, ವಾರ ಬಂತಮ್ಮ ಗುರುವಾರ ಬಂತಮ್ಮ.
0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗತಾನ ಪಲ್ಲವಿ
0: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
4: ಕಾರ್ಕಳ ಹಿರ್ಗಾನ ನೆಲ್ಲಿಕಟ್ಟೆಯ ರಮಾನಂದ ಪವಿತ್ರ, ಆತ್ರೇಯ ಹಾಗೂ ಆರಾಧ್ಯ ನಾಯಕ್ ಇವರಿಗಾಗಿ ಪುಟಾಣಿ ಏಜೆಂಟ್ 1-2-3 ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಧ್ವನಿಯಲ್ಲಿ ಗೀತಪ್ರಿಯ ಅವರ ರಚನೆ, ಸಂಗೀತ ನೀಡಿರುವವರು ರಾಜನ್ ನಾಗೇಂದ್ರ.

ವಿಜಯಾನಂದ್ ಸಂಗೀತದಲ್ಲಿ ಗೀತಪ್ರಿಯ ಅವರ ರಚನೆಯನ್ನು ಹಾಡಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ. ಒಂದಾಗಿ ಬಾಳು ಚಿತ್ರದ ಈ ಜೀವನ ತಪೋವನ ಹಾಡು ಪುತ್ತೂರು ಬೆಟ್ಟಂಪಾಡಿಯ ರಾಘವಮಣಿಯಣಿ, ಶಕುಂತಳಾ, ಪ್ರೀತಮ್ ಹಾಗೂ ಪ್ರೀತಿಕಾ ಇವರಿಗಾಗಿ.

ಬಪ್ಪಿ ಲಹರಿ ಅವರು ಸಂಗೀತ ನೀಡಿರುವ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಚಿ ಉದಯಶಂಕರ್ ಅವರ ರಚನೆ ಇದು. ಕೇಳಬೇಕೆಂದು ಅಪೇಕ್ಷೆ ಪಟ್ಟವರು ಉಪ್ಪೂರು ಉಗೇಲ್ಭಟ್ಟುವಿನ ರತ್ನಾಕರ, ಜಯಲಕ್ಷ್ಮಿ ಹಾಗೂ ಮೋನಿಕಾ.

ಕೇಳುಗರೆ, ಇದೊಂದು ಪ್ರಕಟಣೆ. ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಉಳ್ಳಾಲ ಮಂಗಳೂರು. ಇಲ್ಲಿ ನಾಟಿಕೆ ಯೋಗ್ಯವಾದ ಕಸಿ ಗೇರು ಗಿಡಗಳು ನಿಗದಿತ ದರದಲ್ಲಿ ಸಿಗುತ್ತವೆ. ಕಚೇರಿಯ ಅವಧಿಯಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಹಾಗೂ ಶನಿವಾರ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಗಿಡಗಳನ್ನು ನೀಡಲಾಗುವುದು. ಮಾಹಿತಿಗಾಗಿ ಕೇಂದ್ರದ ದೂರವಾಣಿ ಸಂಖ್ಯೆ 2466249 STD ಸಂಖ್ಯೆ 0824, ಮೊಬೈಲ್ 9945603997 ಈ ಸಂಖ್ಯೆಯನ್ನು ಸಂಪರ್ಕಿಸಬೇಕಾಗಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಮಾರುತೇಶ್ AM ಅವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಿಂದಿ ಚಿತ್ರಗೀತೆಗಳನ್ನು ಆಲಿಸುತ್ತಿರುವಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಸುಯಿ ಧಾಗಾ ಚಿತ್ರದ ಗೀತೆ ಹಾಡಿದ್ದಾರೆ ದಿವ್ಯಾ ಕುಮಾರ್. ವರುಣ್ ಗ್ರೋವರ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಅನು ಮಲಿಕ್.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 2125 ರೂಪಾಯಿಗೆ ಹೆಚ್ಚಿಸಿದ ಕೇಂದ್ರ ಸರ್ಕಾರ ಆದೇಶ. ಪ್ರಕೃತಿ ವಿಕೋಪ ಮತ್ತು ಜನರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸಚಿವ ಯುಟಿ ಖಾದರ್ ಸೂಚನೆ. ಕೆಆರ್ಎಸ್ ಅಣೆಕಟ್ಟಿನಿಂದ ನಾಲೆಗಳಿಗೆ ತಕ್ಷಣವೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಆಗ್ರಹ. ಬೆಂಗಳೂರಿನಲ್ಲಿಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಕೇಂದ್ರ ಸರ್ಕಾರ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 13% ಹೆಚ್ಚಿಸಿ ಇಂದಿನಿಂದ ಜಾರಿಗೆ ಬರುವಂತೆ ಘೋಷಿಸಿದೆ. ಪ್ರತಿ ಕ್ವಿಂಟಾಲ್ಗೆ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 ಏರಿಸಿದೆ. ಸರ್ಕಾರದ ಬೆಲೆ ಸ್ಥಿರೀಕರಣ ಬಫರ್ಗಾಗಿ ನಫೆಡ್ ಮತ್ತು ಎನ್ಸಿಸಿಎಫ್ ಮೂಲಕ ಈರುಳ್ಳಿ ಖರೀದಿ ಪ್ರಗತಿಯಲ್ಲಿದೆ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪರಿಷ್ಕೃತ ಖರೀದಿ ಬೆಲೆಯು ರೈತರಿಗೆ ಉತ್ತಮ ಆದಾಯವನ್ನು ಖಚಿತಪಡಿಸಲಿದೆ. ರಾಜ್ಯದ ಚಿತ್ರದುರ್ಗ ಮತ್ತು ಚಳ್ಳಕೆರೆ ಪ್ರದೇಶದಲ್ಲಿ ಬಿತ್ತನೆ ಪ್ರಗತಿಯು ಸಾಮಾನ್ಯದ ಸುಮಾರು 60% ಎಂದು ಕೇಂದ್ರ ಸರ್ಕಾರ ಅಂದಾಜಿಸಿದೆ. ಕೇಂದ್ರ ಸರ್ಕಾರದ ಈ ಆದೇಶದಿಂದ ರಾಜ್ಯ ಈರುಳ್ಳಿ ಬೆಳೆಗಾರರಿಗೆ ಕೊಂಚ ನೆಮ್ಮದಿ ನೀಡಿದೆ. ಪ್ರಕೃತಿ ವಿಕೋಪ ಮತ್ತು ಸಂತ್ರಸ್ತರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಆರೋಗ್ಯ ಸಚಿವ ಹಾಗೂ ಜಿಲ್ಲಾ ಪ್ರಾಕೃತಿಕ ವಿಕೋಪ ಮೇಲುಸ್ತುವಾರಿ ಸಚಿವ ಯುಟಿ ಖಾದರ್ ಸೂಚಿಸಿದ್ದಾರೆ. ಕಾರವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಕೃತಿ ವಿಕೋಪದ ಪೂರ್ವ ತಯಾರಿ ಹಾಗೂ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರಕೃತಿ ವಿಕೋಪ ನಿರ್ವಹಣೆಗೆ ಸಂಬಂಧಿಸಿದಂತೆ ಪರಿಹಾರ ವಿತರಣೆಗೆ ಯಾವುದೇ ಹಣಕಾಸಿನ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಳೆಯಿಂದ ಹಾನಿಯಾದ ಕುಟುಂಬಕ್ಕೆ ತಕ್ಷಣ 5,000 ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಂತ್ರಸ್ತರಿಗೆ ಪಂಚಾಯಿತಿ ಅಧಿಕಾರಿಗಳು ವಿಳಂಬ ಮಾಡಿದರೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಿ ಎಂದು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ನೀರಾವರಿ ನೀರಿನ ಕೊರತೆಯಿಂದ ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಬ್ಬು ಸೇರಿದಂತೆ 1,000 ಎಕರೆ ಬೆಳೆಗಳು ಒಣಗುತ್ತಿವೆ ಎಂದು ದೂರಿದ್ದಾರೆ. ತಕ್ಷಣವೇ ಕೆಆರ್ಎಸ್ನಿಂದ ನಾಲೆಗಳು ನೀರು ಹರಿಸಿ ಬೆಳೆಗಳನ್ನು ಉಳಿಸಿ ಎಂದು ಆಗ್ರಹಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ನಷ್ಟ ಅನುಭವಿಸಿದ ಪ್ರತಿಯೊಬ್ಬ ರೈತರಿಗೂ ಪ್ರತಿ ಎಕರೆಗೆ 50,000 ಪರಿಹಾರ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಭಾರತದ ನವೋದ್ಯಮ ಪರಿಸರ ವ್ಯವಸ್ಥೆಯು ಅತ್ಯಂತ ವೇಗವಾಗಿ ವಿಕಸನಗೊಳ್ಳುತ್ತಿದ್ದು, ಡೀಪ್ಟೆಕ್ ಆಧಾರಿತ

0: ಮತ್ತು ಹಾರ್ಡ್ವೇರ್ ನಾವೀನ್ಯತೆಗಳತ್ತ ಹೆಚ್ಚು ಗಮನ ಹರಿಸುತ್ತಿದೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ದೇಶದ ನಾವೀನ್ಯತೆಯ ಭೂದೃಶ್ಯದಲ್ಲಿ ಆಗುತ್ತಿರುವ ವ್ಯಾಪಕ ಬದಲಾವಣೆಯಲ್ಲಿ ಬೆಂಗಳೂರು ಮುಂಚೂಣಿಯಲ್ಲಿದೆ ಎಂದು ಹೇಳಿದ್ದಾರೆ. ಕಳೆದ ವರ್ಷ ಕೇವಲ 7ರಷ್ಟಿದ್ದ ಈ ಸಂಖ್ಯೆ ಈ ವರ್ಷ 21 ಯುವ ಉದ್ಯಮಿಗಳೊಂದಿಗೆ ಬೆಂಗಳೂರು U30 ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದೆ. U30 ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಕಂಪನಿಗಳ ಪೈಕಿ 18 ಕಂಪನಿಗಳು ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದ್ದು ಇದು ದೇಶದ ಯಾವುದೇ ನಗರಕ್ಕಿಂತ ಅತ್ಯಧಿಕವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸ್ಟಾರ್ಟ್ಅಪ್ಗಳ ಮುಂದಿನ ಅಲೆಯು ಡೀಪ್ಟೆಕ್ ಮತ್ತು ಹಾರ್ಟ್ಟೆಕ್ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸುತ್ತಿದ್ದು ಕೃತಕ ಬುದ್ಧಿಮತ್ತೆ, ಸ್ಪೇಸ್ ಟೆಕ್, ಸೈಬರ್ ಸೆಕ್ಯೂರಿಟಿ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳಲ್ಲಿ ಬಲವಾದ ವೇಗವನ್ನು ಪಡೆದುಕೊಳ್ಳುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಇಂದು ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಹೇಳಿದ್ದಾರೆ. ತಮ್ಮ ಈ ಸಾಧನೆಗೆ ಕಾರಣವಾದ ಇಸ್ರೋ ಹಾಗೂ ಭಾರತೀಯ ವಾಯುಪಡೆಗೆ ಅವರು ಧನ್ಯವಾದ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ಬಾಹ್ಯಾಕಾಶದ ಅನುಭವವನ್ನು ಕೇಳುವಂತಾಗಲಿ ಎಂದು ತಿಳಿಸಿದ್ದಾರೆ. ಈ ಪುಸ್ತಕ ಕೇವಲ ಬಾಹ್ಯಾಕಾಶ ಮಿಷನ್ಗೆ ಮಾತ್ರ ಸೀಮಿತವಾಗಿಲ್ಲ, ಇದು ತರಗತಿಯ ಕೋಣೆಯಿಂದ ಬಾಹ್ಯಾಕಾಶ ಹೊರಗಿನ ಪ್ರಯಾಣದ ಬಗ್ಗೆ ಮಾತನಾಡುವ ಪುಸ್ತಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
4: So I changed out of the space suit, I wore all my clothes because the Crew Dragon is really cold, and then we wanted to sleep. So now there is no bed in space, right? There is no nominated place where you can sleep. You can sleep anywhere, you know, on the seat, below the seat, on the wall, on the ceiling, wherever you want. So everybody decided. Two of my crew members, they sat on the seat, they strapped themselves and they were sleeping on the seat. I did not find that comfortable, you know, I thought that there should be some kind of pressure on your body, you know, that is what you're used to on Earth. So I decided to go below the seat and wedge myself between the pallets and the seat.
0: ಇದೇ ವೇಳೆ ಅಂತರಿಕ್ಷದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್, ಇಂದಿನ ಮಕ್ಕಳು ಕೃತಕ ಬುದ್ಧಿಮತ್ತೆಯಿಂದ ತಾಯಿ ಮಾಡುವ ಅಡುಗೆಯ ರುಚಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿರುವ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇಡೀ ಭೂಮಿ ಇಂದು ಸೂರ್ಯನ ಸುತ್ತ 31 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದು ವಾಸ್ತವವಾಗಿ ನಾವೆಲ್ಲರೂ ಈಗಾಗಲೇ ಗಗನಯಾತ್ರಿಗಳೇ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
5: Never ever feel that you are missed out in anything. Okay, that I've joined the wrong degree, I've joined this thing, or I wish I was there. You are perfectly where you are. 1.8 billion people, out of that, 1.4 billion. That is, you are born in this great country. Out of that, you are in this great city of Bangalore. And out of that, imagine you are the chosen you to be sitting in front of this galaxy of stars out here. How lucky are you? You are already ahead of the curve.
0: ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕೀರ್ತಿಚಕ್ರ ಪ್ರಶಸ್ತಿ ಪುರಸ್ಕೃತರಾದ ರವೀಶ್ ಮಲ್ಹೋತ್ರಾ, ಪ್ರೊಫೆಸರ್ ಕೆ ವಿಜಯ್ ರಾಘವನ್, ಇಸ್ರೋ ಮಾಜಿ ಅಧ್ಯಕ್ಷರಾದ ಎಎಸ್ ಕಿರಣ್ ಕುಮಾರ್, ಡಾ ಎಸ್ ಸೋಮನಾಥನ್ ಹಾಗೂ ಏರ್ ಮಾರ್ಷಲ್ ಎಸ್ ಶ್ರೀನಿವಾಸ್ ಹಾಗೂ ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕ ಡಾ ಬಿಆರ್ ಗುರುಪ್ರಸಾದ್ ಉಪಸ್ಥಿತರಿದ್ದರು. ರಾಜ್ಯದೆಲ್ಲೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಮುಂದುವರೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ 91.9% ಮತದಾರರ ಮ್ಯಾಪಿಂಗ್ ಕಾರ್ಯ ಮುಗಿದಿದೆ. ಮತದಾರರ ಪಟ್ಟಿಯಲ್ಲಿ 912,913 ಮತದಾರರಿದ್ದು ಈ ಪೈಕಿ 621,193 ಅಂದರೆ 68.05% ಗಣತಿನ ಮುನಿಯನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಮಂಡ್ಯದಲ್ಲಿ

0: ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ವಿವಿಧೆಡೆ ಭೇಟಿ ನೀಡಿ ಪರಿಶೀಲಿಸಿದರು. ಮಂಡ್ಯ ನಗರದ ವಿದ್ಯಾನಗರ, ಗಾಂಧಿನಗರ ವಿವಿಧ ವಾರ್ಡ್ಗಳಿಗೆ ಹಾಗೂ ಮಂಡ್ಯ ತಾಲೂಕಿನ ಹನಕೆರೆಗೆ ಭೇಟಿ ನೀಡಿದ ಅವರು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ಕಾರ್ಯವನ್ನು ಖುದ್ದು ವೀಕ್ಷಿಸಿದರು. ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕುವಂತೆ ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಬಿಎಲ್ಒಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಚುನಾವಣಾ ಆಯೋಗದ ಆದೇಶದಂತೆ ಪ್ರತಿ ಮನೆಗೂ ತೆರಳಿ ನಿಗದಿತ ಗಣತಿ ನಮೂನೆಗಳನ್ನು ವಿತರಿಸಿ ಸಂಬಂಧಪಟ್ಟವರಿಂದ ಸಹಿ ಪಡೆಯುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ದಾವಣಗೆರೆಯಲ್ಲೂ ಮತಗಟ್ಟೆ ಅಧಿಕಾರಿಗಳು ಕಡ್ಡಾಯವಾಗಿ ಮತದಾರರ ಮನೆ ಮನೆಗೆ ಭೇಟಿ ನೀಡಬೇಕು ಎಂದು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಶಮ್ಲಾ ಇಕ್ಬಾಲ್ ಸೂಚನೆ ನೀಡಿದ್ದಾರೆ. ನೀರು ಕುಡಿಯಲು ಬಂದ ಕಾಡೆಮ್ಮೆಯೊಂದು ಕೆಸರಿನಲ್ಲಿ ಸಿಲುಕಿ ಮೃತಪಟ್ಟ ಘಟನೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಉಡುತೊರೆ ಹಳ್ಳ ಜಲಾಶಯ ಬಳಿ ನಡೆದಿದೆ. ಮಲೆಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಉಡುತೊರೆ ಹಳ್ಳ ಜಲಾಶಯದಲ್ಲಿ ಗುರುವಾರ ಸಂಜೆ ನೀರು ಕುಡಿಯಲು ಬಂದ ಕಾಡೆಮ್ಮೆ ಕೆಸರಿಗೆ ಸಿಲುಕಿಕೊಂಡು ಇಡೀ ರಾತ್ರಿ ಒಂದೇ ಜಾಗದಲ್ಲಿ ಒದ್ದಾಡಿ ನಿತ್ರಾಣಗೊಂಡಿತ್ತು. ನಿನ್ನೆ ದನಗಾಹಿಗಳು ಕಾಡೆಮ್ಮೆ ಕೆಸರಿಗೆ ಸಿಲುಕಿಕೊಂಡಿರುವುದನ್ನು ನೋಡಿ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1,875 ರಿಂದ 2,125 ರೂಪಾಯಿಗೆ ಹೆಚ್ಚಿಸಿ ಕೇಂದ್ರ ಸರ್ಕಾರ ಆದೇಶ. ಪ್ರಕೃತಿ ವಿಕೋಪ ಮತ್ತು ಜನರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸಚಿವ ಯುಟಿ ಖಾದರ್ ಸೂಚನೆ. ಕೆಆರ್ಎಸ್ ಅಣೆಕಟ್ಟಿನಿಂದ ನಾಲೆಗಳಿಗೆ ತಕ್ಷಣವೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಆಗ್ರಹ. ಬೆಂಗಳೂರಿನಲ್ಲಿಂದು ಗಗನಯಾತ್ರಿ ಶುಭಾಂಶ ಶುಕ್ಲಾ ಅವರ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು ಕಾವ್ಯ ವಾಚನ. ವೀಣಾ ಪ್ರಸಾದ್ ಕಜ್ಜೆ ಅವರಿಂದ ಕುಮಾರವ್ಯಾಸ ಭಾರತದಿಂದ ಆಯ್ದ ಪದ್ಯಗಳ ವಾಚನ.

ಪದ್ಯಗಳ ವಾಚನ ಕೇಳಿದಿರಿ. ಕಾವ್ಯವಾಚನ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಕೇಳುಗರೆ, ಕಾಣೆಯಾದ ಕುಶಾಲ ಶೆಟ್ಟಿ ಎಂಬ ವ್ಯಕ್ತಿಯ ಕುರಿತು ಪ್ರಕಟಣೆ. ಸುಮಾರು 55 ವರ್ಷ ಪ್ರಾಯದ ಕುಶಾಲ ಶೆಟ್ಟಿ ಎಂಬವರು ದಿನಾಂಕ 28/6/2026 ಸಂಜೆ ಸುಮಾರು 7:30 ತನ್ನ ಮಗನೊಂದಿಗೆ ಗಲಾಟೆ ಮಾಡಿ ಮನೆ ಬಿಟ್ಟು ಹೋಗುವುದಾಗಿ ಹೇಳಿ ಓಮ್ನಿ ಕಾರು ನಂಬರ್ KA20MB8560 ಇದರಲ್ಲಿ ಬಟ್ಟೆಬರಿಯೊಂದಿಗೆ ಹೋದವರು ಮನೆಗೆ ವಾಪಸ್ ಬರದೆ ಕಾಣೆಯಾಗಿರುತ್ತಾರೆ. ವ್ಯಕ್ತಿಯ ಹೆಸರು ಕುಶಾಲ ಶೆಟ್ಟಿ, ಪ್ರಾಯ 55 ವರ್ಷ, ಸುಮಾರು 5.5 ಅಡಿ ಎತ್ತರ ಇದ್ದು ಎಣ್ಣೆಗಪ್ಪು ಮೈಬಣ್ಣ, ಕೋಲು ಮುಖ, ಸ್ವಲ್ಪ ಗಡ್ಡ ಇದ್ದು ಕಾಣೆಯಾದಾಗ ಹಸಿರು ಬಣ್ಣದ ಅಂಗಿ, ಕಪ್ಪು ಬಣ್ಣದ ಬರ್ಮುಡಾ ಧರಿಸಿರುತ್ತಾರೆ. ಕನ್ನಡ, ತುಳು, ತಮಿಳು, ತೆಲುಗು ಹಾಗೂ ಹಿಂದಿ ಭಾಷೆ ಮಾತನಾಡಬಲ್ಲವರಾಗಿದ್ದು ಈ ವ್ಯಕ್ತಿಯ ಬಗ್ಗೆ ಮಾಹಿತಿ ತಿಳಿದು ಬಂದಲ್ಲಿ ಹೆಬ್ರಿ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ 251116, STD ಸಂಖ್ಯೆ 08253 ಅಥವಾ ಪೊಲೀಸ್ ನಿಯಂತ್ರಣ ಕೋಣೆಗೆ ತಿಳಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಶೌರ್ಯ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಕೈಲಾಸ್ ಕೇರ್ ಹಾಗೂ ಅನುರಾಧಾ ಭಟ್. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಾಧು ಕೋಕಿಲಾ.

0: ಕೈಲಾಶ್ ಖೇರ್ ಹಾಗೂ ಅನುರಾಧಾ ಭಟ್ ಧ್ವನಿಯಲ್ಲಿ ಮೂಡಿಬಂದ ಶೌರ್ಯ ಚಿತ್ರದ ಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆಯ ಯೋಜನೆ ನಮ್ಮ ಕ್ಲಿನಿಕ್.
2: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾಕಿರಣ ನಮ್ಮ ಕ್ಲಿನಿಕ್.
1: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
2: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
1: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
2: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
1: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
2: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
1: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
2: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
1: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಪ್ರಿಯ ಕೇಳುಗರೆ,
4: ನನ್ನ ರಾಗತಾನ ಪಲ್ಲವಿ.
3: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
5: ಸಿನಿಮಾ ಹಾಡುಗಳಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಭಕ್ತಿ ಗೀತೆಗಳು ಅಷ್ಟೇ, ಒಂದಕ್ಕಿಂತ ಒಂದು ಮಿಗಿಲು. ಅಂಥವುಗಳಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಕುರಿತ ಭಕ್ತಿ ರಚನೆ, ವಾರ ಬಂತಮ್ಮ ಗುರುವಾರ ಬಂತಮ್ಮ.
3: ಪ್ರತಿ ಸೋಮವಾರ ಮಧ್ಯಾಹ್ನ 1:30
4: ನನ್ನ ರಾಗತಾನ ಪಲ್ಲವಿ
3: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
6: ಆತ್ಮೀಯ ಕೇಳುಗರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಬಣ್ಣದ ಲೋಕದ ಬೆರಗು, ರಂಗಭೂಮಿ ಇವರ ಉಸಿರು, ಸಿನಿಮಾ ಇವರ ಹಸಿರು. 6 ದಶಕಗಳ ಕಾಲ ರಂಗದ ಮೇಲೆಯೇ ಬದುಕನ್ನು ಕಟ್ಟಿಕೊಂಡ ನಟನಾ ತಪಸ್ವಿ, ಹಿರಿಯ ರಂಗಕರ್ಮಿ ಲಕ್ಷ್ಮಣ ಕುಮಾರ್ ಮಲ್ಲೂರು.
7: ಮೊದಲ ನಾಟಕ ಶಾರದಾ ಅಂತ ಹೇಳಿ, ಒಂದು ಸಾಂಸಾರಿಕ ನಾಟಕ. ಅದು ನನಗೆ ಪ್ರೇರಣೆ ಅಂದರೆ ಕೇರಳದಲ್ಲಿ ಒಂದು ಮಲಯಾಳಂ ಫಿಲ್ಮ್ ನೋಡಿದ್ದೆ. ಆ ಫಿಲ್ಮ್ ನೋಡುವಾಗ ಅದರಲ್ಲಿ ಬಂದಂಥ ಆ ಪಾತ್ರಗಳು ಮತ್ತು ಅದರ ಒಂದು ಸನ್ನಿವೇಶಗಳು, ನನಗೆ ಇದನ್ನು ಯಾಕೆ ನಾವು ತುಳುವಿನಲ್ಲಿ ಮಾಡಬಾರದು ಅನ್ನುವಂಥ ಒಂದು ಆಸೆ ಹುಟ್ಟುಕೊಂಡಿದೆ ನನ್ನಲ್ಲಿ. ಜನರಿಗೆ ಒಂದು ಮನಮುಟ್ಟುವಂತಹ ಒಂದು ಕತೆ ಮಲಯಾಳಂನಲ್ಲಿತ್ತು, ಅದನ್ನು ನನಗೆ ಎಷ್ಟು ಅರ್ಥ ಆಗಿದೆ ಅದನ್ನೆಲ್ಲ ಇಟ್ಟುಕೊಂಡು ನಾನು ನಾಟಕ ಮಾಡಿದೆ. ಅದು ಪ್ರಥಮ ಪ್ರಯೋಗ ಆದದ್ದು ಕೂಡ ನಮ್ಮ ಮಲ್ಲೂರಲ್ಲಿ. ಆ ನಾಟಕಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬಂತು.
6: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
0: ಪ್ರೀತಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಿಗ್ಗೆ 11:30 ಅಪರಾಹ್ನ 1:00. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ 8272703800 ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಿಗ್ಗೆ 11:30 ಮಧ್ಯಾಹ್ನ 1:00.

ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಕೊಂಕಣಿ ಕಾರ್ಯಕ್ರಮ 5 ಗಂಟೆಗೆ ಮಂಜುನಾಥ ಕಾಮತ್ ಉಡುಪಿ ಇವರೊಂದಿಗೆ ಸಂದರ್ಶನ, ಸಂದರ್ಶಕರು ಸ್ನೇಹ ವಿನೋದ್ ಪೈ. 6:50 ಕಿಸಾನ್ ವಾಣಿ, ಯುವ ಕೃಷಿಕರಾದ ಪ್ರವೀಣ್ ಹೆಬೋಳಿ ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ, ಸಂದರ್ಶಕರು ರಜನಿ ಭಟ್. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇಂದು ರಾತ್ರಿ 8 ಗಂಟೆಗೆ ಇಂಗ್ಲಿಷ್ ಯುವವಾಣಿ, ಸುಪ್ರೀತಾ ಅವರಿಂದ ಭಾಷಣ, ವಿಷಯ ಎಕ್ಸಾಮಿನೇಷನ್ ರಿಲೇಟೆಡ್ ಆಂಗ್ಸೈಟಿ. ಬಳಿಕ ಇಂಪ್ಯಾಕ್ಟ್ ಆಫ್ ಫಿಸಿಕಲ್ ಎಕ್ಸಸೈಸ್, ಈ ಕುರಿತು ಮಾತನಾಡುತ್ತಾರೆ ಜೆನಿಷಾ. ಆಕಾಶವಾಣಿ ಮಂಗಳೂರು, ಸಮಯ ಸರಿಯಾಗಿ 3:05. ನಿಲಯದ ಈ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರಸಾರ ಸಂಜೆ 5 ಗಂಟೆಗೆ ಪ್ರಾರಂಭ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಸಮಯ 5:04. ನಿಲಯದ ಸಂಜೆಯ ಪ್ರಸಾರ ಕಾರ್ಯ ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್ಗಳು, 1090 kHz. FM ಕಂಪನಾಂಕ 100.3 MHz. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಂತ

0: ತೋಷ್ ಆಳ್ವಾಯಕ್ಕಾರ್ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಗಳಿಗೆ ಸ್ವಾಗತ. ಈಗ ಕೊಂಕಣಿ ಕಾರ್ಯಕ್ರಮ. ಮಂಜುನಾಥ್ ಕಾಮತ್ ಉಡುಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸ್ನೇಹ ವಿನೋದ್ ಪೈ.
1: ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃ ಬಾಂಧವಾನು, ಐಜಯ್ ಕೊಂಕಣಿ ಕಾರ್ಯಕ್ರಮ ಅಂತು ಉಡುಪಿಯ ಕಂಡೀರ ಖ್ಯಾತೀಚರ್ ಮಂಜುನಾಥ್ ಕಾಮತ್ ಹಂಗೆಲ್ವುಟು ಏಕ್ ಗಡಿ ಉಲ್ಲೋವ್ಯ ಉಲ್ಲಾಪ ಚಲಾಯಿಸುಂದಿತ್ತ ಸ್ನೇಹ ವಿನೋದ್ ಪೈ. ಆಕಾಶವಾಣಿ ಮಂಗಳೂರು ಕೇಂದ್ರ ಚಯ ಕೊಂಕಣಿ ಕಾರ್ಯಕ್ರಮ ಏಕ್ ಗಡಿ ಉಲ್ಲೋವ್ಯ ಐಚಂಗೆಲೆ ಕೊಂಕಣಿ ಕಾರ್ಯಕ್ರಮ ಅಂತು ತುಮ್ಖಾವ ಪರಿಚಯ ಕೊರುವ ಸರ್ ಗಾಮಾಕ ಗಾವಚಿ ಮೋಗುದೀವನು ಕೈ ಪಳೆಯಲರಿ ಹಂಗೆಲ ಸೋಷಿಯಲ್ ಮೀಡಿಯಾ ಪೇಜ್ ಆದಕ್ಕೂ ಹಂಗ ಅಪೈತಾಚಿ. ನಮಸ್ಕಾರ ಕೊರ್ಚಿತ ಸಲ ತಜಕಿ ಚಡ್ ನಮಸ್ಕಾರ. ನಾನು ಮಂಜುನಾಥ್ ಕಾಮತ್ ಮೊಂಚಿ ಬಿತ್ತೇರಿ ಉಡುಪಿಯ ಕಂಡೀರ ಮೋಣು ಗುರುತಿಸುಚೆ ತಸಲ ಅಮ್ಗೆಲ ಸಕ್ಕಡಾಲ್ ಮೊಗಾಚ ಕಂಟೆಂಟ್ ಕ್ರಿಯೇಟರ್. ಕಂಟೆಂಟ್ ಕ್ರಿಯೇಟರ್ ಮುಂಚಿಕ್ಕಿಂತ ಕ್ರಿಯೇಟಿವ್ ಇನ್ಫ್ಲೂಯೆನ್ಸರ್ ಮುಂಚಕ ಹಾವ ಆಶಿಪೌತ ಮಂಜುನಾಥ್ ಕಾಮತ್ ಮಾಮ್ ವೃತ್ತಿಂತು ಶಿಕ್ಷಕ ಜಾವನು ಚರಡುವಾಂಕ ಸಿಕೇತ ಚರಡುವಾಲ ಮೋಗು ಗೆತ್ತ ಮುಖರಿ ಕ್ರಿಯೇಟಿವ್ ಕಂಟೆಂಟ್ ಆಚೆ ಪಯಣು ಪ್ರಾರಂಭ ಕೆಲಲ ಮಂಜುನಾಥ್ ಸರನ ಹಂಗಿಲೇಕ ವಿಶೇಷತ್ ಮಳರಿ ಹಂಗೆಲ ಸನಸನ ವಿಷಯಚ ಲೇಖನ ಫೇಸ್ಬುಕ್ ಯೋಚಿ ಬರಹ ತೆಶೀಚಿ ಅತ್ತ ಇನ್ಸ್ಟಾಗ್ರಾಮಾಚೆ ಕಂಟೆಂಟ್ಸ ಕಿತ್ಲೇ ಜನಲ ಮನಾಕ ಲಗ್ಗಿ ಜಲರಿವೆ ಉಡುಪಾಂತು ಕಂಚೆ ಕಾರ್ಯಕ್ರಮ ಜಲರಿ ಸಕ್ಕಡಾಲ್ ಗಳ್ ನೀಟ ಜೌಚೆ ಉಡುಪಿಯ ಕಂಡಿರ ಐಲರಿ ಮಾತ್ರ ಉಡುಪಿಯ ಕಂಡಿರ ಮಂಟನಾಚಿ ಕಸಂಕಿ ಏಕ ಖುಷಿ ದೂರ ದೂರ ದೇಶ ಅಸಿಲ ಜರ್ನುವೈ ರಕ್ಕೂನ್ ಬಯಸ್ತಾಚಿ ಹಂಗೆಲ ಕಂಟೆಂಟ್ ಪೊಳಚಾಕ ಅಮ್ಗೆಲ್ ಸಂಸ್ಕೃತಿ ಪರಂಪರೆ ಆಹಾರ ವೈವಿಧ್ಯ ದೇವಸ್ಥಾನು ಮುಖ್ಯ ಜಾವನು ಅಮ್ಗೆಲ್ ನೆಲಾಚೆ ಅನೇಕ ಅಪರೂಪಾಚೆ ಕಾಣಿ ಜನಾಗ ಪವೋತ್ತಸಲ ಸರಳ ವ್ಯಕ್ತಿತ್ವ ಭಾರಿ ಸಜ್ಜನಿಕೆಚೆ ಉಡುಪಿಯ ಕಂಡಿರ ಮಂಜುನಾಥ್ ಕಾಮತ್ ಸರಕ ತುಮ್ಕ ಪರಿಚಯ ಕೊರುಕ ಮಸ್ತ್ ಆಶಿಪೌತ ಹಂಗೆಲ್ ಕಂಟೆಂಟ್ ಕ್ರಿಯೇಷನಾಚೆ ಪಯಣು ಸವಾಲು ಅನುಭವು ಭವಿಷ್ಯಾಚೆ ಸೋಪಾನ ಹಜ್ ಬಗ್ಗೆ ಉಲ್ಲೋತಾವಚ ಮಂಜುನಾಥ್ ಕಾಮತ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತುಮ್ಕ.
2: ನಮಸ್ಕಾರ.
1: ಪ್ರತಿ ಕಾರ್ಯಕ್ರಮ ಅಂತೂ ಹಾವು ಮಾಮು ಮೋಣು ಸಂಬೋಧನ ಕೊರ್ಚೆ ಆಜಿ ಹಾವು ಸರ್ ಮೋಣು ಅಪ್ಪುಚಕ ಮಸ್ತ್ ಆಶಿಪೌತ ಕಿತೆಕ್ ಮಳ ಹಾವಚಿ ತುಮ್ಗೆ ಲೈಕ್ ಹೋಡ್ ಅಭಿಮಾನಿ ತಿಶಿ ತುಮ್ಗೆ ಲೈಕ್ ಉತ್ತರ ತುಮ್ಗೆಲೆ ವಾಕ್ಚಾತುರ್ಯ ನಿರರ್ಗಳತೆ ಮುಂಚೆ ತಕ್ಕ ಕೆದ್ನಾಯಿ ಮೆಗೆಲೆಕ್ ಮಸ್ತ್ ಮಕ್ಕ ಕೂಶಿತ ಮಸ್ತ್ ಮೋಗು ತಜ್ವೈರಿ ತಿಶಿ ತುಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕರ್ತಾಚಿ. ಮಂಜುನಾಥ್ ಕಾಮತ್ ಸರ್ ಆಜಿ ಉಡುಪಿಯ ಕಂಡೀರ ಮೋಣು ನಾಮಾಂಕಿತ ಜಲ್ಲಲ ಜನಲ ಮೊಗಾಚಿ ಏಕ ಸೋಷಿಯಲ್ ಮೀಡಿಯಾ ಪೇಜ್ ಹೆ ಉಡುಪಿಯ ಕಂಡೀರ ಮೋಣು ನಾವು ಯೋಚಕ ತಕ್ಕ ಈ ಕಸನೆ ಕಾಣಿಯಸ್ ಕಿ ಮುಂಚೆ ಕಸನೆ ವಿಷಯಸ್ ತಮ್ಗೆಲ್ಲ ಐಕ್ಯುಪಿಯಾಲೊಟ್ಟು ಒಂಟುನ್ ಗೆ ವೇತ್ವ
2: ಹಾಮ ಬಾರ್ ವರ್ಷ ಲೆಕ್ಚರರ್ ಜಾನು ಶಿಲೋ ಉಡುಪಿ ಎಂ ಜಿ ಎಂ ಕಾಲೇಜ್ ಅಂತ ಜರ್ನಲಿಸಂ ಡಿಪಾರ್ಟ್ಮೆಂಟ್ ತುಚಿ ಕಾಮ್ ಕರ್ತ ಶಿಲೋ ಸೊ ಜರ್ನಲಿಸಂ ಶಿಕ್ಕಲೆ ತ್ಯಾಂಚಿ ಲೆಕ್ಚರಿಂಗ್ ತಂತು ಕರ್ತಾ ಇಲ್ಲೋ ಚೊಳ್ಳು ಅಂಕ ಶಿಕ್ಕೇತ ಶಿಕ್ಕೇತ ಹಾವೈ ಕಾಲ್ ಯಾವ ಸಂಚಿ ಮಾತ್ರ ನೈ ಕ್ಲಾಸ್ ಆರ್ ಸಂಚಿ ಮಾತ್ರ ನೈ ಸೊ ಹಾವೈ ಪ್ರಾಕ್ಟಿಕಲ್ ಕರ್ಕ ಮುಂಡ್ ಮಕ್ಕ ಆಶೆ ಶಿಲೆ ಸಂಸಾನ ಮಟರ್ ಕರ್ತ ಆಶಿಲ್ಲ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಅಕೌಂಟ್ ಶಿಲೆ ತಂತ ಬರೈತ ಶಿಲೋ ವಿಡಿಯೋಸ್ ಅನ್ನು ಪ್ರಕಸನೆ ಕರ್ನ ಆಶಿಲೋ ಸೊ ಕೆತ್ನ ಉಡುಪಿ ಜಿಲ್ಲೆ ಜಾವ್ನ ಅವಿಭಜಿತ ಏ ದಕ್ಷಿಣ ಕನ್ನಡದಕ್ಕೂ ಸಪ್ರೇಟ್ ಜಾವ್ನು ಉಡುಪಿ ಡಿಸ್ಟ್ರಿಕ್ಟ್ ಮೂನು ಸಪ್ರೇಟ್ ಜಲ್ಲಿ ಜಾವ್ನು ಪಂಚವಿಸ್ ವರ್ಷ ಆಚೆ ಕಾರ್ಯಕ್ರಮ ಗೌರ್ಮೆಂಟ್ ಕರ್ತ ಆಶಿಲೆ ಸೊ ಕರ್ತನ ಮಕ್ಕ ಏಕ ಕಸನೆ ಏಕ ಕೊರತೆ ಕಸಗಿ ಊಣಿ ಊಣಿ ಕಾರ್ಯಕ್ರಮ ಲಾಯ್ಕರ್ದ ಗ್ರ್ಯಾಂಡ್ ಕೆಲ್ಲ ಪೂರಕ್ಕೆಲ್ಲ ಸೊ ಬೆಂಗಳೂರು ಅದಕ್ಕೂ ಲೈಕ್ ಲಾಯ್ಕ್ ಆರ್ಟಿಸ್ಟ್ ಕಾಣಿ ಬರೋ ಅಪ್ಪ ಇಲ್ಲ ಜಲರಿ ಸೊ ಅಮ್ಗೆಲ್ ಜನ ದಕ್ಕು ಕಾಶಿಲ್ಲ ಮುಂಡ್ ಮಕ್ಕ ಫೀಲ್ ಜತ್ತಾಶಿಲ್ಲ ಸೊ ಅಮ್ಗೆಲ್ ಪ್ರತಿಭೆ ಅಮ್ಗೆಲ್ ಗಾವಾಚ ಸಾಹಿತ್ಯ ಜವ ಅಮ್ಗೆಲ್ ಆ ನೆಲದ ಆ ಕಂಪು ಮುಂಡ್ ಮಾಡಿದ ನೇಟಿವಿಟಿ ಮುಂಡ್ ತಪ್ಪಳಾಯ್ತಿ ಸೊ ತೇ ಕಸಗಿ ದಕ್ಕು ಕಾಶಿಲ್ಲ ಮುಂಡ್ ಸಂಗೂರ್ ಮಕ್ಕ ಫೀಲ್ ಜತ್ತಾಶಿಲ್ಲ ಜಲರಿ ತೇ ಕಸನೆ ಗ್ರ್ಯಾಂಡ್ ಜಲ್ಲ ಜಲರಿ ಅಮ್ಗೆ ಲೈಕ್ ಮುಣು ಮಕ್ಕ ಲೆಕ್ಕನೇ ತದ್ನ ಅಮ್ಕ ಅಮ್ಕ ಫೀಲ್ ಜಾಯಿನಿ ಸೊ ತ್ಯಾಂಕ್ ಟೈಮ್ ಕಸಕ್ಕೆಲ್ಲ ಮಾಡ್ರೆ ಹಾವು ಹಾವಂಚಿ ಖಂಡಿತ ಮಕ್ಕ ಏಕ ಓಟ್ ಕಾರ್ಯಕ್ರಮ ಕಡೆ ತಸಲ ಸಾಧ್ಯ ಮಗ್ ಜಾಯ್ನ ಅಜ್ಜು ಬಗ್ಗೆ ಫಿಲ್ಮ್ ಖರ್ಚು ತಸಲ ಕಸನೆ ಮೆಗ್ಗಿಲ್ಲ ಶಕ್ತಿನ ಸೊ ಅವ್ ಕಸಕ್ಕೆ ಇರುತ್ತೆ ಲೈಕ್ ಸೋಷಿಯಲ್ ಮೀಡಿಯಾ ಏಕ ಪ್ಲಾಟ್ಫಾರ್ಮ್ ಏಕ ಅಕೌಂಟ್ ಜೋ ಪೇಜ್ ಕ್ರಿಯೇಟ್ ಕರೆತ ತಂತು ಆ ಉಡುಪಾಜು ಬಗ್ಗೆ ಕರು ಸುರ್ ಕರ್ತಾ ಮುನ್ ಸಂಗನ್ ಸೊ ತದ್ದಗ ಸ ಕೆಲ ಮಳ ಮಕ್ ಜೈತ ಆ ಉಡುಪಾಜು ಬಗ್ಗೆ ಚಿ ಹಾ ಕಸನೆ ಆ ಗವರ್ನಮೆಂಟ್ ಕಸ ಕರ್ಕ ಮುನ ಶಿಲ್ತ 25th ಇಯರ್ ಆಚೆ ಏಕ ಪ್ರೋಗ್ರಾಮ್ ರಿಲೇಟೆಡ್ ಕಸ ಪುರ ಕರ್ಕ ಶಿಲ ಕೋಣ ಫೋಕಸ್ ಕರ್ಕ ಶಿಲ ಕಸನ್ ಜನ ದಕ್ಕೋಕ ಶಿಲ ಕಸನ್ ಪರಿಚಯ ಕರ್ಕ ಶಿಲ ತ ಆ ಕರ್ತಾ ಸೊ ನೆಕ್ಸ್ಟ್

0: ಮುಷ್ಟಿಯತ್ ಇಯರ ಕಂಚಯತ ಉಡುಪ ಚಿತಾಯ ದಕ್ಕೊಕ್ಕಶಿಲ್ಲ ಏನ್ ದಕ್ಕೊಕ್ಕಶಿಲ್ಲ ಕೊಣಿ ದಕ್ಕೈ ನಿಮ್ ಸಂಗು ಜೌಚ ನಜ್ಜ ಮುಣ ಸಂಗು ನಾವು ಕಸ ಕೆಲ ಮಳೆ ಸೋಷಿಯಲ್ ಮೀಡಿಯಾ ಪೇಜ್ ಎಕ್ಕೆಲ್ಲ ಫೇಸ್ಬುಕ್ ಪೇಜ್ ಸ್ಟಾರ್ಟ್ ಕೆಲ್ಲ ಜನ ತಂತು ನಾವು ಕಸ ದೌರ್ಕ ಮುಣು ಮಕ್ಕ ಐಡಿಯಾ ನಾಶಿಲ್ಲ ಸೊ ಮೆಗಿಲ್ ಫ್ರೆಂಡ್ ಹಾಕ ಇತ್ತು ಮೀಡಿಯಾ ಅಂತ ಸರ್ ತಗಿಲ್ಲ ಅವ್ಗೆ ಇಮಿಡಿಯೇಟ್ ನಿಮ್ಗೆಲ್ಲ ಸರ್ ಅವಾಗ ಪೇಜ್ಗೆಲ್ಲ ಮಕ್ಕ ಚೇ ಟೈಮ್ ಗೆವನುಕ ಮಕ್ಕ ಉಡುಪಿ ರಿಲೇಟೆಡ್ ಹೆಚ್ಚಿ ಅವ ತುಂಬಲ್ಲ ಕಸ ಏಂಚಿ ಸಂಗ್ಲೆ ಮಕ್ಕ ಅಜ್ಜಿಕತ್ತಿರ ಅವಾಗ ಪೇಜ್ ಕಟ್ತಾ ಸಕ್ ನಾವು ಕರ್ಕ ಸೊ ತಾಣೆ ರಬ್ ಎಕ್ಕೂ ನಿಮಿಷದ ಈ ಮನುಸಂಗೂನು ಫೋನ್ ಕಟ್ಕರ್ನಿ ಇಮಿಡಿಯೇಟ್ ಉಡುಪಿಯ ಕಂಡೀರ ಮಣ್ಮಳಲ್ಲ ಮಕ್ ಫಸ್ಟ್ ಆಗ್ತ ಕಸಕ್ ಇವ ಓಲ್ಡ್ ನಾವು ದಿಸ್ಲೆ ಜಲ್ಲರ್ ಈ ಕಸನ್ನ ನುತೋಚಿ ಆ ತಾಣೆ ಸಂಗಿಲೇಂಚಿ ಆ ಉಡುಪಿಯ ಕಂಡೀರ ಉಡುಪಿಯ ಕಂಡೀರ ಮನುಸಂಗು ನಿಗೆ ದೊನ್ ತೀನ್ ಪಟ್ಟಿ ಕಾಲ್ ಇಶಿ ಸಂಗ್ಲೆ ತಜ್ಜಿ ನಂತರ ತ ಸಾಂಗ್ ಜಾವನು ಚಿಯಾಯಿಲ್ಲ ಸೊ ಆಲ್ರೆಡಿ ತ ಪಾಪ್ಯುಲರ್ ಸಾಂಗ್ ತ ಸೊ ತ ಕಸ ಮಳ ಕಾಲಿಗೆ ಸಾಂಗ್ ಮಣ್ಣು ಮಾತ್ರ ಅಮ್ಗೆಲ್ ಮನ ಬಿತ್ತರಿತೆ ಅದು ಏನು ನಿರಂತರವಾಗಿ ಹರಿಯುತ್ತೆ ಮಣ್ಣು ಮಾಡ್ತಾಳೆ ಫಸ್ಟ್ ಜಲ್ಲೆ ಸೊ ಉಡುಪಿಯ ಕಂಡೀರ ಮುಣ್ದವ್ರಲ್ಲ ಆಚೆ ಕಿತ್ಲಿಗೆ ಜನ ಮೇಗೆಲ್ ಮಂಜುನಾಥ್ ಕಾಮತ್ ಮುಣ್ಣು ಸಂಗನಾತಿ ಮಕ್ಕ ಉಡುಪಿ ಕಂಡಿರ ಮುಣು ಅಪ್ಪ ಇತ್ತಿ ಸೊ ತೀನ್ ವರ್ಷ ಇಶಿ ಜರ್ನಿ ಇಲ್ಲ
1: ತಶಿ ಶಿಕ್ಷಕ ಜಾವನಸಿಲ್ಲ ವೃತ್ತಿದ ಕುನು ತುಂಬಿ ಆಜಿ ಕಂಟೆಂಟ್ ಕ್ರಿಯೇಷನ್ ಐಲೆ ಚಿಮಳರಿ ತಜ್ ಮಕ್ಷಿ ಕಸನೆ ಸ್ಫೂರ್ತಿ ಅಸ್ಕಿ ಅಥವಾ ಪ್ರಭಾವ ಸರ್
0: ಅವ ಬಾರ್ ವರ್ಷ ಲೆಕ್ಚರರ್ ಜಾವನ್ ಕಾಮ್ ಕೆಲ್ಲನು ಮಕ್ಕ ಡೇ ಒಂದು ಕುನುಂಚಿ ಲೆಕ್ಚರಿಂಗ್ ಮೆಗಲ್ ಫೀಲ್ಡ್ ನೈ ಮಣು ಅಷ್ಟಿಲ್ಲ ಸೊ ಜಿಲ್ಲ ಮಕ್ಕಸನ್ ಮಳರಿ ಆಮ ಕೆತ್ನ ಉಜ್ರಿ ಅಂತ ಅವ್ನು ಸಿಕ್ಕಿಲ್ಲೋ ಸಿಕ್ತರಿ ಪೂರ ಕಡೆನೆ ಅಪ್ಲೈ ಕೆಲ್ಲ ಜರ್ನಲಿಸಮ್ ಫೀಲ್ಡ್ ಆಕ ಪೇಪರ್ ಟಿ ವಿ ಪೂರಕ್ಕೆ ಅವ್ನ ಕೈ ಮಳೆ ಕಿತ್ಲಿ ಪುರ ಮಕ್ಕ ಅಡ್ರೆಸ್ ಪುರ ಮೇಳ ಪೂರಕ್ಕೆ ಅವ್ನು ರೆಸ್ಯೂಮೆ ಬಿಟ್ಟು ಒಂದು ಸೊಳ್ಳಲ್ಲ ತ್ಯಾಂಚಿ ಟೈಮರಿ ಮಕ್ಕೈ ಮಳರಿ ಉಡುಪ ಅಂತ ಕಾಲೇಜ್ ಅಂತ ಸ್ಟಾರ್ಟ್ ಕರ್ತಾ ಸನ್ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ತೊ ಫ್ರೆಶರ್ ಹಚ್ಚಿ ಜಾವು ಕಾಕಿ ಸೊ ತು ಕರ್ತು ಸೊ ತೀ ಅಪ್ಲೈ ಕೆಲ್ಲ ಸೊ ಫಸ್ಟ್ ಕಾಲೇಜ್ ಮಕ್ಕ ಕಾಲೇಜ್ ಕೈಲ ಕಾಲೇಜ್ ಗಾನ್ ಸೊಳ್ಳೆ ಮಳರಿ ಕಂಚೆ ಫಸ್ಟ್ ಮೇಳ್ತಾ ತಶಿ ಪೊಳಯ ಮುಣ್ಸಂಗನ್ ಸೊ ಡೇ ಫಸ್ಟ್ ಇಯರ್ ಅದಕ್ಕೂ ಕಸ ಕರ್ತಲ್ ಮಳರಿ ಓಕೆ ಲೆಕ್ಚರಿಂಗ್ ಫೀಲ್ಡ್ ಲಾಯ್ಕ್ ಹಚ್ಚಿ ಚಳ್ಳು ಲಾಯ್ಕ ಸತಿ ತ ಲಾಯ್ಕ್ ಅಪರ್ಚುನಿಟಿ ಜಲರಿ ಕಸಲಕ್ಕೆ ಹಾವ ಚಳ್ಳು ಸಿಕ್ಕೆ ಜಲ ಹಾವ ಕಸ ಸಿಕ್ತಾ ಮುಣ್ಸಂಗ್ ತ್ಯಾಂಚಿ ಮಗ ಫೀಲ್ ಅರಿಶಿಲ್ಲ ಸೊ ಪ್ರಾಕ್ಟಿಕಲ್ ಜಾವ್ನ ಹಾವ ಕಸ ಕರ್ತಾ ಮಣು ಸೊ ತಶ್ ಜಾವ್ನು ಡೇ ಒನ್ ಅದಕ್ಕೂ ಹೇ ಮಿಗಿಲ್ ನೈ ಅವ್ ಸೊಡ್ತಾ ಇವ್ ಕಾಮಣ್ ಸೊಡ್ತಾ ಪ್ರತಿ ವರ್ಷ ಅವ್ ಸಂಗ್ತಲ್ಲ ಅವ್ ನೆಕ್ಸ್ಟ್ ಇಯರ್ ನಾ ನೆಕ್ಸ್ಟ್ ಇಯರ್ ನಾ ಮಣು ಸೊ ನಾ ಮುಣ್ಸಂಗ್ ನುಂಚಿ ಬಾರ್ ವರ್ಷಗಿಲ್ಲ ನಮ್ಗೆ ಕೇಳಲೇನ ಸೊ ತಶ್ ಜಲ್ಲ ಜಲ್ಲ ಲಾಸ್ಟ್ ಮಾತ್ರ ಮಗಿರ್ ಮಗಿರ್ ಮಾಡಿ ಕಸ ಜಲ್ ಮಳರಿ ಏಕ ಅವ್ ಸೊಡ್ಚಕ್ಕೆ ಎಗ್ಗಿ ದೇಡ್ ವರ್ಷ ಪೂಡೆ ಕಾಲೇಜ್ ಅಂತೂ ಚಳ್ಳು ಹಾಕಿತಾರೆ ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ಕೆಲ್ಲ ಸೊ ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಸೊ ಸೊ ಅವ್ ಕಸ ಕೆಲ್ ಮಳ ಸಾಮಾನ್ಯ ಅಮ್ಮಿ ಕಾಣ್ ಹೋಸ್ಟ್ ಕರ್ತಿಗಿ ಅಮ್ಮಿಗಜರೆ ಆರ್ಗನೈಸ್ ಕರ್ತದಿ ಐಕುಜಿನ ಜಲ್ಲ ಮಕ್ ತೇಸ ಅವ್ ಕಸ ಕೆಲ್ ಮಾಡ್ರಿ ಡೇ ಕಾನ್ ಪೂರ ಉಲ್ಲೇಲೆ ಬೆಳೆದು ಪಾಂಚ್ ಗೆಸ್ಟ್ ಸ್ಟೇಷನ್ ಪೂರ ಸೋಷಿಯಲ್ ಮೀಡಿಯಾ ಸ್ಟೇಟ್ ಲೆವೆಲ್ದಕ್ಕೂ ನಮ್ಗೆ ಲೋಕಲ್ ಕಾಣ್ ಅಮ್ಕ ಇನ್ಸ್ಪಿರೇಷನ್ ಇದ್ದಿಲ್ಲ ತಂಗ ಪೂರ ಅಪ್ಪ ಇಲ್ಲ ಸೊ ತಂಗಲ್ ಪಾಂಚ್ ಜನಲ್ಲಿ ಏ ಕೊಯ್ ವಿಸರ್ನ ಮಕ್ಕ ಅತ್ತೈ ಮಕ್ಕ ತಂಗೆಲ್ಲ ತನ್ನಿ ಕಸನ್ ಪೂರ ಉಲ್ಲೇಲೆ ಬೆಳೆ ತ ಮಕ್ಕ ಅತ್ತೈ ಮತ್ತರ ಸರ್ ತೇ ಮಕ್ ಇನ್ಸ್ಪಿರೇಷನ್ ಜಲ್ಲ ರಿಯಲ್ ಜಾವ್ನು ಪೇಜ್ ಕರ್ಕ ಸೊ ಪೇಜ್ ಜವ ಯೂಟ್ಯೂಬ್ ಚಾನಲ್ ಜವ ತಂತು ಇನ್ಕಮ್ ಜತ್ತ ಸೊ ಜನಂಕ ಕಂಚಿ ರೀತಿ ಕೋಸ್ಟಲ್ ಅಮ್ಮಿ ಹಂಗ ಹಸತಿ ಅಂಕಿತ್ಲಿ ವೆರೈಟಿಸ್ ಓಯ್ ಅಮ್ಮಿ ಹಂಗೆ ಲೈಫ್ ಸ್ಟೈಲ್ ಜವ ಅಮ್ಮಿ ಡೈಲಿ ಅಮ್ಮಿ ಜೀವನ ಕರ್ತತಿ ಸೊ ಕಂಡಬಡಿ ವೆರೈಟಿ ಬೆಳೈತತಿ ಫುಡ್ ಜವ ಟೆಂಪಲ್ಸ್ ಜವ ಫೆಸ್ಟಿವಲ್ಸ್ ಜವ ಪ್ರತ್ಯೇಕ ಅನುಭವಿಸತಿ ತೇ ಅಮ್ಮಿ ದಿವ್ ಕಾಮಣ್ ಮಕ್ಕ ಕೇಳಣ ಆಶಿಲ್ಲ ಕೆಲವು ಜನ ಹಂಗ ಕಂಟೆಂಟ್ ಕ್ರಿಯೇಟರ್ ಸಶಿಲೇತಿ ದೊಡ್ಡ ದೊಡ್ಡ ತಂಗಿ ಲಿಮಿಟೇಷನ್ಸ್ ಮಾತ್ರ ದಿತ್ತ ಶಿಲೇತಿ ಸೊ ಅಮ್ಮಿ ಕಸ ಕೆಲವಳು ತನ್ನಿ ಅಮ್ಕ ಕಾನ್ ತೆ ಗೆಸ್ಟ್ ಅನಿ ಪರ ಏನು ರಿಯಲ್ ಜಾವ್ನ ಅಮ್ಕೆ ಕಸ ಮಾಡಿದಾಗ ಜ್ಞಾನೋದೇಶ ಜಲ್ಲೆ ಸೊ ಚೊಳ್ಳು ಅಲ್ಲೊಟ್ಟು ಅವ ಈ ಶಿಕ್ತಾ ಶಮಕಲ ಅವ ಕರ್ಕಮಣಿ ಅಂಕೆಲ್ಲ ನೆಕ್ಸ್ಟ್ ದಿಸ್ ಅದಕ್ಕೂ ಮುಂಚೆ ಅವ ಸೋಷಿಯಲ್ ಮೀಡಿಯಾ ಕರ್ಕ ತಶಿ ತಜ್ಜಿ ನಂತರ ತಾಂಚಿ 25th ಇಯರ್ ಆಚೆ ಎಮ್ ಐ ಜಲ್ಲೆ ಉಡುಪಿ ಡಿಸ್ಟ್ರಿಕ್ಟ್ ತಶ್ ಜಾವ್ನ ಉಡುಪಿ ಜಿಲ್ಲೆ ಚುವ ರೀಚ್ ಅವ್ ಕರ್ಕಮಣಿ ಗೆಲ್ಲ ಸೊ ತ ದೋನಿ ಕಸಂತ ಎನರ್ಜಿ ಸೊ ಒಟ್ಟು ಜಾವ್ ಫೇಸ್ಬುಕ್ ಪೇಜ್ ಕಸ ಸುರ್ಕೆಲ್ಲ ಫಸ್ಟ್ ವಿಡಿಯೋ ಕರ್ನಿ ಸೊ ವಿಡಿಯೋ ಖರ್ಚು ಬದಲಕ್ಕೆ ಅವ್ನು ಟೆಕ್ಸ್ಟ್ ಮಾತ್ರ ಕಡ್ತಾ ಚಮಕಲ್ಲ ಸೊ ಟೆಕ್ಸ್ಟ್ ಹಾಕತ್ತೀರ ಅವ್ನ ಕಸ ಕರ್ತ ಮಳರಿ ಉಡುಪಿ ಡಿಸ್ಟ್ರಿಕ್ಟ್ ಆಚೆ ಏಕೆ ಮುಲ್ಲು ದಕ್ಕೋಕ ಮಣ್ಣು ಪ್ರತಿದಿನ ಅವ್ನ ಕಸ ಮಳೆ ಸೂರ್ಯೋದಯ ದಕ್ಕೋಕ ಸೊ ಹಾ ಮಕ್ಕ ಸೂರ್ಯೋದಯ ಪಳ್ಕೊಂಡು ಮಸ್ತ್ ಆಶಿ ಸೊ ಸೂರ್ಯೋದಯ ಕತ್ತೀರ ಅವ್ನು 5 ಗಂಟೆ ಊಟೈತ ಚಲೋ ಕೆದ್ನೈ ಸಂಕ್ತ ಪಳಯತಿ ಸೊ ಅಮ್ಮಿ ಕೆತ್ಲಿ ಸಕಣಿ ಅಮ್ಮಿ ಊಟೈತಾಗಿ ತೇ ಅಮ್ಕೆ ಎನರ್ಜಿ ದಿತ್ತ ತೇ ಅಮ್ಕೆ ವಿಂಗಡ ರೀತಿ ಡೈರೆಕ್ಷನ್ ದಿತ್ತ ಸೊ ಅವ್ನು ಉಡುಪಿಯ ಕಂಡೀರ ಕತ್ತೀರ ಆ ದಿವಸ ಏಕೆ ಜಾಗೇರಿ ಏಕ ಅವ್ನು ಸೂರ್ಯೋದಯ ದಕ್ಕೋಕ ಸೂರ್ಯೋದಯ ಲಾಗ್ ಫೋಟೋ ಕಡಕ ತೇ ಏಕ ಮೊಮೆಂಟ್ ತೇ ಜವ ಮಾರ್ನಿಂಗ್ ಚೈಕ ತ ಮಿರಾಕಲ್ ಕಸನಸ್ ಪಳಯತಿ ತೇ ಏಕೆ ಎನರ್ಜಿ ತೇ ಅವ್ ರೈಟಿಂಗ್ ಮುಖಾಂತರ ದಿವ್ ಕಾಮಣ್ ಸಂಗನು ಡೈಲಿ ಏಕೆ ಜಾಗೆ ಅವತ್ತು ಶಿಲೋ ಸರಿ 4-5 ಗಂಟೆ ಊಟ ಶಿಲೋ ಸೊ ತೇ ಕಸ ಕೆಲ್ ಮಾಡಿ ಏಕ 50 ಆರ್ಟಿಕಲ್ಸ್ ಜಲ್ಲ 50 ಫೋಟೋಸ್ ತೇ ಏಕ ಕಸಂತ ಉಡುಪೆ ಕಂಡ್ರ ಜಲ್ ಪಳಯತಿ ತೇ ಮಕ್ಕ ಏಕ ಸ್ಪೆಷಲ್ ಏಕೆ ಎನರ್ಜಿ ಇಲ್ಲ ಸೊ ಅಣಿ ಅವ್ ಕಾಲೇಜ್ ಅವ್ನು ಬಾರ್ ಓಡಿಸ್ದಕ್ಕೂ ಕಸ ಸಂಕ್ತ ಶಿಲೋ ಅವ್ ಸೊಡ್ಕ ಸೊಡ್ಕ ಸೊಡ್ಕ ಮಾಡು ಕಾಲೇ ಏಕ 50 ಸ್ಟೋರೀಸ್ ಅಂತೂ ಸೊ ಅವತ್ತ ವಿಡಿಯೋ ಕರ್ನ ಶಿಲ್ ಕಾಲಿ ರೈಟಪ್ ಜಲರಿ ಕಿತ್ಲೆ ಧೈರ್ಯ ಮಳರಿ ಮುಖರ್ಸನ್ ಕಸನ್ ಮಾಡಿ ನಿಜಾಮ್ ಗೊತ್ತ ಸೊ ಆಮ ಹಾನಿ ಒತ್ತ ಬಾರ್ ವರ್ಷ ಅಂತ ಕರ್ನ್ ಅಂತ ತಿಳ್ತಸಲ್ಲ ಏನ್ 50 ದೀಸು 50 ಸೂರ್ಯೋದಯ ಕಸನ್ ಅಸ್ಪಳಾಯ್ತಿ ತ್ಯಾ ಮಕ್ಕ ತಿತ್ಲೆ ಕಾನ್ಫಿ

0: ಅನ್ಸದಿಲ್ಲ. ಪ್ಲಸ್ ಅವು ಸೀದಾ ಊಟ ನೈಲೋ ಉಡುಪಿಯ ಕಂಡಿರಕ್ಕೆಲ್ಲ 10-3 ವರ್ಷ ಅಲ್ಲ
1: ಮಳರಿ ಶಿಕ್ಷಕ ವೃತ್ತಿ ಸೋಣು ತುಂಬಿ ಕಂಟೆಂಟ್ ಕ್ರಿಯೇಷನ್ ಪ್ರಾರಂಭಕ್ಕೆಲ್ಲ ಜೀವನಾಚೆ ಮುಕ್ಕಾಚಿ ಕಸನ್ ಅಸ್ಲರಿ ಮಕ್ ಕಂಟೆಂಟ್ ಕ್ರಿಯೇಷನ್ ಅದಕ್ಕೂ ಹಾವು ನವೇಜ್ ಕಸನ್ ಕಿ ಏಕ ಕರ್ತಾ ಮುಂಚೆ ಏಕ ಕಾನ್ಫಿಡೆನ್ಸ್ ತುಂಬ ಕೈ ಇಲ್ಲ ಸಿಲ್ಲ ತಶಿ ಕಂಟೆಂಟ್ ಕ್ರಿಯೇಷನ್ ಮಂಟನ ಪೂರ್ವ ಸಿದ್ಧತೆ ಮುಂಚೆ ಕಸನೆ ಪುಣಿ ಜಾವುಕ ಜತ್ತಾ ಮುಣ್ ಹಾವು ಲೆಕ್ತ ತುಮ್ಗಿಲ್ ಪ್ರಕಾರ ಕಶಿ ಸರ್
0: ನಿಜವನು ಪ್ರತಿ ನಿಜವನ್ ಪೂರ್ವ ಸಿದ್ಧತೆ ಜಾವುಕ ಜಲ ಹಾಂ ಕರ್ತಾನ ಹಾಂ ಕಸನ್ ಮಳರಿ ತೀರ ಮೆಗೆಲ್ ಜನ ಏಕ ರೆಕಗ್ನೈಸ್ ಕಸ ಕರ್ತ ಮಳ ತೀರ ರಾ ಅಸ್ತ ಹಾಂ ಕಸನ್ ಮಳರಿ ಸಿದ್ಧತೆ ಮಳ ಕಸನೆ ಹಾಂ ಕ್ಯಾಮ್ರಾ ಫೇಸ್ ಕೇಶ್ ಕರ್ಕ ತಯ ಕರ್ಕ ತಸಲ್ಪುರ ಮೆಂಟಲ್ ಆಸುಕ ಜಲ ಹಾಂ ಕೆದ್ನೆ ಓದ್ತಾನ ಕಸನೆ ಗೊತ್ತಂತ ಮಣಕಿ ಒಚ್ಚೆ ನಿಜವನು ಅಮ್ಕ ಗೊತ್ತಸನು ಒಚ್ಚುಕ ಲಾಯಕ್ ಲಾಯಕ್ ತಯ ಅವ ಸಿದ್ಧತೆ ಖಂಡಿತ ಜಾವಕ ಮಾಡ್ತಾ ಜಲ ಹಾಂ ಮಳರಿ ಸೋಷಿಯಲ್ ಮೀಡಿಯಾ ತಮ್ಗೆ ಫ್ರೀಡಮ್ ಅಸ್ ಮಳರಿ ಹಾಂ ತಶಿ ಜಾವಕ ಏಷಿ ಜಾವಕ ಸನ್ ಈ ರೂಲ್ಸ್ ಮುಂಚೆನ ರೂಲ್ಸ್ ಮುಂಚೆನ ತಜವನು ಹಾವು ಕೊಣ ಇಂಟರ್ವ್ಯೂ ಕರ್ತಿಗೆ ಅವ ಕೈ ಮಿಗೆಲ್ ಈಗ ಬುಕ್ ಎಸ್ ದಾರಿ ತಪ್ಪಿಸುದೇವರೆ ಮಣ್ಣು ಸೊ ಅವ್ನು ಕೈ ಒತ್ತ ಕೈ ವಾಟ್ ಚುಕ್ತ ತಾಂಚ್ ಮಿಗಲ್ ಕಂಟೆ ಎಂಟ್ರೆ ಮುಂಡ್ ಸಂಗ್ ತಶ್ ಜಾವನು ಸೊ ತದ್ನಾಂಚೆ ಕಸಗಿ ಏಕ ಕಿಕ್ ಅಸ್ತ ತದ್ನಾಂಚೆ ಏಕದ ಏಕತಂತ ಕಸನ ಏಕ ಎಂಜಾಯ್ಮೆಂಟ್ ಅಸ್ತ ಏಕ ಸರ್ಪ್ರೈಸ್ ಅಸ್ತ ತಾಂಚ್ ಮಿಗಲ್ ಕಾನ್ಸೆಪ್ಟ್ ಮಿಗಲ್ ಕಾನ್ಸೆಪ್ಟ್ ಮಳ ಕಸನೆ ಸಡನ್ ಜಾವನು ಮಕ್ಕಸನ್ ಕಾನ್ಸೆಪ್ಟ್ ಮಳ ವಿದ್ಔಟ್ ಪ್ರಿಪರೇಷನ್ ಅಂಚೆ ಅವ್ ಉಲ್ಲೋಕ ಹಾವ್ ಇಂಟರ್ವ್ಯೂ ಕರ್ಕ ಅವ್ನು ಜನ ದಕ್ಕೋಕ ಮಣ್ ಸಂಗ್ ತಜವ್ನು ತಾಂಚ್ ಮಿಗಲ್ ಪೂರ್ವ ಸಿದ್ಧತೆ ಮಣ್ ಮಣೆತ್ ಮಕ್ಕ ಅವ್ ಕೈಂಗಿ ಒತ್ತು ಪಳಾಯ್ತ ಒತ್ತನ್ ಕಸನ್ ಮಕ್ ಮೆಳ್ತ ಕಾಣ್ ಮೆಳ್ತ ಸೊ ತಂಗಿಲಗೆ ಅವ್ ಸಡನ್ ಜಾವನು ಉಲ್ಲೈತ್ನವ ಸೊ ಅವ್ನು ಪ್ರಿಪೇರ್ ಜಲ್ಲರ್ ಕಸ ಏಕ ಕಾನ್ಶಿಯಸ್ ಜಾವನ್ ಅಸ್ತ ನೀವ ಕಸನ್ ಜನ ಕಸನ್ ಇಷ್ಟು ಜತ್ತ ಮಣ ಆವ್ ಲೆಕ್ಕಿಲ್ ಮಳಾರಿ ಜನ ಸಂಗಿಲ್ ಕಾಂತಾರೆ ಪ್ರಿಪೇರ್ ಜಲ್ಲರಿ ಕಸನೆ ಜಲ್ಲರಿ ಮಕ್ ಕಸನ್ ಗೊತ್ತಿ ತೇ ಅವ್ ಜನ ಸಂಗುಕ ಅವ್ ಟ್ರೈ ಕರ್ತ ಜಲ್ಲ ಏನ ತಶ್ನೆ ಮಕ್ ಕಸನೇ ಗೊತ್ತ ಸೊ ಹಾವ ತೇ ಜನಲ್ ಮುಖಾಂತರ ಅವ್ ಶಿಕ್ಕು ಪಳಾಯ್ತು ಪಳಾಯ್ತಿ ಸೊ ತೇ ಜನ ಇಷ್ಟು ಜತ್ತ ಆಸು ಮುಣ ಲೆಕ್ಕನು ತ್ಯಾಂಚ್ ಫಾರ್ಮೆಟರ್ ಮುಖರ್ಸನು ಅತ್ತ
1: ತಶಿ ಅತ್ತ ತುಂಬಿ ಮಳ್ಳ ಕ್ಯಾಮರಾಚ್ ಬಗ್ಗೆ ಅಮ್ಮಿ ಕಾನ್ಶಿಯಸ್ ಜತ್ತಾಜಿ ಬಟ್ ಕ್ಯಾಮರಾ ಫೇಸ್ ಕೋರ್ಕ ಜಲರಿ ಅಮ್ಕೆ ಏಕ ಮನ ಅದಕ್ಕೂ ನೇಕ ಧೈರ್ಯ ಮೂಡೆ ಅವುಕ ತುಮ್ಕ ಕಂಟೆಂಟ್ ಕ್ರಿಯೇಷನ್ ಪ್ರಾರಂಭ ಕರ್ತಾನ ಹಜ್ಜಿ ಕಂಚೇರಿ ತೀರೇಕ ಕೂಶಿ ಜಲ್ಲಲಸ್ಕಿ ಅಥವಾ ಭೈವೈ ತುಮ್ಕ ಅಸಿಲ
0: ಮಕ್ಕ ಭಯಾಶಿಲೆ ಬಾರ್ ವರ್ಷ ಅವ್ನು ಲೆಕ್ಚರ್ ಜಾವನ ಶಿಲೋ ಚೊಳ್ಳು ಅಂಕ ಡೇ ಒನ್ ಅದಕ್ಕೂ ಸಂಗ್ತಲ್ಲ ತುಂಬಿ ಆಂಕರ್ ಜಾವಕ ತುಂಬಿ ತಶ್ ಜಾವಕ ತುಮ್ಕ ಭಯಂ ಪುರ ಒಚ್ಚುಕ ತುಂಬಿ ಧೈರ್ಯವಂತ ಜಾವಕ ಅವ್ನು ಪೂರ ಸಂಗ್ತಲ್ಲ ಎಲ್ಲ ಕೆದ್ನ ಆವ ಕಂಟೆಂಟ್ ಕ್ರಿಯೇಷನ್ ಕರ್ಕ ಆ ಮೆಗಲ್ ಫೇಸ್ ದಕ್ಕೋಕ ಮಾಡ್ತಾನ ಆವ್ ಗಡ್ಗಡ್ ಗಡ್ಗಡ ಜಲ್ಲ ಸೊ ತ ಖಂಡಿತ ಪ್ರತಿ ಏಕಳಕ್ಕ ಈಗ ಧೈರ್ಯ ಜೌಚಿ ಜೌಕ ಚೀಚಿ ಸೊ ಕಸ ಜಲ್ ಮಳರಿ ಅವನ್ ತಾಂಚಿ ಅವ್ ಫಸ್ಟ್ ಖಾಲಿ ಟೆಕ್ಸ್ಟ್ ಕರ್ತಾ ಶಿಲೋ ಫೋಟೋಸ್ ಕರ್ತಾ ಶಿಲೋ ಮಳ್ಳವ ಕೆದ್ನ ಅವ್ ಸೋಣ ಇಲ್ಲ ಸೋಣ ಒತ್ತರಿ ಮಕ್ಕ ಅನಿವಾರ್ಯ ಇಲ್ಲ ಕಸನ್ ಮಳರಿ ಸೊ ಕಂಟೆಂಟ್ ಕ್ರಿಯೇಷನ್ ಅಂಚೆ ಅಮ್ಮಿ ಪಾಸಿಬಲ್ ಆತ ಸೊಳ್ಳ ಮಕ್ಕ ಇನ್ಕಮ್ ಬ್ಯಾಗ್ ಗ್ರೌಂಡ್ನ ಇನ್ಕಮ್ನ ಕಸನೇನ ಸೊ ಅವ್ ಕಸನೆ ಅರ್ನ್ ಕರ್ಕ ಮುಂಡ್ ಜಲರಿ ಖಾಲಿ ಟೆಕ್ಸ್ಟ್ ಹತ್ತು ಜಲರಿ ಫೇಸ್ಬುಕ್ ಅಂತ ಚೇಡ್ ಮುಂಡ್ ಕಸನೇನ ಸೊ ಹತ್ತು ಜಲರಿ ತೊಡೆ ಜಲರಿ ಅಮ್ಕೆ ಟೆಕ್ಸ್ಟ್ ಹಾಕ ಜವ ಫೋಟೋಸ್ ಹಾಕ ಈಕ ಇನ್ಕಮ್ ಎತ್ತ ಸೊ ಮಸ್ತು ಊನೆ ಜಲರ ಅತ್ಯತ್ತ ಜ ಪೂಡೆ ಟೆಕ್ಸ್ಟ್ ಹಾಕ ಅಕ್ಕಬ್ರ ಕಸನೇನ ಖಾಲಿ ವಿಡಿಯೋ ಕೆಲ್ಲರ್ ಮಾತ್ರ ಅಮ್ಕ ಅರ್ನಿಂಗ್ಸ್ ಜತ್ತಶಿಲ್ಲ ತಶಿ ಅವ್ ಫೋರ್ಸ್ಫುಲಿ ಕಸನೆ ಆ ವಿಡಿಯೋ ಸುರ್ಕೆಲ್ಲ ಸೊ ವಿಡಿಯೋ ಕರ್ತಾನೆ ಕಿತ್ಲಿಗಿ ವರ್ಸ ಮೆಗಲ್ ಫೇಸ್ ದಕ್ಕೈನಿ ಕಿತ್ಲಿಗಿ ಸಂಗ್ತಲ್ಲಿಯೋ ಕೌಂಡ್ ಮರೆ ಫೇಸ್ ದಕ್ಕೈನ ಜ ಕಂಟೆಂಟ್ ಪುರ ಏನ್ ದಕ್ಕೈತ ಮುಣ್ ಸಂಗೂನು ಸೊ ಲಕ್ಷ ಕೋಟಿ ಕಟ್ಲು ವ್ಯೂಸ್ ಜಲ್ಲಲ್ಲ ಸರ್ ಜಲ್ಲ ಆ ಕೌಂಡ್ ಮುಣ್ಕೊಳಕ್ಕೆ ಗೊತ್ತ ಕಸಲ್ ಯಾಕೆ ಗೊತ್ತ ನಮ್ಮಳರಿ ಮಕ್ಕಳು ಮೆಗಲ್ ತೊಗೊಂಡ್ದಕ್ಕೊಚ್ಚ ಬೈಯ ಸೊ ಮಕ್ಕ ಮೆಗಲ್ ತೊಗೊಂಡ್ದಕ್ಕೆ ಭಯ ಮಕ್ಕ ಮೆಗಲ್ ತೊಗೊಂಡ್ದಕ್ಕೆ ಇನ್ಫೀರಿಯಾರಿಟಿ ಸೊ ಮೆಗಲ್ ತೊಂಡೆಚ್ ಬಳುತ್ತಾನ ಮೆಗಲ ಮಗಿರಕ್ಕೆ ಕ್ಯಾಮ್ರಾ ಮುಣಿ ಮುಂಚೆನ ಅವಂಚೆ ಶಿದರ್ಕ ಸೆಲ್ಫಿ ಶೇಯಂಕೋರ್ ಮಕ್ಕಾಚೆ ಅವ್ ಬಿತ್ತಶಿಲ್ಲ ಮೆಗಲ್ ತೊಂಡು ಬಳೋನು ಅವ್ ಬಿತ್ತಶಿಲ್ಲ ಸೊ ತೇಂಬರ ತಜವನ್ ಮಕ್ಕ ಡೇಡ್ ವರ್ಷಗೆಲ್ಲ ಕ್ಯಾಮ್ರಾಕ್ ಅವ್ ಸ್ಟ್ರೈಟ್ ಜಾವನ್ ಫೇಸ್ ಖರ್ಚಾಕ ಸೊ ಮೆಗಲ್ ತೊಗೊಂಡ್ದಕ್ಕೋ ಚಕ ಸೊ ಮೆಗಲ್ ಎಕ್ಸ್ಪ್ರೆಷನ್ ಜನ ಇಪ್ಪಳೋಕ ಅವ ಇಪ್ಪಳೋಕ ಮುಣ್ಸಂಗ ಕಾನ್ಫಿಡೆನ್ಸ್ ಹೇಳಕ್ ಮಕ್ಕ ಡೇಡ್ ವರ್ಷಗೆಲ್ಲ ಜಲ ಕೊನೆ ಬ್ಯೂಕ ಮಣ್ಣ ಕಸನೆಯನ್ನ ಸೊ ತುಂಬಿ ಆಜಿಕ ಆಜೀಚಿ ಪೂರ ಕಂಪ್ಲೀಟ್ ಸೋನ್ ಸೋಡ್ಕ ಕಾಣ್ ಕಸನೆ ಮಾಡೋತಿ ಕಸನೆ ಮಾಡೋತಿ ಸೊ ಅಮ್ಮಿ ಮುಕ್ಕರ್ಸು ಮುಕ್ಕರ್ಸುಕ ಮುಂಚೆಚಿ ಏಕ
1: ಮಳರಿ ಕಂಟೆಂಟ್ ಕ್ರಿಯೇಷನ್ ಪ್ರಾರಂಭ ಕರ್ತಾ ಮಂಟನ ತುಂಬಿತ ಅಮ್ಗೆಲ್ಲಂತ ಇನ್ಫೀರಿಯಾರಿಟಿ ಸೋಣ ಮುಕ್ಕರ್ಸನ್ ಒಚ್ಚುಕ ಸಚಿ ತಶೀಚಿ ಇತ್ಲು ಪೂರ ಜತ್ತಾನ ಕುಟುಂಬ ಚೆಕ್ ಸಹಕಾರ ಮೊಣೆ ಕಸ್ತ ಆನಮ್ಮ ಶಪೂರೋ ಅಥವಾ ಬಾಯಲ್ಚರಡುವ ಶಪೂರ ಕೊಣಲೇ ಏಕ ಸಪೋರ್ಟ್ ಮೋಣ ಅಮ್ಕ ಅಸ್ಲರ್ ಮಾತ್ರ ಅಮ್ಕ ಅನಿಕೆ ಸ್ವಲ್ಪ ಸ್ಫೂರ್ತಿ ಮಿಳ್ತಾ ಮೋಣ ಹಾವು ಲೆಕ್ತ ತುಂಬಿಲ್ ಪ್ರಕಾರ ಕಶಿ
0: ಖಂಡಿತ ಕಸಲ್ ಮಳರಿ ಹಾವು ಎಕ್ಲೋನೆ ಮೆಗಲ ಅಮ್ಮ ಆನು ಬಾಯ್ಲ ಅತ್ತ ಚೊಳ್ಳಸ್ ಜಲ ಅವ್ನು ಕಾಮ್ಸ್ ಹೊಡ್ತಾನ ಅಮ್ಮಿ ಒಟ್ಟು ಚಾರ್ ಜನ ಸೊ ಅಮ್ಮಿ ಹಾಂ ಏಕ್ಳೋ ಲೆಕ್ಚರರ್ ಜಾವನು ಮಿಗಲ್ ಬಾಯ್ಲ್ ಕಾಮ್ ಕರ್ತ ಮಿಗಲ್ ಬಾಯ್ಲ್ ಬ್ಯಾಂಕ್ ಅಂತ ಕಾಮ್ ಕರ್ತ ಜಲರಿ ಕಸನೆ ಡಿಪೆಂಡ್ ಫ್ಯಾಮಿಲಿ ಜೋ ಅಮ್ಮಿ ಅಂಕರ್ಕ ಅವ್ನು ಉತ್ತ ಭವಿಷ್ಯ ಮಣಿಕಿನ ತಂಕ ಏಕ ಅವ್ನು ಲಾಯಕ್ ಕಾಮ್ ಲಾಯಕ್ ಸಂಬಳಾಚ ಕಾಮ್ ಸೋಣ ಎತ್ತು ಮಣ್ತಾನ ಸಡನ್ ಏಕ್ ಪಡಿ ಬೈ ಜೌಚಿ ಇಲ್ಲ ಜಲರಿ ಕಸನೆ ಅಣೆ ಕಸನ್ಗೆ ಅಸ್ ಮಣ್ತಾನ ಅಸ್ ಮಣ್ತಾನ ಓಕೆ ಪೂರ್ವಂಕೆ ಏನ್ ಜಾವಚ ಪೂರ್ವ ಜಲ ತನ್ನ ತಿತ್ಲೇಕ್ ಭಯಂದಕ್ಕೇನಿ ಈ ಒಕ್ಕಸನೇ

0: ಕರಿತಾ ಮನುಷ್ಯನ ತನ್ನಿಂಚ ಮಗ ಧೈರ್ಯದಿಲ್ಲ ಜಲರ ಅವನ್ ಲೆಕ್ತ ಮಕ್ಕ ಹತ್ತ ಲೆಕ್ಚ ಕಸನ್ ಮಳಿ ಕಸನೇನ ಮುಖರ್ಸು ಕಸ ಕರಿತು ಮನ ಗೊತ್ತ ನಿಜವನ ಅಂತೂ ಅವ್ನು ಸಕ್ಸಸ್ ಜೊತೆಗೆ ಗೊತ್ತ ಮಳರಿ ಓಕೆ ಯೂಟ್ಯೂಬ್ ತಾಯಿ ಅವ್ನು ತೀನ್ ವರ್ಷ ತೀನ್ ಸಾಡೆ ತೀನ್ ವರ್ಷ ಪೂಡ್ನವ ಓಯ್ ಯೂಟ್ಯೂಬ್ ಅಂತ ರೂಪಾಯಿ ಕರ್ತಲ್ಲಂಕೆ ತಾ ಕರ್ತಲ್ಕೆ ಗರ್ ಬಂದಿಲ್ಲಂಕೆ ಕೋಟಿ ಕಟ್ಲಿ ಜಲ್ಲಿಕೆ ಪುರ ಸಂಚಿ ಪುರ ಐಕತ್ತಲ್ಲ ಜಲರಿ ಎಕ್ಸಾಂಪಲ್ ಮೆಗ್ಗಲ್ ದೋಳ ಎದರ ನಾಶಿಲ್ಲ ಸೊ ಅಮ್ಗೆಲ್ ಪರಿಸರ ಅಂದ್ಕೊಂಡಿತ್ತು ಅಸಲ್ ನಾಶಿಲ್ಲ ಅಂತ ತೊಡೆ ಜನ ಕರ್ತಲ್ಲ ಅಂತ ತನ್ನ ಗಮ್ಮತ್ ಕರ್ತಲ್ಲ ಅಂತ ತನ್ನ ಕಸಂಗ್ ಎಂಜಾಯ್ ಪುರ ಕರ್ತಲ್ಲ ಜಲರಿ ಸೊ ದುಡ್ಡು ಮಂಚಿ ತಸಲ್ ತಂಗಿಲ್ಲ ಹತ್ತಾರು ಪಳೈನಿ ಸೊ ಕಾಣ್ಗೆ ಈಗ ಅಮ್ಮ ಯೂಟ್ಯೂಬ್ ಅಂತ ವಿಂಗರ್ ಜನಲ್ ಪುರ ಪೊಳಂ ಪೊಳಂ ಪೊಳನು ವೈ ವೈ ಮುಂಡ್ ಲೆಕ್ಕುನ್ ದೇವಿಲ್ಲ ಶಿವಾಯಿ ಸೊ ರಿಯಲ್ ಎಕ್ಸಾಂಪಲ್ ಅಮ್ಗೆಲ್ ದೋಳ ಎದರ ನಾಶಿಲ್ಲ ತಜವನ್ ಗರ್ಕರ್ ಜನಕಿತ್ಲಿ ನಿಜ ಅವನು ಬಿದ್ಲೆಂಗಿ ಮಗ್ ಗೊತ್ತ ಜಲರ್ ಮಕ್ಕ ತನ್ನ ಮಸ್ತು ಧೈರ್ಯದಿಲ್ಲ ನಾ ತು ಕಸ ಕರ್ತ ಕರಿ ಬಾಯ್ಲಿ ಅವ್ ಕಾಮ್ ಕರ್ತನ ತುಕ್ಕ ಸಜ್ಜತಾ ತಕರಿ ಮನ್ಸಂಗ್ ಸಪೋರ್ಟ್ ಕೇಳ ತಜ ಒಂದ ಮುಕಾಡ್ಸೋನು
1: ತಶಿ ಮಂಜುನಾಥ್ ಸರ್ ಬರೈ ತಚ್ಚಿ ಮುಣಮ್ಕು ಪೂರ್ದ ಕೊನೆ ಗೊತ್ತ ಸರ್ ಮಸ್ತ್ ಪುಸ್ತಕ ಐಲ ತುಮ್ಗೆಲ್ಲ ಕಂಚಿಪುರ ಪುಸ್ತಕ ತುಂಬಿ ಬರೈಲ ಸರ್ ಮೈರ್ ತಜ್ಜ ವಿಷಯ ತುಂಬಿ ಕಶಿ ಆಲೋಚನೆ ಕೇಳಲ್ಲ
0: ಸೊ ಹಾವ ಕಾಲೇಜ್ ಅಂದ್ರೆ ಲೆಕ್ಚರರ್ ಜಾನ್ ಹೋಸನ್ ಫಸ್ಟ್ ಇಯರ್ ಅಂತೂ ಚೇಕ್ ಬುಕ್ ಬರೆಯಲ್ಲ ಪಂಡಿತಾಮನು ಪಂಡಿತಾರಮಾಬಾಯಿ ಜೀವನ ಚರಿತ್ರೆ ಸೊ ತಾವ ಪುಡಿ ಮಕ್ಕ ಆರ್ಟಿಕಲ್ಸ್ ಕಾಲಮ್ಸ್ ಅನಿಪುರ ಜೊತೆ ಮಸ್ತು ಇಂಟ್ರೆಸ್ಟ್ ಅಷ್ಟಿಲ್ಲ ಚಂದ್ರಶೇಖರ ಮಂಡೆಕೋಲು ಮುಣ ಸಂಗನು ಈಗ ಪಂಡಿತ ರಮಾಬಾಯಿ ಮುಂತಲ್ಲೆಲ್ಲ ಬುಕ್ ಬರೆಯಲ್ಲ ಸೊ ತೀನೆ ಕಸನ್ಪುರ ಏಂಕೆಲ್ಲ ಮಳರಿ ಬ್ರೈಲ್ ಲಿಪಿ ಇಂಡಿಯಾ ಕಳ್ಳಲ್ಲ ಫಸ್ಟ್ ಮಹಿಳೆ ಮಣ್ಣು ನಾವಸ್ ಸೊ ಇಂಡಿಯನ್ ಕಾಂಗ್ರೆಸ್ ತಪುಳ್ಳೆ ತಂತುಲೆ ಮೊದಲ ಸದಸ್ಯ ತೀ ಮಣು ನಾವಸ್ ಸೊ ತುಷಿ ತೀ ಕಂಚಿ ಗಾವಂಚಿ ಮಳರಿ ಅಮ್ಗೆಲ್ ಕರ್ಕಳ ಮಾಳಾಚಿ ಮಣ್ಣು ಸಂಗನು ತೇ ಆರ್ಟಿಕಲ್ ವಜ್ಜಿಲ್ಲ ಸೊ ತ ಇಂಟ್ರೆಸ್ಟ್ ರೀ ಅವ ತಿಗಲ್ ಬಗ್ಗೆ ತ ಮಾಳ ಚೊಂಬಲ್ಲ ಸೊ ಮಾಳ ಅವತ್ತನ ತಿಗಲ್ ಬಗ್ಗೆ ಮಾಹಿತಿ ಅಣಿಪುರ ಸಂಗ್ರಹ ಕರ್ತಲ್ಲ ಪ್ರಾಯೋಚಕ ಮಂಚ ಪರಿಚಯ ಜಲ್ಲೋ ಸೊ ತಜ್ಜಿ ಮುಖಾಂತರ ಅವ್ ಪೂನಾ ಅವರೇನ್ಪುರ ಗೆಲ್ಲೋ ಸೊ ಮಸ್ತ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸೊ ಕುದುರೆ ಮುಖ ಫಾರೆಸ್ಟ್ ಬಿತ್ತೆ ರೀ ತೀನ್ ಜನ್ಮ ಜಲ್ಲ ಲೈಕ್ ಜಾಗಸ್ ಅತ್ ಕಂಪ್ಲೀಟ್ ರಾನ್ ದಯಾಪುರ ಮಕ್ಕ ಈಗ ಗೂಸ್ ವಂಶ ಸೊ ಬುಕ್ ಕೋರ್ನು ಬರೆಯಿಲ್ಲ ಪಂಡಿತ ಮಣ್ಣು ನಾವುದಿಲ್ಲ ಸೊ ತಜ್ಜಿ ನಂತರ ಅವ ಮಕ್ಕ ಟ್ರಾವೆಲ್ಲಿಂಗ್ ಮಸ್ತು ಇಷ್ಟ ಜತ್ತಾಗಿಲ್ಲ ಅವಾಗ ಬುಲೆಟ್ ಗೆತ್ತಲೆ ಬುಲೆಟ್ ಗೇವ್ನು ಸೊ ತಂತು ಡೈಲಿಕ್ ಜರ್ನಿ ಸೊ ಜರ್ನಿಯಿಂದ ಅವ್ನು ಕಸನ್ ಪಳೆಯುತ್ತ ಸೊ ತಾಯಿ ಕಸನ್ ಎಕ್ಸ್ಪೀರಿಯನ್ಸ್ ಮಕ್ಕ ಮಾಡ್ತಾ ಸಣ್ಣ ವಿಷಯ ಚೋಳ್ ಕಸನೇ ಓಡ್ ವಿಷಯ ಮುಂಡ್ ಕಸನೇನ ಸಣ್ಣ ವಿಷಯ ರೀಚ್ ಖುಷಿ ಬೊಕ್ಚೆ ಕುತೂಹಲದ ಕಣ್ಣುಗಳು ಮುಂಡ್ ಮಾಡ್ತಾ ಪಳಾಯ್ತಿ ಸೊ ತಾಯಿ ಪುರ ಬರುಚೆ ಸುರ್ಕೆಲ್ಲ ಫೇಸ್ಬುಕ್ ಅಲ್ಲಿ ತಾಯಿ ಅವ್ನು ಪುಸ್ತಕ ದಾರಿ ತಪ್ಪಿಸೋದೇ ಬರೇ ಮುಣ್ಣ ಪುಸ್ತಕ ಜಲ್ಲ ಸೊ ತಜ್ಜಿ ನಂತರ ನಾನು ಸನ್ಯಾಸಿಯಾಗಲೂ ಹೊರಟಿದ್ದೆ ಮುಣ್ಣ ಬುಕ್ ಬರೆಯಲ್ಲ ಸೊ ತಾಯಿ ಸಣ್ಣ ಎಕ್ಸ್ಪೀರಿಯನ್ಸ್ ದಟ್ ಟ್ರಾವೆಲ್ ಲಾಗಚಿ ಕಾಶಿ ಗೆಲ್ಲಲ್ ವಿಷಯ ವಿಂಗಡ ವಿಂಗಡ ವಿಷಯ ಅಣಿಗೆ ಕಾಣಿತ ಸಂಕೀರ್ಣ ಮಣ್ ಟ್ರಾವೆಲ್ ಲಾಗ್ ಮೊನ್ನೆ ಪೂರ ರೀತಿ ವಿಷಯ ಸೇರ್ವನು ತಯಾಸ ತಜ್ಜಿ ನಂತರ ಚಂದದ ಹಲ್ಲಿನ ಹುಡುಗಿ ಮತ್ತು 18 ಅವಳುಗಳ ಕತೆ ಮಾಡ್ತಾ ಲವ್ ಸ್ಟೋರೀಸ್ ರಿಯಲ್ ನಾಟ್ ಓನ್ಲಿ ಲವ್ ಸ್ಟೋರಿ ತ ಲೈಫ್ ಸ್ಟೋರೀಸ್ ತಾಂಪುರ ಸೊ ತಶಿ ಒಟ್ಟು 4 ಪುಸ್ತಕ ಬರೆಯಲ್ಲ
1: ಸರ್ ಆಮಿ ಆಜಿವೆ ಸೋಷಿಯಲ್ ಮೀಡಿಯಾ ಅಂತೂ ಅನೇಕ ಪೇಜ್ ಪಳೆಯತಾಚಿ ದಾರಿ ತಪ್ಪಿಸು ದೇವರೇ ಮಾಡು ಉಡುಪಿಯ ಕಂಡಿರಾಮಗಿರಿ ದಾರಿ ತಪ್ಪಿಸು ದೇವರೇ ಹೇ ದೋನಿ ಪೇಜಕ್ಕೆ ಸಂಬಂಧಿಸುವ
0: ಸಂಬಂಧ ಮೂಲಕ ಸಂಬಳಕ್ಕೆ ಆಲ್ಟರ್ನೇಟಿವ್ ಕತ್ತಿರ್ಕೆಲ್ಲ ಸೊ ಅದು ಕೊನೆ ಖರ್ಚು ಮುಂಜಲರಿ ಆಮೇತ ಈಗ ಆತ ಮಕ್ಕ ಫೇಸ್ಬುಕ್ ಅಂತೂ 2,80,000 ಫಾಲೋವರ್ಸ್ ಸತಿ ಇನ್ಸ್ಟಾಗ್ರಾಮ್ ಅಂತೂ 1,30,000 ಅಲ್ಲ ಗೆಸ್ಸತಿ ಸೊ ಅಮ್ಮಿ ಕೆಲವು ಪಟ್ಟಿ ಪೇಜ್ ಅಥವಾ ಅಕೌಂಟ್ ಅನಿಪುರ ಹ್ಯಾಕ್ ಜೌಚ ಸಾಧ್ಯತಸ್ತಾ ಜವ ಕಸನಿಗೆ ಏಕ ಮಿಸ್ಟೇಕ್ ಜವನ್ ಕಸನ ಬ್ಲಾಕ್ ಜೌಚ ಸಾಧ್ಯತಸ್ತಾ ಕಂಟೆಂಟ್ ಕಸನೆ ವೈಲೇಷನ್ ಜವನ್ ಕಸನ ಈ ಪ್ರಾಬ್ಲಮ್ ಪುರ ಜಲ್ಲರಿ ಮುಣಸಂಗು ನಾವು ಆಲ್ಟರ್ನೇಟಿವ್ ಜವನಿಗೆ ಸುರುಕೆಲ್ಲ ಜಲ ಸ್ಟಿಲ್ ಸೊ ಅಂತೂ ಆ ವ್ಯಕ್ತಿ ತೊಡೆಯಚಿ ವಿಂಗಡ ರೀತಿ ಮಸ್ತು ಕಂಟೆಂಟ್ ಶಯತ್ತ ಅಂತೂ ಕೆಲವು ಕಸನೆ ಆಮೇಗೆ ಪುಳ್ಳೇಕ ಪ್ಯಾಶನ್ ಶಿಲ್ಪಳೈತಿ ಸೊ ಆಮೇಗೆ ಜರ್ನಿ ಮಾತ್ರ ಎಗ್ದಕ್ಕೋಕ ಮುಣಸಂಗು ಎಕ್ಸ್ಕ್ಲೂಸಿವ್ ಫಾರ್ ಜರ್ನಿ ವಿಡಿಯೋಸ್ ಮೂನು ತಶಿ ಸುರುಕೆಲ್ಲ
1: ಮಂಜುನಾಥ್ ಸರ್ ಅತ ಅಮ್ಮಿ ಉಡುಪ ಅಂತೂ ಚಮಕಲಾರಿ ಕೈ ಪಳೆಯಲರಿ ಮಂಜುನಾಥ್ ಸರ ಪಳೆಯಲ್ ಕೂಡ ಉಡುಪಿಯ ಕಂಡೀರ ಮೊಣಕ್ ನಾವು ಜನಲ್ ತೊಂಡಂತಿ ಒಂದು ಸೊರ್ತ ಸ ಆನ್ ಚೆರಡುದಕ್ಕೊಂದು ದೋರ್ನು ಒಡ್ಡಾತೆ ಸಕ್ಕಡಂಕೆ ಗೊತ್ತಿಲ್ ತಸಲೇಕ್ ಪೇಜ ನಾವು ಹೆ ತಶಿ ಅಮ್ಮಿ ಪರ್ಯಾಯ ಚಳರ್ ಪಳುಚಾಗಿಲ್ಲ ರೀ ಉಡುಪಿಯ ಕಂಡಿರಂತ ಐಲೇಚಿ ಅಮ್ಕ ಪರ್ಯಾಯ ಪಳೆಲ ವರೀಚಿ ಮುಡು ಮಸ್ತ್ ಜನ ಅನ್ಸಂಗಿಲ್ಲ ಸರ್ ಉಡುಪಾಚ್ ಮಾತ್ರನೇ ಸಗಳೇ ದೇಶ ವಿದೇಶ ಅಂತ ಬಯಸುನು ಜನಾನ ಪರ್ಯಾಯ ಎಂಜಾಯ್ ಕೇಳಲ್ಲ ಮಳರಿ ಉಡುಪಿಯ ಕಂಡಿರೋದಕ್ಕೂ ಮುಂಡ್ ನಾವೈಲ ಸರ್ ಪರ್ಯಾಯ ವೇಳರಿ ತುಂಬಿ ಇತ್ಲು ಪೂರ ಕೇಳಲೇಕ ಕಾಣಿಯಸ್ ನಾವು ತಜ್ಜಿ ಮಕ್ಷಿ ತುಂಬಿ ಲೇಕ ಶಿಶ್ರ ಮಸಿಲ್ಲ ಮನ್ ಸಂಗೀತ
0: ನಿಜ ಮಕ್ಕ ತುಂಬಿ ಜನ ಲೇಕ್ ಮೂಗು ಮಾಡ್ತಾ ಬಳಾಯ್ತಿ ಹಾವ ಲೆಕ್ಕದಲ್ಲ ಬಾರ ಸಾಮ ಅತ್ತೆ ಬಯಸುನು ಲೆಕ್ಚರ್ಸ್ ಬಾರ್ ಬರ್ಸ ಅವ್ನು ಲೆಕ್ಚರರ್ ಜಾವ್ನ ಶಿಲ ಲೆಕ್ಚರರ್ ಜಾವ್ನ ಅಸ್ತಾನ ಅವ್ನು ಕೈಂಜಲ್ ಕೈ ಒತ್ತ ತೈ ಏಕ ಅಮ್ಗೆ ಸ್ಟೂಡೆಂಟ್ ಅಲ್ಲಿ ಗೇರ್ ಅಸ್ತಾ ಜಾವ್ ಸ್ಟೂಡೆಂಟ್ ಮೇಳ್ತ ತಾನೆ ಅಮ್ಗೆ ತೊಗೊಂಡ್ ಪಳೆಲ್ಲ ರೀ ಪಳೆನ ಅಂತ ಮನೆಗೆ ದೌಂಚ ಶಿಲೆ ಕಸಲ್ ಮಣ್ಣು ಮಗ ಗೊತ್ತ ನಿಜ ಗೊತ್ತ ತಾಂಚ ಅತ್ತ ಕಾಲಿಕ್ ತೀನ್ ಒಡ್ಸಾನ ಅಮ್ಮ ಉಡುಪಿಯ ಕಂಡಿರೋ ಮನೆಗೆ

0: ಪ್ಲಾಟ್ಫಾರ್ಮ್ ಇಕ್ಕ ಸೂರ್ ಕರ್ತಾರೆ ಅವ ಕೈ ಅವ ಎಕ್ಕಡೆನು ಒತ್ತ ತಗ್ನ ತವೆ ಮೇಲೆ ತೊಗೊಂಡೆ ದಕ್ಕನ ಆಯ್ಶಲೋ ಅವ ಎಕ್ಕ ಹೋಟ್ಲ ಬೈಸೋನ ಕತ್ತ ಹಸ್ತ ಕೊಣಲ್ಗೆ ಫೋನ್ ಎತ್ತ ಅವ್ನು ಉಲ್ಲೈತ ಹಸ್ ಮುಳ್ಳ ಎಕ್ಲಾರಿ ಮಕ್ಷ ಜನ ಇಮಿಡಿಯೇಟ್ ಎಕ್ಲ ಎತ್ತ ಓ ನೀವು ಮಂಜುನಾಥ್ ಕಾಮತ್ರಲ್ವಾ ಉಡುಪಿ ಕಂಡಿರಲ್ವ ಕಿತ್ಲಿ ಮೋಗದಿತ್ತದ ಮೇಲೆ ಕಾಲಿಕ ನಿಜ ಮಕ್ಕ ಸೆಲೆಕ್ಟ್ ಮಾಡ್ಕೊತ್ ನಾವು ಕಸ ಅವ್ನು ತುಂಬ ಕೆಲಸ ಅವ ಅಜ್ಜಿ ಮುಖಾಂತರ ಈಗ ಪ್ರಿಪ್ರೇಷನ್ ಸಮೇತ ಕೇರ್ನಿ ಸೊ ಅವ್ನು ಲೆಕ್ಚರಿಂಗ್ ಸೋಡ್ಕ ಅವ್ನು ಉಡುಪಿ ಕಂಡಿರಕಂಗೆ ಈ ಕರ್ಕ ಮಾಡ್ಸಂಗ್ ಐಲ್ಲ ಸೊ ತನ್ನಷ್ಟಕ್ಕೆ ಆಗ್ತಾ ಹೋಯ್ತು ಮಾಡ್ತವೆ ಅಪ್ನಪೀತ ಜತ್ತ ಇಲ್ಲ ಸೊ ಜನ ಜನರಲ್ ಮೋಗು ಅವತ್ತಿಗೆ ಅದು ಬೆಂಗಳೂರಾಗೆ ಎಲ್ಲರೂ ಬೆಂಗಳೂರು ಅಂತೂ ಈ ಸಮೇತ ಉಡುಪಿ ಕಂಡಿರಪ್ಪಳ ರೆಕಗ್ನೈಸ್ ಕರ್ತಲ್ಲ ಸತಿ ಹುಬ್ಳಿಗೆ ಎಲ್ಲರೂ ಹುಬ್ಳಿ ಅಂತ ಕರ್ತತೆ ಅಮ್ಗಲ್ಗ ಅವಂತೂ ಕೈಂಗೆಲ್ಲರಿ ಮಕ್ಕಕ್ಕೆ ಮಸ್ತು ಖುಷಿ ನಿಜವಂತ ಖುಷಿ ಸೊ ತಜ್ಜಿ ಒಟ್ಟು ಮಕ್ಕಕ್ಕೆ ಚರ್ಡ್ ರೆಕಗ್ನಿಷನ್ ಇಲ್ಲ ಮಸ್ತು ವಿಡಿಯೋಕ್ಕೆಲ್ಲ ಪ್ರತ್ಯೇಕ ಜನಕ್ಕ ಇಷ್ಟು ಜಲ್ಲ ಸೊ ತೆಂಪೂರ ಬೈ ಜಲರಿ ಮಕ್ಕ ಐಡೆಂಟಿಫೈ ಮೋಣಸಂಗೋನೈಕ ಕೊರುಕ ಅಥ್ ಆ ಪೂರನೇ ಹತ್ತು ಸಮೇತ ನಿಮ್ಗೆ ತತ್ಕ ಸಮಾರಿ ಆ ಪರ್ಯಾಯು ಪರ್ಯಾಯು ಪರ್ಯಾಯು ಮೋಣಸಂಗನು ಸೊ ನಿಜವನು ಅಮ್ಕ ಪ್ರತಿ ದೊಂದೊಂದ್ ವರ್ಷ ಏಕ್ ಪಟಿ ಶ್ರೀಕೃಷ್ಣ ಮಠ ಅಷ್ಟ ಮಠ ಚೆ ನಡ್ಬೇಕು ಸನ ಪರ್ಯಾಯ ಹಸ್ತಾಂತರ ಜತ್ತ ಅಥ ಪೂಜಾಧಿಕಾರ ಹಸ್ತಾಂತರ ಜತ್ತ ಸೊ ಪೂರ್ದುಕಿರಿ ಮಕ್ಕ ತಜ್ ಬಗ್ಗೆ ಹೆಚ್ಚು ಆಕರ್ಷಣಶೀಲ ಸೊ ಆಕರ್ಷಣ ಸೊ ಯಾ ಪಟಿ ಶಿರೂರು ಪರ್ಯಾಯ ಶಿರೂರು ಪರ್ಯಾಯ ಚೆ ಅಮ್ಕ ತನ್ನಿ ಪರ್ಯಾಯ ಸ್ವಾಗತ ಸಮಿತಿ ಚೆನ್ನಿ ಅಮ್ಮಿ ಅಮ್ಮ ಅಮ್ಗಲ್ ತಸಲೇಚ್ ಕಂಟೆಂಟ್ ಸದಾನಿಕ್ ರಿಲಿಜಿಯಸ್ ಟೆಂಪಲ್ ತಸ ಸ್ಟೋರಿ ಕರ್ತಲ್ಲ ನಿಂತಿ ಸೊ ತನ್ನಿ ಅಮ್ಕ ನಿಮ್ಗೆ ಸ್ಟೋರೀಸ್ ಕರ್ತಾವ ಮಾಡ್ಸೋ ಅಂತ ತನ್ನಿ ಅಮ್ಕ ಅಪ್ಪ ಇಲ್ಲ ಫ್ರೀಡಮ್ ಇಲ್ಲ ಸೊ ಕಿತ್ಲಿ ಕಸನ್ ಕರ್ತತ್ತೆ ಕೈರಿ ಅತ್ತು ಮಾಡು ಸೊ ಅಮ್ಮಿ ಸ್ವಾಮೇಲೆ ಮಟ್ಟಾಚೆ ದಿವಾನ್ ಅನ್ನಿ ಪರ್ಯಾಯ ಸ್ವಾಗತ ಸಮಿತಿ ತಂಗೆಲ್ ಸಪೋರ್ಟ್ ಅಜ್ಜಿ ನಿಮಿತಿ 101 ವಿಡಿಯೋಸ್ಕೆಲ್ಲ ಪ್ರತ್ಯೇಕ ಆ ಪ್ರೋಸೆಸ್ ದುಕ್ಕೂ ಅಷ್ಟ ಮಟ್ಟ ವಿಷಯ ಸಮೇತ ಅನ್ನಿ ಸ್ವಾಮೆ ಪರ್ಯಾಯ ಭವಿಷ್ಯಕ್ಕೆ ಪೂಡೆ ದೇಶ ಪರ್ಯಟನ್ ಪುರ ಕರ್ತತಿ ಸೊ ವಿಂಗಡ ವಿಂಗಡ ದೇವಸ್ಥಾನ ಓದ್ತತಿ ಸೊ ತಸಲ್ ಪೂರ ಕುತೂಹಲ ವಿಷಯ ಸೊ ಅನಿ ಪರ್ಯಾಯ ದಿಸಚೆ ಸೊ ಪ್ರತಿ ಏಕೂ ಅಮ್ಕ ಅಮ್ಕ ಮಟ್ಟ ಚನಿ ತಿತ್ಲಿ ಸಪೋರ್ಟ್ ಇಲ್ಲ ಅಮ್ಕ ಪೂರಕ್ಕೆ ಆಕ್ಸೆಸ್ ಇಲ್ಲ ಸೊ ತೆ ಪೂರ ಕರ್ತಾಗಿಲ್ಲ ಅಂತ ಜನ ಅನ್ಕಸನ ಎದ್ದಳು ಆ ಪರ್ಯಾಯ ಹಸ್ತಾಂತರ ಮಾತ್ರ ಮಾಡ್ಸಿಕ್ಕೆಲ್ ಪಡತ ಅಮ್ಮಿ ಲಗ್ಗಿದ್ದುಕೂ ಅಮ್ಕ ವಿಡಿಯೋ ಖರ್ಚು ಪಡುಚಿರ್ತಿ ಮೇಳೆ ಸೊ ತ ಪೂರ ಅಮ್ಮಿ ದಕ್ಕೈತಾಗಿಲ್ಲ 101 ವಿಡಿಯೋ ಮುಖಾಂತರ ಜನಾಂಕ ಉಡುಪಾಚ್ ಪರ್ಯಾಯು ಅಮ್ಕೈತ ಏಕ ಏಕ ನೋವೇಂಚಿ ನಿಜಾವ್ ಸೌಭಾಗ್ಯ ವೈ ಅಮ್ಕೆ ಏಕ ಖುಷಿ ವೈ ತಶೀಂಚಿ ಜನಕೈತ ಅಂಚಿ ಖುಷಿ ಒಂಟಿಲ್ಲ
1: ಮಂಜುನಾಥ್ ಸರ್ ಅಥ ಕಂಟೆಂಟ್ ಕ್ರಿಯೇಷನ್ ಪ್ರಾರಂಭ ಕೋರ್ಕ ಜಲರಿ ಏಕ ಅಮ್ಕು ಭಯ ಅಸ್ತ ಅಮ್ಮಿ ತಂತು ಕಾನ್ಫಿಡೆನ್ಸ್ಗೆ ಒಂದು ಮುಖ ರೆತ್ತರಿ ಕೆಲವಿತ್ಲ ಸವಾಲ್ ಯೋಚ ಚಾನ್ಸಸ್ ವೇ ಅಸ್ತ ತುಂಬಿ ಕಸನೆ ಏಕ ಸವಾಲು ಮೋಣಕ್ಕೆ ಫೇಸ್ ಕೆಲಲ್ಲ ಸ್ವ
0: ವೈ ಮಸ್ತು ರೀತಿ ಸವಾಲ್ ಅಸ್ತ ಎಕ್ಕ ಜಾವನು ಅಮ್ ತಂದು ಇನ್ಕಮ್ ಮೇಳ್ತವೆ ಮೇಳ್ನವ ಮುಡ್ಸಂಗು ತೆವೆ ಈಗ ಸವಾಲ್ ಉಚಿ ಕಾನ್ಫಿಡೆನ್ಸ್ ಅಮ್ಗೆಲ್ ಫೇಸ್ ದಕ್ಕೈ ಚೆಕ್ ಅಮ್ಗೆಲ್ಲ ವಾಯ್ಸ್ ತೆವೆ ಈಗ ಸವಾಲ್ ಉಚಿ ಅಮ್ಮಿ ಕೆಲ್ಲಲ್ಲೇ ವ್ಯೂಸ ಜತ್ತಾನ ಮುಂಚಿತ ಅಸಲ್ ತೆವೆ ನಿಜಾಮ್ ಸವಾಲ್ ಉಚಿ ಕಸಲ್ ಕಿತ್ಲಿಗೆ ಜನ ತ್ಯಾನ್ ಟೈಮರಿ ಸೋಣ್ ಸೋಡ್ತಾತಿ ಮೇಗೆಲ್ ಜತ್ತಾನ ಜತ್ತಾನ ಮುಡ್ಸಂಗು ಸೋಣು ಸೋಡ್ತಾತಿ ಸೊ ಮೋಸ್ಟ್ ಕಂಪ್ಲೀಟ್ ಇವನ್ ಕಾನ್ ಸೂರ್ ಕಡ್ತಾಗೆ ಪ್ರತ್ಯೇಕ ಪ್ರತ್ಯೇಕ ಹಂತದ್ದು ಸವಾಲ್ ಉಚಿ ಸೊ ಅಮ್ಮಿ ಮೆಗೆಲ್ ಏಕ ದೊನ್ನಿ ಚಾವ್ ಸ್ಟಾರ್ಟಿಂಗ್ ಅದು ಕೊನ್ಮಕ ತಯ ಕಾನ್ಫರೆನ್ಸ್ ಅಂತ ಅವ್ ಐಕಲ್ಲಲ್ಲೋ ಅತ್ತೆ ಮೆಗೆಲ್ ಮತ್ತೆ ಸುಚಿ ಕಸನ್ ಮಳರಿ ದೋನಿ ವಿಷಯ ಮಕ್ಕ ದೊನ್ನಿ ವಿಷಯ ಅವ್ ಅತ್ತ ದೋನ್ಗೆ ತಿಳ್ಕ ಸಮ ಏಕ ಕಂಟೆಂಟ್ ಅಂಡ್ ಕಂಟಿನ್ಯೂಟಿ ಸೊ ಕಂಟೆಂಟ್ ಏಕ್ ಕಂಟೆಂಟ್ ಲೈಕ್ ದಿತ್ತ ವಸ್ತುಕ ಅಂಡ್ ಕಂಟಿನ್ಯೂಸ್ ಅವ್ನು ದಿವ್ಕ ಮಣ್ಣು ಸೊ ಫಸ್ಟ್ ಅಕ್ಕ ಅವ್ನು ಲೆಕ್ತ ಶಿಲ್ಕ ಸಂಬಳರಿ ವಾರ ಏಕ್ ಪಟಿ ದಿಲ್ಲಾರ ಪೌತ ದಿಸ್ತಾನೆ ಇವ ಜನ ಕಿರ್ಕಿರಿ ಜೌಚ ಪುರೋ ಅವ್ನು ಕಿತ್ಲಿ ಗಲ್ತ ಮಣ್ಣು ತಾನೆ ಲೆಕ್ಕ ಪುರೋತಿ ಮಣ್ಣು ನಿಜ ಸಂಗತ ಕಸನೇನ ಆಜ್ ಅವ್ನು ದಿಸ್ ಅಕ್ಕ ದದ್ದ ವಿಡಿಯೋ ಗಲ್ಲರಿ ಪಳೈತಲ್ ಜನ ಸತಿ ಸೊ ದದ್ದ ವಿಡಿಯೋ ಗಲ್ಲರಿ ಪಳೈತಲ್ ಜನ ಸತ್ತೆ ರಿಸೀವ್ ಕರ್ತಲ್ ಜನ ಸತಿ ಅಪ್ರಿಸಿಯೇಟ್ ಕರ್ತಲ್ ಜನ ಸತ್ ಕಸಂಬಳರಿ ಹಾಮ ಉಡುಪಿ ಮೋಣಕ್ಕೆ ಸಬ್ಜೆಕ್ಟ್ ಗೆತ್ತಲ ಉಡುಪ ಅಂತ ಕಸನೇ ಆಮೆ ಕರೆಯತ್ ಕಸನ್ ಏಕ್ ವಿಷಯ ಕಂಚು ವಿಷಯಗಳಿತ್ತು ಏಕ್ ವಿಷಯ ಏಕ್ ಲಕ್ ಇಂಟ್ರೆಸ್ಟ್ ಅಸ ಅನೇಕ ವಿಷಯ ಅನೇಕ ಲಕ್ ಇಂಟ್ರೆಸ್ಟ್ ಅಸ್ತ ಸೊ ಕೊಣಕ್ಕೆ ಕಿರ್ಕಿರಿ ಮುಣಕಸ ತಂಕ ನಕ್ಕುವೆ ತಂಕ ಫ್ರೀಡಮ್ ಅಸ್ ಸ್ಕಿಪ್ ಖರ್ಚ ತಂಕ ಫ್ರೀಡಮ್ ಅಸ್ ಅವ್ ಕೆದ್ನ ಏಕ್ ಮತ್ತೆ ಲೆಕ್ಕ ವಿಷಯ ಕಸ ಅವ್ ಕೆಲ್ಲಲ್ ಪೂರ ಜನ ಪೊಳಕ ಜನ ನ ತಾಮಿ ಮತ್ತೆ ಸೊಡ್ಕ ಸೊ ತಂಗ್ ಅವ್ ಜನಕ್ಕೆ ಇಂಟ್ರೆಸ್ಟ್ ದೌತ್ ಅಸಲ್ ಕಂಟೆಣ ದೇವ್ಕ ತಂಕ ಇಂಟ್ರೆಸ್ಟ್ ಅಸ ಖಂಡಿತ ಪಳೈತತಿ ಈ ಮುಣ್ ಸೊ ತಶಿಂಚಿ ತಾ ಏಕ ಅವ ದೋವರಂಗಿ ಅವನು ಅಯ್ಯಲೋ ಸೊ ಕಸಕಿ ರನ್ ಜತ್ತಾಸ್ ತಶ್ಮಣ ಅವ ಅತ್ತೆ ಗಲ್ಚು ಪೂರ ಕಂಟೆಂಟ್ ಪೂರ ಜನ ಪಳೈತ ಮುಣ್ಣ ಸೊ ಖಂಡಿತ ಖಂಡಿತ ಮಳರಿ ಪ್ರತಿ ದಿವಸ ಮಕ್ಕೈ ಚಾಲೆಂಜ್ ಅಚ್ಚೆ ಸೊ ಅಮ್ಮಿ ಆ ಕಸನ್ ಮಕ್ಕ ಸಕ್ಸಸ್ ಮುಂಡ್ ನಿಜವನ್ ಕಸನ್ ಮುಂಡ್ ಗೊತ್ತಾ ಅವ್ ನಿಜವನು ಇಂಟರ್ವ್ಯೂ ಕಣೆ ಅಪ್ಪ ಇಲ್ಲ ರೀ ಮಕ್ಕ ಒಚ್ಚೆ ಕಸನ್ ಮಾಡ್ ಕಸನ್ ಸಕ್ಸಸ್ ಮುಂಡ್ ಮಕ್ಕೈ ಗೊತ್ತಾ ನ್ಯಾಚುರಲ್ ಜವನ ಮಕ್ಕ ಅತ್ತೆ ಲೆಕ್ತಾ ತುಂಬಿ ಸಂಗಿಲ್ ಮಾಡಿ ಫಸ್ಟ್ ಕ್ವಶನ್ ಪ್ರಿಪ್ರೇಷನ್ಗೆ ಕರ್ನೇಶು ವಚ್ಚೆ ಅವ ಮಕ್ಕ ಅವ್ಮಿಗೆಲ್ಲ ಹಾರ್ಡ್ ವರ್ಕ್ ಹಸು ಮುಣು ಮಕ್ಕ ಗೊತ್ತ ನಮಕ್ಕ ಸೊ ಅವ್ನು ಪೂರ್ತಿ ಇನ್ವಾಲ್ವ್ ಅಲ್ಲ 24x7 ಮುಣ್ ಇನ್ವಾಲ್ವ್ ಅಲ್ಲ ತಜ್ ಅವನು ಮಿಗಿಲ್ ಲೈಫೋಯೇ ಏ ಸಕ್ಸಸ್ಗಿ ಆ ಹಾರ್ಡ್ ವರ್ಕ್ ಕರ್ತು ಮುಣ್ ಮಕ್ಕ ಕಳ್ತಾನ ಮತ್ತೆ ಪರ್ಯಾಯ ಚಿ 101 ವಿಡಿಯೋ 101 ಮಕ್ಕ ಸನ್ ಏಕ್ ದಿಸ ಟೆನ್ಷನ್ ಏನಿ ಕಸ ಮಕ್ ಮಕ್ಕ ತಾಂಚ ಖುಷಿ ತಾಂಚ ಲೈಫ್ ಮೇಗೆಲ್ಲ ತಶಿ आमक स्टार्टिंग एक्चुअल लायक लायक म्हणजे म्हणणे खर्चाक आणि जेव हा कॉलेज सोडायला पळायती तई मक कितले

0: तशिले टिक अत सांगता एक तीन वर्ष जल स्टार्टिंग तोड़े निज फर्स्ट वर्ष मस्त कष्ट बोगला जलरी फर्स्ट वर्ष कितने कष्ट जलरी मक्ष चेन्न संग सो के जन सपोर्ट होता है पूरा जाऊन गट्टी रब लो सो दोन ಮಗಿರಿ ದೋನ್ ವರ್ಷ ಮುಖ್ಯಸಲೆ ಸೊ ಕೆದ್ನಕ್ಕೆ ಮಕ್ಕ ಕಾಲೇಜ್ ಸೋಣ ಇಲ್ಲಕ್ಕೆ ಪಶ್ಚಾತ್ ಅಪ್ಪಣ್ ಜಾಯಿನಿ ಅಯ್ಯೋ ತೈ ಅಶಿಲ್ ನಿಮ್ದು ಏಕ್ ಕಷ್ಟ ಇಲ್ಲ ಮತ್ತು ತಶ್ ಕಸನೆ ಜಾಯಿನಿ ಕಸ ಅಂತು ಜನಲ್ ಮೋಗ್ ಮೇಳ ಸೊ ಸರಿಯಾಗಿ ಖರ್ಚಾಗ ಜಾವ್ಕ ಜಲ್ತಿತ್ಲೆ ಜತ್ತಾ ಇಲ್ಲ ಸೊ ಅಮ್ ಕಮೆಗೆ ಲೈಫ್ ಡೇ ಜಾವ್ಕ ಕಂಟೆಂಟ್ ಪ್ರೊಡಕ್ಷನ್ಕ್ಕೆ ಜಾವ್ಕ ಜಲ್ ದುಡ್ಕೊರ್ಕ ಸೊ ಅಸಲ್ಪುರ ಯಾಸ ತಜಾವ್ನು ನೊವೆಂಚ್ ಕೊನೆ ಕರ್ತಲನಿ ಸೊ ತುಮ್ಮಿ ತುಮ್ಕ ಮಾರ್ಕೆಟಿಂಗ್ ಖರ್ಚಾಯಿ ಸಿಕ್ಕುನು ಗೊತ್ತಸ್ಲರ್ ಮಾತ್ರ ಯಾವ ಕಾಮನ್ ಸಂಗೋನ್
1: ತಶಿ ಮುಖವೇ ಇಲ್ಲ ಉಡುಪಿ ಕಂಡಿರಾಚೆ ಸೊಪ್ಪನ ಕಸನೆ ಅಸುವ ಮುಂಡ್ಸಂಗೇತ್ವ
0: ಸೊಪ್ಪನ್ ಮಳರಿ ನಿಜ ನಾವು ಸಂಕ್ರಮಣ ಎದ್ದೊಳ್ ಪ್ಲಾನ್ ಕರೋಚೆ ಅಪ್ನ ಪೀಜಲ್ಲ ಎಲ್ಲ ಅಮ್ಕ ನಿಜವನ್ ಅಣಿ ನಿಜವನ್ ಪ್ಲಾನ್ ಕರ್ಕ ಅಮ್ಮ ಸಂಗ್ ಎದ್ದೊಳ ನಾವು ಎಕ್ಲೋಶಿಲ್ಲ ಅತ್ತ ಮೆಗಲೊಟ್ಟೆಗೆ ದೋನ್ ಜನ ಟೀಮ್ ಜಾಯಿನ್ ಜಲ್ಲೆ ಅಂತ ಸೊ ಅಣಿ ಕಸ ಕರ್ಕಮ್ಮರಿ ಉಡುಪಿ ಡಿಸ್ಟ್ರಿಕ್ಟ್ ಅಂತೂ 7 ತಾಲೂಕಸ್ ಸೊ ತೇ 7 ತಾಲೂಕೆ ಡಿಫ್ರೆಂಟ್ ಸಾತ್ ತಾಲೂಕೆ ಆ ಸಂಗ್ತಾನ್ ಸಂಗ್ತ 7 ತಾಲೂಕುಗಳು 7 ಖಂಡದಷ್ಟು ವಿಭಿನ್ನ ಮೊಣಸಂಗನು ಸೊ ಖಂಡಿತ ಹಂಗ ಸ್ನೋ ಜವದಷ್ಟು ಕಸನೆಯನ್ನ ಜಲ ಸ್ಟಿಲ್ ಕಸನ್ ಮಳರಿ ಕೆಲವು ಸಮುದ್ರ ಕೆಲವು ತಾಲೂಕಕ್ಕೆ ಸಮುದ್ರಸ್ ಕೆಲವು ತಾಲೂಕಕ್ಕೆ ವೆಸ್ಟರ್ನ್ ಘಾಟಸ್ ಕೆಲವು ಘಾಟ 10 ಸಮೇತ ಕಂಪ್ಲೀಟ್ ಹಳ್ಳಿ ಜಾವನಸ್ ಕೆಲವು ಏಕ್ ಸಿಟಿ ಏರಿಯಾಸ್ ಸೊ ತಶಿ ಏಕೆ ಮಗಿರಿ ಏಕೆ ತಾಲೂಕೆ ಅಂತ ಏಕೆ ರೀತಿ ಲ್ಯಾಂಗ್ವೇಜಸ್ ಸೊ ಮಕ್ಕತ್ತ ಏಕ ಮಕ್ ಏಕ ವಿಷಯ ಕಸಮಳರಿ ರಿಯಲ್ ಏಕ ಡಿಕ್ಷನರಿ ಮಾಡ್ತಾ ಪಳಾಯ್ತಿ ಏಕ ವಿಕಿಪೀಡಿಯಾ ಮಾಡ್ತಾ ಪಳಾಯ್ತಿ ಸೊ ಮಕ್ಕ ತ್ಯಾಂಜ್ ಅವ್ಕ ಅಮೌಂಟ್ ಸೊ ಮಾರ್ಕೆಟಿಂಗ್ ಮಕ್ಕ ಕಿತ್ ರೂಪಾಯಿ ಎತ್ತ ಮುಣಗೋತ್ನ ಮಗ್ಗೆಲ್ಲೇ ಫ್ಯೂಚರ್ ಮೆಗ್ಗೆಲ್ಲ ಗೋಲ್ ಕೈಯಸ್ ಮಳರಿ 50th ಇಯರ್ ಅಕಸ್ ಉಡುಪಿ ಡಿಸ್ಟ್ರಿಕ್ಟ್ ಜಾವ್ನ 50th ಇಯರ್ ಹಾಕ ಮೆಗಲ ಕಾನ್ಸೆಪ್ಟ್ ಕಸ ಮಳರಿ ತ್ಯಾ ಟೈಮ್ ಹಾಂ 25th ಇಯರ್ ಹಾಕ ಹಾಂ ಕಸನೆ ಏಕ ಡ್ರಾ ಕಸನ್ ಏಕ ಖಾಲಿತನ ಇದರಲ್ಲಿ ಏನು ಇಲ್ಲ ಕೊರತೆ ಅಂತ ಅವ್ನು ಕಸನ್ ಮಣ್ಣು ಪಳೆಯಲ್ ಪಳಾಯ್ತಿ ತ್ಯಾಟ್ 50th ಇಯರ್ ಕಷ್ಟ ಉಡುಪಿ ಡಿಸ್ಟ್ರಿಕ್ಟ್ ಕಾಣ್ ಪೂರ ಜನ ಕಾಂಟ್ರಿಬ್ಯೂಷನ್ ಇಲ್ಲ ವಿಂಗಡ್ ವಿಂಗಡ್ ಸೆಕ್ಷನ್ ಅಂತ ಸೊ ತಂಗೆಲ್ ಪೂರ ಇನ್ಫಾರ್ಮೇಶನ್ ಇವಕ್ಕ ಸೊ ಅಮ್ಮಿ ಅಂಗಾಚೆ ಪರಿಸರ ಸೊ ಪರಶುರಾಮ ಕೊಡಲಿಯನ್ನ ಎಸ್ದ್ರು ಸೊ ನಮ್ಮ ಏನು ಸಮುದ್ರ ಹಿಂದೆ ಹೋಯ್ತು ಅಣಿ ಈ ತುಳುನಾಡು ಸೃಷ್ಟಿಯಾಯ್ತು ಏಕ ಏಕ ಕಾಣಿತ ಶಸ್ತ್ರ ಸೈಂಟಿಫಿಕ್ ವಿಂಗಡ್ ರೀತಿ ಸೊ ಪ್ರತ್ಯೇಕ ಆಂಗ್ಲ ಜಾನಪದ ನಂಬಿಕೆ ಅಣಿ ಸೈಂಟಿಫಿಕ್ ಸೊ ತೆ ಪೂರ ರೀತಿ ರೀ ಮಕ್ಕ ತುಳುನಾಡು ಬಂದು ದಿವಕ ಸೊ ತುಳುನಾಡು ಜನ ದಿವಕ ಉಡುಪಿ ಜನ ದಿವಕ ಸೈನ್ಸ್ ಪ್ಲಸ್ ಜನರಲ್ ಬಿಲೀಫ್ ಸೊ ತ್ಯಾ ಮಕ್ಕ ಯಸ್ ಏಕ ವಿಕಿಪೀಡಿಯಾ ಶಜಾವುಕ ಏಕ ಡಿಕ್ಷನರಿ ಶಜಾವುಕ ಮುನ್ ಉಡುಪಿಯ ಕಂಡಿರ ಸೊ ತ್ಯಾ ಮಿಗೆಲ್ಲ ಆಲೋಚನೆ ರಸ್
1: ಶ್ರೀ ಮಂಜುನಾಥ್ ತುಮ್ಗೆಲ್ಲ ಖಂಡಿತ ಉಲಿತಾ ಬಸ್ಲರಿ ಗಂಟುಗಳಲ್ಲಿ ಕಳ್ನ ಆಕಾಶವಾಣಿ ಶ್ರೋತ್ರಾಂಕ ತುಮ್ಗೆಲ್ ದೋನುತ್ತರ್ ಸಂಚು ಜಲರಿ ಕಸನ್ ಮುಣ್ ಸಂಗು ಆಶ್ಪೌತ
0: ಖಂಡಿತ ಆಕಾಶವಾಣಿ ಆಯ್ತು ಕೊನೆ ಐಕನಂತಿ ಮಣು ಸಂಗುನು ಜನ ಅನ್ಲೆಕ್ಲ ಜಲರಿ ಆಮೆ ಕೆಲವು ಪಟ್ಟಿ ಆಯ್ಕಾತ ಖಂಡಿತ ಮಳರಿ ಅಮ್ಕತ್ ಮೆಗೆಲೆ ರೇಡಿಯೋನ ರೇಡಿಯೋ ಆತ ಅಮ್ಮಿ ಯೂಸ್ ಕರ್ನತಿ ಯೂಟ್ಯೂಬ್ ಮುಖಾಂತರ ಅಮ್ಮಿ ಆಯ್ಕತತಿ ಸೊ ಅತ್ತ ಸಮೇತ ಪೂರ್ದಕ್ಕೆ ನಾವು ಶಿಕ್ತನಾಂಚಿ ಲೆಕ್ಕನೋಶಿಲೋ ಸೊ ಅತ್ತ ಅಮ್ಕ ವಿಂಗಡ್ ವಿಂಗಡ್ ಡಿವೈಸ್ ಮೆಳ್ಳಲ್ ನಿಮ್ತಿ ಸೊ ಅಮ್ಮಿ ವಿಂಗಡ್ ಮೀಡಿಯಾ ಕಡೆ ಗೆಲ್ಲೆಂತಿ ಇಲ್ಲ ಅವ್ನು ಶಿಕ್ತನ ಲೆಕ್ಕನೋಶಿಲೋ ಕಿತ್ಲಿಗಿ ಕೃಷಿಕ ಅಮ್ಮಿ ಅತ್ತ ಅಮ್ಮಿ ಇಂಡಿಯಾ ಅಂತೂ ಕಸನೆ ಕೃಷಿ ಇಂತು ರೆವಲ್ಯೂಷನ್ ಜೌಕ ಮುನ್ ಜಲ್ಲರಿ ಇತ್ಲೆ ಅಮ್ಮಿ ಡೆವಲಪ್ ಜೌಕ ಮುನ್ ಜಲ್ಲರಿ ರೇಡಿಯೋ ಚಿ ಕಾರಣ ಮುನ್ ಸಂಗುನು ಸೊ ಕಿತ್ಲಿಗಿ ಇನ್ಸ್ಪಿರೇಷನ್ ರೇಡಿಯೋ ಮುಖಾಂತರ ಚಿಜಲ್ಲ ಆಕಾಶವಾಣಿ ಮುಖಾಂತರ ಜಲ್ಲ ಸೊ ತುಮ್ಮಿ ಕೋಣತ್ತ ಐಕತಾ ಸಂಬಳಾಯ್ತಿ ತುಮ್ಮಿ ಐಕತಾ ಆಶೀಲ್ ನಿಮ್ತಿ ಆಕಾಶವಾಣಿ ವರ್ಲ ಸೊ ಆಕಾಶವಾಣಿ ವರ್ಲ ಸೊ ತುಮ್ಗೆ ನಿಮ್ತಿ ಅಮ್ಮಿ ಪೂರ ಅಸ್ತತಿ ಸೊ ಮಂಜಿತ ಸಲೇಕ್ ಉತ್ತರ ಸಂಗುನು ಧನ್ಯವಾದ
1: ಧನ್ಯವಾದ ಸರ್ ತುಮ್ಮಿ ಕಸನೇಕ ಆಶದ ವರ್ಲ ಮುಖಾರಿ ಅನೇಕೆ ಏಕ ಹೋಡ್ ವಿಕಿಪೀಡಿಯಾ ಶಿ ಉಡುಪ ದಕೋಕ ತುಮ್ಮಿ ಮುಣ್ ಸಂಗುನೇಕ್ ತುಮ್ಗೆಲ್ ಆಶಸ್ ದ ಪೂರ ಸೊಪಾನ ಜವ್ ಓ ಮುಣ್ ಸಂಗುನ್ ಆಶ ಲೆಕ್ತ ಕಾರ್ಯಕ್ರಮ ಐಲಕ್ಕ ತುಮ್ಕ ಅನಂತ ಅನಂತ ಧನ್ಯವಾದ
0: ಧನ್ಯವಾದ
1: ಎದುಳ್ತಾಯ್ ತುಮ್ಮಿ ಕೊಂಕಣಿ ಕಾರ್ಯಕ್ರಮ ಅಂತೂ ಉಡುಪಿಯ ಕಣ್ಣೀರ ಖ್ಯಾತಿಚೆ ಮಂಜುನಾಥ್ ಕಾಮತ್ ಹಂಗೆಲ ಜೀವನ ಅನುಭವ ಉಲ್ಲಾಪ ಐಕಲಿಂಚಿ ಉಲ್ಲಾಪ ಚಲಾಯಿಸುವುದಿಲ್ಲ ಸ್ನೇಹ ವಿನೋದ್ ಪೈ ಹಂಗಾಕ ಆಕಾಶವಾಣಿ ಮಂಗಳೂರು ಕೇಂದ್ರಾಚೆ ಕೊಂಕಣಿ ಕಾರ್ಯಕ್ರಮ ಸಮಾಪ್ತ ಜತ್ತ ನಮಸ್ಕಾರ.
2: ಕೊಂಕಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಂಜುನಾಥ್ ಕಾಮತ್ ಉಡುಪಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸ್ನೇಹ ವಿನೋದ್ ಪೈ. ಇದು

ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಚಿತ್ರಗೀತೆಗಳನ್ನು ಕೇಳೋಣ. ಜೈ ಮಾರುತಿ ಚಿತ್ರದ ಹಾಡು, ಹಾಡಿದವರು ಸಂತೋಷ್ ವೆಂಕಿ, ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ಸಂಗೀತ ಅರ್ಜುನ್ ಜನ್ಯ.

ಈಗ ಕೇಳಿ ಜೈಲರ್ ಚಿತ್ರದ ಗೀತೆ. ಹಾಡಿದವರು ಸಿಂಧುಜಾ ಶ್ರೀನಿವಾಸ್ ಹಾಗೂ ಅನಿರುದ್ಧ್. ಸಾವನಿ ರಾಜಾ ಚಿಕ್ಕಬಳ್ಳಾಪುರವರ ಸಾಹಿತ್ಯಕ್ಕೆ ಸಂಗೀತ ಅನಿರುದ್ಧ್ ಮತ್ತು ರವಿಚಂದ್ರ.

ಈಗ ಕೇಳಿ ಕಾಂತಾರ ಭಾಗ ಒಂದು ಚಿತ್ರದ ಗೀತೆ. ಹಾಡಿದವರು ವಿಜಯಪ್ರಕಾಶ್ ಮತ್ತು ಅನನ್ಯ ಭಟ್ ಹಾಗೂ ಸಂಗಡಿಗರು. ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಸಂಗೀತ ಅಜನೀಶ್ ಮತ್ತು ಲೋಕನಾಥ್.

0: ಈಗ ಕೇಳಿ ಅರ್ಜುನ್ ಜನ್ಯ ಹಾಗೂ ಸುಪ್ರಿಯಾ ಲೋಹಿತ್ ಅವರು ಹಾಡಿದ ಜಯಮ್ಮನ ಮಗ ಚಿತ್ರದ ಗೀತೆ. ವಿಜಯ್ ಅವರ ಸಾಹಿತ್ಯಕ್ಕೆ ಸಂಗೀತ ಅರ್ಜುನ್ ಜನ್ಯ.
1: ಮಹಾಪ್ರಭು
2: ನಮ್ಮ ಮುಖ್ಯಮಂತ್ರಿಗಳಲ್ಲಿ ಕರ್ಕಬಂಬಡಿಯಲ್ಲಿ
1: ಅಪ್ಪಣೆ ಮಹಾಪ್ರಭು.
2: ಏನ್ರಪ್ಪ ನಮ್ಮ ರಾಜ್ಯದಲ್ಲೆಲ್ಲ ಚೆನ್ನಾಗಿದ್ದಾರ?
3: ಕಾಲಕಾಲಕ್ಕೆ ಮಳೆ ಬೆಳೆಗಳಾಗಿ ತಮ್ಮ ಆಶೀರ್ವಾದದಿಂದ ಎಲ್ಲರೂ ಸೌಖ್ಯದಿಂದಿರುವರು ಮಹಾಪ್ರಭು.
2: ಇದೇ ಖುಷಿ ನೋಡಿ ಸಂಕಟ ಸಾಕ್ಬಿಟ್ರಲ್ಲ,

ಈಗ ಕೇಳಿ ಉಪೇಂದ್ರ ಹಾಗೂ ಪ್ರಿಯಾ ಹಿಮೇಶ್ ಅವರು ಹಾಡಿದ ಜರಾಸಂಧ ಚಿತ್ರದ ಗೀತೆ. ಶಶಾಂಕ್ ಅವರ ಸಾಹಿತ್ಯಕ್ಕೆ ಸಂಗೀತ ಅರ್ಜುನ್ ಜನ್ಯ.

ಈಗ ಕೇಳಿ ಸೋನು ನಿಗಮ್ ಅವರು ಹಾಡಿದ ಜಗ್ಗೂದಾದ ಚಿತ್ರದ ಗೀತೆ. ಯೋಗರಾಜ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿ ಹರಿಕೃಷ್ಣ.

ಈಗ ಕೇಳಿ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಕೆಳಗರೆ ಈ ಸಂಜೆ 6:10 ಭಕ್ತಿಗೀತೆಗಳು, 6:30 ಮಾಲತಿ ಶರ್ಮಾ ಹಾಡಿದ ಭಾವಗೀತೆ ಕೇಳುವಿರಿ. 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ. ಯುವ ಕೃಷಿಕರಾದ ಪ್ರವೀಣ್ ಹೆಬ್ಗೋಳಿ ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ. ಸಂದರ್ಶಕರು ರಜನಿ ಭಟ್. 7:45 ಸಮಾಚಾರ ದರ್ಶನ. 8:00 ಇಂಗ್ಲಿಷ್ ಯುವವಾಣಿ. ಸುಪ್ರೀತಾ ಅವರಿಂದ ಎಕ್ಸಾಮಿನೇಷನ್ ರಿಲೇಟೆಡ್ ಆಂಗ್ಸೈಟಿ ಕುರಿತು ಭಾಷಣ. ಜನೀಶಾ ಅವರಿಂದ ಇಂಪ್ಯಾಕ್ಟ್ ಆಫ್ ಫಿಸಿಕಲ್ ಎಕ್ಸಸೈಸ್ ಕುರಿತು ಭಾಷಣ ಕೇಳುವಿರಿ. 8:30 ತುಳು ಕಾರ್ಯಕ್ರಮ ಚಾವಡಿಕಟ್ಟೆ ವಾರದ ಪಟ್ಟಾಂಗ. ಸ್ಪಾಟ್ಲೈಟ್ 9:15 9:30 ಯುವವಾಣಿ. ಶುಭಾವಿ ಡಿಸೈನ್ಸ್ನ ಸ್ಥಾಪಕಿ, ಭರತನಾಟ್ಯ ಕಲಾವಿದೆ, ಬರಹಗಾರ್ತಿ ಹಾಗೂ ಬಯೋಟೆಕ್ನಾಲಜಿಸ್ಟ್. ಸಮುದ್ರತ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾಜಿ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಪಂಡಿತ್ ಅರ್ಣಬ್ ಚಟ್ಟೋಪಾಧ್ಯಾಯ ಅವರ ಗಾಯನ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ನಮ್ಮ ನಾಳಿನ ಕಾರ್ಯಕ್ರಮಗಳು: ನಾಳೆ ಬೆಳಿಗ್ಗೆ 6:10 ವಂದನ, 6:30 ಚಿಂತನ ಯಶೋಧರ ಬಂಗೇರವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ವಿಷ್ಣು ಶರ್ಮ, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, ವಿನಯ ಪದ್ಯಾಣ ಶಮನ್ ಗೌರೂರ್, ಸುನೀತಾ ಅನಂತಸ್ವಾಮಿ ಹಾಡಿದ ಭಾವಗೀತೆಗಳು, ರಾಗರಂಜನಿ 7:45, 8:30 ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ಭಾಗವಹಿಸುತ್ತಾರೆ ಹಿರಿಯ ರಂಗಕರ್ಮಿ ಹಾಗೂ ಚಲನಚಿತ್ರ ನಟ ಲಕ್ಷ್ಮಣ್ ಕುಮಾರ್ ಮಲ್ಲೂರು. ಸಂದರ್ಶಕರು ಲತೀಶ್ ಪಾಲ್ದಾನೆ.

0: ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. 9 ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಸುಗಮ ಸಂಗೀತ. ರವೀಂದ್ರ ಸುರಗಾವಿ, ರೋಹಿಣಿ ದೇಶಪಾಂಡೆ ಹಾಡಿದ ಭಾವಗೀತೆಗಳು. 9:20 ಚಿತ್ರಗೀತೆಗಳು. 10 ಗಂಟೆಗೆ ಬಾಲವೃಂದ. ಚೈತನ್ಯ ಮಾತೃ ಮಂದಿರ ಮಂಜೇಶ್ವರ, ಇಲ್ಲಿನ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 10:30 ಭದ್ರಗಿರಿ ಅಚ್ಯುತದಾಸ ಅವರಿಂದ ಕಥಾ ಕಾಲಕ್ಷೇಪ. ಪ್ರಸಂಗ ಸೀತಾ ಕಲ್ಯಾಣ. 11:30 ಹಿಂದಿ ಚಿತ್ರಗೀತೆಗಳು. 12:05 ವನಿತಾ ವಿಹಾರ. ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ ಇವರೊಂದಿಗೆ ಆಶಾ. 12:35 ಆರೋಗ್ಯ ಸಂಚಿಕೆ. ಚರ್ಮದ ಸಮಸ್ಯೆಗಳು ಮತ್ತು ಪರಿಹಾರ ಕುರಿತು ಡಾಕ್ಟರ್ ಗಿರೀಶ್ ಪಿಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. 1 ಗಂಟೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಮಾಹಿತಿ. 1:20 ಸ್ವರ ಮಾಧುರ್ಯ. ಎಚ್ ಕೆ ನಾರಾಯಣ ಹಾಡಿದ ವಚನಗಳು. 1:30 ಚಕೋರಿ. ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ನಾಟಕ ಕಪಿಮುಷ್ಟಿ, ಮೂಲ ಮರಾಠಿ ಸೈಯದ್ ಪರಾಂಜಪೆ. ಹಿಂದಿ ಅನುವಾದ ಸುದೇಶ್ ಚಾಲ್ಸ್, ಕನ್ನಡ ಅನುವಾದ ಪಾರ್ವತಿ ಜಿ ಐತಾಳ್, ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ನಾಳೆ ಸಂಜೆ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ. ಯುವವಾಣಿ ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳಿಂದ ಸಂಯೋಜಿತ ಕಾರ್ಯಕ್ರಮ. 5:30 ಹಿಂದಿ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ತುಳು ಚಿತ್ರಗೀತೆಗಳು. 6:50 ಮೋರ್ಟ್ ವಿಶ್ವೇಶ್ವರ ಸೋಮಯಾಜಿ ಮತ್ತು ಸಂಗಡಿಗರಿಂದ ಯಕ್ಷಗಾನದ ಹಾಡುಗಳು. ಪ್ರಸಂಗ ಶ್ರೀರಾಮಾಂಜನೇಯ. 7:45 ಇಂಗ್ಲೆಂಡಿನ ಲೋರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಸಿಸಿ T20 ಮಹಿಳಾ ವಿಶ್ವಕಪ್ 2026 ಅಂತಿಮ ಪಂದ್ಯದ ವೀಕ್ಷಕ ವಿವರಣೆ ಆಟದ ಮುಕ್ತಾಯದವರೆಗೆ ಕೇಳುವಿರಿ. ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Naresh Mago. In a major boost to the India Semiconductor Mission, Prime Minister Narendra Modi inaugurated the CG Semi-Outsourced Semiconductor Assembly and Test OSAT facility at Sanand in Gujarat a short while ago. Developed under the India Semiconductor Mission with an investment of over 7,500 crore rupees, the facility marks a major milestone in the country's tech manufacturing journey. Prime Minister Modi is currently addressing the program, so let's go over live to Sanand to listen to his address.
2: Design centers khulenge aur phir yahan se naye startups bhi niklenge. यही क्लस्टर की ताकत होती है. एक उद्योग सैकड़ों उद्योगों को जन्म देता है, सैकड़ों उद्योग लाखों रोजगार पैदा करते हैं और ये लाखों रोजगार पूरे क्षेत्र की अर्थव्यवस्था बदल देते हैं. और ये सिर्फ सानंद में ही नहीं हो रहा, देश के अनेक राज्यों में भी सेमीकंडक्टर के क्लस्टर बन रहे हैं. साथियों, आज भारत में सेमीकंडक्टर सेक्टर के इस उभार से सभी उत्साहित हैं.
1: Earlier, Prime Minister Modi inaugurated and laid the foundation stone for development projects worth over 1,05,000 crore rupees in Rajasthan, marking a major push to infrastructure, energy, transport and employment generation in the state. During his day-long visit, the Prime Minister inaugurated the new terminal building at Jodhpur Airport. Thereafter, he dedicated the country's most modern greenfield refinery cum petrochemical complex to the nation in Pachpadra in Balotara district. A greenfield refinery is an industrial processing plant built from scratch on undeveloped clean land. Addressing the program, Prime Minister Modi said the conflict in West Asia had triggered the biggest energy crisis of the 21st century, but India successfully overcame the challenge through timely decisions, effective diplomacy and prudent management of national resources.

ಇದುವರೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಚಿ ಉದಯಶಂಕರ್ ಅವರ ರಚನೆಗಳನ್ನು ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಮಾಲತಿ ಶರ್ಮಾ ಅವರು ಹಾಡಿದ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಕವಿತೆ ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಆತ್ಮೀಯ ಕೇಳುವರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಬಣ್ಣದ ಲೋಕದ ಬೆರಗು, ರಂಗಭೂಮಿ ಇವರ ಉಸಿರು, ಸಿನಿಮಾ ಇವರ ಹಸಿರು. 6 ದಶಕಗಳ ಕಾಲ ರಂಗದ ಮೇಲೆಯೇ ಬದುಕನ್ನು ಕಟ್ಟಿಕೊಂಡ ನಟನಾ ತಪಸ್ವಿ, ಹಿರಿಯ ರಂಗಕರ್ಮಿ ಲಕ್ಷ್ಮಣ ಕುಮಾರ್ ಮಲ್ಲೂರು.
2: ಮೊದಲ ನಾಟಕ ಶಾರದ ಅಂತ ಹೇಳಿ ಒಂದು ಸಾಂಸಾರಿಕ ನಾಟಕ. ಅದು ನನಗೆ ಪ್ರೇರಣೆ ಅಂದರೆ ಕೇರಳದಲ್ಲಿ ಒಂದು ಮಲಯಾಳಂ ಫಿಲ್ಮ್ ನೋಡಿದ್ದೆ. ಆ ಫಿಲ್ಮ್ ನೋಡುವಾಗ ಅದರಲ್ಲಿ ಬಂದಂಥ ಆ ಪಾತ್ರಗಳು ಮತ್ತು ಅದರ ಒಂದು ಸನ್ನಿವೇಶಗಳು, ನನಗೆ ಇದನ್ನು ಯಾಕೆ ನಾವು ತುಳುವಿನಲ್ಲಿ ಮಾಡಬಾರ್ದು ಅನ್ನುವಂಥ ಒಂದು ಆಸೆ ಹುಟ್ಟುಕೊಂಡಿದೆ ನನ್ನಲ್ಲಿ. ಜನರಿಗೆ ಒಂದು ಮನಮುಟ್ಟುವಂತಹ ಒಂದು ಕತೆ ಮಲಯಾಳಂನಲ್ಲಿತ್ತು. ಅದನ್ನು ನನಗೆ ಇಷ್ಟು ಅರ್ಥ ಆಗಿದೆ, ಅದನ್ನೆಲ್ಲ ಇಟ್ಟುಕೊಂಡು ನಾನು ನಾಟಕ ಮಾಡಿದೆ. ಅದು ಪ್ರಥಮ ಪ್ರಯೋಗ ಆದದ್ದು ಕೂಡ ನಮ್ಮ ಮಲ್ಲೂರಲ್ಲಿ. ಆ ನಾಟಕಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬಂತು.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ, ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
0: ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಮ್ಮ ಭಾರತ ಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
2: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
1: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭಾರತ ಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನೋದ್ಯಮಿಗಳೊಂದಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಭೆ, ಕೇಂದ್ರದಿಂದ ಸಂಪೂರ್ಣ ಬೆಂಬಲ ಘೋಷಣೆ. ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸಲು ಅಧಿಕಾರಿಗಳಿಗೆ ಸಚಿವ ಬೈರತಿ ಸುರೇಶ್ ಸೂಚನೆ. ದೇಶದಲ್ಲಿ ಸಾಂವಿಧಾನಿಕ ಸಮಾನತೆ ಜಾರಿ ಕುರಿತಂತೆ ವಿಶ್ಲೇಷಣೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಮರುಪರಿಶೀಲನೆ ಮಾಡದಂತೆ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಮುಖ್ಯಮಂತ್ರಿಗೆ ಮನವಿ. ಮಳೆ ಕೊರತೆ ಹಿನ್ನೆಲೆ ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೆ ಬಿಜೆಪಿ ನಿಯೋಗ ಭೇಟಿ. ಬೆಂಗಳೂರಿನ ಎಚ್ಎಂಟಿ ಭವನದಲ್ಲಿ ಇಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಲೆಕ್ಟ್ರಿಕ್ ವಾಹನ ಉದ್ಯಮದ ಪ್ರಮುಖರ ಜೊತೆ ಸಭೆ ನಡೆಸಿದರು. ಸಭೆಯಲ್ಲಿ ದೇಶೀಯ ಉತ್ಪಾದನೆಯನ್ನು ವೃದ್ಧಿಸುವ ಮತ್ತು ದೇಶೀಯ ಹಾಗೂ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದಲ್ಲಿ ತಯಾರಾಗುವ ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚಿನ ಬೇಡಿಕೆ ಸೃಷ್ಟಿಸುವ ಅವಕಾಶಗಳ ಕುರಿತು ಸಮಾಲೋಚನೆ ನಡೆಸಿದರು. ದ್ವಿಚಕ್ರ ವಾಹನಗಳ ತಯಾರಿಕೆ ಹಾಗೂ ಇವಿ ವಲಯದ ವಿವಿಧ ಉತ್ಪನ್ನಗಳ ತಯಾರಿಕೆಗೆ ಅಗತ್ಯವಾದ ಪೂರಕ ವ್ಯವಸ್ಥೆ ಬಲಪಡಿಸುವ ನಿಟ್ಟನಲ್ಲಿ ಚರ್ಚೆ ನಡೆಸಿದರು. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಎಚ್ ಡಿ ಕುಮಾರಸ್ವಾಮಿ, ದೇಶದಲ್ಲಿ ದೃಢವಾದ ನಾವೀನ್ಯತೆಯಿಂದ ಕೂಡಿದ ಜಾಗತಿಕ ಗುಣಮಟ್ಟದ ಸ್ಪರ್ಧಾತ್ಮಕ ಇವಿ ಪೂರೈಕೆ ವ್ಯವಸ್ಥೆಯನ್ನು ನಿರ್ಮಿಸುವುದಕ್ಕೆ ಕೇಂದ್ರ ಸರ್ಕಾರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ರಾಜ್ಯದಲ್ಲಿ ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಅವುಗಳ ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸುವಂತೆ ಸಾರಿಗೆ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿರುವುದಾಗಿ ಸಾರಿಗೆ ಸಚಿವ ಬೈರತಿ ಸುರೇಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಕೆಆರ್ ವೃತ್ತದಲ್ಲಿ ನಡೆದ ಅಪಘಾತದಲ್ಲಿ ಗಾಯಗೊಂಡವರನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಮಾತನಾಡಿದ ಅವರು, ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಎಂದು ಹೇಳಿದ್ದಾರೆ. ಬಸ್ಗಳ ಸ್ಥಿತಿಗತಿಗಳನ್ನು ಪರಿಶೀಲಿಸಿದ ನಂತರವೇ ನೂತನ ಎಲೆಕ್ಟ್ರಿಕ್ ಬಸ್ಗಳ ಸಂಚಾರದ ಬಗ್ಗೆ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಸಮಾನತೆಗೆ ಮಹತ್ವ ನೀಡಲಾಗಿದ್ದರೂ ಕಾನೂನು ಮತ್ತು ಸಮಾಜದ ದೃಷ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ಜಾರಿಯಾಗಿದೆ ಎಂಬ ಬಗ್ಗೆ ಗಂಭೀರ ವಿಶ್ಲೇಷಣೆ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನ ಖಾಸಗಿ ಕಾನೂನು ಮಹಾವಿದ್ಯಾಲಯದಲ್ಲಿ ನಡೆದ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಾನೂನು ಪದವೀಧರರು ನಿರಂತರ ಅಧ್ಯಯನದ ಮೂಲಕ ಪರಿಣತ ನ್ಯಾಯ

0: ವಾದಿಗಳಾಗಿ ಬೆಳೆಯಬೇಕು ಎಂದು ಸಲಹೆ ನೀಡಿದ್ದಾರೆ. ದೇಶದಲ್ಲಿ 1500ಕ್ಕೂ ಹೆಚ್ಚು ಕಾನೂನು ಕಾಲೇಜುಗಳು ಇದ್ದು ಪ್ರತಿ ವರ್ಷ ಸಾವಿರಾರು ಕಾನೂನು ಪದವೀಧರರು ಹೊರಬರುತ್ತಿದ್ದಾರೆ. ಆದರೂ ನ್ಯಾಯಾಲಯಗಳಲ್ಲಿ ಸಾವಿರಾರು ಪ್ರಕರಣಗಳು ಬಾಕಿ ಉಳಿದಿರುವುದು ಕಳವಳಕಾರಿ ಎಂದು ತಿಳಿಸಿದ್ದಾರೆ. ಪ್ರಕರಣಗಳ ತ್ವರಿತ ವಿಲೇವಾರಿಗೆ ನ್ಯಾಯಾಂಗದಲ್ಲಿ ಇನ್ನಷ್ಟು ಸುಧಾರಣೆ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿ ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ಮರು ಪರಿಶೀಲಿಸಬಾರದು ಎಂದು ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದೆ. ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ವರಲಕ್ಷ್ಮಿ ಅವರ ನೇತೃತ್ವದ ನಿಯೋಗ ಮುಖ್ಯಮಂತ್ರಿಯವರನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿತು. ಸಚಿವ ಸಂಪುಟದಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆ ನಡೆಸಲು ಮುಂದಾಗಿರುವುದು ಆಘಾತ ಉಂಟುಮಾಡಿದೆ. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ಮರುಪರಿಶೀಲಿಸುವ ಅಥವಾ ಹಿಂಪಡೆಯುವ ಯಾವುದೇ ಕ್ರಮವನ್ನು ನಿಲ್ಲಿಸಬೇಕು. ಸರ್ಕಾರ ಕಾರ್ಮಿಕರ ಪರವಾಗಿ ನಿಲ್ಲಬೇಕು ಎಂದು ಮನವಿ ಪತ್ರದಲ್ಲಿ ಕೋರಲಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆ ವಿಶ್ವಾಸಾರ್ಹತೆ ಹೊಂದಿಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದುವರೆಗೂ ನಡೆಸಲಾದ ಸಂಪೂರ್ಣ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುರಿತಂತೆ ಇದೇ 6ರಂದು ದೆಹಲಿಗೆ ತೆರಳಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ತಲೆದೋರಿರುವ ಮಳೆ ಕೊರತೆ ಹಾಗೂ ನೀರಿನ ಅಭಾವದ ಹಿನ್ನೆಲೆಯಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ಇಂದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ತೀವ್ರವಾಗಿ ಕುಸಿದಿದ್ದು 80 ಅಡಿಗೆ ತಲುಪಿದೆ. ಆದರೂ ರಾಜ್ಯ ಸರ್ಕಾರ ಯಾವುದೇ ಕ್ರಮ ವಹಿಸಿಲ್ಲ ಎಂದು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸರ್ಕಾರ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಲು ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಸರ್ಕಾರ ರೈತರು ಹಾಗೂ ಸರ್ವಪಕ್ಷಗಳ ಸಭೆ ಕರೆಯುವಂತೆ ಒತ್ತಾಯಿಸಿದ್ದಾರೆ. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಉಂಟಾಗಿದ್ದ ಬರದ ಆತಂಕ ಸದ್ಯಕ್ಕೆ ನಿವಾರಣೆಯಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲೂ ವ್ಯಾಪಕವಾಗಿ ಮಳೆಯಾಗುತ್ತಿರುವುದರಿಂದ ಮತ್ತು ಘಟ್ಟ ಪ್ರದೇಶದಲ್ಲೂ ನಿರಂತರ ಮಳೆ ಮುಂದುವರೆದಿದ್ದರಿಂದ ಜಿಲ್ಲೆಯ ಕೃಷ್ಣಾ ನದಿ ಸೇರಿದಂತೆ ಮಲಪ್ರಭಾ, ಘಟಪ್ರಭಾ, ಹಿರಣ್ಯಕೇಶಿ, ಮಾರ್ಕಂಡೇಯ ನದಿಗಳಿಗೆ ನೀರಿನ ಹರಿವು ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು 4-5 ದಿನ ಇದೇ ರೀತಿ ಮಳೆ ಮುಂದುವರೆದರೆ ರೈತರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದಿದ್ದರೆ ಮೋಡ ಬಿತ್ತನೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಇಂದು ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ತಿಳಿಸಿದ್ದಾರೆ.
4: First orbit in 1984, you know, when Rakesh sir had gone to space, Ravi sir, who's sitting us with here today, was accompanying him at that time in Russia. And the second orbit happened last year when I traveled to space and Papa sir, who's sitting here with me on stage, was there with me in US. And I hope and wish that very soon we have our third orbit, fourth orbit, fifth orbit and sixth orbit. And so much so that we stop counting them. You know, that is where we should reach as soon as possible. And this time around, it will be from our own rocket, our own spacecraft, our own soil, through Mission Gaganyaan.
0: ಇದೇ ವೇಳೆ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್ ಮಾತನಾಡಿ, ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿ ಉಲ್ಲೇಖಿಸಿದ್ದಾರೆ ಎಂದು ಹೇಳಿದರು.
5: And once again, I would like to congratulate Shooks on this great achievement. And thank you for inviting me here and for everyone out here who's come here. If I again, like he said, if I missed out anyone,

0: It is because maybe if I thought speech was silver in your case, I thought silence is golden. So that's why. And so Somnath sir was also not there when I spoke, sir. Thank you. I was just telling that, you know, thank you for being here. And sir was the chairman when we had gone for the AXIM mission there. A lot of support. Like I say, I had to keep pinching myself many times to see I am also part of this, and you get that imposter syndrome.
1: ರಾಮನಗರ ಜಿಲ್ಲೆಯ 46 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಅಲ್ಲಿ ಟ್ಯಾಂಕರ್ ಮತ್ತು ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮಂಜುನಾಥ್ ಜಿ ತಿಳಿಸಿದ್ದಾರೆ. ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಆಯೋಜಿಸಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕುಡಿಯುವ ನೀರಿನ ಪೂರೈಕೆಯಲ್ಲಿನ ಮಾನದಂಡಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ಜಿಲ್ಲೆಯಲ್ಲಿನ ಮಳೆ ಕೊರತೆಯ ಹಿನ್ನೆಲೆಯಲ್ಲಿ ರೈತರು ಬೆಳೆ ನಷ್ಟದಿಂದ ಸಂಕಷ್ಟಕ್ಕೆ ಸಿಲುಕದಂತೆ ನಿಗದಿತ ಬೆಳೆಗಳಿಗೆ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸುವ ಕುರಿತು ರೈತರಿಗೆ ಅರಿವು ಮೂಡಿಸುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಜೈನ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ನೀಡಿದ ಮಾಹಿತಿ ಪ್ರಕಾರ ಕರಾವಳಿ ಜಿಲ್ಲೆಗಳಲ್ಲಿ ಇದೇ 7ರವರೆಗೆ ಮತ್ತು ದಕ್ಷಿಣ ಒಳನಾಡು ಮಲೆನಾಡು ಜಿಲ್ಲೆಗಳಲ್ಲಿ ಇದೇ 5ರಿಂದ 7ರವರೆಗೆ ಗುಡುಗು ಸಿಡಿಲು ಹಾಗೂ ಗಾಳಿಯೊಂದಿಗೆ ಮಳೆಯಾಗಲಿದೆ ಎಂದು ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿರುವ ಬಗ್ಗೆ ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನೋದ್ಯಮಿಗಳೊಂದಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸಭೆ, ಕೇಂದ್ರದಿಂದ ಸಂಪೂರ್ಣ ಬೆಂಬಲ ಘೋಷಣೆ. ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸಲು ಅಧಿಕಾರಿಗಳಿಗೆ ಸಚಿವ ಭೈರತಿ ಸುರೇಶ್ ಸೂಚನೆ. ದೇಶದಲ್ಲಿ ಸಾಂವಿಧಾನಿಕ ಸಮಾನತೆ ಜಾರಿ ಕುರಿತಂತೆ ವಿಶ್ಲೇಷಣೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಮರು ಪರಿಶೀಲನೆ ಮಾಡದಂತೆ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಮುಖ್ಯಮಂತ್ರಿಗೆ ಮನವಿ. ಮತ್ತು ಮಳೆ ಕೊರತೆ ಹಿನ್ನೆಲೆ ಮಂಡ್ಯದಲ್ಲಿ ಕೆಆರ್ಎಸ್ ಜಲಾಶಯಕ್ಕೆ ಬಿಜೆಪಿ ನಿಯೋಗ ಭೇಟಿ. ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
2: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸ್ವಲ್ಪ ಹೊತ್ತಿನಲ್ಲಿ ಕಿಸಾನ್ ವಾಣಿ. ಯುವ ಕೃಷಿಕರಾದ ಪ್ರವೀಣ್ ಹೆಬ್ಗೋಳಿ ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.
3: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. ಎಫ್ಎಫ್ಎಫ್, ಐಎಂಆರ್ಟಿ, ಐಜಿಆರ್ಟಿ, ಎಲೆಕ್ಟ್ರಾನ್ ಥೆರಪಿ, ಎಚ್ಡಿಆರ್ ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222555.
4: ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ.

0: ರೊಂದಿಗೆ ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳೋಣ. ಸಂದರ್ಶಕರು ರಜನಿ ಭಟ್.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ
2: ಇವತ್ತು ನಮ್ಮ ಜೊತೆ
1: ಯುವ ಕೃಷಿಕರು ಪ್ರವೀಣ್ ಹೆಬ್ಗೋಳಿ ಅವರು ಇವರಿದ್ದಾರೆ. ಇವರು ಈಗ ತಮ್ಮೆಲ್ಲ ಕೃಷಿ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ.
3: ನಮಸ್ತೆ ಮೇಡಮ್.
1: ಸರ್, ಇವಾಗ ತಾವು ಬಹಳಷ್ಟು ಕೃಷಿಯಲ್ಲಿ ಈಗ ಪರಿಣಿತಿಯನ್ನು ಹೊಂದ್ಕೊಂಡು ಬಹಳಷ್ಟು ಕೃಷಿಯನ್ನು ಮಾಡ್ತಾ ಇದ್ದೀರಿ. ಇದರಲ್ಲಿ ಈಗ ಒಂದೊಂದಾಗಿ ನಾವು ಹೇಳ್ತಾ ಹೋದ್ರೆ ಯಾವೆಲ್ಲ ಕೃಷಿಯನ್ನು ನೀವು ಮಾಡ್ತಾ ಇದ್ದೀರಿ?
3: ನಮ್ದು ಸಮಗ್ರ ಕೃಷಿನ ಅಳವಡಿಸ್ಕೊಂಡಿದ್ದೀವಿ. ಎಂತಕ್ಕೆ ಅಂದ್ರೆ ನಂಗೆ ಒಂದ್ರ ಮಾಡ್ರೆ ಲಾಭ ಆತನ್ ನಂಗೆ ಗೊತ್ತಿಲ್ಲ, ಮತ್ತೆ ನಂಗೆ ಯಾವ ಕೃಷಿ ಮಾಡ್ಬೇಕಂತ ಗೊತ್ತಿಲ್ಲ. ನಾನು 2020 ಕೃಷಿ ಶುರು ಮಾಡುವಾಗ ಯಾವ್ದರ ಲಾಭ ಬತ್ತಂತ ಗೊತ್ತಿಲ್ಲ. ನಾ ಇನ್ನೊಬ್ರು ಹೇಳೋದಕ್ಕೆ ಮನಲ್ಲ, ನಂಗೆ ಅನುಭವ ಐಕ.
1: ಅಂದ್ರೆ ನೀವು ಪ್ರಯೋಗ ಮಾಡಿ ಅದರಲ್ಲಿ ಒಂದು ಲಾಭದಾಯಕವಾಗಿ ನಿಮಗೆ ಸಿಕ್ಕಿದ್ರೆ ಮುಂದುವರಿಸ್ತೀರಿ?
3: ಅದೇ ತರ ಮಾಡ್ಕೊಂಡು ಆರಂಭದಲ್ಲಿ ಸಣ್ಣ ಮಟ್ಟದಲ್ಲೇ ಮಾಡುದು, ಒಂದ್ ಗಿಡ ಎರಡು ಗಿಡ ಆತರ ಪ್ಲಾನಿಂಗ್ ಮಾಡ್ಕೊಂಡು ಅದು ನಂಗೆ ಓಕೆ ಆದ್ರೆ, ನಮ್ಮ ಭೂಮಿ ಸೆಟ್ ಆಗಿದ್ರೆ, ನನ್ಗೆ ಇಡಿಸಿದ್ರೆ, ನಮಗೆಲ್ಲ ಕಾಡಪ್ರಾಣಿ ಅಂತ ಸಮಸ್ಯೆ ಇಲ್ಲ ಅಂದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೋತೆ. ಆ ತರ ಮಾಡ್ಕೊಂಡು ಶುರು ಮಾಡಿದೆ. ಆರಂಭದಲ್ಲಿ ನಂಗೆ ಶೂನ್ಯ ಬಂಡವಾಳ, ನನ್ನ ಖರ್ಚು ದುಡ್ಡಿಲ್ಲ, ಜೀರೋ ಬಂಡವಾಳದಿಂದ ಶುರು ಮಾಡಿದ್ ನಾನು.
1: ಇದು ಹೇಗೆ ಸರ್ ಈ ಶೂನ್ಯ ಬಂಡವಾಳ ಅಂತ ಹೇಳಿದ್ರಿ? ಯಾವ ರೀತಿ ಆರಂಭವಾಯ್ತಿದ್ದು?
3: ನಮ್ಮ ಹತ್ರ ಜಾಗ ಮಾತ್ರ ಇತ್ತು, ಬೇರೆ ಎಂತದಿಲ್ಲ. ನಮ್ಮ ಹತ್ರ ಜೇಬ 1 ರೂಪಾಯಿನೂ ಇಲ್ಲ. ಆವಾಗ ಕೃಷಿ ಮಾಡೋಕೆ ಹೆಂಗ್ ಮಾಡೋದು? ಗಿಡ ಎಲ್ಲ ರೈತರ ಹತ್ರ ಕಲೆಕ್ಟ್ ಮಾಡಿ ಕೊಟ್ಟೆ, ತಗೊಂಡೆ. ಅವರೆಲ್ಲ ಬೀಜ ಫ್ರೀ ಆಗಿ ಕೊಡ್ತಾರೆ, ರೈತರು ಉದಾರ ಮನಸ್ಸಾಗಿ ಯಾವ್ದಕ್ಕೇನು ಇಲ್ಲ ಅಂತ ಹೇಳೋದಿಲ್ಲ. ನಾನು ಡೈರೆಕ್ಟ್ ಹೇಳ್ತೇನೆ, ಅದು ದುಡ್ಡಿಲ್ಲ ಮರ್ರೆ, ಕೃಷಿ ಮಾಡ್ತೆ, ಚೆನ್ನಾಗಾರು 1 ಕೆಜಿ ಕಾಯಿ ತಂದು ಕೊಡ್ತೇನೆ ನಿಮಗೆ. ತಗೊಂಡೋಗಿ ಕೊಟ್ಟದ್ದು ಇತ್ತಾಗಿ ಹೆಚ್ಚಿನ ರೈತರೆಲ್ಲ ಬೀಜ ಎಲ್ಲ ಕೊಟ್ಟು ಅದನ್ನ ತಗೊಬಂದು ನಾಟಿ. ಒಬ್ಬನೇ ಕೆಲಸ ಮಾಡ್ತೇವೆ, 2 ವರ್ಷ ಒಬ್ಬನೇ ಕೆಲಸ ಮಾಡಿ ತೋಟದಲ್ಲಿ. ಬೆಳಿಗ್ಗೆ 6 ರಿಂದ ನೈಟ್ 12 ಗಂಟೆ ತನಕ ನನ್ನ ಶೆಡ್ಯೂಲ್ ಫಿಲ್. ಎಷ್ಟೊತ್ತಕ್ಕೆಂಡ್ರೆ ತೋಟದಲ್ಲಿ ಇರ್ತೇವೆ.
1: ಈಗ ಅದರಿಂದ ಹಿಂದೆ ಹೋಗ್ತಿದ್ರೆ 2020 ಮೊದಲು ನೀವು ಏನು ಮಾಡ್ತಾ ಇದ್ರಿ?
3: ನಾ ಬೆಂಗಳೂರಲ್ಲ ಡೀಲರ್ ಆಗಿದ್ದೆ, ಅಲ್ಲಿ ಏನೋ ಸಮಸ್ಯೆ ಆಗಿ ಊರಿಗೆ ಬಂದೆ. ಮುಪ್ಪತ್ತಿ ಎಂಥದಿಲ್ಲ, ಜೀರೋ ಅಂದ್ರೆ ಕೃಷಿ ಅಂದ್ರೆ ತುಂಬಾ ಆಸಕ್ತಿ. ಕೃಷಿಯಲ್ಲಿ ಇರುವ ನೆಮ್ಮದಿ ಮತ್ತೆ ಆರೋಗ್ಯ ಪೇಟೆಯಲ್ಲಿ ಸಿಗುದಿಲ್ಲ. ಪೇಟೆಯಲ್ಲಿ ಸಂಪಾದನೆ ಆಗತ್ತೆ, ಅಷ್ಟೇ ಟೆನ್ಷನ್ ಇದೆ, ಮನಸ್ಸಿನ ನೆಮ್ಮದಿ ಇಲ್ಲ.
1: ಇವಾಗ ನೀವು ಆರಂಭದಿಂದ ಶೂನ್ಯ ಬಂಡವಾಳದಿಂದ ಆರಂಭಿಸಿದ್ರಿ, ಅದು ಹರಿವೆ ಅಂತ ಹೇಳಿದ್ರಿ.
3: ಹರಿವೆಯಿಂದ ಶುರು ಮಾಡಿದೆ, ಅದು 20 ದಿನಕ್ಕೆ ಶುರು ಆಗತ್ತೆ.
1: ಅದರ ಬಗ್ಗೆ ಹೇಳಿ.
3: ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಅರ್ಜೆಂಟ್ ದುಡ್ಡು ಬೇಕು, ನಂಗೆ ದುಡ್ಡು ಎಂಥದಿಲ್ಲ ನನ್ನ. ಅವ್ರೆ 20 ದಿನಕ್ಕೆ ಬರತ್ತಲ್ಲ, ಅದನ್ನ ತೆಗೆದು ನಾಟಿ ಮಾಡಿದ್ರೆ 20 ದಿನಕ್ಕೆ ಬಂತು. ಆಮೇಲೆ ಅದು ಮಾರ್ಕೆಟ್ ತಕೊಂಡು ಹೋಗಿ ದುಡ್ಡಿಲ್ಲ, ಬೈಕಿ ಪೆಟ್ರೋಲ್ ಹಾಕೋ ದುಡ್ಡಿಲ್ಲ, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಅಂದ್ರೆ ಅಷ್ಟು ಕಷ್ಟ ಇತ್ತು. ಅದನ್ನ ಹಂಗೆ ಒಂದೊಂದೆ ಮಾಡ್ಕೊಂಬಂದು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಮಾರ್ಕೆಟ್ ಮಾಡ್ಕೊಂಡು ಮಾರ್ಕೆಟಿಗೆ ತಗೊಂಡು ಹೋದಾಗ ಅಂಗಡಿಯವ್ರ ಏನೋ ಹೇಳಿದ್ರು ನಂಗೆ ಬೇಡ ಅಂದ ಮೇನ್ ಆಗಿ. ಅದು ಸಮಸ್ಯೆ, ರೈತರ ಮಾರ್ಕೆಟ್ ಸಮಸ್ಯೆ ಅದು ದೊಡ್ಡದಿದೆ. ಅದಕ್ಕೆ ನಾನೇನು ಮಾಡಿದೆ, ನನ್ನ ಐಟಮ್ ಹೋಗಿಲ್ಲ ಅಂದ್ರೆ ನಾನು ವಾಪಸ್ ತಗೊಂತೆ. ವಾಪಸ್ ತಗೊಂಡದೇ ಇದೆ, ತರಕಾರಿ ಎಲ್ಲ ವಾಪಸ್ ತಗೊಂಡ ರೈತ ನಾನು ಒಬ್ಬನೇ. ಅಂದ್ರೆ ಅವ್ರಿಗೆ ಧೈರ್ಯ ಕೊಡ್ತಿದ್ದೆ, ನನ್ನ ಐಟಮ್ ಅಷ್ಟು ಗುಣಮಟ್ಟ ಕೊಡ್ತಿದ್ದೆ. ನಾನು ನ್ಯಾಚುರಲ್, ನಾನು ರಾಸಾಯನಿಕ ಏನು ಬಳಸೋದಿಲ್ಲ, ನ್ಯಾಚುರಲ್ ಬೆಳೆದು ಸಾವಯವ ಬೆಳೆದಕ್ಕೆ ಅಷ್ಟು ಗುಣಮಟ್ಟ ಇತ್ತು. ಮತ್ತೆ ಕೊಡುವಾಗ ಒಂದು ರೈತರು ಮಾಡಬೇಕು, ಕ್ಲೀನಾಗಿ ಕೊಡಬೇಕು, ಗುಣಮಟ್ಟ ಚೆನ್ನಾಗಿರಬೇಕು, ಅದು ರೈತರಿಗೆ ವರ ಆಗುತ್ತೆ. ಅಂದ್ರೆ ನಾನು ಕೊಟ್ಟದ ಹರಿವೆ ಅಂತ ಕೆಲವರು ಹೇಳ್ತಾರೆ, ನೀವು ತೊಟ್ಟದ ಹರಿವೆ ತೊಳೆದು ಬಿಡ, ಹಂಗೆ ಬಾರ್ ಮಾಡ್ಲಾಕಂತಾರೆ. ಮತ್ತೆ ಡಿಸ್ಪ್ಲೇ ಮಾಡ್ಕೊ, ಮೇಯ್ನ್ ಆಗಿ ಅಂಗಡಿ ತಗೊಂಡು ಮೂಲೆಗೆ ಇಟ್ಟಿರತ್ತಿಲ್ಲ, ಮೇಯ್ನ್ ಎಲ್ಲಿ ಸೇಲ್ ಆಗುತ್ತೆ ಆ ಜಾಗದಲ್ಲಿ ಹುಡುಕಿ ನಮ್ಮ ಐಟಮ್ ಇಡಬೇಕು. ಒಂದು ಪೀಸು ವಾಪಸ್ ಬತ್ತಿಲ್ಲ, ಎಲ್ಲ 2 ಕೆಜಿ ತರಕಾರಿ ಏನೋ ವಾಪಸ್ ಬಂದಷ್ಟೇ, ಅದು ಬಿಸಿಲಿ ಬಾಡಿ ಒದ್ದಷ್ಟೇ.
1: ಈಗ ಆರಂಭದಿಂದ ನೀವು ಹರಿವೆಯನ್ನು ಕೊಟ್ಟು ಪಡೆದಂತಹ ದುಡ್ಡಿಂದ ಆರಂಭಿಸಿದಂತಹ ನಿಮ್ಮ ಪಯಣ ಮುಂದೆ ಏನಾಯ್ತು?
3: ಹಂಗೆ ಒಂದೊಂದೇ ಆ್ಯಡ್ ಮಾಡ್ತೇವೆ ಅದೇ. ಆಮೇಲೆ ಬಸ್ಲೆ, ಅದ್ರ ಜೊತೆ ತರಕಾರಿ, ಮೆಣಸಿನ್ಕಾಯಿ, ಕಲ್ಲಂಗಡಿ ಹಣ್ಣು, ತರಕಾರಿ ವೆರೈಟಿ, ಬೆಂಡೆಕಾಯಿ, ಅಲಸಂದೆ, ಪಟಾಗಲಕಾಯಿ, ಮತ್ತೆ ಹಾಗಲಕಾಯಿ, ಸೋರೆಕಾಯಿ, ತುಂಬಾ ವೆರೈಟಿ ಇದೆ. ನಾನು ಹೆಚ್ಚು ಕಮ್ಮಿ ಒಂದು 30-40 ವೆರೈಟಿ ಐಟಮ್ ವರ್ಷದಲ್ಲಿ ನನ್ನ ಗ್ರಾಹಕರು ಸಿಗುತ್ತೆ. ಒಂದಾದ್ಮೇಲೆ ಒಂದು ಬೆಳಕಂತೆ, ಗಡ್ಡೆಯಲ್ಲಿ ಒಂದು 12 ಐಟಮ್ ಇದೆ. ಆಮೇಲೆ ಪೈನಾಪಲ್ ಇದೆ, ಪಪ್ಪಾಯಿ ಇದೆ, ಮತ್ತೆ ಮಲ್ಲಿಗೆ ನರ್ಸರಿ ಇದೆ. ಮಲ್ಲಿಗೆ ಕೃಷಿ ಮತ್ತೆ ನರ್ಸರಿ ಎಲ್ಲ ವೆರೈಟಿ ಇದೆ. ನನ್ನ ತೋಟದಲ್ಲಿ ಇರುಗಡೆ ಮಾತ್ರ ನರ್ಸರಿ ಮಾಡಿ ಕೊಡ್ತೆ. ಆಮೇಲೆ ಮ್ಯಾಂಗೋ, ಹಲಸು, ಗೋಡಂಬಿ, ತೆಂಗು, ಅಡಿಕೆ ಎಲ್ಲ ಮಾಮೂಲಿ. ಅದ್ರ ಜೊತೆಗೆ ಮೇಕೆ, ಕೋಳಿ ಇವೆಲ್ಲ ಜೊತೆಗಿದ್ದಾವೆ.
1: ಈಗ ನಾವು ಸಮಗ್ರ ಕೃಷಿಯ ಬಗ್ಗೆ ಮಾತಾಡ್ತಿದ್ರೆ, ತರಕಾರಿಗಳ ಇದು ಹೇಳಿದ್ರೆ, ಅಂದ್ರೆ ಅದನ್ನ ಹೇಗೆ ಕಾಲಕ್ಕನುಗುಣವಾಗಿ ನೀವು ಬೆಳಿತೀರಾ? ಹೇಗೆ ಅದು
3: ಕಾಲಕ್ಕನುಗುಣವಾಗಿ ಬಿಡ್ತೇವೆ?
1: ವರ್ಷದಲ್ಲಿ 3 ಬಾರಿಯ?
3: ವರ್ಷದ 3 ಬಾರಿ ಅಲ್ಲ, ಒಂದ್ ಬ್ಯಾಚ್ ಆದ್ಕೊಳ್ಳಿ ಇನ್ನೊಂದು ಕೊಡ್ತಾ ಇರೋದಾಗೆ. ನಮ್ ಎನಿ ಟೈಮ್ ಐಟಮ್ ಇರಬೇಕು ನಮಗೆ. ಅಂದ್ರೆ ಒಂದ್ ಬ್ಯಾಚ್ ಆದ್ಮೇಲೆ ಕಾಯುವುದಿಲ್ಲ, ಒಂದ್ ಗಿಡ ಫೇಲ್ ಆಯ್ತು ಅದ್ರ ರೋಗ ಏನು ಸಮಸ್ಯೆ ಇದೆ ಅಷ್ಟಿಗೆ ಅದಾಗಿದೆ ಇನ್ನೊಂದಾಗ.
1: ಅಂದ್ರೆ ಎಷ್ಟು ಜಾಗ ಇದೆ ಸರ್ ಇಷ್ಟೆಲ್ಲ ಬೆಳೆಯುವುದಾಗ? ನೀವು ಎಷ್ಟು ಜಾಗದಲ್ಲಿ ನಿರ್ವಹಣೆ ಮಾಡ್ತೀರಿ?
3: ನಾನು ಆರಂಭದಲ್ಲಿ 2 ಎಕರೆ ಮಾಡಿದೆ, ಆಮೇಲೆ ನೀರನ್ನ ಬ್ಯಾಲೆನ್ಸ್ ಮಾಡ್ಕೊಂಡು 4 ಎಕರೆ ವಿಸ್ತರಣೆ ಮಾಡಿದ್ದಾಗೆ.
1: ಈ ತರಕಾರಿ ಬೀಜಗಳನ್ನು ಯಾವ ರೀತಿ ಆಯ್ಕೆ ಮಾಡ್ತೀರಿ?
3: ತರಕಾರಿ ಬೀಜ ಮೇಯ್ನ್ ಆಗಿ ಈ ಗಿಡ ಇತ್ತಲ್ಲ, ಒಂದು ಕಾಯಿ ಬಿಟ್ಟರು ಕೂಡ ಅದನ್ನ ಬೀಜ ಇಡುವುದಲ್ಲ, ಮಧ್ಯ ವಯಸ್ಸಿನ ಬೀಜ ಬೇಕು. ಅರ್ಥ ಆಯ್ತಾ? ಇಲ್ಲ ತರಕಾರಿಯಲ್ಲೋ ಹಂಗೆ, ಸಸ್ಯಗಳಲ್ಲೋ ಹಂಗೆ, ಮಧ್ಯ ವಯಸ್ಸಲ್ಲಿ ಎಕ್ಸಾಂಪಲ್ ಅಡಿಕೆ ಬೀಜ ಮಾಡಬೇಕಾದ್ರೆ ಮಧ್ಯ ವಯಸ್ಸಿಂದ ತಗೊಂತಾರೆ. ಒಂದು 30 ವರ್ಷ ಬಾಳಿಕೆ ಇದ್ರೆ 15 ವರ್ಷದಿಂದ 20 ವರ್ಷ ತನಕ ಗುಣಮಟ್ಟ ಚೆನ್ನಾಗಿರುತ್ತೆ. ಹಾಗೆ ತರಕಾರಿ ಎಲ್ಲೋ ಹಂಗೆ, ಮಧ್ಯ ಯಾವ ಟೈಮ್ ಬರುತ್ತೆ ಆ ಕೋಡನ್ನು ಬೀಜಕ್ಕಿಟ್ಟು ಗುಣಮಟ್ಟದ್ದು

0: ಕಾಯಿಲೆಗಿಲ್ಲಿ ಬಂದು ಹಾಕಬಾರ್ದು, ಕಾಯಿಲೆ ಬಂದದ್ದು ಯಾವುದೇ ಕಾರಣಕ್ಕೂ ಚೆನ್ನಾಗಿ ಬರಲ್ಲ. ತಳಿಯನ್ನು ನಾವೇ ಮಾಡ್ಕೊಂಡ್ರೆ ಒಳ್ಳೆಯದು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕಿಂತ. ರೈತರು ನಮ್ಗೆ ಗೊತ್ತಿರತ್ತೆ ನಾವು ಬೆಳೆದು ಹೆಂಗೆ ಬಂದಿರುತ್ತೆ, ಅದನ್ನೇ ಬೀಜಕ್ಕೆ ಇಟ್ಕೊಂಡ್ರೆ ಒಳ್ಳೇದು, ಇನ್ನೊಬ್ಬರ ಮೇಲೆ ತಗೊಂಡು ತಪ್ಪು.
1: ಇವಾಗ ಅದನ್ನು ಯಾವ ರೀತಿ ಸಂಸ್ಕರಣೆ ಮಾಡ್ತೀರಿ?
0: ಸಂಸ್ಕರಣೆಗೆ ಹೆಚ್ಚಿನವರೆಲ್ಲ ಕೆಮಿಕಲ್ ಹಾಕ್ತಾರೆ, ಅದೆಲ್ಲ ಇರ್ತಾರೆ. ನಂದು ಸಿಂಪಲ್ ಮೆಥಡ್ ಇತ್ತು, ನಾನು ಮೊದಲಲ್ಲೇ ಒಂದು ಬೀಜ ತುಂಬ ಮಾಡ್ತಿದ್ದೆ, ತುಂಬ ವೇಸ್ಟ್ ಆಗ್ತಿತ್ತು. ಅದಕ್ಕೆ ಸಿಂಪಲ್ ಮೆಥಡ್ ಅಂದಾಗ ನಂದು ಕಾಳು ಮೆಣಸು ಪೌಡರ್ ಇತ್ತಲ್ಲ, ಅದನ್ನು ಬೀಜಕ್ಕೆ ಮಿಕ್ಸ್ ಮಾಡಿ ಇಟ್ಟರೆ ಹುಳ ಕುಟ್ಟಿ ಅಂತ ಗೊತ್ತಿಲ್ಲ.
1: ಇದರಲ್ಲಿ ಈಗ ನೀವು ಸಮಗ್ರ ಕೃಷಿಯಲ್ಲಿ ಬಂದಾಗ ತರಕಾರಿಗಳ ಬಗ್ಗೆ ಹೇಳಿದ್ರೆ, ಇನ್ನು ಅಡಿಕೆ ತೆಂಗು ಅದು ಬೆಳಿತೀರಾ?
0: ಅಡಿಕೆ ತೆಂಗು ಎಲ್ಲ ಮೊದಲದೇ ಇದೆ, ಆಮೇಲೆ ನಾನು ವಿಸ್ತರಣೆ ಮಾಡ್ಕೊಂಡು ಬಂದಿದ್ದೆ. ಮೇನ್ ಆಗಿ ರೈತರು ಎಂತ ಹಳೆ ಮರನೆಲ್ಲ ದೂಡು ಮಾಡ್ತಾರೆ, ಅದನ್ನು ಮಾಡಬಾರ್ದು. ಹಳೆ ಮರನ ಉಳಿಸ್ಕೊಂಡು ಅದ್ರ ಜೊತೆಗೆ ಈ ಎಕ್ಸಾಮ್ ತೆಂಗಿನ ಮರ ಇರುತ್ತೆ, ಅದಕ್ಕೊಂದು ಕಾಳು ಮೆಣಸು ಕೊಡೋದು, ಅದ್ರ ಪಕ್ಕದಲ್ಲ ಜೇನು ಪೆಟ್ಟಿಗೆ ಇಡೋದು, ಈ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಹಳೆಯಿಂದ ದೂಡಿ ಕೃಷಿ ಮಾಡಬಾರ್ದು, ಮತ್ತು ಮೇಲ್ಮಣ್ಣು ಉಳಿಸ್ಕೊಂಡು ಕೃಷಿ ಮಾಡಬೇಕು. ಮೇಲ್ಮಣ್ಣಲ್ಲಿ ವಿಟಮಿನ್ ಅಂಶ ತುಂಬ ಇರುತ್ತೆ,
1: ಪೋಷಕಾಂಶ
0: ಇರುತ್ತೆ. ರೈತರು ಅದನ್ನೆಲ್ಲ ಬದಿ ದೂಡಿ ಲೆವೆಲ್ ಮಾಡಿ ಕೃಷಿ ಮಾಡ್ತಾರೆ, ಅದು ತಪ್ಪು.
1: ಇವಾಗ ನೀವು ಹಳೆಯ ಗಿಡಗಳನ್ನು ಮರಗಳನ್ನು ಉಳಿಸಿದ್ರಿ, ಇದು ಬೇರೆ ಕಡೆ ಹಾಕಿದ್ರೆ ಈ ಗಿಡಗಳನ್ನು
0: ಅಲ್ಲ ಅದ್ರ ಪಕ್ಕದಲ್ಲೆಲ್ಲ ಹಾಕೊಂಡು ಬಂದಿದೆ. ತಳಿ ಯಾವ್ದಾದ್ರು ಒಳ್ಳೇದೇ, ಅದೆಲ್ಲಕ್ಕಿಂತ ನಾನು ಹೇಳೋದು ರೈತರಿಗೆ ಲೋಕಲ್ ತಳಿ ಬೆಟ್ರು. ಅದಕ್ಕೆ ರೋಗ ಕಮ್ಮಿ, ಇಳುವರಿ ಜಾಸ್ತಿ ಬರುತ್ತೆ, ಲಾಂಗ್ ಟರ್ಮ್ ಬರುತ್ತೆ. ಸಮಸ್ಯೆ ಏನಾದ್ರೆ ಒಂದು ಹೈಟ್ ಬರುತ್ತೆ ಅಷ್ಟೇ. ಬೇರೆ
1: ತಳಿಯೆಲ್ಲ ಸ್ವಲ್ಪ
0: ಕೊಯ್ಲು ಸಮಸ್ಯೆ, ಬೇರೆ ತಳಿಯೆಲ್ಲ ಬೇಗ ಇರ್ತವೆ, ರೋಗನೂ ಜಾಸ್ತಿಯಾಗಿ, ಅದು ಸ್ಮೂತ್ ಇರುತ್ತೆ, ವಿಷಯ ಅಷ್ಟೇ. ಮತ್ತೆ ಅಡಿಕೆ ತಳಿಗೆ ಗುಡ್ಡ ಪ್ರದೇಶ ಸೂಕ್ತ, ಬಯಲಕ್ಕಿಂತ. ಬಯಲಲ್ಲಿ ಗದ್ದೆನೇ ಭತ್ತನೇ ಬೆಳೆದು ಒಳ್ಳೆಯದು, ಗುಡ್ಡದಲ್ಲಿ ಅಡಿಕೆ ಬೆಳೆದು ಸೂಪರ್.
1: ಇವಾಗ ನೀವು ಲೋಕಲ್ ತಳಿ ಹಾಕಿದ್ದೀರಿ, ನೀವು ಹಾಕಿದ ಗಿಡಗಳಲ್ಲಿ ಫಲ ಬರ್ಲಿಕ್ಕೆ ಶುರುವಾಯ್ತು?
0: ಫಲ ಬರ್ತಾಯಿದೆ, ಬರ್ತಾಯಿದೆ.
1: ಅಂದ್ರೆ 4 ವರ್ಷ ಆಗಿರಬಹುದಾ?
0: ಅದು ಲೇಟ್ ಅಂತ ಆಗಲ್ಲ, ನಾವು ಕೂಡ ಹೆಂಗೆ ಮೇಂಟೈನ್ ಮಾಡ್ತೀವಿ ಅದ ಮೇಲೆ ಡಿಪೆಂಡ್ ಅಷ್ಟೇ. 3 ವರ್ಷಕ್ಕೆ ಹೋಗ್ಬಿಟ್ಟಿದೆ ಲೋಕಲ್ ತಳಿ.
1: ಅಂದ್ರೆ ನೀವು ಏನು ಗೊಬ್ಬರ ಹಾಕ್ತೀರಿ?
0: ನಮ್ಮ ತೋಟದಲ್ಲಿ ಇರೋದು ಎರೆಹುಳು ಗೊಬ್ಬರ, ಕೋಳಿ ಗೊಬ್ಬರ, ಮೇಕೆ ಗೊಬ್ಬರ, ದನದ ಕೊಟ್ಟಿ ಗೊಬ್ಬರ, ಮತ್ತೆ ತೋಟದಲ್ಲಿರೋ ವೇಸ್ಟ್ ಇರುತ್ತಲ್ಲ, ವೇಸ್ಟ್ ಅಂದ್ರೆ ಕೃಷಿ ತ್ಯಾಜ್ಯ, ಅದನ್ನೇ ಬಳಕೆ ಮಾಡ್ತೇವೆ. ಅಲ್ಲಿರೋ ತೆಂಗಿನ ಎಡೆ ಬಿದ್ದ ಬುಡ ಕಟ್ ಮಾಡಿ ಹಾಕೋದು ಅಷ್ಟೇ. ಕಳೆನ ಹಂಗೆ ಬಿಡ್ತೇನೆ, ನನ್ನ ನಿಸರ್ಗ ಕೃಷಿ ಮೆಥಡ್, ಬುಡದಲ್ಲಿ ಕಳೆ ಇದ್ರೆ ಬೆಳೆ. ತರಕಾರಿಗೆ ಒಂಚೂರು ಸಮಸ್ಯೆ ಆಗುತ್ತೆ, ಮತ್ತೆ ಅಡಿಕೆ ತೆಂಗು ಕಾಳು ಮೆಣಸಿವಕ್ಕೆಲ್ಲ ಬುಡದಲ್ಲಿ ಕಳೆ ಇದ್ರೆ ಬೆಳೆ. ಏನಕ್ಕಂದ್ರೆ ಅಲ್ಲಿ ಮಲ್ಚಿಂಗ್ ಆಗುತ್ತೆ, ಒಂದು ತೇಮಶ ಉಳಿತೆ, ಮತ್ತೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ತುಂಬ ಇರ್ತವೆ, ಅವಕ್ಕೆ ಒಂದು ಇರ್ಲಿಕ್ಕೆ ಒಂದು ಪೂರಕ ವಾತಾವರಣ ಇರುತ್ತೆ. ಈ ಸೂಕ್ಷ್ಮಾಣು ಜೀವಿಗಳು ಕೆಲವು 1 ತಿಂಗಳು ಇರ್ತವೆ, ಕೆಲವು 2-3 ತಿಂಗಳು ಇರ್ತವೆ. ಈ ಮಳೆಗಾಲದಲ್ಲಿ ಕೆಲವೊಂದು ಬೆಳೆ ಇತ್ತಲ್ಲ ಗಿಡಗಳು, ಮಳೆಗಾಲದ ಮಾತ್ರ ಇರ್ತವೆ, ಆಮೇಲೆ ಸಾಯ್ತವೆ, ಅದೆಲ್ಲೇ ಗೊಬ್ಬರ ಆಗುತ್ತೆ. ಮತ್ತೆ ನೀರಿನ ತೇವಾಂಶ ಉಳ್ಕಂತೆ, ಎರೆಹುಳು ಗ್ರೋತ್ ಆಗ್ತವೆ, ಅವೆಲ್ಲ ಪೂರಕ ವಾತಾವರಣ, ಅದೇ ನಿಸರ್ಗ ಕೃಷಿ ಅಂತ ಹೇಳೋದಾಗಿ.
1: ಅಡಿಕೆಗೆ ಬರುವ ರೋಗದಕ್ಕೆ ಯಾವ ರೀತಿಯಾದಂತಹ ಔಷಧಿಯನ್ನು ಸಿಂಪಡಿಸ್ತೀರಿ?
0: ನಾನು ಬೋಡ ದ್ರವಣ ಬಿಟ್ಟರೆ ಬೇರೆ ಅಂತೂ ಆಗುದಿಲ್ಲ.
1: ಇಲ್ಲ,
0: ಬೋಡ ದ್ರವಣ ಮೇನ್ ಆಗಿ ಬೋಡ ದ್ರವಣ ಸ್ಪ್ರೇ ಅಲ್ಲೇ ಇರೋದು. ಕೊಳೆ ರೋಗ ಬರೋದು ರೋಗಕ್ಕೆ ಮಳೆಗಾಲದಲ್ಲಿ ಜಾಸ್ತಿ ಬರುತ್ತೆ. ನಾನು ಕಳೆದ ವರ್ಷ ಕೆಲವರು 4-5 ಬಾರಿ ಮೆಡಿಸಿನ್ ಹಾಕಿದ್ರು, ಬಟ್ ನಾನು 2 ಸಲ ಮೆಡಿಸಿನ್ ಹಾಕಿ ಅಡಿಕೆ ಉಳಿಸ್ಕೊಂಡಿದ್ದೆ, ನಂದು ಒಂದು ಅಡಿಕೆ ಡ್ಯಾಮೇಜ್ ಆಗಿಲ್ಲ. ಅಲ್ಲೇ ಇರೋದು ಮೇನ್ ಆಗಿ ಸ್ಪ್ರೇ ಅಲ್ಲಿ.
1: ಇದರ ಸೂತ್ರ ಎಂತ
0: ಅಂದ್ರೆ, ಸ್ಪ್ರೇ ಮೇನ್ ಆಗಿ ತಪ್ಪು ಮಾಡ್ತಿರೋದಂತ ಗೊತ್ತಾ, ನಮ್ದು ಮಿಷಿನ್ ಅಥವಾ ಜಠರ ಪಂಪು ಹಾಕೊಂಡು ಇಲ್ಲ ಹಾಕೊಂಡು ಆರಿಸ್ತಾರೆ, ಅದು ಒಂದು ಬದಿ ತಾಗುತ್ತೆ, ಒಂದು ಬದಿ ತಾಗೋದಿಲ್ಲ. ಕೆಲಸದಾರ ಹಾಕಿರ್ತಾರೆ, ಗೊತ್ತಿರೋದಿಲ್ಲ ಅವರಿಗೆ. ಒಟ್ಟಿದ ಕೆಳಗಿನ ಕಮ್ಮಕ್ಕೆ ಬಿಳಿ ಆಗಿರುತ್ತೆ ಅಷ್ಟೇ, ಸುಣ್ಣ ಜಾಸ್ತಿ ಹಾಕಿರುತ್ತೆ, ಬಿಳಿ ಆಗಿರುತ್ತೆ. ಅದಕ್ಕಿಂತ ಮೇನ್ ಆಗಿ ಮಿಕ್ಸಿಂಗ್ ಪಕ್ಕ ಇರಬೇಕು, ಒಂದು ಒಂದು ಸಾಕು, ಮೈಲ್ ತುತ್ತ ಒಂದು, ಸುಣ್ಣ ಒಂದು, ಮತ್ತು ಬೇಕಿದ್ರೆ ಗಮ್ಮು. ಗಮ್ಮು ಹಾಕಲೇಬೇಕಂತಿಲ್ಲ, ಅಂದ್ರೆ 100 ಲೀಟರ್ ನೀರಿಗೆ ಹೇಳ್ತಾ ಇರೋದು, ಒಂದು ಡ್ರಮ್ಮಿಗೆ 2 ಕೆಜಿ ಬೇಕು, 2 ಕೆಜಿ ಮೈಲ್ ತುತ್ತ, 2 ಕೆಜಿ ಸುಣ್ಣ, ಅಷ್ಟೇ ಸಾಕು. ಕೆಲವರು 4-5 ಕೆಜಿ ಹಾಕ್ತಾರೆ, ಅದೆಲ್ಲ ವೇಸ್ಟ್, ಬೋಡ ದ್ರವಣ ಆಗಲ್ಲ. ಕರೆಕ್ಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಪ್ರತಿಯೊಂದು ಅಡಿಕೆಗೂ ಸ್ಪ್ರೇ ಆಗಬೇಕು, ಪ್ರತಿಯೊಂದು ಅಡಿಕೆಯನ್ನು ಒದ್ದೆ ಆಗಬೇಕು. ಒಂದು ಮರಕ್ಕೆ 4 ಲೀಟರ್ ತಗೊಂಡ್ರೆ ತೊಂದರೆ ಇಲ್ಲ, ಒಂದು ಮರದಲ್ಲಿ ಫೇಲ್ ಆದರೆ ನಿಮ್ಗೆ ಲಾಸ್ ತುಂಬ ಆಗುತ್ತೆ. ಅದಕ್ಕೆ ಆದಷ್ಟು ನೀರು ಜಾಸ್ತಿ ಕೊಡಿ. ರೈತರು ತಪ್ಪು ಮಾಡ್ತಿರೋದು ಅಂತ ಕೇಳಿದ್ರೆ, ಒಂದು 100 ಮರ ಇದ್ದರೆ 1 ಲೀಟರ್ ಲೆಕ್ಕಲ್ಲಿ 100 ಲೀಟರ್ ಹೊಡೆಯ, ಅವರು ಎಲ್ಲ ಮರಕ್ಕೆ ತಾಗಿಸಿ ಹೋಗ್ತಾರೆ, ಇವ್ರದ್ದು ಅಡಿಕೆ ಪೂರ ಉದುರಿ ಹೋಗುತ್ತೆ.
1: ಇವಾಗ ನಿಮ್ಮಲ್ಲಿ ಏನಾದರೂ ಅಡಿಕೆ ಕೊಯ್ಲಿಕ್ಕೋ ಈ ಔಷಧಿ ಸಿಂಪಡಣೆಗೆ ಯಾವ ರೀತಿಯಾದಂತಹ ವಿಧಾನ, ಅಂದ್ರೆ ಈಗ ಕಡಿಮೆ ಆಗಿದ್ದಾರೆ ಮರ ಹತ್ತುವವರು, ನಿಮ್ಮಲ್ಲಿ ಹೇಗೆ?
0: ನಂದ ಮೆಡಿಸಿನ್ ಹೊಡಿಗೆ ಯಾರು ಕೊಡೋದಿಲ್ಲ, ನಾನು ಒಂದು 2 ವರ್ಷ ನಾನೇ ಹೊಡೆದೆ, ಒಂದು ಅಡಿಕೆ ಹೋದ್ರಲ್ಲ. ಆಮೇಲೆ 2 ವರ್ಷ ನನಗೆ ಎಂತೂ ಬೇರೆ ಕೆಲಸ ಜಾಸ್ತಿ ಇತ್ತು, ಒಬ್ಬರನ್ನ ಹಾಕಿ ಹೊಡೆದೆ, ಅದು ಪ್ರಯೋಗ ಮಾಡಿದೆ, ಇನ್ನೊಬ್ರು ಹೊಡೆದ್ರೆ ಹೆಂಗೆ ಹತ್ಕೊಂಬಾರ ಅಂತ ಊಟ, 2 ವರ್ಷನೂ ಉದುರಿ ಹೋಯ್ತು. ಆಮೇಲೆ ಕಳೆದ ವರ್ಷದಿಂದ ನಾನೇ ಶುರು ಮಾಡಿದೆ, ಅವರೆಲ್ಲ ಕೊಟ್ಟರೆ ನಾನು ಅಡಿಕೆ ಉಳಿಯೋದಿಲ್ಲ, ನಾನು ಲಾಸ್ ಆಗುತ್ತೆ, ನಾನೇ ಟೈಮ್ ತಗೊಂಡು ನಾನೇ ಹೊಡೆದೆ. ನಾನು ನನ್ನ ವಿಶೇಷತೆ, ಮಳೆ ಬಂದರೆ ಮೆಡಿಸಿನ್ ಆಗುತ್ತೆ, ಸ್ವಲ್ಪ ಜಾಸ್ತಿ ಹೋಗುತ್ತೆ ಅಷ್ಟೇ, ಮಳೆಗೆ ಇದಕ್ಕೆ ಏನೋ ಸಂಬಂಧ ಇಲ್ಲ, ಹೊಡೆಯೋದು ಸ್ಪ್ರೇಯಲ್ಲೇ ಇರೋದು.
1: ಮಳೆ ಬಂದಾಗಲೂ ನೀವು ಸ್ಪ್ರೇ ಮಾಡ್ತೀವಿ?
0: ನಾನು ಸ್ಪ್ರೇ ಮಾಡ್ತೆ, ಅಡಿಕೆ ಏನೂ ಆಗಿಲ್ಲ. ನಾನು 2 ಸಲ ಸ್ಪ್ರೇ ಮಾಡಿ ಉಳಿಸ್ಕೊಂಡಿದ್ದೆ, ನಾನು ಜೂನ್ ಫಸ್ಟಲ್ಲಿ ಕೊಟ್ಟಿದ್ದೆ ಲಾಸ್ಟ್ ಇಯರ್.
1: ಗಮ್ಮ ಹಾಕ್ತೀರಾ ಹೇಗೆ?
0: ಒಂದು ಪಾಶ್ ಗಮ್ ಕೊಡ್ತೆ, ಅಂದ್ರೆ ನಾ ಮಳೆ ಪತ್ತಿ ಹೊಡಿದ್ನಲ್ಲ ಅದಕ್ಕೆ,
1: ಅದೇ ಹೋಗದಾಗೆ ಕರಗದ ಹಾಗೆ
0: ಗಮ್ ಅಂಟ್ಲಿಕ್ಕೆ ಅಷ್ಟೇ. ಬೇರೆ ಮಳೆ ಇಲ್ಲ ಅಂದ್ರೆ ಗಮ್ಮು ಬೇಕಂತಿಲ್ಲ, ಮೈಲ್ ತುತ್ತು ಸುಣ್ಣ, 2 ಸಾಕು.
1: ಒಂದಿಷ್ಟು ಒಂದು ರೇಷಿಯೋಲಿ,
0: ಒಂದಿಷ್ಟು ಒಂದು 100 ಲೀಟರ್ಗೆ ಒಂದಿಷ್ಟು ಒಂದು, ಡ್ರಮ್ಮಿಗಾದ್ರೆ 2 ಕೆಜಿ 2 ಕೆಜಿ. ನಮ್ದು ಜಠರ ಪಂಪಲ್ಲಿ ಆಗ್ತದೆ, ಮೆಷಿನ್ ಪಂಪ್ ತಗೊಂಡಿಲ್ಲ. ಮೆಷಿನ್ ಪಂಪಲ್ಲಿ ಒಂದು ಸ್ಪ್ರೇ ಮಾಡೋಕೆ ರೈತರು ಒಂದು ತಿಳ್ಕೊಬೇಕು, ಪ್ರೆಷರ್ ಜಾಸ್ತಿ ಕೊಡಬಾರ್ದು, ಮೀಡಿಯಂ ಪ್ರೆಷರ್ ಹೋದ್ರೆ ಜಠರ್.

0: ಓಮ್ ಪ್ರೆಷರ್ ಇತ್ತಲ್ಲ ಅದರಲ್ಲಿ ಹೋದರೆ ಮಾತ್ರ ಮೆಡಿಸಿನ್ ಹೊಡಿಯೋದು ಸೂಕ್ತ, ಅಂದರೆ ಕರೆಕ್ಟಾಗಿ ಅಂಟುಕೊಳ್ಳುತ್ತೆ. ನೀವು ಪ್ರೆಷರ್ ಜಾಸ್ತಿ ಕೊಟ್ಟರೆ ಅಡಿಕೆ ವಾಶ್ ಆಗತ್ತೆ ಬಿಟ್ಟರೆ ಮೆಡಿಸಿನ್ ಕೂತ್ಕೊಳ್ಳಲ್ಲ,
1: ಒಳಗೆ ಸೇರಲ್ಲ,
0: ಒಳಗೆ ಸೇರಲ್ಲ. ಅದೊಂಚೂರು ರೈತರು ನೋಡ್ಕೊಳ್ಬೇಕು. ಕೆಲವರು ಯಾರ್ಯಾವ ಬೇರೆ ಪ್ರೆಷರ್ ನೀರು ಕೊಟ್ಕೊಂಡು ಒಂದು ಮರ ಹತ್ತಿ 40 ಮರ ಕೊಡಿತಾರೆ, ಅದು ತಪ್ಪು. ಒಂದು ಮರಕ್ಕೆ 3-4 ಕಡೆ ಕೊಟ್ಟರೆ ಮಾತ್ರ ಅಡಿಕೆ ಮರ ಕವರ್ ಆಗುತ್ತೆ. ಪ್ರತಿಯೊಂದು ಅಡಿಕೆ ಕವರ್ ಮಾಡಬೇಕು, ತಲೆಗೂ ಕೊಡಬೇಕು. ಕೆಲವರು ಕೊನೆ ಮಾತ್ರ ಕಟ್ಟಿರ್ತಾರೆ, ಕೆಳಗಡೆ ಪೊಂಗಸ್ ಇರುತ್ತೆ, ಅದು ಇಮಿಡಿಯೇಟ್ ಕೆಳ ಬರುತ್ತೆ, ಅಥವಾ ಮೇಲೆ ಪೊಂಗಸ್ ಇದ್ದಕ್ಕೆ ಕೆಳ ಬರುತ್ತೆ. ಅಡಿಕೆ ಮರ ಫುಲ್ ಒದ್ದೆ ಆದ್ರೆ ಒಳ್ಳೇದು.
1: ಇನ್ನು ತೆಂಗಿನ ಇದಕ್ಕೆ ಬಂದ್ರೆ, ಈಗ ಅಂದ್ರೆ ಸಾಮಾನ್ಯ ತೆಂಗಿಗೆ ರೋಗಗಳೀಗ ಇದೆ, ನಿಮ್ಮೂರಲ್ಲಿ ಹೇಗಿದೆ ಅದರ ಬಗ್ಗೆ ಹೇಳಿ ಸ್ವಲ್ಪ.
0: ತೆಂಗಿ ರೋಗ ಅಂತದಂತ ಇಲ್ಲ, ತುಂಬಿ ಸಮಸ್ಯೆ, ಗಿಡ ಮಾಡ್ಕೊಂಬುದೇ ಕಷ್ಟ ಆಗುತ್ತೆ. ಆಮೇಲೆ ನಮ್ಮಲ್ಲಿ ಮುಳ್ಳಂದಿ ಎಲ್ಲ ಸ್ವಲ್ಪ ಸಮಸ್ಯೆ ಕೊಡ್ತೇವೆ. ಬಟ್ ನಮ್ಮಲ್ಲಿ ಕಾಡುಪ್ರಾಣಿ ಅಂತ ತುಂಬ ಇದ್ದವೆ, ರೆಸರ್ವ್ ಪಾಸಿಟಿವ್ ಇಟ್ಟು. ಬಟ್ ನನ್ನ ತೋಟದಲ್ಲಿ ಕಾಡುಪ್ರಾಣಿ ಸಮಸ್ಯೆ ಜಾಸ್ತಿ ಇಲ್ಲ.
1: ಮಂಗಗಳ ಕಾಟ ಇವೆಯಾ?
0: ಮಂಗ ಇದ್ದಾವೆ, ಮಂಗನ ಬೆರೆಸುವ ಮೆಥಡ್ ಇದೆ. ನಾನು ಬರೋಕೆ ಸ್ಟಾರ್ಟಿಂಗ್ ಊರಿಗೆ ಬಂದವಾಗ ತೋಟ ತೆಂಗಿನ ಮರದಲ್ಲಿ ಮಂಗ ಇದ್ದ ಬಿಟ್ರೆ ಕಾಯಿ ಇದ್ದಿಲ್ಲ. ನಮ್ಮ ಊರಲ್ಲೆಲ್ಲ ಕಾಯಿ ತಂತು ಅಂತಿದ್ರು ನಮ್ಮನೇರು ಕೂಡ. ಬಟ್ ನಾನು ಮಂಗನ ಬೆರೆಸ್ತಾ ಇದ್ದೆ, ನಾನು 6 ವರ್ಷದಿಂದ ಕೃಷಿ ಮಾಡಿದ್ದೆ, 6 ವರ್ಷದಿಂದ ಮಂಗ ಬೆರೆಸ್ತಾ ಇದ್ದೆ. ಈಗೆಲ್ಲ ಕಾಯೆಲ್ಲ ಮನೆ ಖರ್ಚಿಗಾಗಿ ಮಾರಾಟ ಮಾಡ್ತಾ ಇದ್ದಾರೆ.
1: ಮಂಗಗಳನ್ನು ಓಡಿಸುವ ವಿಧಾನ ಹೇಗೆ?
0: ಮಂಗನ ಸ್ವಲ್ಪ ದೂರ ಬೆರೆಸಿಕೊ, ಎಲ್ಲರೂ ಮಾಡೋದು ಅಂತ ಗೊತ್ತಾ, ನಮ್ಮ ತೋಟ ಬಿಟ್ಟು ಪಕ್ಕ ತೋಟ ಬೆರೆಸಿಬಿಡೋದು. ಅವಕ್ಕೆ ಎಲ್ಲ ತೋಟನೂ ಒಂದೇ, ನಮ್ದೊಂದು ಬೌಂಡ್ರಿ ಅಂತ
1: ಅವರಿಗೆ ಬೌಂಡ್ರಿ,
0: ಅಲ್ಲಿ ಖಾಲಿ ಆದ ಕೂಡ ಈಚೆ ಬರ್ತವೆ. ಬಟ್ ನಾವು ಸ್ವಲ್ಪ ದೂರ ಬೆರೆಸಿಕೊ, ಮತ್ತೆ ನೈಟ್ ಅವು ಎಲ್ಲಿ ಕೂತ್ಕಂತ ನೋಡಿ ಅಬ್ಸರ್ವ್ ಮಾಡಿರ್ತೆ. ನೈಟ್ ಗರ್ನಲ್ ಆಗ್ತೆ, ನೈಟ್ ಗರ್ನಲ್ ಆಗ್ದಾವ ಭಯ ಬಿಡ್ತಾವೆ, ಅಲ್ಲೊಂದು ಸಿಗ್ನಲ್ ಕೊಟ್ಟಿರ್ತೇವೆ. ಬೆಳಗ್ಗೆ ಆ ಸಿಗ್ನಲ್ ನೋಡಿ ಕೂಡ ಓಡಿರ್ತವೆ. ನಮ್ಮ ತೋಟಕ್ಕೆ ಇವಾಗಲೂ ಬಂದ್ರೆ ನಾನು ಸಿಗ್ನಲ್ ಕೊಟ್ಟು ಓಡ್ತಾವೆ, ಹೋಗಿ ವಿಸಿಲ್ ಕೊಡ್ತೇವೆ ಸಿಗ್ನಲ್ ಅಷ್ಟೇ. ಅಂದ್ರೆ ನಾನು ವಿಸಿಲ್ ಕೊಟ್ಟರೆ ನಾನೇ ಬಂದೆ ಅಂತ. ಅದು ಬೇರೆಯವ್ರು ಹೋದ್ರೆ ನಮ್ಮ ಕೆಲಸದವ್ರು ಹೋದ್ರೆ ಓಡಲ್ಲವು,
1: ಅದಕ್ಕೆ ಗೊತ್ತು ಅದರ ಇದು
0: ಗೊತ್ತು. ಅಂದ್ರೆ ಇವರು ನಮ್ಮ ತೊಂದರೆ ಕೊಡ್ತಾರೆ ಅಂತ ಗೊತ್ತು, ಓಡತ್ತವಾಗಿ. ನೀವು ನಮ್ಮತಿರ ಬರ್ತಾರೆ, ಬಂಡ ಮಾಡ್ತಾ ಇದ್ದೆ ನನಗೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಬಂಡ ಇತ್ತಲ್ಲ, ನಮ್ದು 12 ಮರ ಇತ್ತು. ಮೊದಲನೇ ವರ್ಷದಲ್ಲಿ 70,000 ಇನ್ಕಮ್ ತಗೊಂಡಿದ್ದೆ ಬಂಡ ಮರ. ಬಂಡ ಒಬ್ಬನೇ ಇಡಿಸ್ತೇನೆ ನಾನು.
1: ಇವಾಗ ಬಂದ್ರೆ ಭತ್ತಕ್ಕೆ ಬಂದ್ರೆ, ಭತ್ತದ ಇದು ಎಷ್ಟು ಮಾಡ್ತೀರಿ?
0: ಭತ್ತ 1 ಎಕರೆ ಇದಾಗಿ.
1: 1 ಎಕರೆ ಮಾಡ್ತೀರಿ ಅಂದ್ರೆ ವರ್ಷ ಇಡೀ ಮಾಡ್ತೀರಾ ಅಥವಾ ಮಳೆಗಾಲದಲ್ಲಿ ಮಾತ್ರ ಮಾಡ್ತೀರಾ?
0: ಮಳೆಗಾಲದಲ್ಲಿ ಮಾತ್ರ ಮಾಡ್ತೇವೆ, ಅದಾದ್ಮೇಲೆ ತರಕಾರಿ ಯೂಸ್ ಮಾಡ್ಕೊಂತೇವೆ.
1: ಓ, ಆಗದ್ದೇ ಅದನ್ನು ತರಕಾರಿಗೆ ತಗೊಳ್ತೀರಿ? ಹಾ, ಸರಿ. ಅಂದ್ರೆ ನೀವು ಮಾಡೋದು ನೈಸರ್ಗಿಕವಾಗಿ?
0: ಅದೇನು ಮಾಡ್ರೂ ಪ್ರಯೋಜನ ಇಲ್ಲ, ಅದು ನಾವು ಕುಟ್ಟಿ ಮಾಡಿದ್ರೆ ಅಡ್ಡಿಲ್ಲ. ಮಿಲ್ಲಿ ಕೊಟ್ಟಾಗ ಎಲ್ಲ ಮಿಸ್ಸಿಂಗ್ ಆಗುತ್ತೆ, ನಮ್ದು ಸ್ವಲ್ಪ ಇರೋದು, ಅವ್ರು ಸಪ್ರೇಟ್ ಮಾಡ್ಲಿಕ್ಕೆ ಆಗಲ್ಲ.
1: ನಿಮ್ಗೆ ನಿಮ್ಮ ಖರ್ಚಿಗೆ ತಕ್ಕಷ್ಟು ಇರೋದು?
0: ಹೌದೌದು.
1: ಅಂದ್ರೆ ಗೊಬ್ಬರ ಏನು ಹಾಕಲ್ವಾ ನೀವು ಇದು ಮಾಡುವಾಗ?
0: ಗೊಬ್ಬರ ಇದೆ, ಕೋಳಿ ಗೊಬ್ಬರ, ಕೊಟ್ಟಿ ಗೊಬ್ಬರ ಎಲ್ಲ ಹಾಕ್ತೇವೆ.
1: ನೈಸರ್ಗಿಕವಾದ
0: ನೈಸರ್ಗಿಕ ರಾಸಾಯನಿಕ ಗೊಬ್ಬರ ಯಾವುದೇ ಕಣಕ್ಕೂ ಕೊಡಲ್ಲ. ನೀವು ನಂಬ್ತೀರ ಬರ್ತೀರಿ, ಇನ್ನು 1 ಕೆಜಿನ ಯೂಸ್ ಮಾಡಿಲ್ಲ.
1: ಸಾವಯವ ಭತ್ತ?
0: ಸಾವಯವಕ್ಕಿಂತ ನೈಸರ್ಗಿಕ ಜಾಸ್ತಿ ಫೋಕಸ್ ಮಾಡ್ತೀವಿ. ಅಂದ್ರೆ ನೈಸರ್ಗಿಕ ಕೃಷಿ ಅಂದ್ರೆ ಸಣ್ಣ ಗಿಡ ಇದ್ದ ಸಲುವಾಗಿ ಕೆಲವೊಂದು ಗಿಡಕ್ಕೆ ಗೊಬ್ಬರ ಬೇಕು, ದೊಡ್ಡಕಾದ್ಮೇಲೆ ಅದು ಆರಾಮಾಗಿ ಬೆಳಕೊಳ್ತಾ ಇದೆ.
1: ಎಷ್ಟು ಕಾಫಿ ಗಿಡಗಳಿವೆ ತಮ್ಮಲ್ಲಿ?
0: ಕಾಫಿ ಗಿಡ ಜಾಸ್ತಿ ಇಲ್ಲ, ಈಗ ಒಂದು 10 ಗಿಡ ಆಗಿದೆ. ಅದನ್ನ ನೋಡ್ಕೊಂಡು ಮುಂದಕೋಬೇಕು. ಹಂಗೆ ಕೋಕ್ ಇದ್ದೇವೆ, ಕಾಳುಮೆಣಸಿದ್ದೇವೆ, ವೀಳ್ಯದಲ್ಲಿ ಸಮಗ್ರ ಇದೆ, ಯಾವುದು ಇಲ್ಲ ಅಂದಿಲ್ಲ. ವಾಟೆಕಾಯಿ ಇದೆ, ಮುರಿನುಳಿ ಇದೆ, ಅವಟೆಕಾಯಿ ಬರುತ್ತಲ್ಲ
1: ಅಮಟೆ,
0: ಹಾ ಅವಟೆಕಾಯಿ ಅದು ಇದೆ.
1: ಇನ್ನು ಎಷ್ಟು ವಿಧದ ಬಾಳೆಗಳಿವೆ ತಮ್ಮಲ್ಲಿ?
0: 9 ವೆರೈಟಿ ಬಾಳೆ ಇದೆ.
1: ಓ, ಯಾವುದೆಲ್ಲ ಸರ್?
0: ಚಂದ್ರ, ನೇಂದ್ರ, ಕರ್ಬಾಳಿ, ಶಾನ್ ಬಾಳಿ, ಪುಟ್ಬಾಳಿ, ಕೆಮಂಡಿಸ್, ಆಮೇಲೆ ರಸಬಾಳೆ, ಮೈಸೂರು ಬಾಳೆ.
1: ಇದನ್ನು ಹೇಗೆ ನಿರ್ವಹಣೆ ಮಾಡ್ತೀರಿ? ಇದರ
0: ಬಾಳೆನ ಆದಷ್ಟು ಬೇಸಿಗೆಯಲ್ಲಿ ನಡೆದು ಒಳ್ಳೆಯದು. ಬಾಳೆನ ಹೊಂಡ ಮಾಡಿ ನೆಡಬೇಕು, ಮಳೆಗಾಲ ನೆಟ್ಟರೆ ನೀರು ನಿಲ್ಲುತ್ತದೆ, ಕೊಳತು ಹೋಗುತ್ತೆ. ಮತ್ತೆ ಕಡಿ ಗಡ್ಡೆ ನಡೆಯುವಾಗ ಆದಷ್ಟು ಬುಡಕ್ಕೆ ಕಡ್ದು ನೆಡಬೇಕು. ನಾ ಸ್ಟಾರ್ಟಿಂಗಲ್ಲಿ ಸಿದ್ದಾಪುರದಿಂದ ಬಾಳೆ ತಗೊಂಬಂದೆ, ಹೆಡೆಯೆಲ್ಲ ಉದ್ದಿತ್ತು, ಅದನ್ನೆಲ್ಲ ಬೈಕೆಲ್ಲ ತಗೋಬಂತ ಅಂದ್ಕೊಂಡು ನೆಟ್ಟೆ. ನೋಡ್ರಿ ಏನು ಗ್ರೋತ್ ಆಗಿಲ್ಲ, ನಂಗೆ ಮಂಗ ಹೆಲ್ಪ್ ಮಾಡಿದ್ವಿ. ಮಂಗ ಬಂದೆಲ್ಲ ಓಪನ್ ಮಾಡಿ ಸೀಳಾಗ್ದವೆ, ಆ ಬುಡದಲ್ಲೇ ಕಂದು ಬಂತಲ್ಲ, ಅದು ಚೆನ್ನಾಗಿ ಬಂತು. ಅದು ಮಂಗನಿಂದ ಕಲಿಯೋದು ನಾವು, ಇದಾಗಿ ನಾವು ಬುದ್ಧಿವಂತ ಪ್ರಾಣಿ ಅಂದ್ಕೊಂಬುದಷ್ಟೇ. ಅದು ಬಂದಾಗ ಬಾಳೆ ಕೊನೆ ಚೆನ್ನಾಗಿ ಬಂತು. ಆಮೇಲೆ ಬಾಳೆ ಗಡ್ಡೆ ಇತ್ತಲ್ಲ, ಒಂದು 2 ಇಂಚ್ ಬಿಟ್ಟು ಕಟ್ ಮಾಡೋದು ನೋಡೋದು, ಅಂದ್ರೆ ಪುನಃ ಹೊಡೆದು ಸುಳೆ ಬರುತ್ತಲ್ಲ, ಅಷ್ಟೊತ್ತಿ ಲಾಯ್ಕ್ ಬರುತ್ತೆ. ನಾವು ಇಡೀ ಕಂದು ನೆಟ್ಟರೆ ಚೆನ್ನಾಗಿ ಬರಲ್ಲ. ಈಗ ಬಾಳೆನ ಆದಷ್ಟು ಆಳ ಮಾಡಿ ನೆಡಬೇಕು. ಅದು ಜಾಸ್ತಿ ಗೊಬ್ಬರ ಅಂತ ಬೇಕಿಲ್ಲ, ಸೊಪ್ಪು ಹಾಕಿ ಮಣ್ಣು ಹಾಕಿದ್ರೆ ಅದ್ರ ಪಾಡಿ ಅದು ಕೊನೆ ಬಿಡುತ್ತಾಗಿ. ಗೊಬ್ಬರ ಸ್ಟಾರ್ಟಿಂಗ್ ಸ್ವಲ್ಪ ಹಾಕಿದ್ರೆ ಒಳ್ಳೆ ಚೆನ್ನಾಗಿ ಬರುತ್ತೆ, ಕಾಯಿ ಸೈಜ್ ಚೆನ್ನಾಗಿ ಬರುತ್ತೆ. ಹಾಕಿಲ್ಲ ಅಂದ್ರೂ ನಡೆಯುತ್ತೆ, ನಿಸರ್ಗ ಕೃಷಿಯಾಗಿ ಬಾಳೆಯನ್ನು ಮಾಡಬಹುದಾಗಿ.
1: ಮಾರಾಟ ಮಾಡ್ತೀರಾ?
0: ಮಾರಾಟ ಮಾಡ್ತೀವಿ, ಎಲ್ಲ ಹೋಮ್ ಡೆಲಿವರಿ, ಡೈರೆಕ್ಟ್ ಆಗಿ ನೇರ ಮಾರುಕಟ್ಟೆಲ್ಲ ಮಾರಾಟ ಮಾಡಬಹುದು.
1: ಇವಾಗ ಹಣ್ಣಿನ ವಿಚಾರಕ್ಕೆ ಬಂದ್ರೆ, ಬಾಳೆಹಣ್ಣು ಅಲ್ಲದೆ ಬೇರೆ ಯಾವ ಹಣ್ಣಿನ ವಿಧಗಳಿವೆ?
0: ಹಣ್ಣಲ್ಲಿ ನಮ್ಮ ಪಪ್ಪಾಯಿ ಇದೆ, ಆಮೇಲೆ ಪೈನಾಪಲ್ ಇದೆ, ಆಮೇಲೆ ಪೇರಲೆ, ಮತ್ತೆ ವಿದೇಶಿ ವೆರೈಟಿ ಎಲ್ಲ ತುಂಬಾ ಇದೆ. ರಂಬುಟನ್, ಡ್ರ್ಯಾಗನ್, ಲಿಚ್ಚಿ, ಪನ್ನೇರಳೆ, ಬನ್ನೇರಳೆ ಎಲ್ಲ ವೆರೈಟಿ ಗಿಡ ಹಾಕಿದೆ.
1: ಇದೆಲ್ಲಿ ತೋಟದ ನಡುವೆ ನೆಟ್ಟಿದ್ದರಾ ಹೇಗೆ?
0: ಅದೊಂದು ಸಪರೇಟ್ ಜಾಗ ಮಾಡಿ ನೆಟ್ಟಿದೆ. ಕೆಲವೊಂದು ಮಧ್ಯದಲ್ಲೂ ಇದೆ. ಲೆಮನ್ ಇದೆ, ಪುನರ್ಪುಳಿ ಇದೆ, ವಾಂಟೆ ಹುಳಿ ಈ ತರ ಇದೆ.
1: ಹಣ್ಣುಗಳ ಇದರಲ್ಲಿ ಬಂದ್ರೆ ಪಪ್ಪಾಯ ಇವೆಲ್ಲ ಯಾವ ರೀತಿ, ಅಂದ್ರೆ ಹೊರಗಡೆ ಮಾರ್ತೀರಾ ಅಥವಾ ನಿಮ್ಮ ಮನೆ ಖರ್ಚಿಗ ಹೇಗೆ? ಇದು
0: ನಂದು ಎಲ್ಲ ಐಟಮ್ ಸೇಲಿಗಿದೆ, ನಾ ತಿನ್ನೋದು ಸ್ವಲ್ಪ ಕಮ್ಮಿ. ಅಂದ್ರೆ ಮಾರ್ಕೆಟ್ ನೋಡಿ ನೋಡಿ ಅದೇ ತಿಂತ ಇರ್ತೇವೆ, ಬೇಕಾದ್ರೆ ತೋಟದಲ್ಲಿ ಕಟ್ ಮಾಡ್ಕೊ ತಿಂತೇವೆ. ಅಂದ್ರೆ ನಾನು ಒಂದ್ ಹಣ್ಣಿದೆ, ನಾನು ನೇರ ಮಾರ್ಕೆಟ್ ಇಂದ

0: ಒಂದು ಹಣ್ಣು ಇದ್ರೂ ಸೇಲ್ ಆಗುತ್ತೆ. 200 ಬೇಕೋ 300 ಬೇಕೋ ತಗೊಂಡೋಗಿ ಅದೇ ಅಂತಲ್ಲ, ವೆರೈಟಿ ತಗೊಂಡು ನಂಗೆ ವೆರೈಟಿ ಬೇಕು. ಎಕ್ಸಾಂಪಲ್ ನಿಮಗೆ ಐಟಮ್ ತಗೋತೀನಿ ನಾನು, ಒಂದು ಐಟಮ್ ಇದನ್ನು ಒಂದು 20 ರೂಪಾಯಿ 30 ರೂಪಾಯಿ ಐಟಮ್ ಹೋಗುತ್ತೆ, ಅದರಲ್ಲಿ ನಾನು 10 ವೆರೈಟಿ ಇದ್ರೆ 200 ರೂಪಾಯಿ ಸಂಪಾದನೆ ಆಗುತ್ತೆ.
1: ಈ ಅನನಸು ಪೈನಾಪಲ್ ಜೊತೆಗೆ ಬೇರೆ ವೆರೈಟಿ ಗಿಡಗಳು ಇವೆ ಅಂತ ಹೇಳಿದ್ರಿ, ಅದರ ಬಗ್ಗೆ ಹೇಳಿ ಸರ್.
0: ಈ ಅನಾನಸ್ ಒಂದು 2000 ಗಿಡ ಇದೆ ನಂದು, ನ್ಯಾಚುರಲ್ ಮೆಥಡಲ್ಲಿ ಬೆಳೆದಿದೆ, ನನಗೆ ಜಾಸ್ತಿ ಗೊಬ್ಬರ ಏನು ಕೊಡಲ್ಲ, ನಮ್ದು ವರ್ಷದಲ್ಲಿ ಇಳುವರಿ ಕೊಡ್ತವಾಗಿ ಎಷ್ಟು ಗೊಬ್ಬರ ಕೊಟ್ಟರೆ 6 ತಿಂಗಳಿಗೆ ಬರ್ತವೆ, ಬಟ್ ನಮ್ದು ವರ್ಷಕ್ಕೆ ಒಂದ್ಸಲ ಇಳುವರಿ ಬರುತ್ತೆ. ಅದನ್ನು ನೇರ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆ ಮಾಡ್ತೇವೆ. ಡ್ಯಾಮೇಜ್ ಹಣ್ಣಲ್ಲ ಕೋಳಿ ಫುಡ್ಡು ಮೇಕೆಗೆ ದನಕ್ಕೆಲ್ಲ ಯೂಸ್ ಮಾಡ್ಕೊಂತೇವೆ, ಫುಡ್ಡಾಗಿ ಬಳಕೆ ಮಾಡ್ಕೊಂತೇವೆ.
1: ಯಾವುದು ವೇಸ್ಟ್ ಆಗಲ್ಲ,
0: ವೇಸ್ಟ್ ಅಂತ ಯಾವುದೂ ಇಲ್ಲ ಅಲ್ಲಿ ಕೃಷಿಯಲ್ಲಿ, ನಾವು ಬಳಕೆ ಮಾಡ್ಕೋಬೇಕಷ್ಟೇ. ನಾವು ವೆರೈಟಿ ಫ್ರೂಟ್ಸ್ ಅಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಮಾಡ್ತೇವೆ ಇದಾಗೆ.
1: ಅದನ್ನು ಹೇಗೆ ಬೆಳೆಸ್ತೀರಿ ಸರ್?
0: ಅದೇ ನ್ಯಾಚುರಲ್ ಕಲ್ಕಂಬ ಬೇಕು, ಮೇಲ್ಗೊಂದು ಅಡ್ಡ ಕಟ್ಟಿ ಒಂದು ಸೈಕಲ್ ಟೈರು ಅಥವಾ ಬೈಕ್ ಟೈರು, ಹೆವಿ ಲೋಡ್ ಬರುತ್ತೆ, ಒಂದು 4-5 ಫೀಟ್ ಹೈಟ್ ಬೇಕು ಕಂಬ ಹುಗ್ದ ಮೇಲೆ, ಒಂದು 4-5 ಫೀಟ್ ಹೈಟ್ ಬೇಕು
1: ಆಧಾರಕ್ಕೆ. ಇದು
0: ಆಧಾರಕ್ಕೆ ಅಂದ್ರೆ ಹೆವಿ ಲೋಡ್ ಬರುತ್ತೆ ಅದು, ಅದು ಕಳ್ಳಿ ಜಾತಿ ಗಿಡ, ಅದು ಮೇಲೆ ಬಂದು ಅಡ್ಡ ಬಾಗಿದ ಮೇಲೆ ಕಾಯಾಗೋದು, ಸ್ಟ್ರೈಟ್ ಆಗಿದ್ರೆ ಕಾಯಿ ಬರಲ್ಲ, ಅಡ್ಡ ಬಾಗ್ಬೇಕು. ಮತ್ತೆ ಬುಡಕ್ಕೆ ಡೈಲಿ ನೀರು ಕೊಡ್ತೇನೆ ನಾನು, ನೀರು ಕಮ್ಮಿ ಅದೆಲ್ಲ ಬರೀ ಸುಳ್ಳು, ಬಿಸಿಲು ಫುಲ್ ಹೀಟ್ ಇದ್ರೂ ಆಗಲ್ಲ, ಟೋಟಲಿ ಹೀಟ್ ಬೇಕು. ಮತ್ತೆ ನೈಸರ್ಗಿಕ ಕೃಷಿಯಲ್ಲಿ ಚೆನ್ನಾಗಿ ಬರುತ್ತಾಗಿ
1: ಗೊಬ್ಬರ,
0: ಗೊಬ್ಬರ ಅಂದ್ರೆ ನಮ್ದಂತ ಕೃಷಿ ತ್ಯಾಜ್ಯನ ಬುಡಕ್ಕೆ ಹಾಕಿ ಬಿಡೋದು, ಮತ್ತೆ ಕುರಿ ಗೊಬ್ಬರ ಇವೆಲ್ಲ ಹಾಕ್ತಾ ಇರ್ತಿರ್ಲಿ, ಇಲ್ಲಿ ಇಲ್ಲ ಅಂತಿಲ್ಲ, ಕಾಯಿ ಸೈಜ್ ಲೈಕ್ ಬರುತ್ತೆ, ಒಳ್ಳೆ ಗುಣಮಟ್ಟ ಬರುತ್ತೆ. ನಾವು ಅಂಗಡಿಯಲ್ಲಿ ತಗೊಂಡ್ ಹಂಗೆ ಸಪ್ಪೆ ಇರುತ್ತೆ, ಬಟ್ ನಮ್ಮಲ್ಲಿ ತೋಟದಲ್ಲಿ ಒಳ್ಳೆ ರುಚಿ ಇದಾಗಿ ನಮ್ಮ ಹತ್ರದಲ್ಲಿ ಸೂಪರ್ ಬರುತ್ತಾಗಿ.
1: ಗಿಡ ಹೇಗೆ ಮಾಡ್ತೀರಿ?
0: ಗಿಡ ಕಂದು ಕಟ್ ಮಾಡಿ ಮಾಡೋದು ಅಷ್ಟೇ, ಅದು ಕಂದು ಕಟ್ ಮಾಡಿ ನೆರಳೆ ಇರಬೇಕು, ಒಂದು ಪ್ಯಾಕೆಟ್ ಹಾಕಿಟ್ರೆ ಅದ್ರ ಪಾಡಿಗೆ ಅದು ಬರುತ್ತೆ.
1: ಇದೆಲ್ಲ ನೀವು ಮಾರಾಟ ಮಾಡ್ತೀರಿ?
0: ಎಲ್ಲದ ನಮ್ಮ ಐಟಮ್, ಕೃಷಿ ಐಟಮ್ ಏನು ಕೇಳಿದ್ರೆ ನಮ್ಮ ಹತ್ರ ರೆಡಿ ಇದೆ. ನನ್ನ ಹತ್ರ ಇಲ್ಲ ಅಂದ್ರೆ ಪಕ್ಕದ ರೈತ ಕಲೆಕ್ಟ್ ಮಾಡಿ ಕೊಡ್ತೇವೆ, ಕಸ್ಟಮರ್ಗೆ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ.
1: ನಿಮ್ಮ ಮನೆ ಖರ್ಚಿಗೆ ಮಿಕ್ಕಿದ್ದನ್ನು ನೀವು ಮಾರಾಟ ಮಾಡ್ತಿದ್ದೀರಿ?
0: ಮನೆ ಖರ್ಚು ನಮ್ಗೆ ಜಾಸ್ತಿ ಏನು ಬೇಕಾಗೋದಿಲ್ಲ, ನಾವು 2-3 ಜನ ನಮ್ಗೆ 1/2 ಕೆಜಿ ತರಕಾರಿ ಇದ್ರೆ ಸಾಕು. ನಾವು ಗಂಜಿ ಉಪ್ಪಿನಡಿ ತಿನ್ಕೊಂಡೆ ಬೆಳೆದಾರೆ ರೈತರ ಆರೋಗ್ಯದ ಗುಟ್ಟ ಅದೇ, ಗಂಜಿ ಉಪ್ಪಿನಡಿ ತಾಕತ್ತೆ ಬೇರೆ ಫುಡ್ಡಲ್ಲಿ ಇಲ್ಲ.
1: ಆಮೇಲೆ ಬೇರೆ ಏನು ಬೆಳೀತೀರಿ? ವೀಳ್ಯದೆಲೆ ಅಂತ ಹೇಳಿದ್ರೆ
0: ವೀಳ್ಯದೆಲೆ ಇದೆ,
1: ಇದು ಯಾವ ಸಮಯದಲ್ಲಿ ನೆಡ್ತೀರಿ? ಇದರ ಒಂದು ಕೃಷಿಯ ಬಗ್ಗೆ ಹೇಳಿ.
0: ವೀಳ್ಯದೆಲೆ ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ರೇಟು ಇದೆ, ಒಂದು ಎಲೆ 1 ರೂಪಾಯಿ ತನಕ ಹೋಗುತ್ತಾಗಿ. ಇದನ್ನ ಹೆಚ್ಚಲಿ ಮಳೆಗಾಲದಲ್ಲಿ ಡೈರೆಕ್ಟ್ ನಾಟಿ ಮಾಡಿದ್ರೆ ಮಳೆಗಾಲದಲ್ಲಿ ನಾಟಿ ಮಾಡಬೇಕು, ಬುಡದಲ್ಲಿ ನೀರು ನಿಲ್ಬಾರ್ದು, ಹೈಟಾಗಿ ನಾಟಿ ಮಾಡಬೇಕು. ಬಟ್ ನನ್ನ ನರ್ಸರಿ ಇರೋದ್ರಿಂದ ನಾನು ಬೇಸಿಗೆ ಎಲ್ಲ ರೆಡಿ ಮಾಡ್ಕೊಂಡು ಗಿಡ ಮಾಡಿ ಸೇಲ್ ಮಾಡ್ತೆ, ಸೇಲ್ ಆಗಿಲ್ಲ ಅಂದ್ರೆ ತೋಟದಲ್ಲಿ ನಾಟಿ ಮಾಡ್ತೆ. ಹಾಗೆ ಒಂದು 105 ಗಿಡ ತನಕ ನನ್ನ ಹತ್ರ ಇದೆ. ಅಡಿಕೆ ಮರದ ಕೇಳಕ್ಕೆ ಲೈಫ್ ಚೆನ್ನಾಗಿ ಬರುತ್ತೆ. ಬಳ್ಳಿಯಲ್ಲಿ ವೆರೈಟಿ ತುಂಬಾ ಇದೆ, ಚಪ್ಪರ ಬಳ್ಳಿ ಇದೆ, ಅಂಬಾಡಿ ಇದೆ, ಮರದೆಲೆ ಇದೆ, ಬಟಕಲೆ ಇದೆ, ಕೋಲ್ಕತ್ತೆಯಲ್ಲಿದೆ, ಬನ್ರಸ್ ತುಂಬಾ ವೆರೈಟಿ ಇದೆ. ನಮ್ಮಲ್ಲಿ ಮರದ ಬಳ್ಳಿ ಜಾಸ್ತಿ ಫೋಕಸ್ ಮಾಡ್ತೇವೆ. ನನ್ನ ಹತ್ರ 4 ವೆರೈಟಿ ವೀಳ್ಯದೆಲೆ ಇದೆ, ಮರದ ಬಳ್ಳಿ ಜಾಸ್ತಿ ಇದೆ, ಮರದೆಲೆ ಅದು ರೇಟ್ ಜಾಸ್ತಿ.
1: ಸಾಮಾನ್ಯವಾಗಿ ವೀಳ್ಯದೆಲೆ ಇದನ್ನು ಚಪ್ಪರದಲ್ಲಿ ಬೆಳೆಸುದು ನಾವು ನೋಡ್ತೇವೆ. ನಿಮ್ಮಲ್ಲಿ ಹೇಗೆ ಇದ್ರ ಬೆಳೆ?
0: ನಾವು ವೀಳ್ಯದೆಲೆ ಅಡಿಕೆ ಮರಕ್ಕೆ ಕೊಟ್ಟಿದ್ದೆ, ಮತ್ತೆ ಅಡಿಕೆ ಮಧ್ಯೆ ಕೋಲ್ ಕೊಟ್ಟು ಫೋಲ್ ಕೊಟ್ಟು ಅದರಲ್ಲಿ ನೋಡಿ ಅಂದ್ರೆ ಮರ ಹತ್ತು ಕೆಲಸ ಇಲ್ಲ, ಕೆಳಗೆ ಕಂಡೆ ಕೊಯ್ಕೊತ್ತು ಆ ಥರ ಮಾಡಿದ್ದೆ. ನಾನು ವೀಳ್ಯದ ಗಿಡ ಮಾಡಬೇಕ, ಮಾಮೂಲಿ ಕಂದನ್ನು ನಾಟಿ ಮಾಡಿ ನೆಡ್ತಾರೆ. ನಂದು ಹಂಗಂತ ಅಡಿಕೆ ಮರಕ್ಕೆ ಬಳ್ಳಿ ಅಂಬಿರುತ್ತಲ್ಲ, ಅದೇ ತಲೆ ಬಳ್ಳಿನ ಅಲ್ಲಿ ಮಣ್ಣು ಕಟ್ಟಿ ಗೂಟ ಕಸಿ ಮಾಡ್ತೆ, ಒಂದು 1 ಮೀಟರ್ ಉದ್ದ ಇರುತ್ತೆ, ಅದನ್ನು ತಂದು ಕೆಳಗಡೆ ನಾಟಿ ಮಾಡುತ್ತೆ. ಅದು 3 ತಿಂಗಳಲ್ಲಿ ಎಲೆ ಕೊಯ್ಯಲಿಕ್ಕೆ ಸಿಗುತ್ತೆ, ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ. ಅದು ಕೊಡಿ ಎಲ್ಲ ರೆಡಿ ಇರುತ್ತಲ್ಲ, ಬೇರೆ ಎಲ್ಲ ರೆಡಿ ಇರುತ್ತೆ, 3 ತಿಂಗಳಲ್ಲಿ ಎಲೆ ಕಟಿಂಗ್ ಶುರು ಆಗುತ್ತೆ. ಅದನ್ನು ಪ್ರಯೋಗ ಮಾಡ್ತಾ ಇರ್ತವೆ ನಾವು ತೋಟದಲ್ಲೇ, ಬೇರೆ ಯೋಚನೆ ಮಾಡಲ್ಲ. ನಾನು ಕೃಷಿ ಹೆಂಗೆ ಡೆವಲಪ್ ಮಾಡೋದು, ಅದ್ರ ಜೊತೆಗೆ ಎಂತ ಮಾಡ್ಲಕ್ಕ, ಇದ್ರ ಪಕ್ಕದಾಗ ಎಂತ ಮಾಡ್ಲಕ್ಕ, ಅದು ಫೇಲ್ ಆಫ್ ಕಾರಣ ಎಂತ, ನಾನು ಎಂತ ಮಾಡಕ್ಕಿತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೇವೆ.
1: ಇನ್ನು ಕಾಳು ಮೆಣಸಿನ ವಿಚಾರಕ್ಕೆ ಬಂದ್ರೆ ಎಷ್ಟು ಬಳ್ಳಿಗಳಿವೆ ತಮ್ಮಲ್ಲಿ ಇವಾಗ?
0: ಕಾಳು ಮೆಣಸಿನ ಜಾಸ್ತಿ ಬಾರ್ಡರ್ ಲೈನಿಗೆ ಯೂಸ್ ಮಾಡಿದೆ, ಅರಣ್ಯ ಕೃಷಿಗೆ. ಅರಣ್ಯ ಕೃಷಿ ಎಲ್ಲ ಮಾಗನಿ ಅಥವಾ ಸಾಗನಿ ಗಿಡ ನೋಡುದು, ಮತ್ತೆ ಬಾರ್ಡರ್ ಅಲ್ಲಿ ಗೋಡಂಬಿ ಗಿಡ ಇದ್ರು ಅದಕ್ಕೂ ಕೊಟ್ಕೊಂಡಿದೆ.
1: ಬೇಲಿ ಸೈಡ್ ಅಲ್ಲಿ,
0: ಬೇಲಿ ಸೈಡ್ ಅಲ್ಲಿ ಮಧ್ಯನೂ ಇದೆ, ಇಲ್ಲ ಅಂತಿಲ್ಲ, ಮಧ್ಯ ಕೆಲವೊಂದು ಎಲ್ಸಿ ಮರ ಮಾವಿನ ಮರದಲ್ಲಿ ಇದೆ, ಅದು ತುಂಬಾ ಇದೆ. ನಂತರ 400 ಗಿಡದ ಮೇಲೆ ಇದೆ, ಹೆಚ್ಚು ಕಮ್ಮಿಯಾಗಿ.
1: ವೆರೈಟಿ ಒಂದೇ, ಯಾವ ತಳಿ ಅದು?
0: ಕರಿಮುಂಡ ಇದೆ, ಮತ್ತೆ ಪನಿಯೂರು ಒಂದಿದೆ. ಕರಿಮುಂಡ ಅಂದ್ರೆ ಲೋಕಲ್ ತಳಿ, ಪನಿಯೂರನ್ನು ಮಾಮೂಲಿ ಇದು ಸಿಗುತ್ತೆ. ಹಾಗೆ ಬುಷ್ ಪೇಪರ್ ಮಾಡೋದು ತಲೆ ಬಳ್ಳಿ ಇತ್ತಲ್ಲ, ಅದನ್ನು ಕಟ್ ಮಾಡಿ ಮಾತ್ರ 1 ವರ್ಷಕ್ಕೆ 1.5 ವರ್ಷ ಹೋಗುತ್ತೆ. ರನ್ನರ್ಸ್ ಅಂತ ಬರುತ್ತೆ, ಕೆಳಗಡೆ ನೆಲ್ಲ ಕಬ್ಬೋದು, ಅದನ್ನ ನಾಟಿ ಮಾಡಿದ್ರೆ 3 ವರ್ಷಕ್ಕೆ 1.5 ವರ್ಷ ಬರುತ್ತೆ. ಈ ರನ್ನರ್ಸ್ ಒಂದು ಮರದಿಂದ ಇನ್ನೊಂದು ಪಕ್ಕದ ಇನ್ನೊಂದು ಮರದ ಹಬ್ಬಿದ್ರೆ 7ನೇ ವರ್ಷಕ್ಕೆ 1.5 ವರ್ಷ ಬರುತ್ತೆ. ಮಧ್ಯ ಮರದಿಂದ ನೇತಾಡು ಬಳ್ಳಿ ಇತ್ತು, ಹ್ಯಾಂಗಿಂಗ್ ಸೂಟ್ ಅಂತ ಕರಿತೇವೆ, ಅದನ್ನು ಕಟ್ ಮಾಡಿ ಬಿಡಿದ್ರೆ 7 ವರ್ಷ ಸ್ವಲ್ಪ ಕಮ್ಮಿ ಬರುತ್ತೆ. ಕಾಳು ಮೆಣಸು ಲೈಫ್ ಟಾಪ್ ಶೂಟ್ 25 ವರ್ಷ, ರನ್ನರ್ಸ್ 35 ವರ್ಷ, ರೋಗ ಬಾರ್ದಿರೆ.
1: ಇನ್ನು ಗೋಡಂಬಿಗೆ ಬಂದ್ರೆ ಎಷ್ಟು ಗಿಡಗಳು ಹಾಕಿದ್ದೀರಿ?
0: ಗೋಡಂಬಿ ಎಲ್ಲ ಮೊದಲೆಲ್ಲ ತುಂಬಾ ಇಳುವರಿ ಬರ್ತಾ, ಬಟ್ ಈಗ ವಾತಾವರಣ ಸಮಸ್ಯೆಯಿಂದ ಸ್ವಲ್ಪ ಇಳುವರಿ ಕಮ್ಮಿ. ಅದಕ್ಕೆ ಆಲ್ಟರ್ನೇಟಿವ್ ಏನ್ ಮಾಡಿದೆ ಅಂದ್ರೆ, ನಾನು ಕಾಳು ಮೆಣಸು ಕೊಟ್ಕೊಂಡಿದ್ದೆ ಅದಕ್ಕೆ, ಅದ್ಲೇ ಅಂತರ ಬೆಳೆಯಾಗಿ.
1: ಓಹೋ,
0: ಗೋಡಂಬಿ ಮರದಲ್ಲಿ ಕಾಳುಮೆಣಸು ಚೆನ್ನಾಗಿ ಬರುತ್ತೆ, ಅದು ಗುಡ್ಡದಲ್ಲಿ ಬೆಳೆಯಲ್ಲ, ಮತ್ತೆ ಹಬ್ಬಕೊಳ್ಳಿಕ್ಕೆ ಲಾಗಿರುತ್ತೆ, ಬ್ರಾಂಚಸ್ ತುಂಬ ಇರುತ್ತೆ, ನೀಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ, ಕೊಯ್ಲಿಕ್ಕೆ ಈಸಿ ಆಗುತ್ತೆ, ಆದ್ಮೇಲೆ ಕೂತ್ಕೊಂಡು ಕೊಯ್ಲಿಕ್ಕೆ ಆಗುತ್ತೆ, ಅಡಿಕೆ ಮರ ತೆಂಗಿನ ಮರ ಎಲ್ಲ ನೇತಾಡ್ತಾ ಇರಬೇಕು, ಇದರಲ್ಲಿ ಆರಾಮ ಕೂತ್ಕೊಂಡು ಆರಾಮ ಕೊಯ್ಕೆ ಬರ್ಬೋದಾಗಿ.
1: ಎಷ್ಟು ಮರಗಳಿವೆ?
0: ಗೋಡಂಬಿ ಸ್ವಲ್ಪ ಜಾಸ್ತಿನೇ ಇದೆ ನಮ್ದಾಗಿ, ಇಲ್ಲ 100 200 ಇರ್ಬೋದಾಗಿ.
1: ಇವಾಗ ಅರಣ್ಯ ಕೃಷಿ ಲಾಭದಾಯಕ ಅಂತ ಹೇಳಿದ್ರು.

0: ನಿಮ್ಮ ಅನುಭವದಲ್ಲಿ ಯಾವುದೆಲ್ಲ ಗಿಡಗಳನ್ನು ನೀವು ನೆಟ್ಟಿದ್ರಿ, ಯಾವುದೆಲ್ಲ ಮರಗಳಿವೆ ಇವಾಗ, ಯಾವ ರೀತಿ ಲಾಭದಾಯಕ ಅಂತ ಹೇಳಿ?
1: ನಾವು ಅರಣ್ಯ ಕೃಷಿಯಲ್ಲಿ ಸಾಗೋಣೆ, ಮಾಗಣಿ, ಬೀಟೆ ಈ ತರ ಮರಗಳಿವೆ. ಎಕ್ಸಾಂಪಲ್ ನಮಗೆ ಒಂದು ಸಾಗೋಣೆ ಮರದ ಹೇಳುತ್ತೆ, ಒಂದು 20 ವರ್ಷ ಮರ ಸಾಕಿದ್ರೆ ಒಂದು 70,000 ಹೋಗುತ್ತೆ ಮಿನಿಮಮ್, 100,000 ಮೇಲೆ ಬೆಳೆ ಬಾಳುತ್ತೆ. ಇವಾಗಿನ ರೇಟ್ ಮಿನಿಮಮ್ 70,000 ಹೇಳುತ್ತೆ, ಅದು ವರ್ಷಕ್ಕೆ 3,500 ರೂಪಾಯಿ ಬರುತ್ತೆ ಒಂದು ಮರದ ಇನ್ಕಮ್. ಅಡಿಕೆಲ್ ಹೆಚ್ಚಂದ್ರೆ ಬಂದ್ರೆ 1,000 ಬರುತ್ತೆ ಎವರೇಜ್, ಇದು 1 ರೂಪಾಯಿ ಖರ್ಚಿಲ್ಲ. ಅದ್ರ ಜೊತೆಗೆ ಕಾಳುಮೆಣಸು ಕೊಟ್ಕೊಂಡು ಅಂತರ ಬೆಳೆಯಾಗಿ ಬೆಳ್ಕೋಬಹುದು. ಕಾಳುಮೆಣಸು ಕಮ್ಮಿ ಅಂದ್ರೂ ಒಂದು ಮರದಲ್ಲಿ 1-1.5 ಸಾವಿರ ಇನ್ಕಮ್ ಸಿಗುತ್ತೆ. ಅಷ್ಟೊತ್ತಿಗೆ ಇನ್ಕಮ್ ಎಷ್ಟು ಬರ್ತಲ್ಲ, 1 ರೂಪಾಯಿ ಖರ್ಚಿಲ್ಲದೆ ಬೆಳೆಯುವುದಾಗಿ. ಆರ್ಟಿಸಿ ಇರೋ ಜಾಗ ಪಟ್ಟ ಲ್ಯಾಂಡಲ್ಲೇ ಮಾಡಿ ಅಂತ ಹೇಳೋದು. ಮರ ಅರಣ್ಯ ಕೃಷಿಯಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಇದ್ದಾಗೆ, ಬಾರ್ಡರ್ ಲೈನ್ ಫುಲ್ ಹತ್ರಲ್ಲಿ ಕೊಟ್ಟಿದೆ. ನಂಗೆ ಕಾಳುಮೆಣಸು ಬೆಳ್ಕೊಳ್ಳಿ ಬೇಕು, ಬಾರ್ಡರ್ ಲೈನಲ್ಲಿ ತುಂಬ ಕೊಟ್ಟಿದೆ, ಒಂದು 300-400 ಮರ ಮೇಲೆ ಮಾಡ್ತಾ ಇದ್ದಾಗೆ.
0: ನೀರಿನ ವಿಚಾರಕ್ಕೆ ಬಂದ್ರೆ ಇಷ್ಟೆಲ್ಲ ಕೃಷಿಗಳನ್ನು ನೀವು ಮಾಡ್ತೀರಿ, ನೀರಿನ ನಿರ್ವಹಣೆ ಹೇಗೆ?
1: ನೀರನ್ನ ಹೆಚ್ಚಾಗಿ ನಮ್ಮ ತೋಡ ನೀರಲ್ಲೇ ಕೃಷಿ ಮಾಡ್ತಾ ಇರೋದಾಗಿ. ಸ್ಟಾರ್ಟಿಂಗ್ ನಮ್ದು ಗುಡ್ಡದಲ್ಲ ಕೃಷಿ ಮಾಡೋಕೆ ಪಂಪ್ ಇಲ್ಲ, ಬಂಡವಾಳ ಇಲ್ಲ, ಅದೆಲ್ಲ ಇರುತ್ತಲ್ಲ, ನೀರಿಲ್ಲ ಅಂದ್ರೆ ಕೃಷಿ ನಮ್ಮನೇಲಿ ಕೃಷಿ ಮಾಡಿಲ್ಲ. ಒಂದು 4 ತೆಂಗಿನ ಮರ ಮನೆಯದು ಹೈಕಂಡಿರೋ ಅಷ್ಟೇ ಬಿಟ್ಟರೆ ಅಷ್ಟೇ ಕೃಷಿ. ಬೈಲಾರಿಂದ 60-70 ಅಡಿಕೆ ಮರ, ಒಂದು 12 ತೆಂಗಿನ ಮರ ಅಷ್ಟೇ ಇದು ಇದ್ದಾಗ ಹರಿದು ಹೋಗೋ ನೀರನ್ನು ಅಡ್ಡಗಟ್ಟಿ ಅಲ್ಲಿ ಪಕ್ಕದಲ್ಲಿ ಹೊಂಡ ತೋಡಿ ಕೆರೆ ಮಾಡಿಕೊಂಡು ಅದನ್ನು ಕೃಷಿ ಮಾಡ್ತಾ ಇದ್ದೇನೆ.
0: ಈಗ ಒಬ್ಬರಿಗೆ ನೀವು ಮಾಡುವಂತ ಇಷ್ಟೆಲ್ಲ ಸಮಗ್ರ ಕೃಷಿಗಳನ್ನು ಮಾಡಬೇಕು, ಅವರಲ್ಲಿ ಒಂದಿಷ್ಟು ಜಾಗ ಇರ್ತದೆ, ಆ ಸಮಯದಲ್ಲಿ ಅವರಿಗೆ ಮಾಡುದಕ್ಕೆ ಅಂದ್ರೆ ಇದಕ್ಕೊಂದು ಒಂದು ಪ್ಲಾನ್ ಬೇಕು. ಇಷ್ಟು ಮಾಡಬೇಕು ಅಂತ ಇದ್ರೆ ಇಂತಹ ಜಾಗದಲ್ಲಿ ಮಾಡುದು, ಇಂತ ಇದರಲ್ಲೇ ಮಾಡುದು, ಒಟ್ಟು ಮಾಡುವಂತದ್ದಲ್ಲ. ನಿಮ್ಮದು ಪ್ಲಾನ್ಡ್ ಕೃಷಿ ಇದು, ಮೊದಲೇ ಒಂದು ಪೂರ್ವ ನಿರ್ಧಾರಿತವಾಗಿ ಮಾಡಿದಂತಹದ್ದು ನಂಗೆ ಒಂದು ಗೋಚರ ಆಗುವುದು. ಈಗ ಒಬ್ಬರಿಗೆ ಮಾಡಬೇಕು ಅಂತ ಇದ್ರೆ ಅವರಿಗೆ ಯಾವ ರೀತಿಯಾದಂತಹ ಸಲಹೆ ಕೊಡ್ತೀರಿ, ಮಾಹಿತಿ ಕೊಡ್ತೀರಿ?
1: ಫಸ್ಟ್ ನಮ್ಮಲ್ಲಿ ಎಷ್ಟಕ್ಕೆ ಜಾಗ ಇತ್ತು ನೋಡ್ಬೇಕು. ಎಕ್ಸಾಂಪಲ್ ಸಣ್ಣ ಜಮೀನು ಇದ್ರೆ ಅಲ್ಲಿ ದೊಡ್ಡ ಗಿಡ ಹಾಕ್ರೆ ಇಳುವರಿ ತಗೊಂಬಾತಿಲ್ಲ, ಒಂದು 4 ಗಿಡ ಹಾಕ್ರೆ ಅಲ್ಲಿ ಕವರ್ ಆಗುತ್ತೆ. ಈಗ ಮರ ಒಂದು 1/2 ಎಕರೆ ಜಾಗ ಇತ್ತು ಅಂದ್ಕೊಳ್ಳಿ, 4 ಕೆಲ್ಸಿ ಮರ ಹಾಕ್ರೆ ಅಲ್ಲಿ ಮುಗೀತು. ತೆಂಗಿನ ಮರ ಹಾಕ್ರೆ ಒಂದು 5 ಆರು ಹಾಕ್ಬೋದು, ಅದು ವರ್ಕೌಟ್ ಆಗ್ತಿಲ್ಲ. ಅದಕ್ಕೆ ಸಣ್ಣ ತಳಿ ಇತ್ತಲ್ಲ, ಅದ್ರ ಜೊತೆಗೆ ಅಂತರ ಬೆಳೆಯಾಗಿ ಮಾಡ್ಕೊಬೋದು. ಆ ಥರ ಪಲ ಮಾಡ್ಕೆ ಅಡಿಕೆ ಮರ ಹಾಕಿದ್ರೆ ವಿಳ್ಯದಲ್ಲೇ, ಅದ್ರ ಪಕ್ಕ ಜೇನು ಪೆಟ್ಟಿಗೆ ಇಡೋದು, ಅದ್ರ ಮಧ್ಯದಲ್ಲೇ ಕೋಳಿ ಸಾಕಾಣಿಕೆ ಮಾಡೋದು, ಈ ಥರ ಎಲ್ಲ ಮಾಡ್ಕೊ. ಒಂದು ಕೆರೆ ಇದ್ರೆ ಮೀನು ಸಾಕಾಣಿಕೆ ಮಾಡೋದು, ಈ ಥರ ಎಲ್ಲ ಪ್ಲಾನಿಂಗ್ ಮಾಡ್ಕೊ. ಬಟ್ ನಮ್ಮ ವಾತಾವರಣಕ್ಕೆ ಯಾವ ಸೆಟ್ ಆಗುತ್ತೆ ಅಂತ ಫಸ್ಟ್ ನೋಡ್ಕೋಬೇಕು. ಮಾಡುವಾಗ ಒಂದೇ ಸಲ ಹೆವಿ ಹಾಕೋದಲ್ಲ, ಒಂದು ಗಿಡ ತಂದು ನಾಟಿ ಮಾಡಿ ನಮ್ಮಲ್ಲಿ ಓಕೆ ಆದರೆ ಅದನ್ನ ಕಂಟಿನ್ಯೂ ಮಾಡ್ಕೊ. ಅಷ್ಟೊತ್ತಿಗೆ ನಮ್ಗೆ ಲಾಸ್ ಸ್ವಲ್ಪ ಕಮ್ಮಿ ಆಗುತ್ತೆ, ಒಂದೇ ಸಲ ಬಂಡವಾಳ ಜಾಸ್ತಿ ಆಗೋದಲ್ಲ. ಎಕ್ಸಾಂಪಲ್ ನಾನು ಡ್ರ್ಯಾಗನ್ ನಾನು 200 ರೂಪಾಯಿ ಗಡಗಟ್ಟ ಒಂದು ಗಿಡ ತಗೊಂಡೋಗಿದ್ದೆ, ನನಗೆ ಒಂದು 20 ಗಿಡ ಮಾಡಿದ್ದೆ, 20 ಕಲ್ ಕಂಬಕ್ಕಾಗಿ ನೆಟ್ಟಿದ್ದೆ. ಒಂದು ಕಂಬಕ್ಕೆ 5-6 ಗಿಡ ನೆಡ್ತೀವಿ, ಆಮೇಲೆ ಗಿಡ ಮಾರಿದ್ದೆ ಒಂದು 20,000 ಗಿಡ ಮಾರಿದ್ದೆ ನನಗೆ. ನನ್ನ ಫ್ರೆಂಡ್ ಒಬ್ಬರು ದೊಡ್ಡ ಮಟ್ಟದಲ್ಲೇ ಮಾಡ್ರು, 50 ಕಲ್ ಕಂಬಕ್ಕೆ ಮಾಡಿದ್ರು, ಆ ಗಿಡ ಫೇಲೂರು. ಏನು ನನ್ನ ಹತ್ರ ಗಿಡ ತಗೊಂಡು ನಾಟಿ ಮಾಡಿದ್ದಾರೆ, ನಾನು ತಂದಿದ್ದು ಒಂದೇ ಗಿಡ, ಆಮೇಲೆ ನನ್ನ ತಳಿ ತಗೊಂಡೋಗಿ ಮಾಡಿದ್ರು, ಸಕ್ಸಸ್ ಆಯ್ತೀವಿ. ಈ ಸ್ವಲ್ಪ ಜಾಗ ಇದ್ದರೆ ಕೃಷಿ ಮಾಡುವಾಗ ಆದಷ್ಟು ಹೈಟ್ ಕಮ್ಮಿ ಇರೋದು, ಜಾಗ ಕಡಿಮೆ ಇರೋದು ಸೆಲೆಕ್ಟ್ ಮಾಡ್ಕೊಂಡು ಒಳ್ಳೆಯದು. ಮತ್ತು ಮೇಲ್ಮಣ್ಣು ಆದಷ್ಟು ಫೋಕಸ್ ಮಾಡ್ಕೊ, ಮೇಲ್ಮಣ್ಣು ಸೈಡಿಗೆ ದುಡಿದು ಹಾಳು ಮಾಡೋದು ಎಂದು ಮಾಡಬೇಡಿ. ಸ್ಕೀಮಲ್ಲಿ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ರೈತರಿಗೆ ಇರೋ ಸ್ಕೀಮ್ ರೈತರಿಗೊಂದು ವರದಾನ ಅದಾಗಿ, ನಮ್ಮ ತೋಟಕ್ಕೆ ನಮ್ಗೆ ಬೇಕದಲ್ಲ ಅನಿವಾರ್ಯ.
0: ತಾವಿದರ ಫಲಾನುಭವಿಗಳು
1: ಸ್ಕೀಮ್ ಯಾವ್ದಿದ್ರು ತಗಂತೆ, ಮತ್ತೆ ಮೇನ್ ಆಗಿ 4 ಜನಕ್ಕೆ ಹೇಳ್ತೆ, ರೈತರು ನಾನು ಲೈಕ್ ಮಾಡೋದು ಅಷ್ಟೇ.
0: ಈಗ ತಾವು ಸರ್ಕಾರದ ಯಾವೆಲ್ಲ ಯೋಜನೆಗಳನ್ನು ತಗೊಂಡಿದ್ದೀರಿ?
1: ಕೃಷಿ ಇಲಾಖೆಯಲ್ಲಿ ಟಾರ್ಪಲ್ ಇರ್ಬೋದು, HDP ಪೈಪ್ ಇದು, 5 ಸ್ಪ್ರಿಂಕ್ಲರ್ ಸೆಟ್ ಇದು, ಅದು ತಗೊಂಡಿದ್ದೆ. ಆಮೇಲೆ ನರೇಗಾದಲ್ಲಿ ಎಲ್ಲ ಬೆನಿಫಿಟ್ ತಗೊಂಡಿದ್ದೆ.
0: ಓ, ಅದೀವಾಗ VBG ರಾಮ್ಜಿ ಆಗಿದೆ ಅದೇ ಅಲ್ವಾ?
1: ಆಮೇಲೆ ಕೃಷಿ ಹೊಂಡದ ತಗೊಂಡಿದ್ದೆ, ಆಮೇಲೆ ಗಿಡ ನೋಡೋದು, ಬಾಳೆಹಣ್ಣು ನೋಡೋದು, ಅಡಿಕೆ ಗಿಡ ನೋಡೋದು, ಇದೆಲ್ಲ ಸ್ಕೀಮಲ್ಲಿ ಯೂಸ್ ಮಾಡ್ಕೊಂಡಿದ್ದೆ.
0: ತಾವು ಇದರ ಬಗ್ಗೆ ರೈತರಿಗೆ ಏನು ಹೇಳಿಕ್ಕೆ ಇಚ್ಛಿಸ್ತೀರಿ?
1: ರೈತರು ಹೇಳಿದೆ, ಪ್ರತಿಯೊಂದು ಇರೋದು ನಿಮ್ಮ ಸವಲತ್ತು, ನೀವು ಕೇಳಿ ಪಡೆಯಿರಿ, ಬೇಡಬೇಡಿ. ನೀವು ನಾಲೆಜನ್ನು ಡೆವಲಪ್ ಮಾಡ್ಕೊಳ್ಳಿ. ಎಲ್ಲ ರೈತರ ಹತ್ರ ಓದ್ತೆ, ಅಲ್ಲಿ ಒಂದು ಪಾಯಿಂಟ್ ಆದ್ರೂ ನಮ್ಗೆ ಸಿಗತ್ತೆ, ನಂಗೆ ಎಷ್ಟೇ ಗೊತ್ತಿದ್ರು.
0: ರೈತ ಮುಖಂಡರಾಗಿ ನೀವು ಯಾವ ರೀತಿ ಸಮಾಜಕ್ಕೆ, ಒಂದು ಕೃಷಿಕರಿಗಾಗಿ ಯಾವ ರೀತಿ ಸಹಾಯ ಮಾಡಿ?
1: ರೈತರಿ ಸಮಸ್ಯೆ ಇದ್ದಂದ್ರೆ ಎಷ್ಟೊತ್ತಿಗಾರು ರೆಡಿ, ಮತ್ತೆ ರೈತರು ಎಷ್ಟೊತ್ತಿಗೆ ಕಾಲ ಮಾಡ್ರು ರೆಸ್ಪಾನ್ಸ್ ಮಾಡ್ತೆ. ರೈತರು ನಾ ಹೇಳೋದು ರೈತರು ಮಾತಾಡಬೇಕು ಅಂತ ಹೇಳೋದಕ್ಕೆ ನಾನು ಉದ್ದೇಶ, 4 ಜನ ರೈತರಾರು ಮಾತಾಡಬೇಕು. ರೈತರು ಮಾತಾಡೋಕೆ ಫಸ್ಟ್ ನಾಲೆಜ್ ಬೇಕು, ನಾಲೆಜ್ ಬೆಳೆಸ್ಕೊಡ್ಕ. 4 ಜನ ರೈತರ ಹತ್ರ ಹೋಗಿ ಮಾತಾಡಿದಾಗ ನಾಲ್ಕು ಬರುತ್ತೆ, ಜ್ಞಾನನೇ ಬಂಡವಾಳ ಅಷ್ಟೇ.
0: ಪರಿಸರ ಸಂರಕ್ಷಣೆಯಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ.
1: ಪರಿಸರ ಸಂರಕ್ಷಣೆ 2023 ಒಂದು ಸರ್ಕಾರಿ ಕೆರೆ ಇತ್ತು, ಅಲ್ಲೇ ಆಲ್ರೆಡಿ ಹಳೆ ತುಂಬ ಕೆರೆ ಇದು, ಡೆವಲಪ್ ಮಾಡಿ ಒಂದು 70-80 ವರ್ಷ ಹಿಂದಿನ ಕೆರೆ, ಎಲ್ಲ ಮುಚ್ಚಿ ಹೋಗಿತ್ತು, ಕುಡಿಯೋಕೆ ನೀರಿಲ್ಲ. ಅಲ್ಲಿ ಮಾರ್ಚ್ ಎಂಡಲ್ಲಿ ನಾನು ಮೇಕೆಲಿ ಬಿಟ್ಕೊಂಡು ಅಲ್ಲಿ ಕೆರೆ ಎಲ್ಲ ಹೋಗ್ತೆ, ಮೇಕೆ ಬಿಡೋದಂದ್ರೆ ಬಿಟ್ಟಾಗ್ತಿದ್ದೆ, ಕೆರೆ ಬಿಡ್ಕೊ ಹೋಗ್ತಿದ್ದೆ, ಅಲ್ಲಿ ಕುಡಿಯೋಕೆ ಅಷ್ಟು ನೀರಿಲ್ಲ. ಆವಾಗ ನಾನು ಯೋಚನೆ ಮಾಡಿದೆ, ಈ ಕೆರೆ ಹೂಳೆತ್ತರಿಂದ ಸಾಕು ಪ್ರಾಣಿಗಳಿಗೆ ಕುಡಿಯೋ ನೀರಾಗುತ್ತೆ, ಮತ್ತು ಕೆರೆ ಒಂದು ಸುಂದರ ಪರಿಸರ ನಿರ್ಮಾಣ ಆಗುತ್ತೆ. ಕಾಡು ಪ್ರಾಣಿಗಳ ಪಕ್ಕದಲ್ಲಿ 600 ಎಕರೆ ರಿಸರ್ವ್ ಫಾರೆಸ್ಟ್ ಇದೆ, ಪೂರ್ವದಲ್ಲಿ ಒಂದು ನಡು ತೊಪ್ಪಿದೆ ಅರಣ್ಯ ಇಲಾಖೆ ತೋಟ ಅನ್ನೋದು, ಮಧ್ಯದಲ್ಲಿ ಒಂದು ಕೆರೆ ಹೆಬ್ಗೋಳಿ ಕೆರೆ ಅಂತ ಇದೆ, ಅಲ್ಲಿಗೆ ಡೈಲಿ ಪ್ರಾಣಿಗಳು ನೀರು ಕುಡಿಯುತ್ತೆ. ಅದನ್ನ ಗೊತ್ತು, ನಾನು ಸಣ್ಣ ಇದ್ದಾಗ ನೋಡ್ತಾ ಇದ್ದ ಕೆರೆ ಉಳಿಯತ್ವಾರ್ದ ಯೋಚನೆ ಮಾಡಿದೆ, ಜೆ ಸಿ ಬಿ ತಗೊಂಡೋಗಿ ಕೆಲಸ ಶುರು ಮಾಡಿದೆ. ಜೆ ಸಿ ಬಿ ತಗೊಂಡೋಗ್ಬೋದು.

0: ಕೆಲಸ 15 ದಿನ ಕೆಲಸ ಮಾಡಿದ್ದೆ. ಕೆರೆಯಲ್ಲಿ ಒಳ್ಳೆ ನೀರು ಬಂತು, ತುಂಬ ಖುಷಿ ಆಯ್ತು ನನಗೆ. ಇವಾಗಲೂ ಬೇಸಿಗೆಲ್ಲ ಬಂದರೆ ಫುಲ್ಲು ನೀರು ಇರುತ್ತೆ, ಪ್ರಾಣಿಗಳು ಕುಡ್ಕೊಂಡು ನೀರು ಕುಡ್ಕೊಂಡು ಹೋಗ್ತಿರ್ತವಲ್ಲ, ಆ ಖುಷಿ ಮುಂದೆ ಇನ್ನೊಂದಿಲ್ಲ. ನೀವು ಇವಾಗ ಬಂದರೂ ಪ್ರಾಣಿ ತೋರಿಸ್ತೀನಿ. ನಮ್ಮಲ್ಲಿ ಎಲ್ಲ ವೆರೈಟಿ ಇದೆ, ಹುಲಿ ಇದ್ದೇವೆ, ಚಿರತೆ ಇದ್ದೇವೆ, ಜಿಂಕೆ ಇದ್ದೇವೆ, ಕಾಡುಕೋಣ ಇದ್ದೇವೆ, ಮತ್ತು ಸಣ್ಣ ಪ್ರಾಣಿಗಳು ಎಲ್ಲ ಇದ್ದಾವೆ. ಕಾಡಂದಿ ಹಂದಿ ಎಲ್ಲ ಆಟ ಆಡ್ಕೊಂಡು ಆರಾಮ ಹೋಗ್ತವೆ, ಅದೊಂದೇ ಖುಷಿ. ಸಂಜೆ ಟೈಮ್ ಆದ ಕೂಡ ಜೇಂಕರ ಕೆಮ್ಕೆ ಒಂಥರ ಖುಷಿ ಆಗುತ್ತೆ. ಈ ಹೆಬ್ಗೊಳೆ ಕೆರೆ ಇತ್ತಲ್ಲ, 600 ಎಕರೆ ರಿಸರ್ವ್ ಫಾರೆಸ್ಟ್ ಅಲ್ಲಿ ಬೇಸಿಗೆಯಲ್ಲಿ ನೀರು ಸಿಗೋದು ಇದು ಒಂದೇ ಜಾಗ, ಬೇರೆ ಎಲ್ಲೂ ಸಿಗೋದಿಲ್ಲ. 2 ಕಿಲೋಮೀಟರ್ ದೂರದಲ್ಲೇ ಹೊಳೆ ಇದೆ, ವರಾಯಿ ನದಿ ಇದೆ. ಕಾಡು ಪ್ರಾಣಿಗಳಿಗೆ ಹೊಳೆ ನೀರು ಕುಡಿಲಿಕ್ಕೆ ಆಗುದೇ ಇಲ್ಲ, ಅಂದ್ರೆ ರೈತರು ಮನೆ ಕಟ್ಕೊಂಡು ಬೆಳೆ ಮಾಡಿ ಕೃಷಿ ಮಾಡಿದ್ದಾರೆ. ಇದೇ ಒಂದು ಕೆರೆ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅವಕ್ಕಾಗಿ. ಅದ್ರ ಜೊತೆಗೆ ಅಂತ ಮಾಡಿದ್ದೆ ಕಂಡ್ರೆ ಅಲ್ಲಿ ಗಡ್ಡೆ ಗೆಣಸೆಲ್ಲ ಬೆಳೆದಿದ್ದೆ, ಕೋಲ್ ಗೆಣಸು ಅದೇ ಅಂದ್ರೆ ಜಾಸ್ತಿ ಅಂತ ಇಲ್ಲ, ಅಲ್ಲಿ ಕೆರೆ ಮಣ್ಣು ಫಲವತ್ತ ಇದು ಮಣ್ಣು ಮಣ್ಣು, ಅದಕ್ಕೆ ಕೋಲ್ ಗೆಣಸು ಗಿಡ ತಗೊಂಡು ನಾಟಿ ಮಾಡಿದೆ ಅಷ್ಟೇ. ಮರಗೆಣಸು ನಾಟಿ ಮಾಡಿದೆ, ಅದು ಒಳ್ಳೆ ಗಡ್ಡೆ ಬಂತು, ಹಂದಿ ಎಲ್ಲ ಗಿಡ ಹಿಡ್ಕೊಂಡು ತಿಂತ ಕಂಬ ನಾನು ನಡ್ತಾ ಇರೋದು. ಹಂಗೆ ಈ ತೋಟಕ್ಕೆ ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ, ಅವಕ್ಕೆಲ್ಲ ಆಹಾರ ಸಿಕ್ಕಿದಾಗ ಈಚೆ ಬತ್ತಿಲ್ಲ. ಜೀವ ಸಂಕುಲಕ್ಕೆ ಆಹಾರ ಕೊಡೋದು ರೈತನೇ, ಇನ್ನೊಂದು 20% ಚೇನ್ ಸಿಸ್ಟಮ್ ಮೂಲಕ ಹೋಗುತ್ತೆ. ಕೆಪ್ಪೆನ ಹಾವು ತಿಂತಾರೆ, ಹಾವಿನ ಇನ್ನೊಂದು ತಿಂತಾರೆ, ಈ ಥರ ಚೇನ್ ಸಿಸ್ಟಮ್ ಹೋಗುತ್ತೆ. ಇನ್ನೊಂದು 10% 20% ಒಳಗಡೆ ಬರುತ್ತೆ, ಅದು ನಿಸರ್ಗದಿಂದ ಬಿದ್ದುಟ್ಟಿ ಅದ್ರ ಪಾಡಿ ಹಣ್ಣಾಗುತ್ತೆ. ಇನ್ನು 80% 80% ಜಗತ್ತಿನ ಪ್ರಾಣಿ ಸಂಕುಲಕ್ಕೆ ಅಥವಾ ಜೀವ ಸಂಕುಲಕ್ಕೆ ಆಹಾರ ಕೊಡೋದು ರೈತನೇ. ಇವಾಗಲೂ ರೈತನ ಹೊಲಕ್ಕೆ ಹೋದ್ರೆ ಫ್ರೀಯಾಗಿ ಐಟಮ್ ಕೊಡ್ತಾ ಅಂದ್ರೆ ರೈತ ಮಾತ್ರ, ಬೇರೆ ಒಬ್ರು 1 ರೂಪಾಯಿ ಕೊಡೋದಿಲ್ಲ. ಆದ್ರಿಂದ ರೈತ ಬಡವನಾದ, ಹೃದಯ ಶ್ರೀಮಂತಿಕೆ ದೊಡ್ಡದು ರೈತನು.
1: ಇವಾಗ ನಿಮ್ಮ ಈ ಜಾಗದಲ್ಲಿ ಏನೆಲ್ಲ ಬೆಳಿತೀರಿ, ಇದನ್ನು ನೀವು ಯಾವ ರೀತಿ ನೇರವಾಗಿ ಗ್ರಾಹಕರಿಗೆ ಯಾವ ರೀತಿ ತಲುಪಿಸ್ತೀರಿ?
0: ನಾನು ನೇರ ಮಾರ್ಕೆಟೇ ಮಾಡ್ತಿದ್ದಂಗೆ ಐಟಮ್ನ, ಅಂದ್ರೆ ನನ್ನ ತೋಟದಲ್ಲಿ ಎಲ್ಲ ಕೃಷಿ ಐಟಮ್ ಯಾವುದು ಇಲ್ಲ ಅಂತ ಇಲ್ಲ, ಎಲ್ಲ ಐಟಮ್ ಸಿಗುತ್ತೆ. ನಮ್ಮ ಹತ್ರ ಇಲ್ಲ ಅಂದ್ರೆ ಪಕ್ಕದ ರೈತರು ಕಲೆಕ್ಟ್ ಮಾಡಿಕೊಂಡು ರೈತರಿಗೆ ಯಾರು ಕಸ್ಟಮರ್ ಇರ್ತಾರೆ ಅವ್ರು ಏನು ಕೇಳಿದ್ರೂ ಇಲ್ಲ ಅಂತಿಲ್ಲ, ಬಟ್ ಸೀಸನ್ ವೈಸ್ ಸಿಗುತ್ತೆ. ಎಲ್ಲ ಟೈಮಿನ ಎಲ್ಲ ಐಟಮ್ ಸಿಗುತ್ತೆ ಅಂತಿಲ್ಲ, ನಂದು ಕೆಮಿಕಲ್ ಹಾಕೋದಿಲ್ಲ, ನ್ಯಾಚುರಲ್ ಐಟಮ್ ಎಷ್ಟು ದಿನ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಮತ್ತು ನಾನು 2024 ಹೆಬ್ಬಳ್ಳಿ ಕುಷ್ಟೆ ಅಗ್ರಿಕಲ್ಚರ್ ಕಂಪನಿ ಅಂತ ಓಪನ್ ಮಾಡಿದ್ದೆ. ಓಪನ್ ಮಾಡಿ ಅದರಲ್ಲಿ ಯುವ ರೈತರನ್ನ ಗುರುತಿಸುವ ಕೆಲಸ ಮಾಡಿದ್ದೆ. HKHC ಶ್ರೇಷ್ಠ ಅವಾರ್ಡ್ ಅಂತ ಕೊಡ್ತಾ ಇದ್ದೆ 2020. ಆಮೇಲೆ ಪ್ರತಿಭಾ ಪುರಸ್ಕಾರ ಅಂತ 2024 ನಮ್ಮ ತೋಟದಿಂದ ಮಾಡ್ತಾ ಇದ್ದೆ, ಸಕ್ಸಸ್ ಆಯಿತು. ಅಂದ್ರೆ ಆಗ ಯಾವ ತಿಂಕೆ ಮಾಡಿಲ್ಲ, ಪ್ರಶಸ್ತಿ ಕೊಡೋ ತಿಂಕೆ ಮಾಡಿಲ್ಲ. 2025 ಮೌಲ್ಯವರ್ಧಿತ ಉತ್ಪನ್ನಗಳ ಬಿಡುಗಡೆ ಸಮಾರಂಭ ಮಾಡಿದ್ದೆ, ಅಂದ್ರೆ 9 ಐಟಮ್ ಮಾಡಿದ್ದೆ ನನಗೆ. ಆಮೇಲೆ ಈಗ ಎರಡು ಮಾಡ್ಕೊಂಡು ಪ್ರತಿ ವರ್ಷ ಎರಡು ಮಾಡ್ಕೊಂಡು ಬರ್ತಿದ್ದೆ. ವ್ಯಾಲ್ಯೂ ಅಡೆಡ್ ಐಟಮ್ ಅಂದ್ರೆ ನಮ್ಮ ತೋಟದಲ್ಲಿ ಬೆಳೆದನ್ನ ಮೌಲ್ಯವರ್ಧನೆ ಮಾಡಿ ಸೇಲ್ ಮಾಡೋದು, ಐಟಮ್ ಪಕ್ಕ ಕೊಡ್ತೆ, ರೇಟು ಹಂಗೆ.
1: ಇವಾಗ ಇಷ್ಟೆಲ್ಲ ನೀವು ಬೆಳಿತೀರಿ, ಯಾವ ರೀತಿ ಇಷ್ಟನ್ನು ನೀವು ನಿರ್ವಹಣೆ ಮಾಡ್ತೀರಿ, ಇದೊಂದು ದೊಡ್ಡ ಪ್ರಶ್ನೆ ನಮ್ಗೆ.
0: ಆರಂಭದಲ್ಲಿ ನಾನು 2 ಒಬ್ಬನೇ ಮಾಡಿದ್ದೆ, ಜನರಿಗೆ ದುಡ್ಡು ಇಲ್ಲ,
1: ಯಾಕಂದ್ರೆ ಸಮಯವೂ ಅಷ್ಟೇ, ಎಲ್ಲರಿಗೂ 24 ಗಂಟೆ. ಇಷ್ಟು ಈ ಸಮಯದಲ್ಲಿ ನೀವು ಹೇಗೆ ಸರಿದೂಗಿಸ್ತೀರಿ ಇಷ್ಟನ್ನೆಲ್ಲ?
0: ಸಮಯ ಅಂದ್ರೆ ಕೆಲವೊಂದಿರುತ್ತೆ, ತರಕಾರಿ ಎಲ್ಲ ಡೈಲಿ ಟೈಮ್ ಕೊಡಲೇಬೇಕು, ಮತ್ತೆ ಕೆಲವೊಂದು ದೀರ್ಘಾವಧಿ ಬದಿಗೆ ಡೈಲಿ ಬೇಕಂತಿಲ್ಲ, ಆ ಸೀಸನ್ ಹೋದ್ರೆ ಮಾತ್ರ ಸಾಕು, ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕು. ಮತ್ತೆ ಈಗ ಹೋಗುವಾಗ ಸುಮ್ಮನೆ ಹೋಗ್ತಿಲ್ಲ, ಈ ತೋಟಕ್ಕೆ ಹೋದಾಗ ಒಂದೇ ಕೆಲಸ ಇರೋದಿಲ್ಲ, ಅಲ್ಲಿ 16 ರೆಡಿ ಇರುತ್ತೆ, ಅದನ್ನು ಪಕ್ಕ ಬ್ಯಾಲೆನ್ಸ್ ಮಾಡ್ತೇವೆ. ನಮಗೆ ಈ ಒಂದನೇ ಮಾಡ್ತಾ ಇದ್ರೆ ಆಗಲ್ಲ, ನಾ ಇಲ್ಲಿ ಬದಿ ತರಿತಾ ಇದ್ರೆ ಆಚೆ ಬದಿ ಮಂಗ ತಿನ್ಕೋತಾ ಇದ್ದೇವೆ, ಮಂಗನೂ ಬೆರೆಸಬೇಕು, ಅಲ್ಲಿ ದನ ಬಂದು ದನನೂ ಬೆರೆಸಬೇಕು. ಅದಕ್ಕೆಲ್ಲ ಮನುಷ್ಯರು ಇದ್ರಲ್ಲ, ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಮನುಷ್ಯರದ್ದು. ಅವರಿಗೆ ಬರ್ದಿದ್ದ ಕ್ಯಾಮರಾನು ಹಾಕೊಂಡಿದ್ದಾಗೆ ಕ್ಯಾಮರಾ ಹಾಕಿದ ಮೇಲೆ ಸ್ವಲ್ಪ ಕಮ್ಮಿ ಆಯ್ತು. ಹಾಗೆ
1: ನೋಡ್ತೆ,
0: ಇಲ್ಲಾಂದ್ರೆ ಆಗಲ್ಲ, ಟೆಕ್ನಾಲಜಿ ನಾವು ಬಳಸಬೇಕು, ಇಲ್ಲಾಂದ್ರೆ ಕಷ್ಟ ಇತ್ತು. ಸಮಸ್ಯೆ ಕಾಡು ಪ್ರಾಣಿಗಳಿಂದ ಮನಸ್ಸು ಸಮಸ್ಯೆ ತುಂಬ ಇತ್ತು ನಮಗೆ. ನಾ ಈ ಕಡೆ ಬಂದಾಗೆಲ್ಲ ಸ್ಟಾರ್ಟಿಂಗ್ ಅಲ್ಲೆಲ್ಲ ಗಂಟೆ ಎಬ್ಬಿಬಿಡ್ತಾಯಿದ್ರು, ಬೇಲಿ ತೆಗೆದು ಗಂಟೆ ಎಬ್ಬಿಬಿಡ್ತಾಯಿದ್ರು ಹಾಗೆ. ಅಂತ ಅವರು ಮಾಡಲ್ಲ, ಮಾಡೋರ್ನ ಬಿಡಬಾರ್ದು ಅಂತ. ಮತ್ತೆ ನಮ್ಮ ನನ್ನ 2 ನಾಯಿ ಇದು ತುಂಬ ಹೆಲ್ಪ್ ಮಾಡ್ತೀವಿ,
1: ಓಹೋ,
0: ಅದ್ರ ಬಗ್ಗೆ ಹೇಳಲೇಬೇಕು. ನನಗೆ ನಾಯಿ ಇತ್ತಲ್ಲ, ಎನಿ ಟೈಮ್ ನನ್ನ ತೋಟಕ್ಕೆ ಮನುಷ್ಯರು ಬರಲಿ ಗಂಟೆ ಬರಲಿ ಫಸ್ಟ್ ಸಿಗ್ನಲ್ ಕೊಡೋದು ಅದೇ. ನೈಟ್ ಕೊಟ್ಟಿಗೆ ಒಳಗಡೆ ಹಾಕ್ತೀವಿ, ಚಿರತೆ ಹುಲಿ ಎಲ್ಲ ಇದ್ದು ಬಂದು ಹಿಡ್ಕೊಂಡು ಅಂತ ಕೊಟ್ಟಿಗೆ ರೂಮ್ ಒಳಗಡೆ ಇರ್ತವೆ. ಬಟ್ ರೂಮ್ ಒಳಗೆ ತೋಟಕ್ಕೆ ಏನೋ ಬಂದ್ರೆ ಸೌಂಡಲ್ಲೇ ಮಾಡ್ತವೆ, ಕೂಗುತ್ತವೆ. ಅಷ್ಟೊತ್ತಿನ ತೋಟಕ್ಕೆ ಹೋದಾಗ ಅಲ್ಲೇನೇ ಇರ್ತವೆ, ನಾನು ಬೆರೆಸಿ ಬತ್ತೆ, ಸಿಗ್ನಲ್ ಕೊಡುತ್ತೆ. ನಮ್ಮ ನಾಯಿಂತೂ ಪಕ್ಕವಾಗಿ ನಾನು ಮನೆಗೆ ನನ್ನ ಬೈಕ್ ಎಷ್ಟೊತ್ತು ನೈಟ್ ಎಷ್ಟೊತ್ತಿಗೆ ಹೋಗಲಿ ಒಂಚೂರು ಮಾತಾಡಲ್ಲ, ಅದೇ ಪಕ್ಕದ ಮನೆ ಬೈಕ್ ಯಾರೋ ಬೈಕ್ ಬಂದ್ರೆ ಗೊತ್ತಾಗುತ್ತೆ, ಸೌಂಡಲ್ಲೇ ಕ್ಯಾಚ್ ಮಾಡ್ತವೆ. ಕೋಳಿ ಸಾಕಾಣಿಕೆ ಮಾಡ್ತಾ ಇರೋದೇ ನಾಯಿಂದ, ನಾಯಿ ಇಲ್ಲಾಂದ್ರೆ ನಂಗೆ ಕೋಳಿ ಸಾಕಾಣಿಕೆ ಮಾಡ್ಲಿಕ್ಕಾಗಲ್ಲ. ನಮ್ಮಲ್ಲಿ ಕಾಡು ಪ್ರದೇಶ, ಕಾಗೆ ಇದ್ದವೆ, ನರಿ ಇದ್ದವೆ, ಮುಂಗಸಿ ಇದ್ದವೆ, ಎಲ್ಲ ಬಂದು ತುಂಬ ತೊಂದರೆ ಕೊಡ್ತವೆ. ಬಟ್ ಅವನ್ನೆಲ್ಲನ ಸೆಕ್ಯೂರ್ಡಾಗಿ ಕಾಣ್ತಿದ್ದ ನಾಯಿ. ಜೊತೆಗೆ ಅಮ್ಮನ ಸಹಕಾರ ಸ್ವಲ್ಪ ಇದೆ, ಕೃಷಿ ಸಹಾಯಕರು 4 ಇದ್ದಾರೆ, ಎಷ್ಟೋ ಬೇಕಾದ್ರೆ ಎಷ್ಟೋ ತಕ್ಕಂತೆ. ಆಮೇಲೆ ನೆಕ್ಸ್ಟಿಗೆ ನೆಕ್ಸ್ಟ್ ಅಂತ ಒಂದು ನಮ್ದು ಒಂದೇ ಕಡೆ ಕೃಷಿ ಮಾಡೋದ್ರಿಂದ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ಪ್ಲಾನಿಂಗ್ ಅಂದರೆ ಆಲ್ರೆಡಿ 2-3 ಕಡೆ ಮೇಕೆದು ಮತ್ತು ನರ್ಸರಿ ಮಾಡಿದೆ. ಎಕ್ಸಾಂಪಲ್ ರೋಡ್ ಸೈಡ್ ಒಂದು ಮನೆ ಇದೆ, ಅವ್ರ ಸ್ವಲ್ಪ ಜಾಗ ಇದೆ, ನೀರು ಚೆನ್ನಾಗಿದೆ, ಅಲ್ಲಿ ಅವ್ರ ಹತ್ರ ಒಂದು ನರ್ಸರಿ ಮಾಡ್ಬೋದು. ಬಟ್ ಅವ್ರಿಗೆ ಹೆಂಗೆ ಮಾಡೋದು ಹೇಗೆ ಮಾಡೋದು ಎಂಥದ್ದು ಗೊತ್ತಿಲ್ಲ, ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ, ಅವ್ರ ಹತ್ರ ಬಂಡವಾಳ ಇಲ್ಲ. ಅದಕ್ಕೆ ಅಂತ ಗೊತ್ತಾ, ನನ್ನ ತೋಟದಲ್ಲಿರೋ ಗಿಡನ ಅವರೇ ತಗೊಂಡೆ ಕೊಟ್ಟ, ಅವ್ರು ನೀವು ನರ್ಸರಿ ಮಾಡಿ ಬಂಡವಾಳ ನಂದೆ.

0: ಮಾರ್ಕೆಟ್ ನಂದೇ, ನೀವು ನೋಡ್ಕೊಳ್ಳಿ, ನೋಡ್ಕೊಂಡ್ ಮಾತ್ರ. ಅವ್ರೇನೋ ಕೃಷಿ ಕೆಲ್ಸಕ್ಕೆ ಬೇರೆ ಕಡೆ ಹೋಗ್ತಿದ್ರು, ಅವ್ರನ್ನ ಕೃಷಿ ತಪ್ಪು ಕೆಲಸ ಒಂದು ಆಲ್ರೆಡಿ ಮಾಡಿದ್ದೆ, ಒಂದು ಗವಳಿಯಲ್ಲಿ ಒಂದು ಮಾಡಿದ್ದೆ. ಅವ್ರು ಬೇರೆ ಮನೆ ಕೆಲ್ಸಕ್ಕೆ ಹೋಗ್ತಿದ್ರು, ನಿಮ್ಗೆ ಅರ್ಧ ಎಕರೆ ಜಾಗ ಇದೆ, ಬೇರೆ ಮನೆ ಕೆಲ್ಸಕ್ಕೆ ಹೋದ್ರೆ ರತ್ತಿ ಬದಿ ಜಾಗ. ನಾನು ನರ್ಸರಿ ಮಾಡ್ತೆ, ಬಂಡೋಳ ಎಲ್ಲ ನಂದೆ, ಗಿಡ ಪ್ಯಾಕ್ ಮಾಡಿ ಒಂಚೂರು ನೀರು ಬಿಡಿ, ಯಾರ ಕೇಂದ್ರ ಒಂದು ಫೋನ್ ಮಾಡಿ, ರೇಟ್ ಎಲ್ಲ ನಾನೇ ಹೇಳ್ತೆ, ಅವ್ರು ಬಂದು ತಗೊಂಡು ಹೋಗ್ತಾರೆ. ನಂಗೆ ಅದೇನು ಲಾಭ ಬೇಕಂತ, ಅವ್ರಿಗೊಂದು ಮನೆಯಲ್ಲೇ ಕೂತ್ಕೊಂಡು ಒಂದು ಕೆಲಸ ಐತೆ, ಎಲ್ಲ ಹೋಗ್ಬೇಡ, ಮನೆಯಲ್ಲೇ ನೆಮ್ಮದಿ ಕೃಷಿ ಒಂಥರ ಖುಷಿ ಅವರಿಗೆ, ಮನೆಯಲ್ಲೇ ಸಂಪಾದನೆ ಆಗುತ್ತೆ ಅವರಿಗೆ. ನನಗೇನು ಲಾಭ ಬೇಕಂದ್ರೆ ನಂಗೆ ಬಾಡಿಗೆ ಉಳಿತದೆ, ಒಂದು ಇನ್ನೊಬ್ಬರು ಜನ ನೀಡಬೇಕಲ್ಲಿ, ಅದು ಉಳಿತದೆ. ರೋಡ್ ಸೈಡಲ್ಲಿ ಮಾರ್ಕೆಟ್ ಸಿಕ್ತು ನನಗೆ. ನಾನು ನರ್ಸರಿ ಒಂದೇ ಮಾಡೋದಿಲ್ಲ, ನೆಕ್ಸ್ಟ್ ಒಂದು ರೂಮ್ ಮಾಡಿ ನನ್ನ ಮೌಲ್ಯವರ್ಧಿತ ಐಟಮ್ನ ಒಂದು ಶೋರೂಮ್ ಥರ ಮಾಡ್ತೆ. ಅದಕ್ಕೆ ನನ್ನೆಲ್ಲ ಐಟಮ್ ನೆಕ್ಸ್ಟ್ ಗೊಬ್ಬರದ ಮಾರ್ಕೆಟು ಪ್ಲ್ಯಾನ್ ಇದೆ. ಕುರಿ ಗೊಬ್ಬರ, ಸಗಣಿ ಒಣಗಿದ ಸಗಣಿ ಗೊಬ್ಬರ, ಮಣ್ಣು ಮಿಶ್ರಿತ ಗೊಬ್ಬರ, ಸುಡ್ಮಣ್ಣು, ಇದೆಲ್ಲ ಈ ಕೆಲವರಿಗೆ ಗೊಬ್ಬರ ಸಿಗುತ್ತಿಲ್ಲ. ಗಿಡ ನೆಡ್ತಾರೆ, ಗಿಡ ನೆಡುವ ಅಭ್ಯಾಸ ಪ್ರತಿಯೊಬ್ಬರಿಗಿದೆ. ಗಿಡ ಅದಕ್ಕೆ ಗೊಬ್ಬರ ಇಲ್ಲದೆ ಗಿಡ ಎಲ್ಲ ಸಾಯ್ತಿದೆ. ಅವರಿಗೊಂದು ಮಾರ್ಕೆಟ್ ಮಾಡಲಿಕ್ಕೆ
1: ಅನುಕೂಲ
0: ಆಗುತ್ತೆ.
1: ಇವಾಗ ಒಂದು ಕೊನೆಯದಾಗಿ ನೀವೊಂದು ರೈತರಿಗೆ ಯಾವ ರೀತಿಯಾದಂತಹ ಒಂದು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ರೈತರು ಕೃಷಿ ಮಾಡೋತ್ತಿಗೆ ಆದಷ್ಟು ತರಕಾರಿ ಬೆಳ್ಕೊಳ್ಳಿ, ನೀವು ದೀರ್ಘಾವಧಿ ಬೆಳೆಗೆ ಹೋಗ್ಬೇಡಿ. ಅಲ್ಪಾವಧಿ ಬೆಳೆ ಬೆಳ್ಕೊಂಡಾಗ ಅದು ನಿಮಗೆ ಸಿಗುತ್ತೆ. ನೀವು ದೀರ್ಘಾವಧಿ ಬೆಳೆ ಕೃಷಿಯಲ್ಲಿ ಖರ್ಚು ತುಂಬ ಇರುತ್ತೆ. ನೀವು ಅಲ್ಲಿ ಪೈಪ್ಲೈನ್ ಮಾಡಬೇಕು, ಗಿಡ ನಾಟಿ ಮಾಡಬೇಕು, ಅದನ್ನು ಮೇಂಟೈನ್ ಮಾಡಬೇಕು, ಬೇಲಿ ಮಾಡಬೇಕು, ತುಂಬ ಖರ್ಚಿರುತ್ತೆ. ಅಷ್ಟೆಲ್ಲ ಖರ್ಚು ಮಾಡಿ ಇನ್ನು ಕೃಷಿ ಮಾಡೋಕ್ಕೆ ಇನ್ನೊಂದು ನಾ ಇಡೋದಂತ, ನಿಮ್ಮ ಕಾಡು ಪ್ರಾಣಿ ಸಮಸ್ಯೆ ಜಾಸ್ತಿ ಇದೆ, ಆ ಥರ ಸಮಸ್ಯೆ ಇದ್ದರೆ ಕೆಲವು ಕಡೆ ನೀರಿನ ಸಮಸ್ಯೆ ಇದೆ ಅಂಥವ್ರು ಎಲ್ಲರೂ ನಿಮ್ಗೆ ಅನುಕೂಲ ಇರುತ್ತೆ, ಆ ಜಾಗ ಲೀಸ್ ತಗೊಂಡು ಕೃಷಿ ಮಾಡಿ, ಅಲ್ಲಿ ನಿಮ್ಗೆ ಸ್ವಲ್ಪ ಸೇವ್ ಆಗುತ್ತೆ. ಎಗ್ರಿಮೆಂಟ್ ಫಸ್ಟ್ ಆಯ್ಕೊಳ್ಳಿ, ಎಗ್ರಿಮೆಂಟ್ ಅಂದರೆ ಲಾಂಗ್ ಟರ್ಮ್ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಎಗ್ರಿಮೆಂಟ್ ಜಾಸ್ತಿ ಕೊಡೋರಿಲ್ಲ, ನಿಮಗೆ ವಿಶ್ವಾಸ ಇದ್ದಾರೆ ಸ್ವಲ್ಪ ಜಾಸ್ತಿ ಲಾಂಗ್ ಟರ್ಮ್ ಆಯ್ಕೊಂಡು ಕೃಷಿ ಮಾಡ್ಬೋದು. ಅಂದರೆ ನಿಮ್ಮದೇ ಜಮೀನು ಮಾಡೋದಕ್ಕಿಂತ ಕೃಷಿಗೆ ಎಲ್ಲಿ ಯೋಗ್ಯ ಆ ಜಾಗನ ಆಯ್ಕೆ ಮಾಡಿಕೊಂಡು ಕೃಷಿ ಮಾಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ.
1: ಇವಾಗ ಯಾರಿಗಾದರೂ ತಮ್ಮ ಬಳಿ ಮಾತಾಡಬೇಕು, ಮಾಹಿತಿಗಳನ್ನು ಪಡಿಬೇಕು ಅಂತ ಇದ್ದಲ್ಲಿ ತಮ್ಮ ಸಂಪರ್ಕ ಸಂಖ್ಯೆ ಹೇಳ್ತೀರಾ?
0: ನಾನು ರೈತ ಮುಖಂಡನಾಗಿ ಹೆಲ್ಪ್ ಮಾಡ್ತೆ, ರೈತನಾಗೇ ಹೆಲ್ಪ್ ಮಾಡ್ತೆ. 8310316249.
1: ರೈತ ಬಾಂಧವರೇ, ಇದುವರೆಗೆ ನಮ್ಮ ಸ್ಟುಡಿಯೋದಲ್ಲಿ ಒಂದು ಬಹಳಷ್ಟು ಕೃಷಿಯನ್ನು ತಮ್ಮ 4 ಎಕರೆಗಳಲ್ಲಿ ಮಾಡುತ್ತಿರುವಂತಹ ಪ್ರವೀಣ್ ಹೆಬ್ಗೋಳಿಯವರು ಇದುವರೆಗೆ ತಮ್ಮ ಸಮಗ್ರ ಕೃಷಿಯ ಬಗ್ಗೆ ಸಮಗ್ರವಾಗಿ ನಮಗೆ ತಿಳಿಸಿದರು. ಇವರಿಂದ ಕಲಿಯುವಂಥದ್ದು ಬಹಳಷ್ಟು ಇವೆ. ಇವರ ದೊಡ್ಡ ಇಷ್ಟು ಕೃಷಿಯನ್ನು ಇಷ್ಟು ಪುಟ್ಟ ಸಮಯದಲ್ಲಿ ನಾವು ಪರಿಚಯಿಸಿದ್ವಿ. ಸರ್, ನಮ್ಮ ಸ್ಟುಡಿಯೋಗೆ ಬಂದು ಬಹಳಷ್ಟು ಮಾಹಿತಿಗಳನ್ನು ನಮ್ಮ ರೈತ ಮಿತ್ರರ ಜೊತೆ ಹಂಚಿಕೊಂಡ್ರೆ ತಮಗೆ ಧನ್ಯವಾದಗಳು.
0: ನಿಮಗೂ ಕೂಡ ಧನ್ಯವಾದಗಳು ಮೇಡಮ್. ಈ ರೈತರಿಗೆ ನನಗಂತಲ್ಲ ಎಲ್ಲ ರೈತರಿಗೆ ಜಾಸ್ತಿ ಅವಕಾಶ ಕೊಡಿ ಅಂತ ಹೇಳ್ತೆ. ರೈತರು ಮಾತಾಡಬೇಕು, ರೈತರು ಮಾತಾಡ್ರೆ ಮಾತ್ರ ನಾಲೆಜ್ ಬರುತ್ತೆ. ಮತ್ತು ರೈತರು ಆದಷ್ಟು ರೈತರ ಜೊತೆ ಬೆರೀನಿ. ಅವಕಾಶಕ್ಕಾಗಿ ವಂದನೆಗಳು.
2: ಇದುವರೆಗೆ ಯುವ ಕೃಷಿಕರಾದ ಪ್ರವೀಣ್ ಹೆಬ್ಗೋಳಿ ಅವರೊಂದಿಗೆ ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್, ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
3: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1800-1551 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ.
5: ಆದ್ರಣ್ಣ, ಬಹಳ ತಿಂಗಳವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
4: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ವಾಣಿ.
1: ಅಕ್ಕ ಕೆಲ್ಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿ ನಂದು, ಬಜೆಟ್ ನಿಂದು.
3: ಆರ್ ಬಿ ಐ ಹೇಳುತ್ತೆ,
4: ಸರಿಯಾದ

0: ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
1: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ.

ಕೇಳುಗರೆ, ಒಂದು ಪ್ರಕಟಣೆ. ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಉಳ್ಳಾಲ ಮಂಗಳೂರು, ಇಲ್ಲಿ ನಾಟಿಗೆ ಯೋಗ್ಯವಾದ ಕಸಿ ಗೇರು ಗಿಡಗಳು ನಿಗದಿತ ದರದಲ್ಲಿ ಸಿಗುತ್ತಿದ್ದು, ಕಚೇರಿ ಅವಧಿಯಲ್ಲಿ ಬೆಳಗ್ಗೆ 9:00 ಸಂಜೆ 4:00 ಹಾಗೂ ಶನಿವಾರ ಬೆಳಗ್ಗೆ 9:00 ಮಧ್ಯಾಹ್ನ 12:00 ಪಡೆಯಬಹುದು. ಮಾಹಿತಿಗಾಗಿ ಕೇಂದ್ರದ ದೂರವಾಣಿ ಸಂಖ್ಯೆ STD ಕೋಡ್ 08242424629, ಮೊಬೈಲ್ 9945603997 ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಈಗ BR ಗೀತಾ ಅವರು ಹಾಡಿದ ಒಂದು ಭಕ್ತಿಗೀತೆ ಕೇಳೋಣ.

ಬಿಆರ್ ಗೀತಾ ಅವರು ಹಾಡಿದ ಭಕ್ತಿಗೀತೆ ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು: ಗುಜರಾತ್ನ ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿ ಹೂಡಿಕೆಯ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ. ಭಾರತದ ರಕ್ಷಣಾ ರಫ್ತು ದಾಖಲೆಯ 38,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕಾಂಗೋದಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 651 ಭಾರತೀಯ ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ಗೌರವ. ಭಾರತ ಇಂಗ್ಲೆಂಡ್ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಪಂದ್ಯ, ಅತಿ ಕಿರಿಯ ಆಟಗಾರನಾಗಿ ವೈಭವ್ ಸೂರ್ಯವಂಶಿ ಪಾದಾರ್ಪಣೆ. ವಾರ್ತೆಗಳ ವಿವರ: ಭಾರತದ ಸೆಮಿಕಂಡಕ್ಟರ್ ಯೋಜನೆಗೆ ಪ್ರಮುಖ ಉತ್ತೇಜನ ನೀಡುವ ದಿಸೆಯಲ್ಲಿ ಗುಜರಾತ್ನ ಸಾನಂದ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ 7,500 ಕೋಟಿ ರೂಪಾಯಿ ಹೂಡಿಕೆಯಲ್ಲಿ ಅಭಿವೃದ್ಧಿಪಡಿಸಲಾಗಿರುವ ಸಿಜಿ ಸೆಮಿ ಸಂಸ್ಥೆಯ ಹೊರಗುತ್ತಿಗೆ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, ದೇಶದ 3ನೇ ಸೆಮಿಕಂಡಕ್ಟರ್ ಸ್ಥಾವರವಾಗಿರುವ ಈ ಘಟಕಕ್ಕೆ ತಾವು 2024ರಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದು, 2025ರ ಆಗಸ್ಟ್ನಲ್ಲಿ ಚಿಪ್ಗಳ ಪರೀಕ್ಷೆ ಆರಂಭವಾಗಿತ್ತು ಎಂದು ಸ್ಮರಿಸಿದರು. ಭಾರತವು ಇಂದು ಡಿಸೈನ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಮಂತ್ರದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಭಾರತ, ಜಪಾನ್ ಮತ್ತು ಥೈಲ್ಯಾಂಡ್ ದೇಶಗಳ ಜಂಟಿ ಸಹಭಾಗಿತ್ವದ ಈ ಘಟಕವು ಆರಂಭದಲ್ಲಿ ಪ್ರತಿ ವರ್ಷ 20 ಕೋಟಿ ಚಿಪ್ಗಳನ್ನು ಉತ್ಪಾದಿಸಲಿದ್ದು, ಮುಂದೆ ವಾರ್ಷಿಕ 500 ಕೋಟಿ ಚಿಪ್ ತಯಾರಿಸುವ ಗುರಿ ಹೊಂದಿದೆ ಎಂದು ಪ್ರಧಾನಿ ತಿಳಿಸಿದರು. ರಾಜಸ್ಥಾನದ ಪಚಪಾದ್ರಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು 1.05 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇದರ ಜೊತೆಗೆ ಅವರು ಅತ್ಯಾಧುನಿಕ ಗ್ರೀನ್ಫೀಲ್ಡ್ ತೈಲ ಶುದ್ದೀಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ದೇಶಕ್ಕೆ ಸಮರ್ಪಿಸಿದರು. ಬಳಿಕ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಪಶ್ಚಿಮ ಸಂಘರ್ಷದಿಂದಾಗಿ 21ನೇ ಶತಮಾನದ ಅತಿದೊಡ್ಡ ಜಾಗತಿಕ ಇಂಧನ

0: ಬಿಕ್ಕಟ್ಟು ಎದುರಾಗಿದ್ದರೂ ಭಾರತ ತನ್ನ ಸಮಯೋಚಿತ ನಿರ್ಧಾರಗಳು, ಪರಿಣಾಮಕಾರಿ ಕಾರ್ಯತಂತ್ರ ಮತ್ತು ಸಕ್ರಿಯ ರಾಜತಾಂತ್ರಿಕತೆಯ ಮೂಲಕ ಈ ಸವಾಲನ್ನು ಯಶಸ್ವಿಯಾಗಿ ಮೆಟ್ಟಿ ನಿಂತು ಬಲಿಷ್ಠವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ಬಿಕ್ಕಟ್ಟಿನ ಸಂದರ್ಭದಲ್ಲಿ ಮಿತ್ರ ರಾಷ್ಟಗಳೊಂದಿಗಿನ ಸದೃಢ ರಾಜತಾಂತ್ರಿಕ ಬಾಂಧವ್ಯ ಪ್ರಮುಖ ಪಾತ್ರ ವಹಿಸಿದೆ. ಭಾರತವು ತನ್ನ ಇಂಧನ ಆಮದು ಮೂಲಗಳನ್ನು 25ರಿಂದ ಸುಮಾರು 40 ದೇಶಗಳಿಗೆ ವಿಸ್ತರಿಸುವ ಮೂಲಕ ನಾಗರಿಕರ ಹಿತಾಸಕ್ತಿಗೆ ಆದ್ಯತೆ ನೀಡಿದೆ. ಪ್ರಸ್ತುತ ಭಾರತ ವಿಶ್ವದ 4ನೇ ಅತಿದೊಡ್ಡ ತೈಲ ಶುದ್ಧೀಕರಣ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದರು. ಸಂಸತ್ತಿನ ಮುಂಗಾರು ಅಧಿವೇಶನವು ಈ ತಿಂಗಳ 20ರಿಂದ ಆರಂಭವಾಗಲಿದ್ದು ಆಗಸ್ಟ್ 13ರವರೆಗೆ ಮುಂದುವರಿಯಲಿದೆ. ಜುಲೈ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾಪಕ್ಕೆ ಗೌರವಾನ್ವಿತ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅನುಮೋದನೆ ನೀಡಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಇಂದು ಮಾಹಿತಿ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಪ್ರಕಟಣೆ ಹೊರಡಿಸಿದ್ದು, ಮುಂಬರುವ ಈ ಅಧಿವೇಶನವು ರಾಷ್ಟೀಯ ಪ್ರಾಮುಖ್ಯತೆಯ ವಿವಿಧ ಪ್ರಮುಖ ವಿಷಯಗಳ ಕುರಿತು ಅರ್ಥಪೂರ್ಣ ಸಂವಾದ, ಸುದೀರ್ಘ ಚರ್ಚೆ ಹಾಗೂ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಗಮನಹರಿಸಲಿದೆ ಎಂದು ಕಿರಣ್ ರಿಜಿಜು ಅವರು ತಿಳಿಸಿದ್ದಾರೆ. ದೇಶದ ರಕ್ಷಣಾ ರಫ್ತು ಸಾರ್ವಕಾಲಿಕ ದಾಖಲೆಯಾದ 38,000 ಕೋಟಿ ರೂಪಾಯಿಗಳನ್ನು ದಾಟಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, 2013-14ರಲ್ಲಿ ಕೇವಲ 686 ಕೋಟಿ ರೂಪಾಯಿಗಳಷ್ಟಿದ್ದ ರಕ್ಷಣಾ ರಫ್ತು ಪ್ರಸ್ತುತ ಸುಮಾರು 57 ಪಟ್ಟು ವೃದ್ಧಿಸಿದೆ. ಇದು ಮೇಕ್ ಇನ್ ಇಂಡಿಯಾ ರಕ್ಷಣಾ ವೇದಿಕೆಗಳ ಮೇಲಿರುವ ಜಾಗತಿಕ ವಿಶ್ವಾಸವನ್ನು ಪ್ರದರ್ಶಿಸುತ್ತದೆ ಎಂದು ತಿಳಿಸಿದರು. ದೇಶದ ವಾರ್ಷಿಕ ರಕ್ಷಣಾ ಉತ್ಪಾದನೆಯೂ ಸಹ 2025-26ರ ಆರ್ಥಿಕ ವರ್ಷದಲ್ಲಿ 1.78 ಲಕ್ಷ ಕೋಟಿ ರೂಪಾಯಿಗಳ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದ್ದು, ಇದು 2014-15ರ ಅವಧಿಗೆ ಹೋಲಿಸಿದರೆ 3 ಪಟ್ಟು ಹೆಚ್ಚಾಗಿದೆ ಎಂದು ಸಚಿವರು ವಿವರಿಸಿದರು. ಮೇಕ್ ಇನ್ ಇಂಡಿಯಾ ಉಪಕ್ರಮದ ಯಶಸ್ಸನ್ನು ಒತ್ತಿ ಹೇಳಿದ ಅವರು, ಮೊಬೈಲ್ ಫೋನ್ ಉತ್ಪಾದನೆ, ಆಟೋಮೊಬೈಲ್ ರಫ್ತು, ಸ್ವದೇಶಿ ರೈಲ್ವೆ ಎಂಜಿನ್ಗಳ ತಯಾರಿಕೆ ಮತ್ತು ಡಿಜಿಟಲ್ ಮೂಲಸೌಕರ್ಯ ವಲಯಗಳಲ್ಲಿ ದೇಶವು ಸಾಧಿಸಿರುವ ಬೃಹತ್ ಪ್ರಗತಿಯನ್ನು ಉಲ್ಲೇಖಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಕ್ಕೆ ಆಮದಾಗುವ ವಿದೇಶಿ ಆಟಿಕೆಗಳ ಪ್ರಮಾಣದಲ್ಲಿ ಗಣನೀಯ ಕುಸಿತ ಕಂಡುಬಂದಿದ್ದು, ಪ್ರಸ್ತುತ ದೇಶೀಯ ಆಟಿಕೆ ಮಾರುಕಟ್ಟೆಯ ಬಹುಪಾಲು ಬೇಡಿಕೆಯನ್ನು ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳೇ ಪೂರೈಸುತ್ತಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ 17ನೇ ಟಾಯ್ ಬಿಚ್ ಇಂಟರ್ನ್ಯಾಷನಲ್ B2B ಎಕ್ಸ್ಪೋವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಆಟಿಕೆ ಉದ್ಯಮದ ಮೌಲ್ಯವು ಸುಮಾರು 120 ಬಿಲಿಯನ್ ಡಾಲರ್ಗಳಿಷ್ಟದ್ದು ಇದ್ದರೂ ಅದರಲ್ಲಿ ಭಾರತದ ಪಾಲು ಕೇವಲ ಶೇಕಡಾ 0.2-0.3 ಇದೆ. ಹೀಗಾಗಿ ಈ ವಲಯದಲ್ಲಿ ದೇಶಕ್ಕೆ ವಿಸ್ತರಣೆಯಾಗಲು ಅಪಾರ ಅವಕಾಶಗಳು ಮತ್ತು ಸಾಮರ್ಥ್ಯಗಳು ಇವೆ ಎಂದರು. ದೇಶದ ಆಟಿಕೆ ತಯಾರಕರು ಸ್ವಾವಲಂಬನೆ ಸಾಧಿಸುವ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ಗಣನೀಯ ಕೊಡುಗೆ ನೀಡುತ್ತಿದ್ದಾರೆ ಎಂದು ಸಚಿವರು ಶ್ಲಾಘಿಸಿದರು. ಜಾಗತಿಕ ಶಾಂತಿಪಾಲನಾ ಕಾರ್ಯಾಚರಣೆಗಳಲ್ಲಿ ಭಾರತದ ದೀರ್ಘಕಾಲೀನ ಮತ್ತು ಶ್ಲಾಘನೀಯ ಕೊಡುಗೆಗೆ ಮತ್ತೊಂದು ಪ್ರಮುಖ ಮನ್ನಣೆ ಲಭಿಸಿದೆ. ಡೆಮೊಕ್ರಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಸಾಕೆನಲ್ಲಿ ಇರುವ ಖಾಯಂ ಕಾರ್ಯಾಚರಣೆ ನೆಲೆಯಲ್ಲಿ ನಡೆದ ಪದಕ ಪ್ರದಾನ ಪರೇಡ್ನಲ್ಲಿ ವಿಶ್ವಸಂಸ್ಥೆಯಡಿ ಸೇವೆ ಸಲ್ಲಿಸುತ್ತಿರುವ ಭಾರತೀಯ ಭೂಸೇನೆಯ 651 ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ನೀಡಿ ಗೌರವಿಸಲಾಗಿದೆ. ವಿಶ್ವಸಂಸ್ಥೆಯ ಶಾಂತಿಪಾಲನಾ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ಪಡೆಯ ವೃತ್ತಿಪರತೆ, ಕಾರ್ಯಾಚರಣೆಯ ಉತ್ಕೃಷ್ಟತೆ ಮತ್ತು ಸಮರ್ಪಿತ ಸೇವೆಯನ್ನು ಶ್ಲಾಘಿಸಿ ನಿನ್ನೆ ನಡೆದ ವಿಶೇಷ ಸಮಾರಂಭದಲ್ಲಿ ಈ ಪದಕಗಳನ್ನು ಪ್ರದಾನ ಮಾಡಲಾಯಿತು. ವಿದೇಶಿ ನೆಲದಲ್ಲಿ ಶಾಂತಿ ಸ್ಥಾಪನೆಗಾಗಿ ಭಾರತೀಯ ಸೈನಿಕರು ತೋರುತ್ತಿರುವ ಅಪ್ರತಿಮ ದಕ್ಷತೆಗೆ ಈ ಗೌರವ ಸಾಕ್ಷಿಯಾಗಿದೆ. ದೇಶದಲ್ಲಿ ಎಥೆನಾಲ್ ಉತ್ಪಾದನೆಯ ಮೂಲಗಳನ್ನು ವೈವಿಧ್ಯಗೊಳಿಸಿರುವುದು ಕಚ್ಚಾ ತೈಲ ಆಮದಿನ ಮೇಲಿನ ಅವಲಂಬನೆಯನ್ನು ಗಣನೀಯವಾಗಿ ಕಡಿಮೆ ಮಾಡಿದೆ ಎಂದು ಎಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕಿ ವರ್ತಿಕಾ ಶುಕ್ಲಾ ಅವರು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಉದ್ಯಮ ತಜ್ಞರ ಜಂಟಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚಿನ ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಸಮಯದಲ್ಲಿ ದೇಶದ ಇಂಧನ

0: ಭದ್ರತೆಗೆ ಎಥನಾಲ್ ಮಿಶ್ರಣವು ಪ್ರಮುಖ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ದೇಶಾದ್ಯಂತ ಗ್ರಾಹಕರಿಗೆ ಲಭ್ಯವಿರುವ ಒಟ್ಟು ಗ್ಯಾಸೋಲಿನ್ನಲ್ಲಿ ಶೇಕಡಾ 20%ರಷ್ಟು ಎಥನಾಲ್ ಮಿಶ್ರಣ ಮಾಡುವ ಮೂಲಕ ಭಾರತವು ಕಚ್ಚಾ ತೈಲದ ಆಮದನ್ನು ಯಶಸ್ವಿಯಾಗಿ ಕಡಿತಗೊಳಿಸಿದೆ. ಇದು ಜಾಗತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲೂ ಭಾರತದ ಇಂಧನ ವಲಯದ ಮೇಲಾಗುವ ದುಷ್ಪರಿಣಾಮಗಳನ್ನು ತಗ್ಗಿಸಲು ನೆರವಾಗಿದೆ ಎಂದು ಅವರು ವಿವರಿಸಿದರು. ಜಾಗತಿಕವಾಗಿ ಎಥನಾಲ್ ಬಳಕೆಯ ಕುರಿತು ಮಾತನಾಡಿದ ವರ್ತಿಕಾ ಶುಕ್ಲಾ ಅವರು, ಭಾರತ ಮಾತ್ರವಲ್ಲದೆ ಕೆನಡಾ, ಅಮೆರಿಕ, ಬ್ರೆಜಿಲ್, ಪರಾಗ್ವೆ ಮತ್ತು ಜರ್ಮನಿ ಸೇರಿದಂತೆ ವಿಶ್ವದ ಹಲವು ಪ್ರಮುಖ ದೇಶಗಳು ಕಳೆದ ಹಲವು ವರ್ಷಗಳಿಂದ ವಿವಿಧ ಪ್ರಮಾಣದಲ್ಲಿ ಎಥನಾಲ್ ಅನ್ನು ಇಂಧನದಲ್ಲಿ ಯಶಸ್ವಿಯಾಗಿ ಮಿಶ್ರಣ ಮಾಡಿ ಬಳಸುತ್ತಿವೆ ಎಂದು ಮಾಹಿತಿ ನೀಡಿದರು. ಕಳೆದ ಫೆಬ್ರವರಿ 28ರಂದು ವೈಮಾನಿಕ ದಾಳಿಯಲ್ಲಿ ಹತರಾಗಿದ್ದ ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಆಯತೊಲ್ಲಾ ಸೈಯದ್ ಅಲಿ ಖಮೇನಿ ಅವರ 6 ದಿನಗಳ ಸರ್ಕಾರಿ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಇಂದು ಟೆಹರಾನ್ನಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಆರಂಭಗೊಂಡಿವೆ. ಟೆಹರಾನ್ನ ಗ್ರ್ಯಾಂಡ್ ಮೊಸಲ್ಲಾದಲ್ಲಿ ನಡೆದ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಸೇರಿದಂತೆ ಹಿರಿಯ ರಾಜಕೀಯ ನಾಯಕರು ಮತ್ತು ಮಿಲಿಟರಿ ಕಮಾಂಡರ್ಗಳು ದಿವಂಗತ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಿದರು. ಈ ಮೆರವಣಿಗೆಯು ಮುಂದುವರೆದು ಇದೇ 9ರಂದು ಪವಿತ್ರ ನಗರವಾದ ಮಶಾದ್ನಲ್ಲಿ ದಫನ ಪ್ರಕ್ರಿಯೆಯೊಂದಿಗೆ ಮುಕ್ತಾಯಗೊಳ್ಳಲಿದ್ದು ಇರಾನ್ನಲ್ಲಿ 40 ದಿನಗಳ ಸಾರ್ವಜನಿಕ ಶೋಕಾಚರಣೆ ಘೋಷಿಸಲಾಗಿದೆ. ಭಾರತ ಸರ್ಕಾರದ ಪರವಾಗಿ ಬಿಹಾರದ ರಾಜ್ಯಪಾಲರಾದ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ನೈನ್ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಪವಿತ್ರ ಮಾರ್ಗರೆಟಾ ಅವರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ದೇಶದ ಪರವಾಗಿ ಅಂತಿಮ ಗೌರವ ಹಾಗೂ ಸಂತಾಪವನ್ನು ಸಲ್ಲಿಸಿದರು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಇಂದು ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 5.2 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 56 ರನ್ ಮಾಡಿ ಆಡುತ್ತಿದೆ. ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಇಂದು ಮತ್ತೊಂದು ದಾಖಲೆ ಸೃಷ್ಟಿಯಾಗಿದ್ದು ಕೇವಲ 15 ವರ್ಷ 99 ದಿನಗಳ ಪ್ರಾಯದ ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಪರ ಅಂತಾರಾಷ್ಟೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಸಾನನ್ನಲ್ಲಿ 7,500 ಕೋಟಿ ರೂಪಾಯಿ ಹೂಡಿಕೆಯ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ. ಭಾರತದ ರಕ್ಷಣಾ ರಫ್ತು ದಾಖಲೆಯ 38,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕಾಂಗೋದಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 651 ಭಾರತೀಯ ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ಗೌರವ. ಮತ್ತು ಭಾರತ ಇಂಗ್ಲೆಂಡ್ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಪಂದ್ಯ, ಅತಿಕಿರಿಯ ಆಟಗಾರನಾಗಿ ವೈಭವ್ ಸೂರ್ಯವಂಶಿ ಪಾದಾರ್ಪಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದ ಸಂಘರ್ಷ ಹಿನ್ನೆಲೆ ತಾವು ನೀಡಿದ್ದ ಮನವಿಗೆ ಸ್ಪಂದಿಸಿದ ದೇಶದ ಜನತೆಗೆ ಮನದ ಮಾತಿನಲ್ಲಿ ಕೃತಜ್ಞತೆ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ. ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಚಾಲನೆ. ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ಮಾದಕ ವ್ಯಸನದ ವಿರುದ್ಧ ಸರ್ಕಾರ ಸಮರ. ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಪ್ರಧಾನಿ ನರೇಂದ್ರ ಮೋದಿಯವರು ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶದ ಭದ್ರತೆ, ಸ್ವಾವಲಂಬನೆ, ಸಹಭಾಗಿತ್ವ, ಪರಿಸರ ಸಂರಕ್ಷಣೆ, ಕ್ರೀಡೆ, ತಂತ್ರಜ್ಞಾನ ಮತ್ತು ಭಾರತೀಯ ಸಂಸ್ಕೃತಿಯ ಜಾಗತಿಕ ವಿಸ್ತರಣೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಜೂನ್ ತಿಂಗಳಲ್ಲಿ ದೇಶ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆಗಳನ್ನು ದಾಖಲಿಸಿದ್ದು ಈ ಯಶಸ್ಸುಗಳು ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಿವೆ ಎಂದು ಹೇಳಿದ್ದಾರೆ. ದೇಶದ ರಕ್ಷಣಾ ಸಾಮರ್ಥ್ಯ ವೃದ್ಧಿಯಾಗುತ್ತಿರುವುದನ್ನು ಉಲ್ಲೇಖಿಸಿದ ಪ್ರಧಾನಿ ಕೋಲ್ಕತ್ತಾದಲ್ಲಿ ಭಾರತೀಯ ನೌಕಾಪಡೆಗೆ ಸ್ವದೇಶಿ ನಿರ್ಮಿತ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರಯ ಯುದ್ಧ ನೌಕೆಗಳನ್ನು ಸೇರ್ಪಡೆಗೊಳಿಸಿರುವುದನ್ನು ಪ್ರಸ್ತಾಪಿಸಿದರು. ಭಾರತದಲ್ಲೇ ನಿರ್ಮಾಣಗೊಂಡ C-295 ವಿಮಾನ ಮೊದಲ ಯಶಸ್ವಿ ಹಾರಾಟ ನಡೆಸಿರುವುದು ಹಾಗೂ ಇನ್ನು 40 ವಿಮಾನಗಳ ನಿರ್ಮಾಣ ಕಾರ್ಯ ನಡೆಯುತ್ತಿರುವುದರಿಂದ ಎಂಎಸ್ಎಂಇ ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವಂತಹ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ಅವರು ಉಲ್ಲೇಖಿಸಿದರು. ಅಂತಾರಾಷ್ಟೀಯ ಯೋಗ ದಿನಾಚರಣೆಯು ಈ ಬಾರಿ ವಿಶ್ವದ 2,500 ಹೆಚ್ಚು ಸ್ಥಳಗಳಲ್ಲಿ ಯಶಸ್ವಿಯಾಗಿ ಆಚರಿಸಲ್ಪಟ್ಟಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತ

0: 102 ಚಿನ್ನ ಸೇರಿದಂತೆ 114 ಪದಕಗಳನ್ನು ಗೆದ್ದು ಅಗ್ರಸ್ಥಾನ ಪಡೆದಿರುವುದಕ್ಕೆ ಕ್ರೀಡಾಪಟುಗಳನ್ನು ಪ್ರಧಾನಿ ಅಭಿನಂದಿಸಿದರು.
1: ಅಹಮದಾಬಾದ್ ಆಯೋಜಿತ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಬಡೀ ಚರ್ಚಾ ಹುಯಿ. ಇಸ್ಮೇ ಭಾರತ ನೇ ಕುಲ 114 ಪದಕ ಜೀತೆ, ಇನ್ಮೇ 102 ಗೋಲ್ಡ್ ಮೆಡಲ್ ಭಿ ಶಾಮಿಲ್ ಹೈ. ಭಾರತ ಇಸ್ ಚಾಂಪಿಯನ್ಶಿಪ್ ಕಿ ಪದಕ ತಾಲಿಕಾ ಮೇ ಪಹಲೇ ಸ್ಥಾನ ಪರ್ ರಹಾ. ಮೇ ಸಭಿ ವಿಜೇತಾ ಖಿಲಾಡಿಯೋ ಕೋ ಬಹುತ್ ಬಹುತ್ ಬಧಾಯಿ ದೇತಾ ಹೂಂ.
0: ಪಶ್ಚಿಮ ಏಷ್ಯಾದ ಯುದ್ಧ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಚಿನ್ನ ಖರೀದಿಯನ್ನು ಮುಂದೂಡುವುದು, ವಿದೇಶ ಪ್ರವಾಸವನ್ನು ತಾತ್ಕಾಲಿಕವಾಗಿ ಕೈಬಿಡುವುದು, ಕಾರ್ ಪೂಲಿಂಗ್ಗೆ ಆದ್ಯತೆ ನೀಡುವುದು ಮತ್ತು ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳುವಂತೆ ತಾವು ಮಾಡಿದ ಮನವಿಗೆ ದೇಶದ ಜನತೆ ವ್ಯಾಪಕವಾಗಿ ಸ್ಪಂದಿಸಿರುವುದಕ್ಕೆ ಪ್ರಧಾನಿ ಕೃತಜ್ಞತೆ ಸಲ್ಲಿಸಿದರು. ಇದರಿಂದ ಇಂಧನ ಉಳಿತಾಯವಾಗುತ್ತಿದ್ದು ನೈಸರ್ಗಿಕ ಗೊಬ್ಬರ ಬಳಕೆಯೂ ಹೆಚ್ಚುತ್ತಿದೆ ಎಂದರು.
1: ಪಶ್ಚಿಮ ಏಷ್ಯಾ ಬನಿ ಯುದ್ಧ ಸ್ಥಿತಿಯೋಸೇ ಕುಚ ಆಗ್ರಹ ಕಿಯೆ ಥೆ. ಮೇನೆ ಕಹಾ ಥಾ ಕಿ ಜಹಾಂ ತಕ್ ಸಂಭವ ಹೋ ಕುಚ ಸಮಯ ಕೆ ಲಿಯೆ ಗೋಲ್ಡ್ ಸೋನಾ ಖರೀದನೆ ಸೆ ಬಚೆ. ಲೋಗೋ ಸೆ ಕಹಾ ಥಾ ಕಿ ವಿದೇಶ ಮೇ ಛುಟ್ಟಿಯಾಂ ಮನಾನೆ ಸೆ ಬಚೆ. ಮೇನೆ ಲೋಗೋ ಸೆ ಕಾರ್ ಪೂಲಿಂಗ್ ಕೋ ಭಿ ಬಢಾವಾ ದೇನೆ ಕಿ ಅಪೀಲ್ ಕಿ ಥಿ. ಮೇನೆ ಕಿಸಾನೋ ಸೆ ಕೆಮಿಕಲ್ ಮುಕ್ತ ಖೇತಿ ಕೆ ಲಿಯೆ, ಖೇತ್ ಬಚಾನೆ ಕೆ ಲಿಯೆ ಔರ್ ಪ್ರಾಕೃತಿಕ ಖಾದ ಕಾ ಜ್ಯಾದಾ ಸೆ ಜ್ಯಾದಾ ಇಸ್ತೇಮಾಲ್ ಕಾ ಆಗ್ರಹ ಕಿಯಾ ಥಾ. ಮೇ ದೇಶ ಕೆ ಹರ್ ನಾಗರಿಕ ಕಾ ಆಭಾರಿ ಹೂ ಕಿ ಮೇರಿ ಅಪೀಲ್ ಕಾ ಉನ್ಹೋನೆ ನ ಸಿರ್ಫ್ ಸಮರ್ಥನ ಕಿಯಾ ಬಲ್ಕಿ ಹರ್ ತರಫ್ ಸೆ ಉಸ್ಮೇ ಅಪ್ನಾ ಸಹಯೋಗ ಕರ್ ರಹೆ ಹೈ. ಮುಜೆ ಕೈ ಪರಿವಾರೋನೆ ಸಂದೇಶ ಭೇಜ ಕರ್ ಅಪ್ನೆ ಅನುಭವ ಸಾಜಾ ಕಿಯೆ ಹೈ. ಕಿತ್ನೇ ಹಿ ಪರಿವಾರೋನೆ ತಯ ಕಿಯಾ ಹೈ ಕಿ ಘರ್ ಕೆ ವಿವಾಹ ಮೇ ಇಸ್ ಬಾರ್ ಸೋನಾ ನಹಿ ಖರೀದೆಂಗೆ, ಜರುರತ್ ಪಡಿ ತೊ ಪುರಾನೆ ಸೋನೆ ಕೋ ರಿಸೈಕಲ್ ಕರ್ಕೆ ನಯೆ ಗಹನೆ ಬನಾ ಲೇಂಗೆ. ಕಿತನೆ ಹಿ ಲೋಗೋನೆ ಸೋಶಲ್ ಮೀಡಿಯಾ ಪರ್ ಯೇ ಭಿ ಲಿಖಾ ಹೈ ಕಿ ಕೈಸೆ ಉನ್ಹೋನೆ ಇಸ್ ಬಾರ್ ವಿದೇಶ ಯಾತ್ರಾ ಕೋ ಟಾಲ್ ದಿಯಾ ಹೈ. ಕಾರ್ ಪುಲಿಂಗ್ ಕೋ ಲೇಕರ್ ಭಿ ಲೋಗೋನೆ ಅನೇಕ ಅನುಭವ ಸಾಜಾ ಕಿಯೆ ಹೈ. ಜೊ ಲೋಗ್ ಏಕ್ ಹಿ ದಿಶಾ ಮೇ ಅಪ್ನೆ ಅಪ್ನೆ ವಾಹನೋ ಸೆ ಜಾತೆ ಥೆ ವೇ ಅಬ್ ಸಾಥ್ ಜಾನೆ ಲಗೆ ಹೈ. ಲೋಗ್ ಹರ್ ಸಂಭವ ಬಸ್ ಔರ್ ಮೆಟ್ರೋ ಕಾ ಉಪಯೋಗ ಕರ್ ರಹೆ ಹೈ. ಇಸ್ಸೆ ಪೆಟ್ರೋಲ್ ಔರ್ ಡೀಜಲ್ ಕಿ ಬಚತ್ ಹೋ ರಹಿ ಹೈ. ಇಸಿ ತರಹ ದೇಶ ಕೆ ಅಲಗ್ ಅಲಗ್ ಹಿಸ್ಸೋ ಮೇ ಪ್ರಾಕೃತಿಕ ಖಾದ ಕಿ ಖಪತ್ ಬಢನೆ ಕಿ ಭಿ ಖಬರೆ ಆ ರಹಿ ಹೈ. ಮುಜೆ ಇಸ್ ಬಾತ್ ಕಿ ಖುಷಿ ಹೈ ಇಸ್ ಗ್ಲೋಬಲ್ ಕ್ರೈಸಿಸ್ ಕಾ ಹಮ್ ಭಾರತೀಯ ಮಿಲ್ಕರ್ ಮುಕಾಬಲಾ ಕರ್ ರಹೆ ಹೈ. ಮುಜೆ ವಿಶ್ವಾಸ ಹೈ ಜನ್ ಭಾಗಿದಾರಿ ಕಿ ಯಹಿ ಶಕ್ತಿ ಹಮೇ ಮಜಬೂತಿ ದೇಗಿ, ಹಮೇ ಸಫಲ ಬನಾಯೇಗಿ.
0: ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಪೇಟ್ಕರ್ ಕುಟುಂಬವು ಮದುವೆ ಸಂದರ್ಭದಲ್ಲಿ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆ ಮಾಡಿಸಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಇದೇ ವೇಳೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗಳ ಮೂಲಕ ಕೋಟ್ಯಂತರ ಜನರಿಗೆ ಸಾಮಾಜಿಕ ಭದ್ರತೆ ಒದಗಿಸಿರುವುದನ್ನು ಉಲ್ಲೇಖಿಸಿದ ಅವರು ಈ ಯೋಜನೆಗಳ ಪ್ರಯೋಜನವನ್ನು ಪ್ರತಿಯೊಬ್ಬರೂ ಪಡೆಯುವಂತೆ ಕರೆ ನೀಡಿದರು. ಪೆರು ದೇಶದೊಂದಿಗೆ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಐತಿಹಾಸಿಕ ಸಿಸ್ಟರ್ ಸಿಟಿ ಒಪ್ಪಂದ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಅತ್ಯಂತ ಉತ್ಸುಕವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ.ಜಿ.ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಪೆರು ನಡುವಿನ 63 ವರ್ಷಗಳ ರಾಜತಾಂತ್ರಿಕ ಬಾಂಧವ್ಯ ಹಾಗೂ ಪೆರು ಗಣರಾಜ್ಯದ 205ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಉನ್ನತ ಮಟ್ಟದ ರಾಜತಾಂತ್ರಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಭಾರತದ ಐಟಿ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಜೈವಿಕ ತಂತ್ರಜ್ಞಾನ ಉತ್ಪಾದನೆಯಲ್ಲಿ ರಾಜ್ಯವು ಶೇಕಡ 40ಕ್ಕಿಂತ ಹೆಚ್ಚಿನ ಪಾಲನ್ನು ಹೊಂದುವ ಮೂಲಕ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಬೆಂಗಳೂರು ಮತ್ತು ಪೆರು ದೇಶದ ಪ್ರಮುಖ ನಗರದ ನಡುವೆ ವ್ಯಾಪಾರ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ನೇರ ಸಾಂಸ್ಥಿಕ ಸಹಯೋಗ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಸಿಸ್ಟರ್ ಸಿಟಿ ಒಪ್ಪಂದವು ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಇದು ಭವಿಷ್ಯದಲ್ಲಿ ಉಭಯ ದೇಶಗಳ ನಡುವಿನ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಮುನ್ನುಡಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕಳೆದ ಜೂನ್ 30ರಿಂದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಪ್ರಸ್ತುತ ಒಟ್ಟು 5,54,32,314 ಮತದಾರರಿದ್ದು ಎಲ್ಲರೂ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಈಗಾಗಲೇ ಶೇಕಡ 91.61% ಮತದಾರರು ಮ್ಯಾಪಿಂಗ್ಗೆ ಒಳಪಟ್ಟಿದ್ದಾರೆ.

0: 46,52,504 ಜನರು ಮ್ಯಾಪಿಂಗ್ನಿಂದ ಹೊರಗೆ ಉಳಿದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ಗಾಗಿ ರಾಜ್ಯಾದ್ಯಂತ 59,050 ಬೂತ್ ಮಟ್ಟದ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. 31 ಜಿಲ್ಲಾ ಚುನಾವಣಾ ಅಧಿಕಾರಿಗಳು, 4 ಅಪರ ಜಿಲ್ಲಾ ಚುನಾವಣಾ ಅಧಿಕಾರಿಗಳು, 224 ನೋಂದಣಾಧಿಕಾರಿಗಳು, 336 ಸಹಾಯಕ ನೋಂದಣಾಧಿಕಾರಿಗಳು ಹಾಗೂ ಬಿಎಲ್ಒಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ವಿತರಣೆ ಮಾಡುತ್ತಿದ್ದು, ಭರ್ತಿ ಮಾಡಿದ ನಮೂನೆಗಳನ್ನು ಡಿಜಿಟಲೀಕರಣಕ್ಕಾಗಿ ಕಳುಹಿಸಲಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಬಿಎಲ್ಒಗಳಿಗೆ ಹಿಂದಿರುಗಿಸುವಂತೆ ಅವರು ಮನವಿ ಮಾಡಿದ್ದಾರೆ.
1: 16/6/2026 ನಾವು ಮತದಾರ ಪಟ್ಟಿನ ಫ್ರೀಸ್ ಮಾಡಿದ್ವಿ. ಅವತ್ತು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 5,54,36,000 ಮತದಾರರು ಇದ್ದಾರೆ. ಆ ಎಲ್ಲ ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ಸನ್ನು 2 ಸೆಟ್ಟು ಪ್ರಿಂಟ್ ಮಾಡಿ ನಾವು ಪ್ರತಿಯೊಂದು ಮನೆಗೆ 30 ಜುಲೈ ಒಳಗಾಗಿ

0: ಕೋಟಿ 54,36,000 ಮತದಾರರು ಇದ್ದಾರೆ. ಆ ಎಲ್ಲ ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ಸನ್ನು 2 ಸೆಟ್ಟು ಪ್ರಿಂಟ್ ಮಾಡಿ ನಾವು ಪ್ರತಿಯೊಂದು ಮನೆಗೆ 30 ಜೂನ್ 2029 ಒಳಗಾಗಿ ಪ್ರತಿಯೊಂದು ಮತದಾರರ ಕೈಗೆ ತಲುಪಿಸೋಂಗೆ BLO ಮುಖಾಂತರ ಫಾರ್ಮ್ಸನ್ನು ಕಳಿಸ್ಕೊಡ್ತಾ ಇದ್ದೀವಿ. ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಡ್ತೀನಿ, BLO ತಮ್ಮ ಎನ್ಯುಮರೇಷನ್ ಫಾರ್ಮನ್ನು ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ದರೆ ದಯವಿಟ್ಟು ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ BLO ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಡ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ.
1: ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026 ಭಾಗಿಯಾಗಿ ಮಾತನಾಡಿದ ಅವರು, ಗೃಹ ಇಲಾಖೆ ಜಾರಿಗೆ ತಂದಿರುವ ಆಪರೇಷನ್ ರೈಸ್ ಕಾರ್ಯಕ್ರಮವನ್ನು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಿರ್ವಹಿಸಲಾಗುವುದು ಎಂದು ಹೇಳಿದ್ದಾರೆ. ಯುವಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ವಿಶೇಷವಾಗಿ ಬೇಡ ಪ್ರೋ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಕೇವಲ ಪೊಲೀಸ್ ಇಲಾಖೆಯ ಕೆಲಸವಲ್ಲ, ಇದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚನ್ನಪಟ್ಟಣದ ಎಲೆಕೇರಿ ಸಮೀಪ ಲೆವೆಲ್ ಕ್ರಾಸಿಂಗ್ ಬದಲಿಗೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಸುತ್ತಮುತ್ತ 140 ಹೆಚ್ಚು ಮೇಲ್ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದ್ದು ಸುಮಾರು 46 ಲೆವೆಲ್ ಕ್ರಾಸಿಂಗ್ ಸ್ಥಳದಲ್ಲಿ ಮೇಲ್ಸೇತುವೆ ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ.
2: ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು 100 ಈ LC ಗೇಟ್ಗಳಿಗೆ ಭಾರತ ಸರ್ಕಾರನೇ ಹಣ ಕೊಡಬೇಕು ಅಂತ ತೀರ್ಮಾನ ಆದ ಮೇಲೆ ರಾಷ್ಟ್ರದಲ್ಲಿ 14,000 ಮೇಲ್ಪಟ್ಟು LC ಗೇಟ್ಗಳನ್ನು ಮುಗಿಸಿರ್ತಕ್ಕಂಥ ಇತಿಹಾಸ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಅದು ಮೋದಿಯವರ ಸರ್ಕಾರದಲ್ಲಿ 700 ಗೇಟ್ಗಳನ್ನು ಮುಗಿಸಿದ್ದೀವಿ. ಇನ್ನು 2 ಬೆಂಗಳೂರಿನಲ್ಲಿ ಒಂದೇ ಒಂದು LC ಗೇಟ್ ಇಲ್ದಾಗೆ ನಡ್ತಕ್ಕಂಥ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವ MB ಪಾಟೀಲ್ ಮಾತನಾಡಿ, ಬೆಂಗಳೂರು ಸುತ್ತಮುತ್ತಲ 100 ವ್ಯಾಪ್ತಿಯಲ್ಲಿನ ರೈಲು ಸಂಪರ್ಕವನ್ನು 4 ಮೇಲ್ದರ್ಜೆಗೇರಿಸಿದ್ದಲ್ಲಿ ಸ್ಯಾಟಲೈಟ್ ನಗರಗಳ ಅಭಿವೃದ್ಧಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಿರುವ ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು ಹಾಗೂ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಸೂಪರ್ ಸ್ಪೀಡ್ ಹಳಿಯನ್ನು ಮೈಸೂರಿನವರೆಗೆ ವಿಸ್ತರಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಇನ್ನು 2 ಸ್ಥಳಗಳಲ್ಲಿ ಮೇಲ್ಸೇತುವೆ ಮಾಡುವಂತೆ ರೈಲ್ವೆ ಸಚಿವರಿಗೆ ಶಾಸಕ ಸಿಪಿ ಯೋಗೇಶ್ವರ್ ಮನವಿ ಮಾಡಿದರು. ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ಅನಾನುಕೂಲವಾಗದಂತೆ ಚಾಮುಂಡಿ ದೇವಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿ ಆಷಾಢ ಶುಕ್ರವಾರ ಸಂಬಂಧ ಹಮ್ಮಿಕೊಳ್ಳಲಾಗಿದ್ದಂತಹ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದರ್ಶನಕ್ಕೆ ಬರುವ ಭಕ್ತರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಯಾವುದೇ ಕಾಲ್ತುಳಿತ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸುವಂತೆ ಮತ್ತು ದೇವಸ್ಥಾನದ ಬಳಿ 3 ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಗೆ ಪರ್ಯಾಯವಾಗಿ ಜಾರಿಗೆ ತಂದಿರುವ VBG ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಬಳಸಲಾಗುವ ಲೋಗೋ ನೀಡಿದ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ರಾಮ್ಪ್ರಸಾದ್ ಕೆ ಅವರಿಗೆ ಸಂದಿದೆ. ವಿಬಿಜಿ ರಾಮ್ಜಿ ಯೋಜನೆಗೆ ಲೋಗೋ ವಿನ್ಯಾಸ ಮಾಡುವಂತೆ ದೇಶದ ಕಲಾವಿದರಿಗೆ ಅವಕಾಶವನ್ನು ನೀಡಲಾಗಿತ್ತು. ಸುಮಾರು 7,000 ಅಧಿಕ ಕಲಾವಿದರು ತಾವು ರಚಿಸಿದ ಲೋಗೋ ಕಳುಹಿಸಿಕೊಟ್ಟಿದ್ದರು. ಆದರೆ ಕನ್ನಡಿಗ ರಾಮ್ಪ್ರಸಾದ್ ಕೆ ಕಳುಹಿಸಿದ ಲೋಗೋ ಆಯ್ಕೆಯಾಗುವ ಮೂಲಕ ಕರಾವಳಿಯ ಹಿರಿಮೆ ಹೆಚ್ಚಿಸಿದೆ. ಲೋಗೋ ಆಯ್ಕೆಯಾಗಿರುವ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ರಾಮ್ ಪ್ರಸಾದ್ ಇದೊಂದು ಅದ್ಭುತ ಅವಕಾಶ ಎಂದು ತಿಳಿಸಿದ್ದಾರೆ.
3: ವಿಕಸಿತ ಭಾರತ್ ಜಿರಾಮ್ಜಿ ಆಕ್ಟ್ ಯೋಜನೆ ಏನಿದೆ ಅದಕ್ಕೆ ಪೂರಕವಾಗಿ 3 ಕಾಂಟೆಸ್ಟ್ ಗಳನ್ನು ನ್ಯಾಷನಲ್ ವೈಡ್ ಆಯೋಜಿಸಿದ್ರು. ಅದರಲ್ಲಿ ಲೋಗೋ ಕಾಂಟೆಸ್ಟ್ ಏನಿದೆ ಅಲ್ಲಿ ಕಾಂಟೆಸ್ಟ್ ನ ಕ್ರೈಟೀರಿಯಾ ಒಂದಿತ್ತು, ಸಿಂಪಲ್ ಆಗಿರ್ಬೇಕು, ಯಾವುದೇ ಸ್ಕೇಲೆಬಿಲಿಟಿ ಏನಿದೆ, ಯಾವುದೇ ಅಕ್ರಾಸ್ ದ ಮೀಡಿಯಮ್ ಸಣ್ಣ ಸೈಜಿಂದ ಆಪ್ ಐಕಾನ್ ಇಂದ ದೊಡ್ಡ ಫ್ಲೆಕ್ಸ್ನವರೆಗೂ ಫ್ಲೆಕ್ಸಿಬಲ್ ಆಗಿರುವಂತಹ ಮತ್ತು ಸ್ಕೇಲೇಬಲ್ ಆಗಿರುವಂತಹ ಒಂದು ಲೋಗೋ ಆಗಿರಬೇಕಿತ್ತು,

0: ಎಷ್ಟು ಸಿಂಪ್ಲಿಫೈಡ್ ಮೆಮೊರೇಬಲ್ ಅದು, ಮತ್ತು ಅದರೊಟ್ಟಿಗೆ ಆ ಲೋಗೋ ಯೋಜನೆ ಏನಿದೆ ಆ ಯೋಜನೆಗೆ ತಕ್ಕಂತಹ ಒಂದು ಕೋರ್ ವ್ಯಾಲ್ಯೂವನ್ನು ಇಟ್ಕೊಂಡಿರ್ಬೇಕಾಗಿತ್ತು. ಹಾಗಾಗಿ ನಾನು ಅದರ ರೀತಿಯೇ ಬಿಲ್ಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೆ, ಎಷ್ಟು ಸಿಂಪ್ಲಿಫೈಡ್ ಆಗುತ್ತೆ ಅಷ್ಟು ಸಿಂಪ್ಲಿಫೈಡ್ ರೀತಿಯಲ್ಲಿ. ಹಾಗೆ ನನಗೊಂದು ಸಿಂಪಲ್ ಆದಂತ ಒಂದು ಲೋಗೋ ಮತ್ತೆ ಸಿಕ್ಕಿಬಿಡ್ತು. ಮತ್ತು ಕೊನೆಯ ದಿನ ನಾನು April 4 ನಾನು ಅದನ್ನು ಫೈನಲ್ ಮಾಡಿ ಅದೇ ದಿನ ಲಾಸ್ಟ್ ಒಂದು 10-15 ಇರುವಾಗ ಸಬ್ಮಿಷನ್ ಮಾಡಿರುವಂತದ್ದು. ಇದು 2ನೇ ಡೆಡ್ ಲೈನ್ ನ ಸಮಯ. ಖುಷಿ ಉಂಟು, ಈಗ ನನ್ನ ಕಾಂಟೆಸ್ಟ್ ಅಲ್ಲಿ ನಾನು ವಿನ್ ಆಗಿದ್ದೇನೆ. ಈಗ ಮುಂದೆ ಇದು ಈ ಯೋಜನೆ ಏನಿದೆ ತುಂಬಾ ದೊಡ್ಡ ಮಟ್ಟದ್ದು, ಇಡೀ ಭಾರತಕ್ಕೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುವಂತಹ ಯೋಜನೆ ಇದು. ಅವಾಗ ವಿಕಸಿತ ಭಾರತ ಹೆಸರೊಟ್ಟಿಗೆ ನನ್ನ ಕ್ರಿಯೇಟ್ ಮಾಡಿರೋ ಲೋಗೋ ಇಡ್ತದೆ. ಖುಷಿ ಇದೆ ನನಗೆ ಈ ಕಾಂಟೆಸ್ಟ್ ವಿನ್ ಆಗಿರುವಂತದ್ದು.
1: ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಯೋಜನೆಯಾದಂತಹ ವಿಕಸಿತ ಭಾರತ ಜಿರಾಮ್ಜಿ July 1 ಜಾರಿಗೆ ಬಂದಿದೆ. ಕಳೆದ 20 ಅಸ್ತಿತ್ವದಲ್ಲಿದ್ದಂತಹ ಮನ್ರೇಗಾ ಯೋಜನೆ ಮುಕ್ತಾಯಗೊಂಡಿದೆ. ವಿಕಸಿತ ಭಾರತ ಜಿರಾಮ್ಜಿಯಲ್ಲಿ ಉದ್ಯೋಗದ ಅವಧಿಯನ್ನು ವಾರ್ಷಿಕ 100 125 ದಿನಗಳಿಗೆ ಹೆಚ್ಚಳ ಮಾಡಲಾಗಿದೆ. ಗ್ರಾಮ ಯೋಜನೆಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಯೋಜನೆಗಳನ್ನು ಗುರುತಿಸಲು ಮತ್ತು ಅವುಗಳ ಮೇಲ್ವಿಚಾರಣೆ ನಡೆಸಲು ಉಪಗ್ರಹ ಚಿತ್ರಗಳು, ಜಿಐಎಸ್ ಮ್ಯಾಪಿಂಗ್ ಮತ್ತು ಡಿಜಿಟಲ್ ಪರಿಕರಗಳನ್ನು ಬಳಸಲಾಗುತ್ತಿದೆ. ಈ ನಡುವೆ ಕೇಂದ್ರ ಸರ್ಕಾರ ಪರಿಷ್ಕೃತ ದಿನಗೂಲಿ ದರಗಳನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 360 ಹೆಚ್ಚಿನ ದಿನಗೂಲಿ ಹೊಂದಿದ್ದು ಕಾರ್ಮಿಕರಿಗೆ 409 ದಿನಗೂಲಿ ದೊರೆಯಲಿದೆ. ಈ ಮೂಲಕ ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರ ಜೀವನೋಪಾಯಗಳನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
2: ದಿಸ್ ಇಸ್ ಆಕಾಶವಾಣಿ ಮಂಗಳೂರು, ಯುವ ವಾಣಿ.

ಇಶ್ಯೂಸ್. ರೆಗ್ಯುಲರ್ ಫಿಸಿಕಲ್ ಎಕ್ಸಸೈಸ್ ಹೆಲ್ಪ್ಸ್ ಸ್ಟೂಡೆಂಟ್ಸ್ ಮೇಂಟೈನ್ ಅ ಹೆಲ್ತಿ ವೇಟ್ ಬೈ ಬ್ಯಾಲೆನ್ಸಿಂಗ್ ಕ್ಯಾಲೋರಿಕ್ ಇಂಟೇಕ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಇಟ್ ಪ್ರೊಮೋಟ್ಸ್ ಅ ಫಾಸ್ಟರ್ ಮೆಟಬೊಲಿಸಮ್ ವಿಚ್ ಹೆಲ್ಪ್ಸ್ ದ ಬಾಡಿ ಎಫಿಷಿಯೆಂಟ್ಲಿ ಪ್ರೊಸೆಸ್ ದ ಫುಡ್ ಕನ್ಸ್ಯೂಮ್ಡ್ ಆ್ಯಂಡ್ ಪ್ರಿವೆಂಟ್ಸ್ ಫ್ಯಾಟ್ ಎಕ್ಯುಮುಲೇಷನ್. ಕಂಬೈನ್ಡ್ ವಿತ್ ಅ ಬ್ಯಾಲೆನ್ಸ್ಡ್ ಡಯಟ್, ಎಕ್ಸಸೈಸ್ ಪ್ಲೇಸ್ ಅ ಕೀ ರೋಲ್ ಇನ್ ಅವಾಯ್ಡಿಂಗ್ ಹೆಲ್ತ್ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಒಬೇಸಿಟಿ. ಇಂಪ್ರೂವ್ಡ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್. ಎಕ್ಸಸೈಸ್ ಡ್ಯೂರಿಂಗ್ ಸ್ಟೂಡೆಂಟ್ ಇಯರ್ಸ್ ಸೆಟ್ಸ್ ದ ಫೌಂಡೇಶನ್ ಫಾರ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ ವಿಚ್ ಈಸ್ ಎಸೆನ್ಷಿಯಲ್ ಫಾರ್ ಓವರ್ಆಲ್ ವೆಲ್ಬೀಯಿಂಗ್. ಎಂಗೇಜಿಂಗ್ ಇನ್ ಏರೋಬಿಕ್ ಆಕ್ಟಿವಿಟೀಸ್ ಸಚ್ ಆಸ್ ರನ್ನಿಂಗ್, ಸ್ವಿಮ್ಮಿಂಗ್, ಸೈಕ್ಲಿಂಗ್ ಆರ್ ಟೀಮ್ ಸ್ಪೋರ್ಟ್ಸ್ ಹೆಲ್ಪ್ಸ್ ಟು ಸ್ಟ್ರೆಂಥನ್ ದ ಹಾರ್ಟ್ ಆ್ಯಂಡ್ ಲಂಗ್ಸ್, ಇಂಪ್ರೂವಿಂಗ್ ದ ಬಾಡೀಸ್ ಎಬಿಲಿಟಿ ಟು ಸರ್ಕ್ಯುಲೇಟ್ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯಂಟ್ ಟು ಟಿಶ್ಯೂಸ್. ದಿಸ್ ಇಂಪ್ರೂವ್ಸ್ ಸ್ಟ್ಯಾಮಿನಾ, ಎನರ್ಜಿ ಲೆವೆಲ್ಸ್ ಆ್ಯಂಡ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಲೇಟರ್ ಇನ್ ಲೈಫ್. ಎನ್ಹ್ಯಾನ್ಸ್ಡ್ ಇಮ್ಯೂನ್ ಫಂಕ್ಷನ್. ರೆಗ್ಯುಲರ್ ಫಿಸಿಕಲ್ ಎಕ್ಸಸೈಸ್ ಆಸ್ ಅ ಪಾಸಿಟಿವ್ ಇಫೆಕ್ಟ್ ಆನ್ ದ ಇಮ್ಯೂನ್ ಸಿಸ್ಟಮ್, ಮೇಕಿಂಗ್ ಸ್ಟೂಡೆಂಟ್ಸ್ ಲೆಸ್ ಸಸೆಪ್ಟಿಬಲ್ ಟು ಇನ್ಫೆಕ್ಷನ್ಸ್ ಆ್ಯಂಡ್ ಇಲ್ನೆಸ್. ಆಕ್ಟಿವ್ ಸ್ಟೂಡೆಂಟ್ಸ್ ಟೆಂಡ್ ಟು ಹ್ಯಾವ್ ಅ ಮೋರ್ ರೋಬಸ್ಟ್ ಇಮ್ಯೂನ್ ರೆಸ್ಪಾನ್ಸ್ ವಿಚ್ ಹೆಲ್ಪ್ಸ್ ದೆಮ್ ರಿಕವರ್ ಫಾಸ್ಟರ್ ಫ್ರಮ್ ಕಾಮನ್ ಇಲ್ನೆಸ್ಸಸ್ ಲೈಕ್ ಕೋಲ್ಡ್ ಆರ್ ದ ಫ್ಲೂ. ದಿಸ್ ಇನ್ ಟರ್ನ್ ರಿಸಲ್ಟ್ಸ್ ಇನ್ ಫೀವರ್ ಆಬ್ಸೆನ್ಸಸ್ ಫ್ರಮ್ ಸ್ಕೂಲ್, ಅಲೌವಿಂಗ್ ಸ್ಟೂಡೆಂಟ್ಸ್ ಟು ಫೋಕಸ್ ಆನ್ ದೇಯರ್ ಸ್ಟಡೀಸ್ ಆ್ಯಂಡ್ ಸೋಷಿಯಲ್ ಇಂಟರಾಕ್ಷನ್ಸ್. ಎಕ್ಸಸೈಸ್ ಇನ್ಕ್ರೀಸಸ್ ಬ್ಲಡ್ ಫ್ಲೋ ಟು ದ ಬ್ರೈನ್, ಇಂಪ್ರೂವಿಂಗ್ ಮೆಮೊರಿ, ಕಾನ್ಸಂಟ್ರೇಷನ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಇನ್ ಪರ್ಟಿಕ್ಯುಲರ್ ಏರೋಬಿಕ್ ಎಕ್ಸಸೈಸ್ ಎನ್ಹಾನ್ಸಸ್ ನ್ಯೂರೋಜೆನೆಸಿಸ್. ಸ್ಟೂಡೆಂಟ್ಸ್ ಹೂ ಆರ್ ಫಿಸಿಕಲಿ ಆಕ್ಟಿವ್ ಆಫನ್ ಎಕ್ಸಿಬಿಟ್ ಬೆಟರ್ ಅಟೆನ್ಷನ್ ಸ್ಪ್ಯಾನ್ಸ್ ಆ್ಯಂಡ್ ಇನ್ಕ್ರೀಸ್ಡ್ ಲೆವೆಲ್ಸ್ ಆಫ್ ಫೋಕಸ್ ಇನ್ ದ ಕ್ಲಾಸ್ ರೂಮ್. ಎಕ್ಸಸೈಸ್ ಹೆಲ್ಪ್ಸ್ ರೆಗ್ಯುಲೇಟ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಲೈಕ್ ಡೊಪಮೈನ್ ಆ್ಯಂಡ್ ಸೆರೋಟೋನಿನ್, ವಿಚ್ ಪ್ಲೇಸ್ ಅ ಕೀ ರೋಲ್ ಇನ್ ಕಾನ್ಸಂಟ್ರೇಷನ್ ಆ್ಯಂಡ್ ಮೋಟಿವೇಶನ್. ಫಿಸಿಕಲ್ ಆಕ್ಟಿವಿಟಿ ಆಲ್ಸೋ ರೆಡ್ಯೂಸಸ್ ಹೈಪರ್ ಆಕ್ಟಿವಿಟಿ ಆ್ಯಂಡ್ ರೆಸ್ಟ್ಲೆಸ್ನೆಸ್, ಎಸ್ಪೆಷಲಿ ಇನ್ ಸ್ಟೂಡೆಂಟ್ಸ್ ವಿತ್ ಅಟೆನ್ಷನ್ ಡೆಫಿಸಿಟ್ ಡಿಸಾರ್ಡರ್ಸ್. ಅ ಶಾರ್ಟ್ ಪೀರಿಯಡ್ ಆಫ್ ಎಕ್ಸಸೈಸ್ ಬಿಫೋರ್ ಆರ್ ಬಿಟ್ವೀನ್ ಕ್ಲಾಸಸ್ ಕ್ಯಾನ್ ಇಂಪ್ರೂವ್ ಕ್ಲಾಸ್ ರೂಮ್ ಎಂಗೇಜ್ಮೆಂಟ್ ಆ್ಯಂಡ್ ರೆಡ್ಯೂಸ್ ಡಿಸ್ಟ್ರಾಕ್ಷನ್ಸ್, ಬೆಟರ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಕ್ರಿಯೇಟಿವಿಟಿ. ಎಕ್ಸಸೈಸ್ ಪರ್ಟಿಕ್ಯುಲರ್ಲಿ ಆಕ್ಟಿವಿಟೀಸ್ ದ್ಯಾಟ್ ಇನ್ವಾಲ್ವ್ ಕೋಆರ್ಡಿನೇಷನ್ ಆ್ಯಂಡ್ ಸ್ಟ್ರಾಟೆಜಿಕ್ ಥಿಂಕಿಂಗ್ ಸಚ್ ಆಸ್ ಸ್ಪೋರ್ಟ್ಸ್ ಎನ್ಹ್ಯಾನ್ಸಸ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟೀಸ್ ಆ್ಯಂಡ್ ಕ್ರಿಯೇಟಿವಿಟಿ. ಸ್ಟೂಡೆಂಟ್ಸ್ ಹೂ ಎಂಗೇಜ್ ಇನ್ ಟೀಮ್ ಸ್ಪೋರ್ಟ್ಸ್ ಆರ್ ಆಕ್ಟಿವಿಟೀಸ್ ದ್ಯಾಟ್ ರಿಕ್ವೈರ್ ಕ್ರಿಟಿಕಲ್ ಥಿಂಕಿಂಗ್ ಡೆವಲಪ್ ದೇ ಕೆಪಾಸಿಟಿ ಟು ಸ್ಟ್ರಾಟಜೈಸ್ ಆ್ಯಂಡ್ ಥಿಂಕ್ ಔಟ್ಸೈಡ್ ದ ಬಾಕ್ಸ್. ದಿಸ್ ಹ್ಯಾಸ್ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ಸ್ ನಾಟ್ ಓನ್ಲಿ ಫಾರ್ ಅಕಾಡೆಮಿಕ್ ಸಬ್ಜೆಕ್ಟ್ಸ್ ಲೈಕ್ ಮ್ಯಾಥ್ ಆರ್ ಸೈನ್ಸ್, ಬಟ್ ಆಲ್ಸೋ ಫಾರ್ ಕ್ರಿಯೇಟಿವ್ ಸಬ್ಜೆಕ್ಟ್ಸ್ ಲೈಕ್ ರೈಟಿಂಗ್, ಆರ್ಟ್ ಆ್ಯಂಡ್ ಮ್ಯೂಸಿಕ್. ಸ್ಟೂಡೆಂಟ್ಸ್ ಟುಡೇ ಫೇಸ್ ಇನ್ಕ್ರೀಸಿಂಗ್ ಲೆವೆಲ್ಸ್ ಆಫ್ ಅಕಾಡೆಮಿಕ್ ಆ್ಯಂಡ್ ಸೋಷಿಯಲ್ ಪ್ರೆಷರ್ಸ್. ಎಕ್ಸಾಮ್ಸ್, ಡೆಡ್ಲೈನ್ಸ್, ಪಿಯರ್ ರಿಲೇಶನ್ಶಿಪ್ಸ್ ಆ್ಯಂಡ್ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್ ಕ್ಯಾನ್ ಲೀಡ್ ಟು ಹೈ ಲೆವೆಲ್ಸ್ ಆಫ್ ಸ್ಟ್ರೆಸ್ ಆ್ಯಂಡ್ ಎನ್ಸೈಟಿ. ಫಿಸಿಕಲ್ ಎಕ್ಸಸೈಸ್ ಈಸ್ ಆನ್ ಎಫೆಕ್ಟಿವ್ ಟೂಲ್ ಫಾರ್ ಮ್ಯಾನೇಜಿಂಗ್ ದೀಸ್ ಮೆಂಟಲ್ ಹೆಲ್ತ್ ಚಾಲೆಂಜಸ್. ಎಕ್ಸಸೈಸ್ ಟ್ರಿಗರ್ಸ್ ದ ರಿಲೀಸ್ ಆಫ್ ಎಂಡೋರ್ಫಿನ್ಸ್, ದ ಬಾಡೀಸ್ ನ್ಯಾಚುರಲ್ ಮೂಡ್ ಎಲಿವೇಟರ್ಸ್, ವಿಚ್ ಹೆಲ್ಪ್ ಟು ರಿಡ್ಯೂಸ್ ಸ್ಟ್ರೆಸ್ ಆ್ಯಂಡ್ ಪ್ರೊಮೋಟ್ ಅ ಸೆನ್ಸ್ ಆಫ್ ವೆಲ್ಬೀಯಿಂಗ್. ಎಂಗೇಜಿಂಗ್ ಇನ್ ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ ಹೆಲ್ಪ್ ಸ್ಟೂಡೆಂಟ್ಸ್ ಕೋಪ್ ವಿತ್ ದ ಡಿಮ್ಯಾಂಡ್ಸ್ ಆಫ್ ಸ್ಕೂಲ್ ಲೈಫ್ ಇನ್ ಅ ಹೆಲ್ತಿ ಆ್ಯಂಡ್ ಪ್ರೊಡಕ್ಟಿವ್ ವೇ. ಪಾರ್ಟಿಸಿಪೇಷನ್ ಇನ್ ಸ್ಪೋರ್ಟ್ಸ್ ಆರ್ ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ ಫೋಸ್ಟರ್ಸ್ ಅ ಸೆನ್ಸ್ ಆಫ್ ಅಕಾಂಪ್ಲಿಷ್ಮೆಂಟ್ ಆ್ಯಂಡ್ ಬಿಲ್ಡ್ಸ್ ಸೆಲ್ಫ್ ಕಾನ್ಫಿಡೆನ್ಸ್. ವೆನ್ ಸ್ಟೂಡೆಂಟ್ಸ್ ಅಚೀವ್ ಗೋಲ್ಸ್ ಇನ್ ಫಿಸಿಕಲ್ ಆಕ್ಟಿವಿಟೀಸ್ ಸಚ್ ಆಸ್ ಇಂಪ್ರೂವಿಂಗ್ ಅ ಪರ್ಸನಲ್ ರೆಕಾರ್ಡ್ ಇನ್ ರನ್ನಿಂಗ್ ಆರ್ ಸ್ಕೋರಿಂಗ್ ಇನ್ ಅ ಟೀಮ್ ಗೇಮ್, ಇಟ್ ಎನ್ಹ್ಯಾನ್ಸಸ್ ದೇಯರ್ ಸೆಲ್ಫ್ ಎಸ್ಟೀಮ್. ದಿಸ್ ಬೂಸ್ಟ್ ಇನ್ ಸೆಲ್ಫ್ ಕಾನ್ಫಿಡೆನ್ಸ್ ಆಫನ್ ಕ್ಯಾರೀಸ್ ಓವರ್ ಇನ್ ಟು ಅದರ್ ಏರಿಯಾಸ್ ಆಫ್ ಲೈಫ್ ಇನ್ಕ್ಲೂಡಿಂಗ್ ಅಕಾಡೆಮಿಕ್ಸ್ ಆ್ಯಂಡ್ ಸೋಷಿಯಲ್ ಇಂಟರಾಕ್ಷನ್ಸ್. ಫಿಸಿಕಲ್ ಫಿಟ್ನೆಸ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಆಲ್ಸೋ ಇಂಪ್ರೂವ್ ಬಾಡಿ ಇಮೇಜ್ ವಿಚ್ ಈಸ್ ಕ್ರೂಷಿಯಲ್ ಡ್ಯೂರಿಂಗ್ ಎಡೋಲೆಸೆನ್ಸ್.
ಅಟ್ಟ

ವಂಜೀತು ಲಾಮಸ್ಕಂದಿನಾತ ನಿರ್ಮಲದ ಲಂಕೆದ ಬೀದಿದುದ್ದಗುಲ ರಡ್ಡು ಮೈಟೆಲ ಸಾಲು ಪತ್ತು ದೊಂಜೆಡ್ಡೆಡ್ದೊಂಜಿ ಮಲ್ಲ ಮಗ ಸಾಲೆ.

0: ಗೊಂಡೆ ಸೇಮಂತಿಗದ ಬಿತ್ತುಲುಳು
1: ಮಾಮನ ದಾನೆ ಪೂತಂಗಡಿ ಮಿನಿ ಪಾಡ್ನೆಟ್ಟುಲ್ಲರ ದಾನೆ
0: ಓ ಸತೀಸೆ ಬತ್ತೇನ ಅತ್ತಿ ಅಂಗಡಿದ ಸಂಗತಿ ಬೇತೆ ಇತ್ತೆ ಬೇತೇನೆ ಇಸೆ ಸೌಂಡ್ ಕುಸುಮಾಪುರ ತಾಯಿ ಅಟ್ಟನೆ ಮಲ್ತು ನಿತ್ತಲ್ಲಿ
2: ಸತೀಶ್ ಅಣ್ಣ ವಿಷಯದಾದ ಪಂಡ ಒಂಜ ಅತ್ತು ಪೂತದ ಇಸು ಪತ್ತೊಂಬೈದೆ ಇತ್ತೆಂತು ಮರೆಯಲ್ಲ ಶುರುವಾಂಡೆ ಅಲ್ಪ ಅಲ್ಪ ಇತ್ತನ ದೋಸ್ತನಕ್ಲೆಲ್ಲಡೆ ಪೋದು ಪುನಃ ಒಂದು ವೇ ಬೇಲೆ ಪೂತ ದೈತ ಗೆಲ್ಲ ಕನಪುನೆ ಪೂತ ದೈನ್ ಪತ್ತೊಂಬರ್ಪುನೆ ದೈತ ಬಿತ್ತು ಪತ್ತೊಂಬರ್ಪುನೆ ಒಂದು ವೇ ಅಂಡ್ ಬೇಲೆ ಸುಮಾರು ಪೂತ ದೈಕುಲು ಬತ್ತದು ಜಾಲಡು ಬೂರ್ದ ವಿಷಯದಾದ ಪಂಡ ಕೆಲವು ಪೂತ ದೈ ಒಂದೆ ಹೆಂಗು ಗೊತ್ತು ಸತೀಶ್ ಅಣ್ಣ ಇತ್ತೆ ತುಲ ಯಾರದಾದ ಗೋರಂಟೆ ಪುರ ಪಂಡೇರು ಅವು ಪುದರ್ ಪನ್ನಾಗ ನೆನಪಾಕೊಂಡು ಎಲ್ಲೇ ಪುನಗ ಅಮ್ಮ ಪುರವೇನ ಕಟ್ಟದು ಮಂಡೆಡ್ ಮುಡಿತು ಪೋಂದಿತ್ತ ಇತ್ತೆ ಆಯ್ತ ದೈ ಅಂಚ ಉಂಡು ಕೇಂಡ ಮಾತ್ರ ಹೆಂಕ ನೆನಪಿಜ್ಜಿ
0: ಅದೇ ಕೆಲವು ದೈಕಲ ಗುರ್ತಾಯಿ ಕೂಡ ಅಂಡ ಇತ್ತೆ ದಾಸ ಅಣ್ಣ ಅಂಡಿ ತೈಟ್ ಪುರ ಎತ್ತೆ ಇಂಜ ಕಸಿ ಕಟ್ಟದ್ರೆ ಬೇತ ಉಂಡು ಬೊಕ್ಕ ಇಂಜಿನ ಒಂಜಿ ಕೆಂಪು ದ ಬೇತೆ ಬೊಲ್ತು ದ ಬೇತೆ ಒಂಜಿ ಮಿಸಿರ ಕಲರ್ ದ ಬೇತೆ
2: ದಾಸನ ಪೂಟ್ಟು ಅಚ್ಪತ್ತೊಂಜಿ ನಮ್ಮನೆ ದಾಸನ ಪೂಕುಲುಲ್ಲಗೆ ಸತೀಶ ಅಣ್ಣ
1: ಬೇತೆ ಬೇತೆ ಬಣ್ಣದನ
2: ಬಣ್ಣದ ಬೊಕ್ಕ ತೂಯರೆಲ್ಲ ಬೇತೆ ಬೇತೆ ನಮ್ಮನೆ ಕೆಲವು ತುಲೆ ಮುದ್ದ ಇಪ್ಪುನ ಕೆಲವು ಇಪ್ಪುನ ಕೆಲವು ಐನೇ ಸಲದ ಇಪ್ಪುಂಡು
0: ಅವು ಪೂರ ಈ ಪೂತದಾಯ್ತ ಮೆಕ್ಕಲೆಗೆ ಆಂಡ ಅವು ಇತ್ತ ಬಾಲೆಲ್ಲ ಮುರಣಿ ಅಕಾಲ ಹೊಂದಿತ್ತಲ್ಲ ಒಂದು ಪೂತದಾಯ್ತ ಎಂಚಿನತ ಎಂಚಿನತ ಅಜ್ಜರದ ಅದೊಂದು ಅಪ್ಪಡನೆ ಕೇಂಡು ಮಗ್ಗ
1: ಅಂತ ನಮಕ್ ಫಲವಸ್ತುದ ಪುರ ದೈ ನಂಡ ಒಂದ ಕುಸುಮಕ್ಕ
2: ಅವುಲ ಆವೇ ಇತ್ತೆ ಬೊಕ್ಕ ಬೇಗ ಬೇಗ ಫಲ ಬುಡ್ಪುನ ದೈಕು ಪುರ ಬರ್ಪುಂಡತ್ತೆ ಸತೀಶ್ ಅಣ್ಣ ತುಂಬಾ ಅಂಡ ಒಂಜಿ ಕುಕ್ಕುದ ದೈ ಒಂಜಿ ಪೆಲತ ದೈ ಪುರ ನೆಂಡ ಒಂಜಿ ಪಾತ್ರೆ ಇತ್ತುಂಡು ನಡ್ನಕ್ಲೆಗ ಅವು ತಿಕ್ಕು ಜೀಪಂಡು ದೈ ಪಂಡ ಫಲ ಬಂದಾಗ ಆತು ವರ್ಷ ಆಪುಂಡು ಒಂದು
0: ಅದೊಂದು ಎಂಚ ಗೊತ್ತುಂಡ ಸತೀಶ ನಮ ಫಲ ನಮಕ್ ತಿಕ್ಕು ಜಿಂದು ಪಂಡ್ಪುನ ಒಂಜಿ ಎಂಜಿ ನಿರಾಸೆ ಉಪ್ಪರೆ ಬಳ್ಳಿ ಇನ್ನತ್ತ ಒಂಜಿ ಫಲ ಎಂಕ್ಲ ಪಿಲಿಗಳ ತಿಕ್ಕು ಅತ್ತ ತಿಕ್ಕುಂಡತ್ತ ಅಂದ್ರೆ ನಮ ಸಂತೋಷ ಎನ್ನು ಆಯೆ ಪಣ್ಣಗ ಸತೀಶ ಇತ್ತ ದಾನೆ ಬಣ್ಣಗ ಇತ್ತೆ ಇಂಚಿನ ಒಣ ಮಹೋತ್ಸವದ ಪುರ ದಿನಕುಲ ಸಪ್ತಾಹ ಅಂದ ಪುರ ಆಚರಿತೊಂದು ಉಂಡು ಅಪಗ ದಾನೆ ಬಣ್ಣಗ ನಮಗೆ ಈ ಪುರ್ತು ದಾಂಡಲ್ಲ ಅವತ ಬಗ್ಗೆ ಅಂತ ಜಾಗೃತಿ ಮೂಡದು ಜೋಕ್ಲಡ ಜವನರಡ ಪುರ ಒಂಚೂರು ಇತ್ತ ಸತೀಶಗಳ ಒಂಜಿ ಕಟ್ಟ ಆಗುದು ಎಂಜಿನ ದೈತ ಪುರ ಗೆಲ್ಲ ಪುರ ಕೊರೋಡು ಆಯ್ಲ ಪಕ್ಕಡೆ
1: ಇರು ಪಂಡಿನ ಸರಿ ಆಂಡ ಇರು ಪಂಡರತ್ತ ನಮಕ್ ಫಲ ತಿಕ್ಕುಂಡ ಇಜ್ಜ ಪಂಡದ ನಿರಾಸೆ ಒಪ್ಪಂದ ನಡೋಡು ಪಂಡದು ಇತ್ತ ಯಾ ನಡಿನೇನು ಎನ್ನ ಪುಲ್ಲಿ ಅಲ್ಲೂ ಕಡುಪು ಜರಿಂದು ಆಗ್ಯಾರಂಟಿ
0: ಅತ್ತ ಅಂಚ ಪೂರ ನಮ ಉರುಂಟಿ ಮಾತ್ರೆ ಬಲ್ಲಿ ದಯ ಬಣ್ಣ ಅಕ್ಕಲಿ ಕಡುಪಾಟ ಅಡ ಕಡುಪು ನಾಟ ಅವು ಏತೋ ಜನಕಗಳಿಗೆ ಫಲ ಬೊಕ್ಕ ಒಂಜಿ ಪಾತ್ರೆ ಉಂಡು ತೆರಿನಾಗಲಿ ಪಂತೇರಿ ಅವು ಸತೀಶಾಗ ಗೊತ್ತು ಈ ಪುರ

0: ஓதுனே பண்ட ஒஞ்சி பித்துடு ஏத்து மரா குழாப்ப அந்த பணியார பல்லாண்டு ஒஞ்சி மராட்டாப்புனா ஒஞ்சி பித்துல கேனே போல அத்த பலா பந்தில கேனே போல அண்ட ஒஞ்சே பித்துடு ஏத்து மரா குழாப்பா அது சந்தானபுர அபிவிருத்தி ஆதாது ஏதோ தை குழாப்புண்டு அயின் பூர நம என்னது ஒஞ்சி நீ கெலவுது எட்டே ஒஞ்சி பித்த எட்ட அல்மாதா பூரனே நம்ம ஒருத்தொந்து வரோடு
1: புக்க கெலவைட்டு பூரா பல வஸ்து பர்ப்புனேன் மாத்திர தூண்டா வந்து சத்தீச்சண்ணா கெலவு தைக்குலு மரக்குலு பூரா ಮಲ್ಲಾಂಡ ಬುಲೆಂಡ ಅವು ಮಣ್ಣುಗೇತು ಫಲವತ್ತತೆ ಕೊರ್ಕೊಂಡು ಮಣ್ಣುಗಡು ನೀರೆಂಚ ಒಯ್ತು ಪತ್ತದುಂಡು ಐಂತ ಮಿತ್ತಲ ಮುಂದಾಪುಂಡು ಯತೆ ಸತೀಶಣ್ಣ
2: ಬೊಕ್ಕ ಎಂದು ಐಟ ಎಂಚಿನ ಪನ್ಪುನು ಈ ಆಕ್ಸಿಜನ್ ಕೊರ್ಪುಂಡ
0: ಪಣಿಯರ್ ಒಂಚೂರು ದಮ ಎಟ್ಲ ಕಾಂಡಿ ಅವು ಸತೀಶನೇ ಪನ್ನೋಡು ದಯವಂಡ ಈ ಆಕ್ಸಿಜನ್ ಇಂಜ ಆಮ್ಲಜನ ಕೊಡ ಅವು ಇತೆ ನಮ ಇತೆ ದೇವಸ್ಥಾನಗ ದೇವಾಲಯ ಪೋಪಾತನ ಕೆಲವು ತಿಳಿ ಕಟ್ಟಲು ಉಪ್ಪುಂಡು ಅತ್ತ ಸಗಟ್ಟೆ ಉಪ್ಪುಂಡು ಅತ್ತನ ಕೆಲವು ನಮ್ಮ ಅರ್ತಿದಾಮಾರ ಬಿಡಿತ ಕೆಲವು ಎಂಕಲ ಪೂರ ಪಣ್ಪುಂಡು ಅವು ಎಂಚ ಅಂದ್ರೆ ತೆರಿಯ ನಾನು ಅರ್ತಿದಾಮಾರ ಇತ್ತ ನೀಲದ ಒಂಜಿ ಜಲಾಮೂಲ ಉಪ್ಪುನ ಸಾಧ್ಯತೆ ಉಂಡು ಪಂಡದು ಇತ ಅತ್ತ ಸದಾಮಾರಟ ಬಗ್ಗೆ ಪುಲಿತಾಮಾರ ಪುಲಿತಾರ ಇಲ್ಲ ಕೈ ತಲ ನಾಡು ಪೂಜೆ ರತ್ತ ಅವು ಕೆಲವುದಾಗೆ ರಾತ್ರಿನೇ ಪೂರ ಎಂಜಿನ ಇಂಗಾಲದ ಡೈಆಕ್ಸೈಡ್ ಆಕ್ಸಿಜನ್ ಪೂಟ ಅವು ಪೂರ ಎಂಜಿನ ಬುಡುಗಾಡೆ ಮಾಡ್ಬಿಡ ಬೊರ್ತು ಉಂಡು ಗೇತ
2: ಬೊಕ್ಕ ಈ ದೊಂಬುದ ಪೊರ್ತುಗು ಇರೆಗ್ ನೆರೆಲ್ ಕೊರ್ರೆ ಮರತ ನೆರೆಲ್ ಬಾರಿ ಸಂಪುದ ದನ್ಪಾರಿ
1: ಅವುಲಾಂದ್ ಆಂಡ ಇತ್ತೆ ಅಂಚ ಸಂಪು ಕೊರ್ಪುನ ಮರಕ್ಕಲು ಪುರ ಓಲ್ ಉಂಡು ಸತೀಶ್ ಅಣ್ಣ ದುಂಬು ಪುರ ಮಾರ್ಗದ ಬರಿಟು ಪುರ ಏತು ಮರಕ್ಕಲು ಇತ್ತ
0: ಅತಿ ಇತ್ತೆ ಆನ್ನು ಪಾನ್ಪಡೆ ದುಂಬು ಒಂಜಿ ಪೆಳ್ಳತ್ತ ಮರ ಇತ್ತನ ಜಾಲ್ದ ಕೋಡಿಟ್ಟು ಐತ ಅಡಿಟ್ಟು ಎಂಕಿಲ ಗೊಬ್ಬುದು ಕುಲೊಂದು ಪುರ ಎಂಚಿನ ಪುರ ಮಲ್ತ ಇತ್ತೆ ಎಂಚ ಆಯ್ತ ಕುಸುಮ ಅಮರ ಎಂಜಿ ದೈ ಕೊಳ ಆಯ್ತಲ್ಲ ಅವು ಎಂಜಿನಾಗೆ ನಮ್ಮ ಒಂಜಿ ಮೂಜಿ ಕುಕ್ಕುದ ಅದು ಉದ್ದಾ ಪೂಜೆ ಐಟು ಪಳ ಬರ್ದು ಬರ್ಪುಟತ್ತ
2: ಅತು ಇತ್ತೆ ದುಂಬುಲ ನಮ್ಮ ಸಾಲೆ ಡಿಪ್ಪುನಾಗ ಪುರ ಈ ವನ ಮಹೋತ್ಸವದ ಪುರ್ತುಗು ದೈ ಪುರ ನಡೊಂತ ಪ್ರತಿ ವರ್ಷ ದೈ ನಡೊಂತ ಬಕ್ಕ ಅವೇ ಜಾಗ ನಡೊಂತ
0: ಅತ್ತ ಅವು ಎಂಚಾ ಪಣ್ಣಗ ಸತೀಸೇ ಪಣ್ಣ ಈ ಜೋಕುಲು ಪುರ ಕೆಲವು ಪಕ್ಕಡೆ ಬಿತ್ತರ ನಡೆದ ಬಕ್ಕ ತೂಪು ಜಾಯಿನ ದಾನೆ ಪಣ್ಣ ದೈ ಐನು ದೈ ನಡೋಡು ಬಕ್ಕ ದಿನಾಲ ಐನು ತೂವೋಡು ನಮ್ಮ ಜ್ಞಾನಪುರ ಇಂಚಿನ ಪುರ ಕೆಲವು ಒಕ್ಕು ಹೋಗುದು ತೆರೆಯೋಣ್ಣೆ ದಯ ಪಣ್ಣಾಗ ಇತ್ತ ನಮ್ಮ ಎಂಜಿನ ದೈ ಪುರ ನಂಡ ದೈಟ್ಟು ನಮಕ್ ಎಂಜಿನ ಆರೋಗ್ಯಗೂ ಕೆಲವು ಬಡಾಪಣ ಅಂಶಲು ಇತ್ತ ಆಕ್ಸಿಜನ್ ಬಂಡೆ ಬಕ್ಕ ಆ ದೈ ಎಲ್ಲೆಗಾಣ ಬೇತೆ ಬೇತೆ ರೀತಿಡು ನಮಕ್ ಎಂಜಿ ನಮ್ಮ ಎಂಜಿನ ಇತ್ತ ಪುರ ಜಾಗತಿಕ ತಾಪಮಾನ ಅಂದು ಪುರ ಅವಣ್ಪತ್ತ ಐಟು ಲವ್ ಬಾರಿ ಒಂಜಿ ಐತ ಪಾತ್ರ ಉಂಡು ಗೇತ ಇಜ್ಜಿನ ಇಂಚನೆ ಆಪುನೆ ಬರ್ಷ ಹೆಚ್ಚು ಗಮ್ಯ ಆಪುನೆ ನಮಕ್ ಈ ಕೆಲವು ಇತ್ತ ಪನ್ಪೇರತ್ತ ಇತ್ತೆ ಹವಾಮಾನದ ನೆಟ್ಟು ಪುರ ಕೆಲವು ನೆಲಟ್ಟು ಪುರ ದೈತಲ ಮಣ್ಣು ಎಂಜಿನ ಆಯ್ತ ಬೇರು ಬೋಂಡನೆ ನೆಲನ್ನು ಗಟ್ಟಿ ಪಾತ ಉಂಡು ಮಣ್ಣು ಸಡಿಲಾದ ಗುಡ್ಡೆ ದರಿವುನೆ ಜರಿವುನೆ
1: ಬಂದು
2: ಬಕ್ಕ ಬುಲೆದಿನ ಮರನ್ ಪೊಕ್ಕಡೆ ಪೊಕ್ಕಡೆ ಕಡುಪು ಲೆಕ್ಕಲ್ಲ ಇಜ್ಜತ್ತ ಫಾರೆಸ್ಟ್ ದಕ್ಕಲ್ ಬುಡುಪುನ್ಲ ಇಜ್ಜಿ
0: ಅತ್ತ ಅವು ದಾಯ ಪಣ್ಣಗ ಈ ಕಾನೂನು ಬರ್ಬುಣೆ ದಾಯಗ ಪಣ್ಣಗ ನಮ್ಮ ಪೂರ ವಿಪರೀತ ಮಂತು ದಾತು ನಿಯಂತ್ರಣ ಮಾಡ್ಬೋಡತ್ತ
1: ಅವಂದು ಬೊಕ್ಕ ದೈ ನಡ್ಪುನೆ ಒಂದು ಒಟ್ಟಾರೆ ದೈ ನೆಡ್ರಲ್ಲ ಆ ಪೂಜಿ ಬೊಕ್ಕ ಕೆಲವು ಅವರ ದಾದಾಪುನ್ ಗೊತ್ತುಂಡೆ ಸತೀಶನ ನಮ್ಮ ಬಿತ್ತಿಲ್ದೇ ಕೆಲವು ನಮಕ್ ಬೋಡಾಪುನ ದೈ ಕುಲು ಪುರ ಇಪ್ಪುವ ಆಯ್ತ ಗುರ್ತನೇ ನಮಕ್ ಇಪ್ಪುಜಿ
0: ಅವು ಎಂಚ ಆತನ ಬಣಿತೆ ಏನ ಇಲ್ಲಡೈತೆ ಅಂತ ಕಮ್ಮಿ ಅದು ಇಂಚಿಗೆ ಕುಡ್ಲಾಗೆ ಬರ್ಪಣ ಸುರದಿ ಇತ್ತ ಎಂಕಲ್ ಅಲ್ಬಾ ಬಿತ್ತಲಿಡ ಪುರ ಅವು ಎಂಜಿನ ಚಕ್ರಮುನಿ ಸೊಪ್ಪು ವಿಟಮಿನ್ ಸೊಪ್ಪು ಅಲ್ಲ ಅವು ಏತಿ ಇತ್ತ ದಾನೆ ಐಟ ಪುರ ಬೊಡ್ಚಾದನ ಕೆಲವು ಇಂಚಿನ ಬಲ್ಲಿಲು ಅವೊಂದು ಪುರ ಬತ್ತದು ನೇನು ಅವು ಎಂಜಿನ ಆಕ್ರಮಣ
1: ದುಂಬು ಪುರ ವಿಟಮಿನ್ ಮಾತ್ರ ಪುರ ಓಲಿತ್ತುಂಡು ಸತೀಶ್ ಅಣ್ಣ ಇಂಚಿನ ಐಕ್ ವಿಟಮಿನ್ ತಪ್ಪುಂದು ಪುದರ್ ಬರ್ತನೇನೆ ಅಂಚ ಐಟ್ ಎಡ್ಡೆ ವಿಟಮಿನ್ ಉಂಡು
2: ಅತಿತ್ತೆ ನಿಕುಲು ದೈಪು ನಡ್ಪುನ ಪುರ ಪನಂದುಲ್ಲರು ಸರಿ ನಿಕುಲು ಅಲ್ಲಿಡ ಜಾಗ ಉಂಡು ನಡ್ಪರಪ್ಪ ಎಂಕುಲು ಸಿಟಿ ತಕುಲು ದಾದ ಅನ್ಪೋಡು ಓಲ್ ನಡೋಡು ಎಂಕುಲು
0: ಇಂದು ಪಣ್ ಪೇರು ಮಾತೆ ಸಿಟಿ ಇಟ್ಟು ದಾನೆ ಅನ್ಬಿಟ್ಟು ಸಿಟಿ ಇಟ್ಟು ನಿಕುಲ್ ಐತ ಪುರ ಎತ್ತು ಜನ ಉಂಡು ಸತೀಶ ಎಂಜಿನ ಟ್ಯಾರೇಸು ಕೃಷಿ ಮಾಡ್ಬೇರಿ ಐಟ ಈ ಭೂತ ದೈ ಒಂಜೊಂಜಿ ದೈ ಅತ್ತು ಎಂಚಿನ ಐಟ ಬೋಡಾಪುನ ತರಕಾರಿ ಮಂತದ ಮಾರದು ಲಾಭ ದೆಪ್ಪುನ ಎತ್ತು ಜನ
2: ಅಂಚಲ ಉಂಡ ಬಗಂಡ
1: ಇರೇನ ಇಲ್ಲಡ ಎಂತ ಟೆರೆಸ್ ಉಂಡು ಸತೀಶ್ ಅಣ್ಣ ಈ ರೊಂಜಿ ಮಲ್ತು ತೂಲೆ ಆಪ್ ಉಂಡ
0: ಸತೀಶೇ ಮನಸ್ಸು ಮನ್ಪೊಡಿ ಬಕ್ಕ ಇಂಕ ಗೊತ್ತು ಜಯ ಪಂಡ ದಬಿಸಿ ಸಿಡೆ ಉಳ್ಳೆ ಐ ಪಂಡದ ಒಂಚೂರು ಪಂಡದ ಅಕಲ್ಡೆ ನಿಧಾನ ಮಂತದ ಮುಳ್ಪ ಈ ಕೆಲವದ ಇತ್ತ ಇತ್ತ ಪೊರ್ತು ಸರಿ ಆಯ್ನ ನಾನು ಇತ್ತ ಬರ್ಷ ಬತ್ತದ ಭೂಮಿ ಪುರ ಅದಾಂಡ್ ಭೂಮಿ ಬಿಡ್ಲೆ ನೀ ಇತ್ತ ಟ್ಯಾರಿಸ್ ಒಂದ್ ಅಂತ ಮಣ್ಣು ಒಂಜಿ ಒಂಜಿ ಅಡಿ ತಾತ ಟ್ಯಾರಿಸ್ಗೆ ಮಣ್ಣು ಪಾಡ್ದ ಅಲ್ಪಣೆ ಕಿರಿಸ್ ಏ ಬೊಕ್ಕ ಟ್ಯಾರಿಸ್ ದನೆಟ್ಟು ಕಂಡ್ರಣೆ ಮಂತದವರಿಗೆ
1: ಬೊಕ್ಕ ಬೊಕ್ಕ ಇರೇಗ ಐಕ್ ಬೋಡಾಯ್ನ ಎಡ್ಡೆ ಮಣ್ಣು ಬೋಡಾಂಡ ಸತೀಶ್ ಅಣ್ಣ ಎಂತ ಈ ಮಾಮಣ್ಣ ಬರ್ಪಿಯಾರ ಪೋಪೇರಿ ಊರುಗು ಅಲ್ಪ ಇತ್ತೆ ತೋಟಡ್ ಪುರ ಮುದೇಲ್ ಬುಡ್ಪಾಯರ ಒಂದು ಪೊರ್ತಾಂಡ್ ತುಲೆ ಮುದೇಲ್ ಬುಡ್ಪಾವುಡು ಮರ್ದ ಬುಡೋಡು ಕಂಗಗು ಪುರ ಐಕಂದು ಪೋಪುನಾರು.

0: ಈರ ಮಿನಿ ಪೋಯರ್ ಅಲ್ಪ ಎಡ್ಡೆ ಮಣ್ಣು ಒಂದು ಎಂತು ಮಾಮಣ್ಣ ಪನ್ವೀರ್
1: ಇದೆಲ್ಲ ಲಾರಿ ಟೆಂಪೊಂಡ್ರೊಂದಿ ನಿನ್ನ ಕಾರ್ ರಡ್ ರಡ್ ಗೋಣಿ ಕೊಣ ತಿಂಡಲ್ಲ ನಿಕ್ ಆಪ್ ಟೆರಸ್ಗೆ ಬಾಡಿ
0: ಅಂಚ ಬಂದಿರೇನ ಹೊಸ ಕಾರ್ ಮಿನಿ ಕೊನೋಡ್ಚಿ ಸತೀಶ್ ಅಣ್ಣ ಮಾಮಣ್ಣನ ಪಾತ್ರಕ್ಕೆಂದು
2: ಅವು ನಿಜ ಹೊಕ್ಕ ಕಾರ್ ದೇಕುನೇ ಮಲ್ಲ ಬೇಲೆ ಅಂಚ ಐತೆ ಒಪ್ಪಕಂಡ ಮಣ್ಣ ಅಂಚ ತಿಕ್ಕೊಂಡು ಬೊಕ್ಕ ದೈ ಓಪಾಡು ಎಂಚಿನ ಅವ್ ನಿಕ್ಕುಲು ಏ ಪನೋಡು ಎಂಕ್
1: ಅತಿ ನಮ್ಮ ಇತ್ತು ನಾ ದೈಕುಲು ನಮ್ಮ ಕೆಲವು ಕೊರಕ ಬೊಕ್ಕ ಐತೆ ನಿಕ್ಕ ಎಂಚಿನ ಬಣ್ಣ ಎಲ್ಲಿಲ್ಲ ದೈಕುಲು ಎಂಚಿನ ಪೇರಂಗ ಇದ ಉಪ್ಪು ಚಿಕ್ಕುದ ಉಪ್ಪು ಕೆಲವು ಕುಕ್ಕುದ ಇಂಚಿನ ಪೂರ ದೈಕುಲನ್ನು ನಡುಂಡ ಬೊಕ್ಕ ಇತ್ತ ಪೂರ ಎಂಚ ಬಣ್ಣ ಇತ್ತೆ ಒಣ ಮಾಸದಿ ಬರ್ತು ಅರಣ್ಯ ಇಲಾಖೆ ದಕ್ಕಲ್ಲ ಪೂರ ವಿತರಣೆ ಮಲ್ಪುರಿ ಏನು ಪೂರ ನಿಕ್ಕ ಈ ನಾಲ್ವರು ಸುತ್ತು ನಿಕ್ ಗೊತ್ತಾಪಡ್ ಒಂಚೂರು ಅಂಚಿನ ಗುಬಣ ಕೊರೋಡಿ
0: ಅತ್ತೆ ಪೇರಳೆ ಚಿಕ್ಕು ಬಣ್ಣಗ ನೆನಪಾಂಡ್ ಮಾಮಣ್ಣ ಈ ಸತಿ ಆ ಒಂದಿದ ಅದೇ ರಂಬುಟಾನ್ ಆಯ್ತು ಒಂಜಿ ಎಡ್ಡೆ ಫಸಲು ತೋಜೋಡು ಸತೀಶ್ ಅಣ್ಣ ಒಲ್ಪ ತುಂಡಲ ರಂಬುಟಾನ್
2: ಒಂಜಿ
1: ಸಂಗತಿ ದಾನೆ ಬಣ್ಣ ಹೊರ ಕೆಲವು ಪ್ರಚಾರ ಬರೋನೆ ಫಸಲು ಬರ್ತದೆ ಒಂಜಿ ಅಂಚ ಪಂಡದ ನಮಲ ಇನ್ನೇ ಪಾರವಲ್ಲಿ ರುಮ್ಮು ಕುಟ್ಟುದ ಮಾತಲ್ ಒಂಜಿ ನಿಯಂತ್ರಣ ಇತ್ತಿನ ಮಾತಲ್ ಒಂಜ್ ಹತ್ತೊಂಜಿ ಬುಲೆ ಒಂಜಿ ವೈವಿಧ್ಯ ಬೋಡು ಎಂಜಿನ ಬೇತೆ ಬೇತೆ ಬುಲೆಕ್ಕಲು ನಮಡ ಇತ್ತಿನ ನಮ್ಮ ಬುಲೆಕ್ಕೆ ಯಾಪಲ ನಮಕದಲ್ಲ ತೊಂದರೆ ಅರೆಜಿ ತರಕಾರಿ ಮಲ್ಪು ಲತ್ತಣೆ ಬೆಂಡ ಈ ಮಣ್ಣೊಲಿ ಬಸಲೆ ಪಂಡಿನ ಪೇಂಟೆಗೆ
2: ಪೇಂಟೆಗೆ ಪಂಡಿನ ನಮಕ್ ಪಂಡಿನ ಕುಸುಮಕ್ಕ
1: ಅತಿ ನಿಕ್ಕಿಲ
0: ದೂರಾಲೋಚನೆ ಎಲ್ಲ ಉಂಡು ಸತೀಶ್ ಅಣ್ಣ
2: ದೂರಾಲೋಚನೆ ಎಲ್ಲ
0: ಉಂಟು
1: ಮುರಾಣಿ ಅಣ್ಣ ತೂಯಿನವು ಅಯ್ಯನ ಪಕ್ಕ ಪಾತೆರೆ ಪೂಜೆ ಅಲ್ಪ ಮಾರ್ಕೆಟ್ ಇಡುವಂತದ್ದು ತರಕಾರಿಗೆ ಪೂರ ಕೆರ ಅಂತಂತೆ ಅಲ್ಪ ತೂದು ಅಯ್ಯ ಅಜಪ್ಪು ತೂಪೆ ಆಯ್ತು ಪುರಿ ಉಂಡ ಅಂದು ಉಂಡ ಅಯ್ಯ ಇಲ್ಲಲೇ ಮಂತ್ನ ಇಲ್ಲ ತಮಕ್ಕಿಲ್ಲ ಒಂಜಿ ಪೇರ ಜನ
2: ಪಗಂಡ ಇವ್ರ ಪಂಡಿ ಲೇಖನ ಅಂತ ತರಕಾರಿ ಅಂತ ಪಾಡುವಯ್ಯನ್ ಬೊಕ್ಕ ಓ ತರಕಾರಿ ಪಾಡೋದಾದ್ರು ಮಾಮಣ್ಣೆ ಬಂದ್ಪೇರಿ
0: ಮಾಮಣ್ಣ ಪಂಡ ಮಾಮಣ್ಣನ ಇಷ್ಟ ತರಕಾರಿದ ಪಟ್ಟಿಲು ಮಾತ್ರ ಬರು ಸತೀಶ್ ಅಣ್ಣ ಈ ತುದ್ದ ಬರು ಬೊಕ್ಕ ಇರ್ ವಿಡೆ ಬಣ್ಣ ಬಂದಾಗ ಪತ್ತೊಂದಲ
1: ಬರೋಡಲ್ಲ ಸತೀಶ್ ಒಂಜ ಅಲ್ಪ ಐತೆ ಪೆಲಾಟ್ ಇಡತ್ತ ಐಟ್ ಪೂರ ಒಂಜ ಆಪು ಲೆಕ್ಕ ಎಂಜಿನ ಕೆಲವುದ ನೆಕ್ಕ ಪೂರ ಐಕ ಒಂದು ಒಂಜಾಯೇ ಮಲ್ಪೋಡ ಆಪುಂಡು
0: ಬೊಕ್ಕ ಹಿರೇಗೋಡೆ ಗಂಡಲ್ ವನ ಮಹೋತ್ಸವ ಪೋಯರ ಉಂಡ ಸತೀಶ್ ಅಣ್ಣ
2: ವನ ಮಹೋತ್ಸವ ಆಗುತ್ತೆ ಪೋಯರ ಇತ್ತು ಪನ್ನ ಕಲ್ಪ ನಮ್ಮ ನುಂಡತ್ತ ಯುವಕ ಸಂಘದ ಕುಲು ಆಕಲು ಒಂಜಿ ದೈ ನಡ್ಪು ನೆಟ್ಟುಲ್ಲೇರಿಗೆ ಅನಿ ಅಂಚಾದ ಐಕ್ ಐತ ಬಗ್ಗೆ ಒಂಜಿ ಪ್ರಚಾರ ಲಮನ್ ಪೊಡುವಂತೇರಿ
0: ಯುವಕ ಸಂಘ ಪನ್ನ ನೆನಪಾಂಡು ನಮ್ಮನ ಇಲ್ಲದ ಬರಿತ ಜವನೇರ್ ನಕಲು ಒಂಜಿ ಎಡ್ಡೆ ಬೇಲೆ ಮಲ್ತೊಂದುಲ್ಲಿರು ಸತೀಶ್ ಅಣ್ಣ ದೈ ನಡ್ಪುನೆ ಮಾತ್ರ ಅತ್ತು ಒಂಜಿ ದೈ ಒರಿ ಅಗಂದು ಒಂಜಿ ದೈ ಒರಿಯಗ ಪಂಡ ದೈ ಏರ್ ನೆಡ್ಪೆರ ಅಕ್ಕಲೆ ಆಯ್ತ ಪೋಷಣೆ ಮಲ್ಪೋಡು
2: ಓಹೋ
0: ಅವೇನಂತ ಐಕ್ ನೀರು ಪಾಡು ನೆರೆಗಾಲಡು ಪೂರ ಅಕ್ಕಲೆ ತೂಡು ಜವಾಬ್ದಾರಿ ಜಿಂಡ ದಾದಾಪು ಪಂಡ ದೈ ನಡ್ಪೆರು ಅಕ್ಕಲು ಬೋಪೆರು ವನ ಮಹೋತ್ಸವ ಮುಗಿಂಡು ದೈ ಅಂತೂ ಸೈಪುಂಡು
1: ಸೈಪುಂಡು ಅವೇ ಪಂಡೆ ನಮ ಐತ ಒಂಜಿ ನಂಡನ ಆತೆ ಯಾವಂದ ಐನ ದಿನಾಲ ತೂದು ಐಡ್ದು ಫಲ ದೆಪ್ಪುನ ಆ ಒಂಜಿ ಒಂಚಿನ ಗುಮಣಲ ನಮಕ ಬೋಡ ಐತ ಆರೋಗ್ಯ ಮುಖ್ಯ ಅಪಗ ಅವು ಆರೋಗ್ಯವಾಯಿನ ತರಕಾರಿಯ ಪರಂದುಕೊರ ನಮ್ಮ ಆರೋಗ್ಯ ಎಡ್ಡ ಆಪುಂಡು
2: ಅವೇ ಪನ್ನಗ ಐತ ಎಂಚಾತನು ಪನ್ನಗ ದೈ ನಡ್ದು ಐಕ್ ಎಂಚಿನ ಪನ್ಪುನು ಪೋಷಣೆ ಮನ್ಪೇರ್ ಏರ್ಲಿಜ್ಜೇರ್ ಅಂಡ ಬುಲೆ ದೆಪ್ಪುನಗ ಮಾತ ಬರ್ಪೇರ್
1: ಅಪೋಷಣೆ ಪಣ್ಣಗ ಇಂಕೊಂಜೆ ನೆನಪಾಂಡ ಇತ್ತೆ ಬುರ ಕೆಲವು ರಾಸಾಯನಿಕನೆ ಪಾಡ್ದು ಹೊರಗು ಪೆರ್ಚಿ ಕಟ್ಟದ ಬರ್ಬೋಣ ಅವು ಇತ್ತೆ ಐಕ್ ಬೋಡ ಇತ್ತೆ ವಿಜ್ಞಾನಲೇ ಬಂದ್ವಿ ಲಘು ಪೋಷಕಾಂಶ ಅಪೋಷಕಾಂಶ ಆಂಡ ಪೋಷಕಾಂಶ ನಮ್ಮ ಇತ್ತೆ ಎಂಕ್ಲೆ ಅಲ್ಲಿಟಾಂಡ ಬುರಕ್ಕಿದ್ದ ಗೊಬ್ಬರ ನಾವೊಂದು ಉಪ್ಪುಂಡು ಐನ ಪೂರ ತೆರಿಯೊಂದು ಬೋಡುತ್ತಾತೆ ಒಂಜಿ ಪರಮಾಣುಡು ಪಾಡುಡು ಎಚ್ಚ ಪಾಡ್ದು ಬುಲೆ ಹೆಚ್ಚ ದಪ್ಪ ಬಂಡ ನಿನ್ನ ಕಿರ್ಸಿಯ ಒಂಜಿ ದೈಪುರ ನಾಶ
0: ಅತೀತೆ ಪಾತೆರ್ದು ಪಾತೆರ್ದು ಸತೀಶ್ ಅಣ್ಣ ಬಸಳೆ ಪುಂಡಿ ತಿನ್ನೋಡು ಅಂಡ್ ಮಾಮಣ್ಣ ಅಂಚೆ ದಿಕ್ಕೇಳ್ ಅಲ್ಪ ಬಸಳೆ ಪುಂಡಿನ ಕೊದಿರದು ಇದು ಬೈದೆ ಇತ್ತೆ ಅವು ದಾದಾ ತಿನ್ನು ಗೊತ್ತು
1: ಯಾನ್
0: ಪತ್ತೊಂ ಬರ್ಪೆ ದಾದೆ ಲುಲಾಯ್ ಪೋದವೆ ಸರಿ
3: ಇದ ಮುಟ್ಟ ಚಾವಡಿ ಕಟ್ಟೆ ವಾರದ ಪಟ್ಟಾಂಗ ಕೇಂದರು ಪಾಲ್ ಪಡೆಯ ನಕಲು ಲತೀಶ್ ಪಾಲ್ದನೆ ಪ್ರವೀಣ್ ಅಮ್ಮೆಂಬಳ ಬೊಕ್ಕ ಅಕ್ಷತ ರಾಜ್ ಪೆರ್ಲಾ.

0: ತುಳು ಕಾರ್ಯಕ್ರಮ ಚಾವಡಿಕಟ್ಟೆ ವಾರದ ಪಟ್ಟಾಂಗ ಪ್ರಸಾರವಾಯಿತು.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಸಿನಿಮಾ ಹಾಡುಗಳಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಭಕ್ತಿ ಗೀತೆಗಳು ಅಷ್ಟೇ, ಒಂದಕ್ಕಿಂತ ಒಂದು ಮಿಗಿಲು. ಅಂಥವುಗಳಲ್ಲಿ

0: ಒಂದು ರಾಘವೇಂದ್ರ ಸ್ವಾಮಿ ಕುರಿತ ಭಕ್ತಿ ರಚನೆ, ವಾರ ಬಂತಮ್ಮ ಗುರುವಾರ ಬಂತಮ್ಮ.
1: ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ, ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ.
2: ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗ ತಾನ ಪಲ್ಲವಿ
2: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 8:45 ಆಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ, ಬಳಿಕ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಏ
1: ಆಕಾಶವಾಣಿ ಯುವವಾಣಿ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಸಮುದ್ರತ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

0: ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇರುವಂತಹ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರಿನ ಬಹುಮುಖ ಪ್ರತಿಭೆಯೊಬ್ಬರು ನಮ್ಮ ಜೊತೆ ಇದ್ದಾರೆ. ಇವರೇ ಸಮುದ್ಯತಾ. ನಮಸ್ಕಾರ ಸಮುದ್ಯತಾ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ, ಧನ್ಯವಾದಗಳು.
0: ಸಮುದ್ಯತಾ ಅವರೇ, ನಿಮ್ಮನ್ನ ನಾನು ಏನಂತ ಕರಿಬೇಕು? ಬಾಲ್ಯದಿಂದನೇ ಕಲೆಯ ಜೊತೆಯಾಗಿ ಬೆಳೆದಂತಹ ಸಂಗೀತಗಾರ್ತಿ ಅಂತ ಹೇಳಬೇಕಾ, ವಿಜ್ಞಾನವನ್ನ ಪ್ರೀತಿಸೋ ವಿದ್ಯಾರ್ಥಿನಿ ಅಂತ ಹೇಳಬೇಕಾ, ಅಥವಾ ಕಲೆಗೋಸ್ಕರ ಹಂಬಲಿಸ್ತಾ ಭರತನಾಟ್ಯವನ್ನ ಉಸಿರಾಗಿಸ್ಕೊಂಡಿರೋರು ಅಂತ ಹೇಳಬೇಕಾ, ಇಲ್ಲಪ್ಪ ಇವರು ಲೇಖಕಿ ಹೀಗೇನಾದ್ರೂ ಹೇಳಬೇಕಾ, ಇಲ್ಲ ಹೊಸದಾಗಿ ಉದ್ಯಮವನ್ನ ಆರಂಭ ಮಾಡಿರುವಂತಹ ಯುವತಿ ಹೀಗೆ ಹೇಳಬೇಕಾ? ಸಮಾಜಕ್ಕೋಸ್ಕರ ತುಡಿತ, ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿರುವಂತಹ ಜೀವ ಹೀಗೆ ಹೇಳಬೇಕಾ? ಏನಂತ ಕರಿಬೇಕು ನಿಮ್ಮನ್ನ? ಹೇಗೆ ನಾನು ನಮ್ಮ ಕೇಳುಗರಿಗೆ ನಿಮ್ಮನ್ನ ಪರಿಚಯ ಮಾಡಿಕೊಡ್ಬೇಕು?
1: ಥ್ಯಾಂಕ್ ಯು. ಐ ಥಿಂಕ್ ಇದೆಲ್ಲದನ್ನು ಸೇರಿಸಿ, ಸಂಗೀತ, ನೃತ್ಯ, ಬರವಣಿಗೆ ಎಲ್ಲದನ್ನು ಒಟ್ಟಿಗೆ ಸೇರಿಸಿ ನನಗೆ ಚಿಕ್ಕವಳಾದಾಗಿಂದ ಇದು ಇಂಟರ್ ಕನೆಕ್ಟೆಡ್ ಆಗಿ ಇವಾಗ ನಾನು ಅಂತ ಹೇಳ್ಬೋದೇನೋ.
0: ಹಾಗಾದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತನ್ಮಯರಾಗಿ ತೊಡಗಿಸ್ಕೊಂಡಿರೋರೇ ನಮ್ಮ ಸಮುದ್ಯತಾ ಅವರು ಅಂತ ಹೇಳ್ಬೋದಾ?
1: ಟ್ರೈ ಮಾಡ್ತಿದ್ದೀನಿ.
0: ಹಾಗಾದ್ರೆ ನಿಮ್ಮ ಬಗ್ಗೆ ನಮ್ಮ ಕೇಳುಗರಿಗೆ ನಾವಿವತ್ತು ಪರಿಚಯ ಮಾಡಿಸ್ಕೊಡ್ಬೇಕು ಅಂದ್ರೆ ಮೊದಲನೇದಾಗಿ ನಿಮ್ಮ ಬಾಲ್ಯಕ್ಕೆ ಹೋಗ್ಬೇಕು. 6ನೇ ವರ್ಷದ ಹುಡುಗಿಯಾಗಿದ್ದಾಗಿನಿಂದ ಶುರುವಾದ ನಿಮ್ಮ ಕಲೆಯ ಪಯಣದ ಬಗ್ಗೆ ತಿಳ್ಕೋಬೇಕು. ಹೇಗ್ ಶುರುವಾಯ್ತು ನಿಮ್ಮ ಕಲಾ ಜೀವನ?
1: ನಾನು 6ನೇ ವಯಸ್ಸಲ್ಲಿದ್ದಾಗ ಸಂಗೀತ ಪಾಠ ಶುರುವಾಯಿತು ನಂದು. ನನ್ನ ತಂದೆ ಕೂಡ ಕರ್ನಾಟಕ ವೋಕಲಿಸ್ಟ್, ಸೊ ಅವರು ಹಾಡ್ತಿದ್ದನ್ನ ಕೇಳಿ ಅವಾಗಲೇ ಆಸಕ್ತಿ ಹುಟ್ಟಿದ್ದು ನನಗೆ. ಆವಾಗ ನಾನು ನನ್ನ ತಂದೆ ಮೊದಲನೇ ಗುರುಗಳ ಹತ್ರ ನಾನು ಶುರು ಮಾಡಿದೆ, ಮತ್ತೆ ಅಜ್ಜಿ ಹೇಳ್ಕೊಡೋರು ಪಾಠನ. ಸೊ ಈ ಥರ ಫ್ಯಾಮಿಲಿಯಿಂದನೇ ಬಂದಿರೋದು ಸಂಗೀತ ನನಗೆ. ಹಂಗೆ 7ನೇ ವಯಸ್ಸಿನಲ್ಲಿ ಭರತನಾಟ್ಯ ಶುರು ಆಯಿತು. ಅಮ್ಮ ಕೂಡ ಭರತನಾಟ್ಯಂ ಆರ್ಟಿಸ್ಟ್, ಸೊ ಅದರಿಂದ ಭರತನಾಟ್ಯದಲ್ಲೂ ಆಸಕ್ತಿ ಹುಟ್ಟಿತು. ಸೊ ಎರಡೂ ಒಟ್ಟಿಗೆ ಕಲಿಯಕ್ಕೆ ಶುರು ಮಾಡಿದೆ ನಾನು.
0: ತಾಯಿ ಮತ್ತು ತಂದೆ ಇಬ್ಬರೂ ಕೂಡ ಕಲಾವಿದರು, ಇಬ್ಬರೂ ಕಲಿತಂತಹ ಕಲೆಗಳು ವಿಭಿನ್ನ, ಆದ್ರೆ ಇಬ್ಬರ ಕಲೆಯನ್ನು ಕೂಡ ಕಲಿಬೇಕು ಅನ್ನುವಂತಹ ಹಂಬಲ ಮೂಡಿ ನೀವದನ್ನ ಕಲಿತಾ ಇಲ್ಲಿವರೆಗೂ ಸಾಗಿ ಬಂದಿದ್ದೀರಾ. ಮೊದಲನೇದಾಗಿ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬಗ್ಗೆ ಮಾತಾಡೋಣ. ಈ ಒಂದು ಸಂಗೀತ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ತೆಗೆದುಕೊಂಡು ಬಂದಿದೆ?
1: ಸೊ ಸಂಗೀತ ನನಗೆ ಚಿಕ್ಕ ವಯಸ್ಸಿನಿಂದಾನೇ ಶುರು ಮಾಡಿದ್ರಿಂದ ಐ ಫೀಲ್ ಕಾನ್ಸಂಟ್ರೇಷನ್ ಹೆಚ್ಚಾಗಿದೆ ಅಂಡ್ ಇಂಟರ್ ಕನೆಕ್ಟೆಡ್ ಆಗಿದೆ ನನಗೆ, ನನ್ನ ಕಲೆ, ನನ್ನ ವಿಜ್ಞಾನ, ಮತ್ತೆ ನನ್ನ ಬರವಣಿಗೆ, ನನ್ನ ಕ್ರಿಯೇಟಿವ್ ಪರ್ಸ್ಯೂಟ್ಸ್ ಎಲ್ಲ ಯಾವಾಗ್ಲೂ ನನಗೆ ಒಂದ್ರಿಂದ ಕಷ್ಟ ಆಗಿದೆ ಇನ್ನೊಂದಕ್ಕೆ ಅಂತಲ್ಲ, ಯಾವಾಗ್ಲೂ ಒಂದು ಇನ್ನೊಂದನ್ನ ಬೆಂಬಲ ಕೊಟ್ಟಿದೆ.
0: ಒಬ್ಬ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರ್ತಿ ಇವತ್ತು ನಮ್ಮ ಜೊತೆ ಯುವವಾಣಿ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂದಾಗ ಒಂದು ಹಾಡನ್ನು ಅಥವಾ ಶ್ಲೋಕವನ್ನು ಕೇಳಲೇಬೇಕು ನಾವು. ಯಾವುದಾದ್ರೂ ಒಂದು ಹಾಡನ್ನು

0: ಅಥವಾ ಶ್ಲೋಕವನ್ನ ಹಾಡ್ತೀರಾ?
1: ನಾನು ಗಣೇಶನ ಶ್ಲೋಕ ಹಾಡ್ತೀನಿ. ಅಠಾಣ ರಾಗದಲ್ಲಿದೆ ಇದು. ಗಜಾನನೋ ಭೂತಗಣಾದಿ ಸೇವಿತಂ

0: ಅದ್ಭುತವಾಗಿ ಹಾಡಿದ್ರಿ. ಈಗ ನಾವು ನಿಮ್ಮ ನೃತ್ಯದ ಬಗ್ಗೆ ಮಾತಾಡಲೇಬೇಕು. ಭರತನಾಟ್ಯ ಕಲಾವಿದೆ ನೀವು, ಸಂಗೀತ ಭರತನಾಟ್ಯ ಎರಡನ್ನೂ ಕೂಡ ಹೇಗೆ ಸಮತೋಲನವಾಗಿ ಮುಂದೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀರಾ?
1: ಸಂಗೀತ ಮತ್ತೆ ಭರತನಾಟ್ಯ ಯಾವತ್ತೂ ಸೆಪರೇಟ್ ಆಗಿಲ್ಲ ನನಗೆ. ಸಂಗೀತದಲ್ಲಿ ಇರುವ ಜತಿ ಸ್ವರಗಳಾಗ್ಬೋದು, ಅದನ್ನೇ ನಾವು ಭರತನಾಟ್ಯದಲ್ಲಿ ಕೂಡ ಕಲಿತೀವಿ. ಸಂಗೀತದಲ್ಲಿ ಇರುವ ತಾಳಗಳಾಗ್ಬೋದು, ಅದನ್ನೇ ನಾವು ಭರತನಾಟ್ಯದಲ್ಲಿ ಕೂಡ ಉಪಯೋಗಿಸ್ತೀವಿ. ಸೊ ಅದು ಯಾವಾಗಲೂ ಇಂಟರ್ ಕನೆಕ್ಟೆಡ್ ಆಗೇ ಇದೆ. ಸೊ ಸಂಗೀತ ಹ್ಯಾಸ್ ಆಲ್ವೇಸ್ ಕಾಂಪ್ಲಿಮೆಂಟೆಡ್ ಭರತನಾಟ್ಯ, ಆ್ಯಂಡ್ ಭರತನಾಟ್ಯ ಹ್ಯಾಸ್ ಆಲ್ವೇಸ್ ಕಾಂಪ್ಲಿಮೆಂಟೆಡ್ ಸಂಗೀತ.
0: ಸಮಯಾವಕಾಶ ಹೇಗೆ ಮಾಡ್ಕೋತೀರಾ?
1: ಬೆಳಗ್ಗೆ ಓದಿನ ನಂತರ ಸಾಯಂಕಾಲ ನಾನು ಅಷ್ಟೊಂದು ಹೊರಗಡೆ ಹೋಗೋದು, ಟಿವಿ ನೋಡೋದು, ಅದು ಎಲ್ಲ ಸ್ವಲ್ಪ ಕಡಿಮೆ. ನನ್ನ ಕಲೆಗೆ ಅವಾಗ ಟೈಮ್ ಕೊಡ್ತೀನಿ ನಾನು.
0: ಮೊದಲನೇ ಬಾರಿ ವೇದಿಕೆ ಹತ್ತಿದಾಗ, ಒಬ್ಬ ಹಾಡುಗಾರ್ತಿಯಾಗಿ ವೇದಿಕೆ ಹತ್ತಿದಾಗಿನ ಅನುಭವಕ್ಕೂ, ಭರತನಾಟ್ಯ ಕಲಾವಿದೆಯಾಗಿ ವೇದಿಕೆ ಹತ್ತಿದಾಗಿನ ಅನುಭವಕ್ಕೂ ಏನಾದರೂ ವ್ಯತ್ಯಾಸ ಇತ್ತಾ? ಯಾವ ವಯಸ್ಸಿನಲ್ಲಿ ನೀವು ಮೊದಲನೇದಾಗಿ ವೇದಿಕೆಯ ಮೇಲೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು?
1: ಆಕ್ಚುಲಿ ನಾನು ಭರತನಾಟ್ಯ ಕಲಿಯಕ್ಕೆ ಶುರು ಮಾಡಿದ್ದು 1 ವರ್ಷ ಲೇಟ್ ಆದ್ರೂ ಸಂಗೀತಕ್ಕಿಂತ ನನ್ನ ಭರತನಾಟ್ಯ ಪರ್ಫಾರ್ಮೆನ್ಸೇ ಫಸ್ಟ್ ಇದ್ದಿದ್ದು. ಅದು ದೊಡ್ಡ ಸ್ಟೇಜ್ ಅಲ್ಲಿತ್ತು, ದೊಡ್ಡ ಪ್ರೊಡಕ್ಷನ್ ಇತ್ತು, ನಂದೊಂದು ಸಣ್ಣ ಪಾತ್ರ ಇತ್ತು ಅದರಲ್ಲಿ. ಸೊ ಭಯ ಇತ್ತು, ಪರ್ಫಾರ್ಮ್ ಮಾಡೋದು ನನ್ನ ಸ್ಟೇಜ್ ಮಾರ್ಕ್ಗಿಂತ ಹಿಂದೆ ಪರ್ಫಾರ್ಮ್ ಮಾಡ್ತಿದ್ದೆ ನಾನು ಅಂತ ಆಮೇಲೆ ಗುರುಗಳು ಹೇಳಿದ್ರು ನನಗೆ. ಸೊ ಭಯ ಡೆಫಿನೆಟ್ಲಿ ಇತ್ತು, ಬಟ್ ಐ ಫೀಲ್ ಭರತನಾಟ್ಯಂಗೆ ಆ ಮೇಕಪ್, ಕಾಸ್ಟ್ಯೂಮ್ ಅದೊಂಥರ ಕ್ಯಾರೆಕ್ಟರ್ಗೆ ತಂದ್ಬಿಡತ್ತೆ. ಸೊ ಸ್ಟೇಜ್ ಮೇಲೆ ಆಗೋ ಭಯ ಚೂರು ಕಡಿಮೆ. ಸಂಗೀತಕ್ಕೆ ಹಂಗಲ್ಲ, ಒಂಥರ ವಲ್ನರಬಿಲಿಟಿ ಇರುತ್ತೆ ಹಾಡೋವಾಗ, ಬಿಕಾಸ್ ನೀವೇ ಹಾಡಬೇಕು, ಇನ್ಯಾವ ಪಾತ್ರನೂ ತಗೊಳಕ್ಕಾಗಲ್ಲ ಅದರಲ್ಲಿ. ಸೊ ನನ್ನ ಮೊದಲನೇ ಕರ್ನಾಟಕ ಸಂಗೀತ ಕಚೇರಿ ಅಂದಾಗ ನಾನು 11ನೇ ವಯಸ್ಸಲ್ಲಿದ್ದಿದ್ದು, ಅದು ಪುರಂದರದಾಸರ ಆರಾಧನೆಗೆ. ಅದು ಫುಲ್ ವೈಲಿನ್ ಮೃದಂಗ ಜೊತೆ ಇತ್ತು. ಸೊ ತುಂಬಾ ಭಯ ಇತ್ತು, ಮೊದಲನೇ ಎರಡು ಹಾಡಲ್ಲಿ ಗಂಟ್ಲು ಫುಲ್ ಕೂತ್ಕೊಂಡ್ಬಿಟ್ಟಿತ್ತು, ವಾಯ್ಸೇ ಬರ್ತಿರ್ಲಿಲ್ಲ. ಐ ರಿಮೆಂಬರ್ ಮೈಕ್ ಅಡ್ಜಸ್ಟ್ ಮಾಡ್ತಾನೆ ಇದ್ರು ಅವರು, ಆಮೇಲೆ ಚೂರು ಪಿಕಪ್ ಆಯಿತು. ಐ ಫೀಲ್ ಆಫ್ಟರ್ ಮೆನಿ ಪರ್ಫಾರ್ಮೆನ್ಸಸ್ ಇವಾಗ ಕಡಿಮೆ ಆಗಿದೆ, ಅಂದರೆ ಅವಾಗ ಚೂರು ಸ್ಟೇಜ್ ಫಿಯರ್ ಇದ್ದೇ ಇರುತ್ತೆ, ಬಟ್ ಸ್ಟೇಜ್ ಹತ್ತಿದ ಮೇಲೆ ಅದು ಮರ್ತೋಗತ್ತೆ.
0: ಮಗು ಆಗಿದ್ದಾಗ ಸ್ಟೇಜ್ ಹತ್ತಿದ ಸಮಯದಲ್ಲಿ ಜನರನ್ನ ನೋಡ್ತಾ ಇದ್ದಾಗಿನ ಸಮಯಕ್ಕೂ, ಈಗ 19 ವರ್ಷದ ಹುಡುಗಿಯಾಗಿ ವೇದಿಕೆ ಮೇಲೆ ಕುಳಿತು ಅಥವಾ ವೇದಿಕೆ ಮೇಲೆ ಪರ್ಫಾರ್ಮೆನ್ಸ್ ಮಾಡುವಾಗ, ಜನರನ್ನ ನೋಡುವಾಗ ಆಗುವಂತಹ ಅನುಭವಕ್ಕೂ ಏನಾದರೂ ವ್ಯತ್ಯಾಸ ಅನ್ಸುತ್ತಾ?
1: ಡೆಫಿನೆಟ್ಲಿ ವ್ಯತ್ಯಾಸ ಇದೆ. ಚಿಕ್ಕವಳಾಗಿದ್ದಾಗ ಜನ ನನ್ನ ಎಲ್ಲಿ ಜಡ್ಜ್ ಮಾಡಿಬಿಡ್ತಾರೋ, ನನ್ನ ನೋಡಿ ನಕ್ ಬಿಡ್ತಾರೋ ಅಂತ ಒಂದು ಭಯ ಇರುತ್ತೆ. ಅದು ಪರ್ಫಾರ್ಮೆನ್ಸ್ ಪ್ರೆಷರ್ ಆಗಿ ಟ್ರಾನ್ಸ್ಲೇಟ್ ಆಗೇ ಆಗತ್ತೆ. ಇವಾಗ ಜನ ನನ್ನ ಪ್ರೋತ್ಸಾಹಿಸಕ್ ಬಂದಿದ್ದಾರೆ, ನನ್ನ ನೋಡಿ ಖುಷಿ ಪಡ್ತಾರೆ ಅನ್ನೋ ಫೀಲಿಂಗ್ ಇದೆ. ಅಂಡ್ ಗುರುಗಳ ಟ್ರೈನಿಂಗು ಇನ್ಕ್ರೀಸ್ ಆಗಿದೆ. ಸೊ ಪ್ರೆಸೆಂಟೇಷನ್ ವೈಸ್ ಆಲ್ಸೋ ಇವಾಗ ಮೋರ್ ಸೌಂಡ್ ಇರೋದ್ರಿಂದ ಒಂಥರ ಎಕ್ಸೈಟ್ಮೆಂಟ್ ಬರುತ್ತೆ ಜನ ನೋಡಿದಾಗ ಭಯ ಆಗಕ್ಕಿಂತ.
0: ನೀವೀಗ ಒಬ್ಬ ಯೂತ್ ಆಗಿ ಬೇರೆ ಯೂತ್ಸ್ಗೆ ಶಾಸ್ತ್ರೀಯ ಸಂಗೀತ ಅಥವಾ ನೃತ್ಯದಲ್ಲಿ ಒಂದಷ್ಟು ಕೆರಿಯರ್ ಆಪರ್ಚುನಿಟೀಸ್ ಇದೆ, ಬನ್ನಿ ಕಲಿರಿ, ನಮ್ಮ ಸಂಸ್ಕೃತಿನ ಮುಂದೆ ತಗೊಂಡು ಹೋಗೋಣ ಅಂತ ಹೇಳೋದಾದ್ರೆ, ಯಾವೆಲ್ಲ ಕೆರಿಯರ್ ಆಪರ್ಚುನಿಟೀಸ್ ಅನ್ನ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ?
1: ಐ ಫೀಲ್ ಕರಿಯರ್ ಆಪರ್ಚುನಿಟೀಸ್ಗಿಂತ ಕಲೆಯನ್ನ ಕಲೆಯಾಗಿ ಪ್ರೋತ್ಸಾಹಿಸಕ್ಕೆ ನಾವು ತಗೋಬೇಕು ಅಂತ. ಕರಿಯರ್ ಆಪರ್ಚುನಿಟೀಸ್ ಐ ಫೀಲ್ ಓಪನ್ ಆಗ್ತಾ ಹೋಗುತ್ತೆ. ನಮ್ಮ ಕಲೆ ಎನ್ಹಾನ್ಸ್ ಆಗ್ತಾ ಹೋದಷ್ಟು, ನಾವು ಪ್ರಾಕ್ಟೀಸ್ ಜಾಸ್ತಿ ಆದ ಹೋದಷ್ಟು, ಮತ್ತೆ ನಾವು ರೆಪೋರ್ಟರ್ ಇನ್ಕ್ರೀಸ್ ಮಾಡ್ಕೋತಾ ಹೋದಷ್ಟು ಆಪರ್ಚುನಿಟೀಸ್ ಹಂಗೆ ಓಪನ್ ಆಗತ್ತೆ.
0: ಅಂದ್ರೆ ಕಲೆಯನ್ನ ಪ್ರೀತಿಸಿದ್ರೆ ಖಂಡಿತವಾಗ್ಲೂ

0: ಆಪರ್ಚುನಿಟೀಸ್ ಇದರಲ್ಲಿ ಇದೆ. ಸೊ ಯುವ ಜನತೆ ಮನಸ್ಸು ಮಾಡಬೇಕು ಅಂತ ಸಮುದ್ರತ ಅವರು ಹೇಳ್ತಾರೋ ಮಾತು.
1: ಮತ್ತೆ ನನಗಿಂತ ತುಂಬಾ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ಸ್ ಇದ್ದಾರೆ ನನ್ನ ವಯಸ್ಸಿನವರೇ, ಅವ್ರಿಗೆಲ್ರಿಗೂ ದೇ ಆರ್ ಹ್ಯಾವಿಂಗ್ ವಂಡರ್ಫುಲ್ ಆಪರ್ಚುನಿಟೀಸ್.
0: ಲೈಕ್
1: ಸ್ಟುಡಿಯೋ ರೆಕಾರ್ಡಿಂಗ್ ಗಳು ಮಾಡ್ತಾರೆ, ಆಲ್ಬಮ್ಸ್ ಗಳು ರಿಲೀಸ್ ಮಾಡ್ತಾರೆ, ಕಚೇರಿಗಳು ಕೊಡ್ತಾರೆ. ಐ ಫೀಲ್ ಐ ಹ್ಯಾವ್ ಲಾಟ್ ಮೋರ್ ಟು ಲರ್ನ್. ಕಲಿತಷ್ಟೂ ಮತ್ತೆ ಪಾಠ ಪ್ರಾಕ್ಟೀಸ್ ಮಾಡಿದಷ್ಟೂ ದ ಬೆಟರ್ ವಿ ಬಿಕಮ್, ಜಾಸ್ತಿ ಆಪರ್ಚುನಿಟೀಸ್ ಓಪನ್ ಅಪ್ ಆಗುತ್ತೆ.
0: ಅಭ್ಯಾಸನೇ ಎಲ್ಲದಕ್ಕೂ ರಹದಾರಿ.
1: ಹೌದು, ಹೇಳ್ಬೋದು.
0: ಅಂದ ಹಾಗೆ ಸಮುದ್ರತ ಅವರ ಬಗ್ಗೆ ನಾನು ಮಾತಾಡ್ತಾ ಮೊದಲೇ ಹೇಳಿದ್ದೆ, ಅವರು ಬರವಣಿಗೆಯಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ ಅಂತ. ನಿಮ್ಮ ಈ ಒಂದು ಬರವಣಿಗೆಯ ಕ್ರಿಯೆ ಹೇಗೆ ಶುರು ಆಯ್ತು?
1: ಸೊ ನನ್ನ ಬರವಣಿಗೆ ಶುರು ಆಗಿದ್ದು ಅಗೇನ್ 11ನೇ ವಯಸ್ಸಿನಲ್ಲಿ. ಸ್ಕೂಲಲ್ಲಿ ನಮ್ಮ ಇಂಗ್ಲಿಷ್ ಟೀಚರ್ ತುಂಬಾ ಪ್ರೋತ್ಸಾಹ ಕೊಡೋರು, ನಿನ್ ಕೈಲಿ ಆಗತ್ತೆ ಬರಿ ಅಂತ. ನಂಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಈ ತರ ಒಂದು ಲೇಟೆಂಟ್ ಬರೆಯೋದಕ್ಕೆ ಇಂಟ್ರೆಸ್ಟ್ ಇದೆ ನನಗೆ ಅಂತ. ಸೊ ನಾನು ಪೊಯಮ್ಗಳು ಬರೆಯಕ್ ಶುರು ಮಾಡಿದ್ದೆ ಆಕ್ಚುಲಿ. ನನ್ನ ಬರವಣಿಗೆ ಮೋಸ್ಟ್ ಆಫ್ ದಮ್ ಆರ್ ಇನ್ ಇಂಗ್ಲಿಷ್. ಸೊ ಪೊಯಮ್ಗಳು ಬರ್ದೆ, ಅವ್ರ ಅದನ್ನ ಆಕ್ಚುಲಿ ಪ್ರಿಂಟ್ ಮಾಡ್ಕೊಂಡು ಲ್ಯಾಮಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಸೊ ನನಗೆ ಗೊತ್ತಿರಲಿಲ್ಲ ಅಷ್ಟು ಇಂಪ್ಯಾಕ್ಟ್ ಇರತ್ತೆ ಬರೆಯೋದ್ರಿಂದ ಅಂತ. ಅಂಡ್ ಬರವಣಿಗೆಯಿಂದ ಯು ಗೆಟ್ ಅ ವಾಯ್ಸ್, ಓದಿ ನಿಮ್ಮ ಓನ್ ಒಪಿನಿಯನ್ಸ್ ಫಾರ್ಮ್ ಮಾಡ್ಕೊಳಕ್ಕೆ ಆಪ್ಷನ್ ಇರತ್ತೆ. ಸೊ ಅವಾಗ ಶುರು ಆಗಿದ್ದ ಬರವಣಿಗೆ ಕಾಲೇಜ್ ಮ್ಯಾಗಝೀನ್ ಕೊಟ್ಟೆ, ಆರ್ಟಿಕಲ್ಗಳು ಬರ್ದೆ, ಪರೀಕ್ಷಾ ಪೇ ಚರ್ಚಾಗೆ ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್ ಕರೆದಿದ್ರು 9th standard ಅಲ್ಲಿ, ಅದಕ್ಕೆ ಬರ್ದೆ, ಅದು ಪಬ್ಲಿಷ್ ಆಯ್ತು. ಸೊ ಹಂಗೆ ಶುರು ಆಯ್ತು, ಇವಾಗ ಪುಸ್ತಕಕ್ಕೆ ಬಂದಿದೆ.
0: ಯಾವ ಪುಸ್ತಕ ಅದು, ಹೇಗೆ ಅವಕಾಶ ಒದಗ್ ಬಂತು?
1: ಸೊ ಮೊದಲು ನಾನೊಂದು ಮ್ಯಾನುಸ್ಕ್ರಿಪ್ಟ್ ಬರ್ದಿದ್ದೆ, ಅದನ್ನ ಯಾಕೆ ಪಬ್ಲಿಷ್ ಮಾಡಬಾರ್ದು, ಯಾಕೆ ಹೊರಗೆ ತರಬಾರ್ದು ಅಂತ ಅನ್ನಿಸ್ತು. ಅದಕ್ಕೆ ಬೇರೆ ಬೇರೆ ಪಬ್ಲಿಕೇಶನ್ಸ್ಗೆ ಕಳ್ಸಕ್ ಶುರು ಮಾಡಿದೆ. ಒಂದು ಪಬ್ಲಿಕೇಶನ್ ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ ರಿಪ್ಲೈ ಮಾಡಿದ್ರು, ಹೇಳಿದ್ರು ಈ ಮ್ಯಾನುಸ್ಕ್ರಿಪ್ಟ್ ನಾವೆಲ್ದು ಮ್ಯಾನುಸ್ಕ್ರಿಪ್ಟ್ ಇದೆ, ಕಾದಂಬರಿ ಇದು, ಇದನ್ನ ಪಬ್ಲಿಷ್ ಮಾಡೋಕ್ಕಾಗಲ್ಲ, ಜನಕ್ಕೆ ನೀವು ಯಾರು ಅಂತ ಗೊತ್ತಿಲ್ಲ, ಆದರೆ ನಿಮ್ಮ ಬರವಣಿಗೆಯ ಸ್ಟೈಲ್ ಚೆನ್ನಾಗಿದೆ, ಅದಕ್ಕೆ ನೀವು ಯಾಕೆ ಒಂದು ಸಣ್ಣ ಕತೆ ಬರೆದ್ಬಿಟ್ಟು ಒಂದು ಆಂಥಾಲಜಿ ಮಾಡ್ತಿದ್ದೀವಿ, ಅದಕ್ಕೆ ಯಾಕೆ ಕಾಂಟ್ರಿಬ್ಯೂಟ್ ಮಾಡಬಾರ್ದು ಅಂತ ಅವರೊಂದು ಪ್ರಾಂಪ್ಟ್ ಕೊಟ್ಟರು ಕತೆ ಬರೆಯೋಕ್ಕೆ. ಅದು ಬರೆದು ಕಳಿಸ್ದೆ, ಅವ್ರಿಗೆ ಇಷ್ಟ ಆಯಿತು, ಅದೆಲ್ಲ ಪ್ರಾಸೆಸ್ ಎಲ್ಲ ಆಗಿ ಇವಾಗ ಪಬ್ಲಿಕೇಶನ್ ಆಗಿದೆ ಪುಸ್ತಕ.
0: ಪುಸ್ತಕ ನಿಮ್ಮ ಕೈಗೆ ಬಂದಿದೆ?
1: ಪುಸ್ತಕ ಕೈಗೆ ಬಂದಿದೆ, ಕರೆಕ್ಟ್.
0: ಇನ್ನಷ್ಟು ಪುಸ್ತಕಗಳನ್ನ ಹೊರತರೋ ಐಡಿಯಾ ಏನಾದರೂ ಇದೆಯಾ?
1: ಅಂದ್ರೆ ಬರಿತಾ ಇರ್ತೀನಿ, ನಾನ್ ಮಾತಾಡೋಕ್ಕಿಂತ ಐ ಆಮ್ ಮೋರ್ ಕಂಫರ್ಟಬಲ್ ರೈಟಿಂಗ್ ಆರ್ ಸಿಂಗಿಂಗ್ ಆರ್ ಡಾನ್ಸಿಂಗ್. ನನ್ನ ಚೋಸನ್ ಎಕ್ಸ್ಪ್ರೆಷನ್ ಮಾತಲ್ಲ, ಸೊ ಐ ಆಮ್ ಎ ಲಿಟಲ್ ಬಿಟ್ ಅನ್ಕಂಫರ್ಟಬಲ್ ಮಾತಾಡಕ್ಕೆ.
0: ಅಂದ್ರೆ ನಮ್ಮ ಯುವವಾಣಿಯ ಕೇಳುಗರಿಗೆ ಇವತ್ತು ಹೆಚ್ಚಿನ ಮಾತಿಗಿಂತ ಹಾಡುಗಳನ್ನೇ ಕೇಳಿಸ್ಬಿಡೋಣ ಹಾಗಾದ್ರೆ. ಸಮುದ್ರತ ಅವರೇ, ನಿಮ್ಮ ಬರವಣಿಗೆಯ ಒಂದಷ್ಟು ಸಾಲುಗಳನ್ನ ನಮ್ಮ ಕೇಳುಗರಿಗೋಸ್ಕರ ಹೇಳ್ಬೋದಾ?
1: When did she even get here? Indu wonders. She swiftly eyes the women's peculiar mismatched outfit, but quickly turns away and looks out of the window, hoping to avoid awkward small talk with her as well as the driver. Unfortunately for her, her co-passenger has other ideas. Idu nanna baravanige inda ondu small snippet. Nanu illi character na introduce maadta idini. Main character iraga story is just about to unfold. ಅದರ ಅರ್ಥ ಅಂದ್ರೆ ಅವಳು ಕ್ಯಾರೆಕ್ಟರ್ ಇಂದು ಅಂತ ಒಬ್ಬಳಿದ್ದಾಳೆ, ಅವಳು ಒಂದ್ ಕಾರಲ್ಲಿದ್ದಾಳೆ, ಅವಳ ಪಕ್ಕ ಯಾರೋ ಒಂದ್ ಕೂತಿದ್ದಾರೆ, ಅವಳು ನೋಡೇ ಇಲ್ಲ ಅವ್ರನ್ನ, ಅವಳು ಅಷ್ಟು ಲಾಸ್ಟ್ ಇನ್ ಥಾಟ್ಸ್ ಆಗಿದ್ದಾಳೆ. ಅದನ್ನ ನೋಟಿಸ್ ಮಾಡ್ತಿರೋದು, ಅವಳ ಬಟ್ಟೆ ನೋಟಿಸ್ ಮಾಡ್ತಿದ್ದಾರೆ. ಬಟ್ ಈ ಕ್ಯಾರೆಕ್ಟರ್ಗೆ ಡ್ರೈವರ್ ಜೊತೆ ಆಗಿರ್ಬೋದು ಅಥವಾ ಅವ್ರ ಕೋ ಪ್ಯಾಸೆಂಜರ್ ಜೊತೆ ಆಗಿರ್ಬೋದು ಮಾತಾಡಕ್ ಬೇಕಿಲ್ಲ.
0: ಕೌತುಕ ಮೂಡಿಸುವಂತಹ ಹಲವಾರು ಕಥೆಗಳು ನಿಮ್ಮ ಲೇಖನಿಂದ ಹೊರಬರಲಿ ಅಂತ ಆಕಾಶವಾಣಿ ಬೆಂಗಳೂರು ಯುವವಾಣಿ ತಂಡದಿಂದ ನಾವು ಕೂಡ ಹಾರೈಸ್ತಾ ಇದ್ದೀವಿ.
1: ಥ್ಯಾಂಕ್ ಯು.
0: ಸಮುದ್ರತ ಅವರೇ, ನಿಮ್ಮ ಶಿಕ್ಷಣದ ವಿಚಾರಕ್ಕೆ ಬರೋಣ. ಬಿಟೆಕ್ ಓದ್ತಾ ಇದ್ದೀರಾ, ವಿಜ್ಞಾನವನ್ನ ಈ ಎಲ್ಲಾ ಕಲೆಗಳ ಜೊತೆಯಾಗಿ ನಿಭಾಯಿಸ್ಕೊಂಡು ಹೋಗೋದು ಸುಲಭ ಅನ್ನಿಸ್ತಾ ಇದೆಯಾ? ಮುಂದೇನ್ ಮಾಡ್ಬೇಕು ಅಂತ ಇದ್ದೀರಾ ನೀವು?
1: ಇವಾಗ ನಾನು ಬಿಟೆಕ್ ಬಯೋಟೆಕ್ನಾಲಜಿ ಓದ್ತಿದ್ದೀನಿ, ಮುಂದೆ ನಾನು ಕ್ಯಾನ್ಸರ್ ರಿಸರ್ಚ್ಗೆ ಹೋಗೋಣ ಅಂತಿದ್ದೀನಿ, ಅದು ನನ್ನ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಆಗಿದೆ. ಕಲೆ ಎಷ್ಟು ಕ್ರಿಯೇಟಿವ್ ಆಗಿ, ಎಷ್ಟು ನಮ್ಮದೇ ಆದ ಯೋಚನೆಗಳು ಚಿಂತನೆಗಳು ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗತ್ತು. ವಿಜ್ಞಾನ ಇಸ್ ದ ಎಕ್ಸಾಕ್ಟ್ ಆಪೋಸಿಟ್, ಬಟ್ ಅದು ಒಂಥರ ಕಾಂಪ್ಲಿಮೆಂಟ್ರಿ ಅನ್ಸುತ್ತೆ ನನಗೆ. ಎಲ್ಲ ಫ್ಯಾಕ್ಟ್ ಬೇಸ್ಡ್ ಇರುತ್ತೆ, ಎಲ್ಲ ರಿಸರ್ಚ್ ಬೇಸ್ಡ್ ಇರುತ್ತೆ, ಏನಿದೆಯೋ ಅದಿರುತ್ತೆ, ಅದಕ್ಕೆ ನಮ್ಮ ಓನ್ ಇಂಟರ್ಪ್ರಿಟೇಷನ್ಸ್ ಅಷ್ಟೊಂದು ಇರಲ್ಲ. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಟು ಮಿ, ನನಗೆ ಅದರಲ್ಲಿ ತುಂಬಾ ಆಸಕ್ತಿ ಇದೆ.
0: ಪಿ ಯು ಸಿಯಲ್ಲಿ ಸ್ಟೇಟ್ ಲೆವೆಲ್ ರ್ಯಾಂಕ್ ಪಡೆದಿದ್ರಿ, ಎಕ್ಸ್ಪೆಕ್ಟೇಷನ್ ಇತ್ತ?
1: ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಇತ್ತು, ಆದರೆ ಇನ್ನೂ ಚೆನ್ನಾಗಿ ಬರತ್ತೆ ಅಂತಿತ್ತು ರ್ಯಾಂಕಲ್ಲಿ. ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಸ್ಟೇಟ್ ರ್ಯಾಂಕ್ 31 ಬಂದಿತ್ತು ನನಗೆ. ನನಗೆ ಆಕ್ಚುಲಿ ರಿಸಲ್ಟ್ ಸರ್ ನನಗೆ ಚೂರು ಬೇಜಾರಾಗಿತ್ತು.
0: ಓಕೆ,
1: ಇನ್ನು ಇನ್ನೂ

0: ಜಾಸ್ತಿ ಬರ್ಬೋದಿತ್ತಲ್ಲ ಅಂತ. ಆಮೇಲೆ ಕಾಲೇಜಿಂದ ಹೇಳಿದ್ರು ನಿಮಗೆ ಸ್ಟೇಟ್ ರ್ಯಾಂಕ್ 31 ಬಂದಿದೆ, ಕಂಗ್ರ್ಯಾಚುಲೇಷನ್ಸ್ ಅಂತ ವಿಜ್ಞಾನದಲ್ಲಿ. ಸೊ ಆಮೇಲೆ ಐ ವಾಸ್ ವೆರಿ ಹ್ಯಾಪಿ.
1: ನಿಮ್ಮ ವಯಸ್ಸಿನ ವಿದ್ಯಾರ್ಥಿಗಳು ಓದ್ಲೂಬೇಕು, ಕಲೆನೂ ಕೂಡ ನಿಭಾಯಿಸಬೇಕು ಅಂತ ಅಂದ್ಕೊಳ್ಳೋರ್ಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ಐ ಫೀಲ್ ಇಂಟ್ರೆಸ್ಟ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಎರಡೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರು ಫೋರ್ಸಿಬಲ್ ಆಗಿ ಬಂದಿರ್ತಾರೆ ಕಲೆಗೆ. ಐ ಫೀಲ್ ಫೋರ್ಸಿಬಲ್ ಆಗಿ ಬಂದಿರುವಾಗ ದರ್ ಇಸ್ ಓನ್ಲಿ ಸೋ ಲಾಂಗ್ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗೋಕ್ಕಾಗೋದು. ಜೆನ್ಯೂನ್ ಆಸಕ್ತಿ ಇದ್ರೆ ಕಲೆಯಲ್ಲಿ ಅಥವಾ ಜೆನ್ಯೂನ್ ಆಸಕ್ತಿ ಇದ್ರೆ ಏನಾದ್ರಲ್ಲೂ ಓದಲ್ಲಿ ಬರೆಯೋದ್ರಲ್ಲಿ ಅವಾಗಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್, ಅದು ನಾನು ಐ ಆಲ್ಸೋ ಸ್ಟ್ರಗಲ್ ವಿತ್ ಇಟ್ ಎ ಲಿಟಲ್ ಬಿಟ್. ಬಟ್ ಟೈಮನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀವಿ, ಯಾವ್ದಕ್ಕೆ ಒಂದ್ರಲ್ಲಿ ಕಡಿಮೆ ಆದರೆ ಟೈಮು ಇನ್ನೊಂದಕ್ಕೆ ಜಾಸ್ತಿ ಕೊಡ್ಬೋದು.
1: ಅಂದರೆ ಜೆನ್ಯೂನ್ ಆಸಕ್ತಿ ಇರುವಂತಹ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಅನ್ನೋ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತಿದ್ದೀರಾ. ಸಮುದ್ರತ ಅವರು ತಮ್ಮದೇ ಆದಂತಹ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿ 1 ವರ್ಷ ಕಳೆದಿದೆ. ಓದಿನ ಜೊತೆ ಜೊತೆಯಾಗಿ, ಕಲೆಯ ಜೊತೆ ಜೊತೆಯಾಗಿ ನಿಮ್ಮ ಉದ್ಯಮವನ್ನ ನೀವು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಹೇಗ್ ಸಾಧ್ಯ ಆಯ್ತು ಇದೆಲ್ಲ?
0: ಸೊ ನಂದಿರೋದು ಇವಾಗ ಡಿಸೈನ್ ಕಂಪನಿ, ಅಂಡ್ ಡಿಸೈನ್ ಇಸ್ ಆಲ್ಸೋ ಒಂಥರ ಕಲೆನೆ, ವಿಜುವಲ್ ಮೀಡಿಯಮ್ ಆಫ್ ಎಕ್ಸ್ಪ್ರೆಷನ್ ಅದು. ಸೊ ಅದು ನನಗೆ ಅಷ್ಟೊಂದು ಡಿಫ್ರೆಂಟ್ ಅಂತ ಅನಿಸ್ಲಿಲ್ಲ. ಅದರಲ್ಲೂ ನನಗೆ ಆಸಕ್ತಿ ಇದೆ. ನಾನು ಪೇಂಟಿಂಗ್ ಮಾಡ್ತೀನಿ, ಡ್ರಾಯಿಂಗ್ ಮಾಡ್ತೀನಿ, ಸ್ಕೆಚಿಂಗ್ ಮಾಡ್ತೀನಿ. ಸೊ ಅದ್ರ ಜೊತೆ ಡಿಸೈನಿಂಗ್ ಕೂಡ ಒಂದು ಇಂಟ್ರೆಸ್ಟಿಂಗ್ ಫೀಲ್ಡ್ ಅನ್ನಿಸ್ತು ನನಗೆ. ಆ್ಯಂಡ್ ಡಿಸೈನ್ ಇಸ್ ಆಲ್ವೇಸ್ ಎ ನೀಡ್, ಎಲ್ರಿಗೂ ಬೇಕಾಗ್ತಾನೆ ಇರುತ್ತೆ. ಮದುವೆ ಇನ್ವಿಟೇಷನ್ಗಳಾಗ್ಬೋದು ಅಥವಾ ಕಂಪನಿಗೆ ಕಾರ್ಪೊರೇಟ್ ಇವೆಂಟ್ಸ್ಗಳಿಗಾಗ್ಬೋದು, ಇವೆಂಟ್ ಇದ್ದೇ ಇರುತ್ತೆ. ಅಂಡ್ ಇನ್ನೊಬ್ರು ಶುಭ ಕಾರ್ಯದಲ್ಲಿ, ಇನ್ನೊಬ್ರು ಪಾಸಿಟಿವ್ ಇವೆಂಟ್ಸ್ ಅಲ್ಲಿ ನಮ್ದು ಒಂದು ಪಾರ್ಟ್ ಇರೋದು ಇಸ್ ವೆರಿ ಪ್ಲೆಸೆಂಟ್ ಫೀಲಿಂಗ್. ಅದಕ್ಕೆ ಡಿಸೈನ್ ಕಂಪನಿ ನಾನು ಶುರು ಮಾಡಿದೆ.
1: ನಿಮ್ಮ ಉದ್ಯಮ ಹೇಗ್ ಶುರುವಾಯ್ತು, ಹೇಗ್ ನಡೀತಾ ಇದೆ, ಮುಂದೆಲ್ಲ ಏನ್ ಯೋಚನೆಗಳಿದೆ?
0: ನಾನು ಡಿಸೈನ್ ಕಂಪನಿ ಶುರು ಮಾಡಿದ್ದು ಸಣ್ಣದಾಗಿ ಶುರು ಮಾಡಿದೆ, ನಾನೊಬ್ಳೆ. ಓವರ್ 1 ಇಯರ್ ಆಯ್ತು ಶುರು ಮಾಡಿ. ಮತ್ತೆ ಒಬ್ಳೆ ಶುರು ಮಾಡಿದ್ದು ಇವಾಗ ಟೀಮ್ ಆಗಿ ಬೆಳೆದಿದೆ.
1: ನೀವು ಮರೆಯೋಕಾಗ್ದಿರೋಂತಹ ಪ್ರಾಜೆಕ್ಟ್ ಯಾವ್ದಾದ್ರು ಮಾಡಿದ್ದೀರಾ?
0: ಮರೆಯೋಕಾಗ್ದಿರೋ ಅಂತ ಪ್ರಾಜೆಕ್ಟ್ ಅಂದ್ರೆ ಒಂದು NGO ಡಿಸೈನ್ ಮಾಡ್ಲಿಕ್ಕೆ ಕೇಳಿದ್ರು. ಸೊ ಅವ್ರು ಮಾಡ್ತಿರೋ ಕೆಲಸ ನನಗೆ ತುಂಬಾ ಇನ್ಸ್ಪಿರೇಷನಲ್ ಅನಿಸ್ತು. ಅವರು ವಿಮೆನ್ ಸೇಫ್ಟಿಗೆ ಮಾಡ್ತಿದ್ದು. ಸೊ ಆ ಪ್ರಾಜೆಕ್ಟ್ ನನಗೆ ತುಂಬಾ ಮೆಮೊರೇಬಲ್ ಆಗಿದೆ.
1: ಒಬ್ಬ ಹೆಣ್ಣು ಮಗಳಾಗಿ ಮಹಿಳಾ ಸುರಕ್ಷತೆಯ ಬಗ್ಗೆ ನಿಮ್ಮ ಉದ್ಯಮದಿಂದ ಮಾಡಿದಂತಹ ಒಂದಷ್ಟು ಕಾರ್ಯಗಳು ಬಹಳ ಖುಷಿ ಕೊಟ್ಟಿದೆ ಅಂತ ಮಾತು ಹೇಳ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಸಮುದ್ರತ ಅವರು ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಹೇಗೆ ಈ ಒಂದು ಪ್ರಯಾಣ ಶುರುವಾದದ್ದು?
0: ಇದು ಚಿಕ್ಕ ವಯಸ್ಸಿನಿಂದಾನೇ ಇನ್ಕಲ್ಕೇಟ್ ಆಯ್ತು ನನಗೆ. ಅಪ್ಪ ಅಮ್ಮ ಇಬ್ರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳೋರು. ಮತ್ತೆ ಅಮ್ಮ ಕೂಡ ಸ್ವಯಂ ಸೇವಕಿಯಾಗಿ ತುಂಬಾ ಆರ್ಗನೈಸೇಷನ್ಸ್ಗೆ ಹೋಗೋರು, ನನ್ನೂ ಕರ್ಕೊಂಡು ಹೋಗೋರು. ಸೊ ಫುಡ್ ಕ್ಯಾಂಪ್ಗಳು ಮಾಡೋರು. ಅಪ್ಪ ಅಮ್ಮ ಇಬ್ರು ವೈದ್ಯರಾದ್ರಿಂದ ಹೆಲ್ತ್ ಕ್ಯಾಂಪ್ಗಳು, ಹೆಲ್ತ್ ಚೆಕಪ್ಗಳು ಎಲ್ಲ ಫ್ರೀ. ಆ ಥರದ್ರಿಂದ ಶುರು ಆಯಿತು. ಅದನ್ನು ನೋಡಿ ನೋಡಿ ನನಗೂ ಬಂತು, ಹೌದು ವಿ ಹ್ಯಾವ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ನಾನು ವಾಲಂಟಿಯರ್ ಬೇಸಿಸಲ್ಲಿ ಹೋಗಿ ಮಾಡ್ತೀನಿ. ಹಾಗೆ ಲಯನ್ಸ್ ಕ್ಲಬಲ್ಲಿ ಕೂಡ ಮೆಂಬರ್ ಆಗಿದ್ದೀನಿ.
1: ಈ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ನಿಭಾಯಿಸಿದಂತಹ ಸಮಯದಲ್ಲಿ ಒಬ್ಬ ಯೂತ್ ಆಗಿ ಏನನ್ಸುತ್ತೆ?
0: ಒಂಥರ ಎಂಟೈಟಲ್ಡ್ ಅನ್ಸುತ್ತೆ. ನಾವು ನಮ್ಮ ಬಗ್ಗೆನೆ ಎಷ್ಟು ಯೋಚನೆ ಮಾಡ್ತಿರ್ತೀವಿ, ಹೊರಗಡೆ ನೋಡಿದಾಗ ಎಷ್ಟು ಜನಕ್ಕೆ ಎಷ್ಟು ಕಷ್ಟಗಳಿದೆ, ಎಷ್ಟು ಯೋಚನೆ ಮಾಡುವಂಥ ವಿಷಯಗಳಿದೆ, ಎಷ್ಟು ಹೆಲ್ಪ್ ಮಾಡ್ಬೋದು ನಾವು ಆಸ್ ಒನ್ ಪರ್ಸನ್, ಒಂದು ವಾಯ್ಸ್ ಇಟ್ಕೊಂಡು ಅಥವಾ ಒನ್ ವಾಟ್ ಎವರ್ ಮೀನ್ಸ್ ನಮ್ಮ ಹತ್ರ ಇದೆ. ಸೊ ಅದರಿಂದ ನಾವು ಎಷ್ಟು ಸ್ವಾರ್ಥವಾಗಿ ಯೋಚನೆ ಮಾಡ್ತೀವಿ ಅಂತ ಅನ್ಸುತ್ತೆ. ಅದಕ್ಕೆ ಆದಷ್ಟು ಟ್ರೈ ಟು ಹೆಲ್ಪ್ ಔಟ್.
1: ಯುವವಾಣಿ ಕಾರ್ಯಕ್ರಮದಲ್ಲಿ ಸಮುದ್ರತ ಅವರ ಜೊತೆಯಾಗಿ ಮಾತುಕತೆ ಮುಂದುವರಿತಾ ಇದೆ. ಸಾಕಷ್ಟು ವಿಚಾರಗಳನ್ನ ನಿಮ್ಮ ಬಗ್ಗೆ ತಿಳ್ಕೊಂಡ್ವಿ, ಅದರ ಜೊತೆಯಾಗಿ ನೀವು ನಂಬಿರುವಂತಹ ಆದರ್ಶಗಳು, ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಮೌಲ್ಯಗಳು, ಸಮಯ ಪಾಲನೆ, ಶಿಸ್ತು, ಇದೆಲ್ಲದರ ಬಗ್ಗೆ ತಿಳ್ಕೊಂಡ್ವಿ. ಯುವವಾಣಿ ಕಾರ್ಯಕ್ರಮದಲ್ಲಿ ಸಮುದ್ರತ ನಿಮಗೋಸ್ಕರ ಒಂದು ಸ್ಪೆಷಲ್ ಆದ ಟೈಮ್ ಮಿಷಿನ್ ಇದೆ. ಒಂದಷ್ಟು ಕಾಲಘಟ್ಟವನ್ನ ನಾನು ಹೇಳ್ತೀನಿ, ಆ ಒಂದು ಸಮಯದಲ್ಲಿ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ನಮ್ಮ ಜೊತೆಯಾಗಿ ಹೇಳಬೇಕು. ಆಗ್ಬೋದಾ?
0: ಎಸ್.
1: 6 ವರ್ಷದ ಹುಡುಗಿ.
0: 6 ವರ್ಷದ ಹುಡುಗಿ ಅಂದ್ರೆ ನಂಗೆ ಅನ್ಪಿದೆ ಅಜ್ಜಿ ಮನೆಯಲ್ಲಿ, ಅಜ್ಜಿ ಬೆಳಗ್ಗೆ 7 ಗಂಟೆಗೆ ಎಬ್ಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸೋರು ಸಮ್ಮರ್ ಹಾಲಿಡೇ ಟೈಮ್ ಅಲ್ಲಿ ಸಂಗೀತ ಹಾಡ್ಬೇಕು ನೀನು ಹೇಳು ಅಂತ. ಸೊ ಅಜ್ಜಿ ಮನೇಲಿ ಇದ್ದಾಗೂ ನಾನು ಬಿಡ್ತಿರ್ಲಿಲ್ಲ.
1: 10ನೇ ತರಗತಿ.
0: 10ನೇ ತರಗತಿ ಫುಲ್ ಬೋರ್ಡ್ ಎಕ್ಸಾಮ್ ಟೆನ್ಷನ್ ಇತ್ತು.
1: ಮೊದಲ ಬಾರಿ ಸ್ಟೇಜ್ ಹತ್ತಿದ್ದು?
0: ಅಯ್ಯೋ ತುಂಬಾ ಟೆನ್ಷನ್ ಇತ್ತು, ಗಂಟ್ಲೆ ಬರ್ಲಿಲ್ಲ, ತುಂಬಾ ಜನ ನೋಡಿ ವರಿ ಆಗಿತ್ತು. ಬಟ್ ತುಂಬಾ ಚೆನ್ನಾಗಾಯ್ತು, ನಂಗೆ ಖುಷಿ ಆಯ್ತು. ಆಮೇಲೆ
1: ಮೊದಲ ಬಹುಮಾನ?
0: ಮೊದಲ ಬಹುಮಾನ ಶಾಲೆಯಲ್ಲಿ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಸಿಕ್ಕಿದ್ದು. ಅವಾಗ ಒಂಚೂರು ಪ್ರೋತ್ಸಾಹ ಸಿಕ್ತು, ಒಂಚೂರು ಇನ್ಸ್ಪಿರೇಷನ್ ಬಂತು. ಓ, ನಾನು

0: ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಗೆಲ್ಬೋದಲ್ಲ ಅಂತ.
1: ಮೊದಲ ಸೋಲು
0: ಅಂದ್ರೆ ಶಾಲೆಯಿಂದ ಒಂದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಗೆ ಕಳಿಸಿದ್ರು. ಆವಾಗ ನಾನೊಬ್ಳೆ ಹಾಡುವಂತ, ಆವಾಗ ನನಗೆ ಅಗೇನ್ ಸ್ಟೇಜ್ ಫಿಯರ್ ಆಗಿ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಷ್ಟು ಚೆನ್ನಾಗಿ ಹಾಡಕ್ ಆಗ್ಲಿಲ್ಲ. ಸೊ ಅವಾಗ ಅನಿಸ್ತು, ಓ ಐ ಹ್ಯಾವ್ ಟು ಓವರ್ಕಮ್ ದಿಸ್ ಅಂತ. ಸೊ ಹ್ಯಾಸ್ ಟು ಬಿ ಮೊದಲ ಸೋಲು.
1: ಮಧ್ಯರಾತ್ರಿ ಹನ್ನೆರಡು ಗಂಟೆ
0: ನಾನು ಮೋಸ್ಟ್ ಆಫ್ ಮೈ ಕ್ರಿಯೇಟಿವ್ ಥಿಂಗ್ಸ್, ಓದೋದು, ಬರೆಯೋದು, ಹಾಡೋದು, ನೃತ್ಯ ಎಲ್ಲ ಮಧ್ಯರಾತ್ರಿ 12 ಗಂಟೆಗೆ ಆಗೋದು.
1: ಬೆಳಗ್ಗೆ ಆರು ಗಂಟೆ
0: ನಿದ್ದೆ ಇಲ್ಲ. ಬೆಳಗ್ಗೆ 6 ಗಂಟೆ ಅಂದ್ರೆ ಸ್ಕೂಲ್ ರನ್ ಅಥವಾ ಕಾಲೇಜ್ ರನ್.
1: ಇನ್ನು 10 ವರ್ಷಗಳ ನಂತರ
0: ಅಂದ್ರೆ ವಿಜ್ಞಾನ ಫೀಲ್ಡ್ ಅಲ್ಲೂ ಇರ್ಬೇಕು ಅಂತ, ಓದು ಬರೆದು ಮುಗಿಸಿ ರಿಸರ್ಚ್ ಫೀಲ್ಡ್ ಅಲ್ಲಿ ಇರ್ಬೇಕು ಅಂತ. ಮತ್ತೆ ಹಂಗೆ ಕಲೆನೂ ಮುಂದುವರ್ಸ್ಕೊಂಡು ಹೋಗೋದು, ಇನ್ನೂ ಒಂದಷ್ಟು ಬರವಣಿಗೆಗಳನ್ನ ಹೊರತರೋದು. ಸೊ ಬೆಟರ್ ವರ್ಷನ್ ಆಫ್ ಮೀ.
1: ವಂಡರ್ಫುಲ್. ಈಗ ನಿಮಗಾಗಿ ಮತ್ತೊಂದು ಹೊಸ ತರದ ಸವಾಲು ಕಾಯ್ತಾ ಇದೆ ನಮ್ಮ ಯುವವಾಣಿಲಿ. ನಾನು ನಿಮಗೆ ಒಂದಷ್ಟು ಪದಗಳನ್ನ ಹೇಳ್ತಾ ಹೋಗ್ತೀನಿ, ಪ್ರತಿಯೊಂದು ಪದಕ್ಕೂ ನೀವು ಒಂದು ಹಾಡಿನ ಸಾಲನ್ನ ಹೇಳಬೇಕು, ಆಗ್ಬೋದಾ?
0: ಆಗತ್ತೆ. ಎಸ್.
1: ವಂಡರ್ಫುಲ್. ಶುರು ಮಾಡೋಣವಾ?
0: ಎಸ್.
1: ಸಂಗೀತ.

0: ಭರತನಾಟ್ಯ.
1: ಭರತನಾಟ್ಯಕ್ಕೆ ಒಂದು ಜತಿ ಹಾಡ್ಬೋದಾ? ತದ್ಧಿತ್ತಕದಿನ ಧೀಮ್ ಧಿತ್ತಕದಿನ ಧೀಮ್ ತಕದಿನ ಧೀಮ್ ತಕಿಟ ತಾಂ ತದಿಗಿಣ ತುಂ ಧೀಮ್ ತಕಿಟ ತಾಂ ತದಿಗಿಣ ತುಂ ಧೀಮ್ ತಕಿಟ ತಾಂ ತದಿಗಿಣ ತುಂ ಧೀಮ್.
0: ವಿಜ್ಞಾನ.
1: ಕೊಡು ಬೇಗದು ಯಮತಿ ಸರಸ್ವತಿ, ಅಂದ್ರೆ ವಿಜ್ಞಾನ ಇನ್ನೂ ವೃದ್ಧಿ ಆಗ್ಲಿ ಅಂತ.
0: ಪುಸ್ತಕ.
1: ಒಂದು ಸರಸ್ವತಿದು ಹಾಡು. ವೀಣಾವಾದಿನಿ ಶುಭಮತಿ ದಾಯಿನಿ ಪುಸ್ತಕ ಹಸ್ತೆ ದೇವನುತೆ.
0: ಕನಸು.
1: ಕಡೆನ ಕನಸಿನಲಿ ಗೋವಿಂದನ ಕಡೆನ ಕನಸಿನಲಿ.
0: ಗುರು.
1: ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ.
0: ಅಮ್ಮ.
1: ಇದು ಅಮ್ಮನ ಬಗ್ಗೆ ಒಂದು ಸಂಸ್ಕೃತದ ಹಾಡು.

0: ಅಪ್ಪ.
1: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ.
0: ಸ್ನೇಹ
1: ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ.
0: ಭಾರತ.

0: ಜೀವನ.
1: ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ.
0: ನಿಮ್ಮ ಜೀವನ ನೌಕೆ ಕೂಡ ಗುರಿಯ ತೀರವನ್ನ ಸೇರ್ಲಿ ಅಂತ ನಾವು ಯುವವಾಣಿ ತಂಡದಿಂದ ನಿಮ್ಗೆ ಹಾರೈಸ್ತಾ ಇದ್ದೀವಿ.
1: ಧನ್ಯವಾದ.
0: ಕಾರ್ಯಕ್ರಮ ಕೇಳ್ತಾ ಇರುವಂತಹ ಯುವಕರಿಗೆ ನಿಮ್ಮ ಮಾತು ಏನು?
1: ಐ ಥಿಂಕ್ ಯುವಕರಾಗಿ ವಿ ಆರ್ ದ ಫ್ಯೂಚರ್ ಆಫ್ ದ ಕಂಟ್ರಿ. ದೇಶದ ಮುಂದಿನ ಪ್ರಜೆಗಳು ನಾವೇ. ಸೊ ನಮಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ ನಮ್ಮ ದೇಶವನ್ನು ಮತ್ತು ನಮ್ಮ ಓನ್ ಸೆಲ್ಸನ್ನ ಯಾವಾಗಲೂ ಬೆಟರ್ಮೆಂಟ್ಗೆ ತೊಗೊಂಡು ಹೋಗಬೇಕು ಅಂತ. ಸೊ ನಿಮಗೆ ಆಸಕ್ತಿ ಇರೋ ಫೀಲ್ಡ್ಗಳಲ್ಲಿ ನಿಮಗೆ ಆದಷ್ಟು ಹೆಲ್ಪ್ ಮಾಡಿ, ಒಳ್ಳೆ ಕೆಲಸಗಳನ್ನ ಮಾಡಿ, ಮತ್ತು ದೊಡ್ಡವರಿಂದ ಇನ್ಸ್ಪಿರೇಷನ್ ತಗೊಳ್ಳಿ. ತಗೊಂಡು ಲೆಟ್ ಅಸ್ ಆಲ್ ವರ್ಕ್ ಟುವರ್ಡ್ಸ್ ಅ ಬೆಟರ್ ವರ್ಲ್ಡ್.
0: ಸಂಗೀತ, ನೃತ್ಯ, ಉದ್ಯಮ, ವಿಜ್ಞಾನ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಸಮಯವನ್ನ ಪ್ರತಿಯೊಂದಕ್ಕೂ ಕೂಡ ಮಾಡಿಕೊಂಡು ನೀವು ಸಮಯದ ಸದುಪಯೋಗ ಮಾಡ್ಕೋತಾ ಇದ್ದೀರಾ. ಯುವ ಜನತೆ ಕೂಡ ಸಮಯದ ಸದುಪಯೋಗ ಮಾಡ್ಕೋಬೇಕಾದ್ರೆ ಏನಾದರೂ ಅವ್ರಿಗೆ ಟಿಪ್ಸ್ ಕೊಡ್ತೀರಾ?

0: ಸಮಯದ ಸದುಪಯೋಗ ಅಂದರೆ ಐ ಫೀಲ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ನನಗೂ ಆಗತ್ತೆ. ಸೋಷಿಯಲ್ ಮೀಡಿಯಾ ಯೂಸೇಜ್ ಅದನ್ನ ನಾವು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ದಟ್ ಈಸ್ ಅವರ್ ವೇ ಆಫ್ ಸ್ಟೇಯಿಂಗ್ ಕನೆಕ್ಟೆಡ್. ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಆ ಟೈಮನ್ನ ನಾವು ಸುಮ್ಮನೆ ಸ್ಪೆಂಡ್ ಮಾಡೋಕ್ಕಿಂತ ನಮಗೆ ಇಂಟ್ರೆಸ್ಟ್ ಇರೋದನ್ನ ನಾವು ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ಅದನ್ನೇ ಉಪಯೋಗಿಸ್ಬೋದು. ಟು ಸ್ಟೇ ಕನೆಕ್ಟೆಡ್ ವಿತ್ ಬೆಟರ್ ಪೀಪಲ್, ಪೀಪಲ್ ಹೂ ಮೇಕ್ ಅಸ್ ಬೆಟರ್, ಪೀಪಲ್ ಹೂ ವಿ ಆರ್ ಇನ್ಸ್ಪೈರ್ಡ್ ಬೈ. ಸೊ ಅದಕ್ಕೆ ಉಪಯೋಗಿಸಿದ್ರೆ ಇನ್ಸ್ಟೆಡ್ ಆಫ್ ಜಸ್ಟ್ ಸ್ಕ್ರೋಲಿಂಗ್. ಸೊ ಐ ಫೀಲ್ ದಟ್ ಈಸ್ ಒನ್ ವೇ ಆಫ್ ಟೈಮ್ ಮ್ಯಾನೇಜ್ಮೆಂಟ್, ಸದುಪಯೋಗ ಆಫ್ ಸಮಯ.
1: ಥ್ಯಾಂಕ್ ಯು ಸೋ ಮಚ್, ನಿಮ್ಮೊಟ್ಟಿಗೆ ಮಾತಾಡಿ ಖುಷಿ ಆಯಿತು. ಇವತ್ತು ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ ಬಂದ್ರಿ, ಹೇಗನ್ನಿಸ್ತು ನಿಮಗೆ?
0: ತುಂಬಾ ಖುಷಿ ಆಯಿತು, ಐ ಫೀಲ್ ವೆರಿ ಆನರ್ಡ್. ನನಗೆ ಇನ್ನೂ ಮಾಡೋಕ್ಕೆ ತುಂಬಾ ಕೆಲಸ ಇದೆ, ತುಂಬಾ ಅಚೀವ್ ಮಾಡೋದಿದೆ, ತುಂಬಾ ಸೊಸೈಟಿಗೆ ಗಿವ್ ಬ್ಯಾಕ್ ಮಾಡೋದಿದೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ.
1: ಧನ್ಯವಾದ.

0: ತುಂಬ ಖುಷಿಯಾಯಿತು. ಐ ಫೀಲ್ ವೆರಿ ಆನರ್ಡ್. ನನಗೆ ಇನ್ನೂ ಮಾಡೋಕ್ಕೆ ತುಂಬ ಕೆಲಸ ಇದೆ, ತುಂಬ ಅಚೀವ್ ಮಾಡೋದಿದೆ, ತುಂಬ ಸೊಸೈಟಿಗೆ ಗಿವ್ ಬ್ಯಾಕ್ ಮಾಡೋದಿದೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ.
1: ಧನ್ಯವಾದ.
0: ಧನ್ಯವಾದ.
1: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರಿನ ಬಹುಮುಖ ಪ್ರತಿಭೆ ಸಮುದ್ರತ ಅವರ ಜೊತೆಯಾಗಿ ಸಂದರ್ಶನ ಮುಡಿಬಂತು. ಸಂದರ್ಶನ ನಿಮ್ಮನ್ನ ತಲುಪಿದೆ ಅಂತ ನಾವು ಭಾವಿಸ್ತಾ ಇದೀವಿ. ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಯುವ ಜನತೆಗೆ ಸಮಯದ ಸದುಪಯೋಗ ಆಗಿರಬಹುದು, ಶಿಸ್ತಿನ ಜೀವನವಾಗಿರಬಹುದು, ಅಭ್ಯಾಸದಿಂದಾನೇ ಯಶಸ್ಸು ಅನ್ನೋದು ದೊರೆಯುತ್ತೆ. ಈ ರೀತಿಯಾದಂತಹ ಅನೇಕ ವಿಚಾರಗಳನ್ನ ಸಮುದ್ರತ ಅವರ ಮಾತುಗಳಲ್ಲಿ ನಾವು ಕೂಡ ಕಂಡುಕೊಂಡ್ವಿ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಯುವವಾಣಿ ಕಾರ್ಯಕ್ರಮದ ಈ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಾ ಇದೀವಿ. ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಸಮುದ್ರತ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಮಮತಾ, ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಸಾಕಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಪ್ರಸ್ತುತಿ ಡಾಕ್ಟರ್ ವಿಷ್ಣು ಶರ್ಮಾ. 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ. ವಿನಯ ಪದ್ಯಾಣ, ಶಮಂತ್ ಗೋರೂರ್, ಸುನೀತಾ ಅನಂತಸ್ವಾಮಿ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ರಾಗರಂಜನಿ ಕನ್ನಡ ಚಿತ್ರಗೀತೆಗಳು. 8:30 ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ಭಾಗವಹಿಸುತ್ತಾರೆ ಹಿರಿಯ ರಂಗಕರ್ಮಿ ಹಾಗೂ ಚಲನಚಿತ್ರ ನಟ ಲಕ್ಷ್ಮಣ್ ಕುಮಾರ್ ಮಲ್ಲೂರು. ಸಂಗೀತ ಸಂದರ್ಶಕರು ಲತೀಶ್ ಪಾಲ್ತಾನೆ. ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಸುಗಮ ಸಂಗೀತ. ರವೀಂದ್ರ ಸುರಗಾವಿ, ರೋಹಿಣಿ ದೇಶಪಾಂಡೆ ಹಾಡಿದ ಭಾವಗೀತೆಗಳು. 9:20 ಚಿತ್ರಗೀತೆಗಳು. 10:00 ಬಾಲವೃಂದ. ಚೈತನ್ಯ ಮಾತೃ ಮಂದಿರ ಮಂಜೇಶ್ವರ ಇಲ್ಲಿನ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 10:30 ಭದ್ರಗಿರಿ ಅಚ್ಯುತದಾಸ್ ಅವರಿಂದ ಕಥಾಕಾಲಕ್ಷೇಪ. ಪ್ರಸಂಗ ಸೀತಾ ಕಲ್ಯಾಣ. 11:30 ಹಿಂದಿ ಚಿತ್ರಗೀತೆಗಳು. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ. ಇವರೊಂದಿಗೆ ಆಶಾ. 12:35 ಆರೋಗ್ಯ ಸಂಚಿಕೆಯಲ್ಲಿ ಚರ್ಮದ ಸಮಸ್ಯೆಗಳು ಮತ್ತು ಪರಿಹಾರದ ಕುರಿತು ಡಾಕ್ಟರ್ ಗಿರೀಶ್ ಪಿಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಮಾಹಿತಿ. ಸ್ವರಮಾಧುರ್ಯ. 1:20 ಹೆಚ್ ಕೆ ನಾರಾಯಣ ಅವರು ಹಾಡಿದ ವಚನಗಳನ್ನು ಕೇಳುವಿರಿ. 1:30 ಚಕೋರಿ. ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ನಾಟಕ ಕಪಿಮುಷ್ಟಿ. ಮೂಲ ಮರಾಠಿ ಸೈಯದ್ ಪರಾಂಜಪೆ. ಹಿಂದಿ ಅನುವಾದ ಸುದೇಶ್ ಸ್ಯಾಲ್ಸ್. ಕನ್ನಡ ಅನುವಾದ ಪಾರ್ವತಿ ಜಿ ಐ ತಾಳ್. ನಿರ್ಮಾಣ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ. ನಾಳೆ 5:00 ಕೊಂಕಣಿ ಕಾರ್ಯಕ್ರಮ. ಯುವವಾಣಿ ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳಿಂದ ಸಂಯೋಜಿತ ಕಾರ್ಯಕ್ರಮ. 5:30 ಹಿಂದಿ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ತುಳು ಚಿತ್ರಗೀತೆಗಳು. 6:50 ಮೋರ್ಟು ವಿಶ್ವೇಶ್ವರ ಸೋಮಯಾಜಿ ಮತ್ತು ಸಂಗಡಿಗರಿಂದ ಯಕ್ಷಗಾನದ ಹಾಡುಗಳು. ಪ್ರಸಂಗ ಶ್ರೀರಾಮಾಂಜನೇಯ. ಕೆಳಗರೆ 7:45 ಇಂಗ್ಲೆಂಡ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಸಿಸಿ T20 ಮಹಿಳಾ ವಿಶ್ವಕಪ್ 2026 ಅಂತಿಮ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಆಟದ ಮುಕ್ತಾಯದವರೆಗೂ ಕೇಳುವಿರಿ. ಕೆಳಗರೆ ಇವು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಗಳು.

ಕೇಳಿ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ನಾಳೆ ಬೆಳಿಗ್ಗೆ 6:10 ವಂದನ, ಭಕ್ತಿಗೀತೆಗಳು. 6:30 ಚಿಂತನ, ಯಶೋಧರ ಬಂಗೇರ ಅವರಿಂದ. ತತ್ವಪದ 6:40, 6:45 ಆರೋಗ್ಯ ಮಂಥನ.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.